100.8 ಮೆಗಾಹರ್ಟ್ಸ್ ಕಂಪನಗಳಲ್ಲಿ ಆಕಾಶವಾಣಿ ವಿಜಯಪುರ ಕೇಂದ್ರ. 2026 ಆಗಸ್ಟ್ ತಿಂಗಳು 11 ಮಂಗಳವಾರ ನಿಲಯದ ಬೆಳಗಿನ ಮೊದಲ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಕರಿಗೆಲ್ಲ ಶುಭ ಮುಂಜಾನೆ ಹಾಗೂ ಸದಾಶಿವ ಚಲವಾದಿ ಮಾಡುವ ಪ್ರೀತಿಯ ನಮಸ್ಕಾರಗಳು.

ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ ಸರಿಗೆ 6 ಗಂಟೆ. ಇಂದು ನಮ್ಮ ನಿಲಯದಿಂದ ಬಿತ್ತರಳುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ, 6:30 ಚಿಂತನ, ಗೀತಾ ಶ್ರೀನಿವಾಸ ಅವರಿಂದ, 6:35 ರೈತರಿಗೆ ಸಲಹೆಗಳು ಹಾಗೂ ಸುತ್ತಮುತ್ತ, 6:40 ಜನಪದ ಸಂಗೀತ ಕಾರ್ಯಕ್ರಮ ಮೂಡಿಬರುವುದು, 7:00 ಸೇವಾ ಮಾಹಿತಿ. ಇಂದು ಬೆಳಗ್ಗೆ 7:15 ವಾರಕ್ಕೊಂದು ಕತೆ, ವಿಶೇಷ ಕಥಾ ಸರಣಿ ಕತೆ, 7:30 ಸೇವಾ ಮಾಹಿತಿ, 7:45 ಇಂದು ಬೆಳಗ್ಗೆ, 8:30 ಹಾಗೂ 9:30 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. ಇಂದು ಬೆಳಗ್ಗೆ 9:00 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರು ಪ್ರಸಾರ, ತದನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ.

ಇಂದು ಬೆಳಗ್ಗೆ 10 ಗಂಟೆಗೆ ಹಾಗೂ 11 ಗಂಟೆಗೆ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ. 12 ಗಂಟೆ 5 ನಿಮಿಷಕ್ಕೆ ವನಿತಾ ವಿಹಾರ. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ಲೈಂಗಿಕ ದೌರ್ಜನ್ಯ ನಿವಾರಣೆ ಕಾಯ್ದೆ. ಭಾಗವಹಿಸುತ್ತಾರೆ ವಕೀಲರಾದ ಸಿರಿ ವಾನಳ್ಳಿ, ಮೈಸೂರು ವಿಶ್ವವಿದ್ಯಾನಿಲಯ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಮಮತಾ ಎನ್ ಹಾಗೂ ಸಾಮಾಜಿಕ ಕಾರ್ಯಕರ್ತರಾದ ಮಾಲಿನಿ ಆರ್ ಬಾಲಾಕ್ಷಿ. ನಡೆಸಿಕೊಡ್ತಾರೆ ಸಹನ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12 ಗಂಟೆ 30 ನಿಮಿಷಕ್ಕೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ. ಇದರಲ್ಲಿ ಆಸ್ಟ್ರಿಯೋ ಆಥರೈಟಿಸ್ ಕಾಯಿಲೆಯಲ್ಲಿ ಹಾಗೂ ಮೊಣಕಾಲು ಚಿಪ್ಪಿನ ಶಸ್ತ್ರಚಿಕಿತ್ಸೆಯಲ್ಲಿ ಫಿಸಿಯೋಥೆರಪಿಯ ಪಾತ್ರ, ಈ ವಿಷಯ ಕುರಿತು ಡಾಕ್ಟರ್ ತುಳಸಿ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ನಂತರ ಮಹಿಳೆಯರ ಮುಖ್ಯವಾಗಿ ಮಾಡಿಸಬೇಕಾದ ತಪಾಸಣೆಗಳು, ಡಾಕ್ಟರ್ ಸಹನಾ ನಾಯಕ್ ಅವರಿಂದ ಮಾಹಿತಿ ಕಾರ್ಯಕ್ರಮ. ಸಂಯೋಜನೆ ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿಪಥ, ಮಧ್ಯಾಹ್ನ 2 ಗಂಟೆ 40 ನಿಮಿಷಕ್ಕೆ ಹಾಗೂ 3 ಗಂಟೆ 5 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ.

ಇಂದು ಸಂಜೆ 5 ಗಂಟೆಗೆ ಚಿತ್ರಗೀತೆಗಳು, 5:30 ಆರೋಗ್ಯ ಕಾರ್ಯಕ್ರಮ, ಡಾಕ್ಟರ್ ಶಂಕರ್ ತಿಮ್ಮಾಪುರ ಅವರಿಂದ ಸಂದರ್ಶನ, 6:10 6 ಗಂಟೆಗೆ ಕಾರ್ಯಕ್ರಮಗಳ ಪರಿಚಯ, 6:10 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ, 6:30 ಅವಲೋಕನ, 6:50 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ, ಕಿಸಾನ್ವಾಣಿ ಕೇಂದ್ರ ಸರ್ಕಾರದ ಕೃಷಿ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ, ಒಣ ಕೃಷಿ ಬೇಸಾಯ ಕ್ರಮಗಳು ಈ ಕುರಿತು ಮಾಹಿತಿ, 7:20 ಜನಪದ ಸಂಗೀತ ಕಾರ್ಯಕ್ರಮ, 7:45 ಚಿತ್ರಗೀತೆಗಳನ್ನು ಕೇಳುವಿರಿ.

ಎಂಟು ಗಂಟೆಗೆ ಚಿತ್ರಗೀತೆಗಳು, 8:15 ಪಾರ್ಲಿಮೆಂಟ್ ಆಫ್ ರಿವ್ಯೂ, 8:30 ಪುಷ್ಪಹಾರ ಹಿಂದಿ ಚಿತ್ರಗೀತೆಗಳನ್ನು ಆಲಿಸುವಿರಿ. ರಾತ್ರಿ 9:15 ಭಾವಗೀತೆಗಳು, 9:30 ಮನಿ ಟಾಕ್, ತದನಂತರ ಮಂಥನ್ ಕಾರ್ಯಕ್ರಮ ಮೂಡಿಬರುವುದು. ರಾತ್ರಿ 10:00 ಸಂಸತ್ತಿನ ಉಭಯ ಸದನಗಳ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿಮುದ್ರಣವನ್ನು ಕೇಳುವಿರಿ. ಸ್ನೇಹಿತರೆ, ಇದುವರೆಗೆ ಇಂದು ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಚಿಂತನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ
1: ಕಾರ್ಯಕ್ರಮ. ಇದೀಗ ಆಕಾಶವಾಣಿ ಈಗ ಚಿಂತನ ಗೀತಾ ಶ್ರೀನಿವಾಸ್ ಅವರಿಂದ.
2: ಆಗಸ್ಟ್ ತಿಂಗಳು ಬಂದರೆ ಎಲ್ಲರೂ ಭಾಷಣ ಬಿಗಿದು ಬಾವುಟವನ್ನು ಹಾರಿಸಿ ಸಿಹಿ ತಿಂದು ಮನೆಗೆ ಬಂದರೆ ಇದು ಖಂಡಿತ ದೇಶಭಕ್ತಿ ಎನಿಸುವುದಿಲ್ಲ. ನಾನು ಹುಟ್ಟಿ ಬೆಳೆದು ಸುಖವಾಗಿ ವಾಸವಾಗಿರಲು ಅವಕಾಶ ಮಾಡಿಕೊಟ್ಟ ಈ ನಮ್ಮ ಭಾರತಾಂಬೆಯ ಸರ್ವತೋಮುಖ ಅಭಿವೃದ್ಧಿಗೆ ನಾನು ಏನು ಕೊಡುಗೆ ಕೊಡುತ್ತಿದ್ದೇನೆ ಅಥವಾ ನೀಡಬಹುದು ಎಂದು ಪ್ರಶ್ನಿಸಿಕೊಂಡರೆ ದೇಶದಿಂದ ನಾನು ಪಡೆದದ್ದೇ ಹೆಚ್ಚು ಎಂಬುದು ತಿಳಿಯುತ್ತದೆ. ಭೂಮಿ, ನೀರು, ಗಾಳಿ, ಆಹಾರಗಳನ್ನು ಕೊಟ್ಟು ನಮಗೆ ಭದ್ರತೆ, ರಕ್ಷಣೆಯನ್ನು ನೀಡಿ ಸಾಮಾಜಿಕವಾಗಿ, ಬೌದ್ಧಿಕವಾಗಿ ಬೆಳೆಯಲು ಅವಕಾಶ ಮಾಡಿಕೊಟ್ಟಿದೆ. ವಾಕ್ ಸ್ವಾತಂತ್ರ್ಯ, ಕೆಲಸ ಮಾಡುವ ಸ್ವಾತಂತ್ರ್ಯ, ಹಣ ಗಳಿಸಿ ಆಸ್ತಿ ಪಾಸ್ತಿಗಳನ್ನು ಮಾಡಿಕೊಳ್ಳುವ ಸ್ವಾತಂತ್ರ್ಯ, ವಿದ್ಯೆಯನ್ನು ಕಲಿಯುವ ಸ್ವಾತಂತ್ರ್ಯ ಇತ್ಯಾದಿಗಳನ್ನು ನೀಡಿದ ಈ ದೇಶಕ್ಕಾಗಿ ಏನು ಮಾಡಬಹುದು ಎಂದು ನೋಡೋಣ. ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತಕ್ಕೆ ಸ್ವತಂತ್ರವನ್ನು ತಂದುಕೊಡುವುದಕ್ಕಾಗಿ ಸಾಕಷ್ಟು ಜನರು ಪ್ರಾಣದ ಹಂಗನ್ನೂ ತೊರೆದು ಹೋರಾಡಿದ್ದಾರೆ. ಈಗಲೂ ಭಾರತದ ಗಡಿಗಳಲ್ಲಿ ನಮ್ಮ ವೀರ ಯೋಧರು ತಮ್ಮ ಕುಟುಂಬದ ಜೊತೆ ಹಾಯಾಗಿರದೆ ವಿಪರೀತವಾದ ವಾತಾವರಣದಲ್ಲಿ ಇದ್ದು ದೇಶದ ರಕ್ಷಣೆ ಮಾಡುತ್ತಿದ್ದಾರೆ. ಎಲ್ಲರೂ ಸೈನ್ಯ ಸೇರಲಾಗುವುದಿಲ್ಲ. ಆದ್ದರಿಂದ ನಾವು ಹೇಗೆ ದೇಶಭಕ್ತಿಯನ್ನು ಮೆರೆಯಬಹುದು ಎಂದರೆ ನಮ್ಮ ಪರಿಸರವನ್ನು ರಕ್ಷಿಸುವುದು, ನೈಸರ್ಗಿಕ ಸಂಪತ್ತನ್ನು, ಪ್ರಕೃತಿಯನ್ನು ರಕ್ಷಿಸುವುದು, ಅಲ್ಲದೆ ನಾವು ಪರಸ್ಪರ ಹೇಗೆ ನಡೆದುಕೊಳ್ಳುತ್ತೇವೆ ಮತ್ತು ಸಮಾಜವನ್ನು ಹೇಗೆ ಕಟ್ಟುತ್ತೇವೆ ಎಂಬುದರ ಮೇಲೆ ನಮ್ಮ ದೇಶಭಕ್ತಿ ಅಡಗಿದೆ. ಮುಂದಿನ ಪೀಳಿಗೆಗೆ ಸುಭದ್ರವಾದ ಸುಂದರ ದೇಶವನ್ನು ಉಳಿಸಬೇಕಿದೆ. ಈ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗಬೇಕು. ಇನ್ನು ನಮ್ಮ ಜ್ಞಾನ ಕೌಶಲ್ಯಗಳನ್ನು ಕೇವಲ ವಿದೇಶಗಳಲ್ಲಿ ಹಣ ಗಳಿಸಲು ಬಳಸದೆ ನಮ್ಮ ದೇಶದ ಪ್ರಗತಿಗಾಗಿ ಬಳಸಬೇಕಿದೆ. ಇಲ್ಲಿಯೇ ಹೊಸ ಆವಿಷ್ಕಾರಗಳನ್ನು ಮಾಡಿ ಉದ್ಯೋಗಗಳನ್ನು ಸೃಷ್ಟಿಸಿ ಇಲ್ಲಿನ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳುವುದು ಒಂದು ವಿಧದ ದೇಶಭಕ್ತಿಯೇ. ಒಮ್ಮೆ ಲಕ್ಷ್ಮಣನು ನಾವು ಲಂಕೆಯಲ್ಲಿಯೇ ಇದ್ದು ಬಿಡೋಣ ಎಂದು ತನ್ನ ಅಣ್ಣ ರಾಮನಿಗೆ ಹೇಳಿದಾಗ ರಾಮನು ಹೇಳುತ್ತಾನೆ, ಅಪಿ ಸ್ವರ್ಣಮಯೀ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಎಂದು. ಚಿನ್ನದಿಂದ ಮಾಡಲ್ಪಟ್ಟ ಲಂಕೆಯು ನನ್ನನ್ನು ಆಕರ್ಷಿಸಲಾರದು, ಏಕೆಂದರೆ ಹೆತ್ತ ತಾಯಿ ಮತ್ತು ಜನ್ಮಭೂಮಿಯು ಸ್ವರ್ಗಕ್ಕಿಂತಲೂ ಹೆಚ್ಚಿನದು ಎಂದು ಉತ್ತರಿಸಿ ತನ್ನ ಮಾತೃಭೂಮಿಯ ಬಗೆಗೆ ತನಗಿರುವ ಗೌರವವನ್ನು ವ್ಯಕ್ತಪಡಿಸಿದ ಅಂತಹ ರಾಮನ ದೇಶದ ನಿವಾಸಿಗಳು ನಾವು. ನಮ್ಮ ಶಕ್ತಿಯನ್ನು, ಬುದ್ಧಿಯನ್ನು, ಜ್ಞಾನವನ್ನು ಈ ನಮ್ಮ ದೇಶದ ಏಳಿಗೆಗಾಗಿ ಬಳಸೋಣ. ಇದು ಬೌದ್ಧಿಕ ದೇಶಭಕ್ತಿ ಎನಿಸುತ್ತದೆ. ನಮ್ಮ ದೇಶದ ಕಟ್ಟ ಕಡೆಯ ಪ್ರಜೆಯೂ ಕೂಡ ಸುಖವಾಗಿ ನೆಮ್ಮದಿಯಿಂದ ಜೀವನ ನಡೆಸುವಂತಾಗಬೇಕು. ಸಾರ್ವಜನಿಕ ಸ್ಥಳಗಳಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಸುರಕ್ಷಿತವಾಗಿರುವಂತಹ ವಾತಾವರಣ ನಿರ್ಮಾಣವಾಗಬೇಕು. ಅನ್ಯಾಯ, ದೌರ್ಜನ್ಯಗಳ ವಿರುದ್ಧ ಧ್ವನಿ ಎತ್ತಬೇಕು. ಜಾತಿ, ಧರ್ಮ, ಲಿಂಗಗಳ ಆಧಾರದ ಮೇಲಿನ ಪೂರ್ವಾಗ್ರಹಗಳನ್ನು ಬಿಟ್ಟು ನಾವೆಲ್ಲ ಭಾರತೀಯರು ಒಂದೇ ಎಂಬ ವಾತಾವರಣ ನಿರ್ಮಿಸುವುದು ಕೂಡ ಸಾಮಾಜಿಕ ದೇಶಭಕ್ತಿ ಎನಿಸುತ್ತದೆ. ನಾವು ಮಾಡುವ ಉದ್ಯೋಗ, ವ್ಯಾಪಾರ, ವ್ಯವಹಾರ ಯಾವುದೇ ಇರಲಿ, ನಮ್ಮ ನಮ್ಮ ಕೆಲಸಗಳನ್ನು ನಿಷ್ಠೆಯಿಂದ ಮಾಡಬೇಕು. ತೆರಿಗೆಯನ್ನು ವಂಚಿಸದೆ, ಲಂಚ ಕೇಳದೆ, ಮೋಸ ಮಾಡದೆ ಹೋದರೆ ಇಂತಹ ಉತ್ತಮ ಕೆಲಸವೂ ಕೂಡ ದೇಶಭಕ್ತಿ ಎನಿಸುತ್ತದೆ. ಎಲ್ಲೆಂದರಲ್ಲಿ ಕಸ ಹಾಕದಿರುವುದು, ನೀರನ್ನು ಮಿತವಾಗಿ ಬಳಸುವುದು, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವುದು, ಗಿಡ ನೆಡುವುದು, ಇಲ್ಲಿಯ ವ್ಯವಸ್ಥೆಯನ್ನು ಗೌರವಿಸುವುದು ನಾವು ದೇಶಕ್ಕಾಗಿ ಮಾಡುವ ಒಂದು ಅಳಿಲು ಸೇವೆ. ಮುಖ್ಯವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿಗಳನ್ನು ಹರಡುವುದು ಕೂಡ ಒಂದು ದುರಭ್ಯಾಸ. ಇದನ್ನು ಬಿಟ್ಟು ಸಕಾರಾತ್ಮಕ ಚಿಂತನೆಗಳನ್ನು, ನಮ್ಮ ದೇಶದ ಸಂಸ್ಕೃತಿಯನ್ನು, ಉತ್ತಮ ಸ್ಥಳಗಳನ್ನು ಜಗತ್ತಿಗೆ ಪರಿಚಯಿಸುವುದು ಕೂಡ ದೇಶಭಕ್ತಿಯೇ. ಹೀಗೆ ದೇಶಭಕ್ತಿ ಎನ್ನುವುದು ತೋರಿಕೆ ಮಾತ್ರವಾಗಿರದೆ ನಮ್ಮ ಪ್ರತಿಯೊಂದು ನಡವಳಿಕೆಯಲ್ಲಿಯೂ ಅದು ಪ್ರತಿಬಿಂಬಿಸುವಂತಿರಬೇಕು. ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ಪ್ರಬುದ್ಧ ಚಿಂತನೆ, ವಿಶಾಲ ಮನೋಭಾವ ಬೆಳೆಸಿಕೊಂಡು ಕಾರ್ಯೋನ್ಮುಖನಾದರೆ ಅದೇ ನಾವು ನಮ್ಮ ದೇಶಕ್ಕೆ ಕೊಡುವ ನಿಜವಾದ ಗೌರವ. ಜೈ ಹಿಂದ್, ಜೈ ಭಾರತ ಮಾತೆ.
1: ಇದುವರೆಗೆ ಗೀತಾ ಶ್ರೀನಿವಾಸ್ ಅವರಿಂದ ಚಿಂತನ ಕೇಳುತ್ತಿದ್ದೀರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 6:35. ಇನ್ನು ಮುಂದೆ ಕೇಳಿ ರೈತರಿಗೆ ಸಲಹೆಗಳು.
1: ಗದಗ್ನಲ್ಲಿ ಜನಿಸಿದರು, ಧಾರವಾಡದಲ್ಲಿ ಉನ್ನತ ಶಿಕ್ಷಣ.
2: ಆತ್ಮೀಯ ರೈತ ಬಾಂಧವರೇ, ನಮಸ್ಕಾರಗಳು. ನಾನು ಡಾಕ್ಟರ್ ಸಂಗನಬಸವ ಗೊಳ್ಳಗಿ. ಮುಖ್ಯಸ್ಥರು ತೋಟಗಾರಿಕೆ ಸಂಶೋಧನೆ ಹಾಗೂ ವಿಸ್ತರಣಾ ಕೇಂದ್ರ ತಿಡುಗುಂದಿ. ಈ ಮೂಲಕ ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ, ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ತೋಟಗಾರಿಕೆ ಸಂಶೋಧನಾ ಹಾಗೂ ವಿಸ್ತರಣಾ ಕೇಂದ್ರ ತಿಡುಗುಂದಿಯು ರೈತರಿಗೋಸ್ಕರವಾಗಿ ತೋಟಗಾರಿಕೆ ಬೆಳೆಗಳಲ್ಲಿಯ ವಿವಿಧ ಉತ್ಪಾದನೆ ತಾಂತ್ರಿಕತೆಗಳು, ರೋಗ ಕೀಟಗಳ ನಿರ್ವಹಣೆ ಹಾಗೂ ಮಣ್ಣು ನೀರು ಹಾಗೂ ಸಸ್ಯಗಳ ಪೋಷಕಾಂಶಗಳ ವಿಶ್ಲೇಷಣಾ ಘಟಕವನ್ನು ಹೊಂದಿದ್ದು, ಈ ಒಂದು ಸಂಶೋಧನಾ ಕೇಂದ್ರದಲ್ಲಿ ನುರಿತ ತಜ್ಞ ವಿಜ್ಞಾನಿಗಳ ತಂಡವು ಸಹಿತ ಇರುವುದರಿಂದ ರೈತರಿಗೋಸ್ಕರವಾಗಿ ನಾವು ಉತ್ಕೃಷ್ಟ ಮಟ್ಟದ ಹಣ್ಣಿನ ಸಸಿಗಳಾದಂಥ ಲಿಂಬೆ, ಪೇರಲ, ಸೀತಾಫಲ, ಚಿಕ್ಕು, ಹುಣಸೆ, ದ್ರಾಕ್ಷಿ ಬೇರು ಸಸಿಗಳು, ಅದರಂತೆ ವಿವಿಧ ರೀತಿಯ ಜೈವಿಕ ಕೀಟನಾಶಕಗಳಾದಂತಹ ಟ್ರೈಕೋಡರ್ಮಾ, ಸಿಡೋಮೋನಾಸ್, PSB, KSB, ಬ್ಯಾಸಿಲಸ್, KMB, ಬೆವೇರಿಯಾ ಹಾಗೂ ಮೆಟ್ರೈಸೆಮ್ನಂತಹ ವಿವಿಧ ಜೈವಿಕ ಕೀಟನಾಶಕಗಳ ಒಂದು ಉತ್ಪಾದನಾ ಘಟಕವನ್ನು ಹೊಂದಿದ್ದು, ರೈತರಿಗೋಸ್ಕರವಾಗಿ ನಾವು ವಿವಿಧ ಗುಣಮಟ್ಟದ ಸಸಿಗಳು ಹಾಗೂ ಜೈವಿಕ ಕೀಟನಾಶಕಗಳು ಮಾರಾಟಕ್ಕೆ ಯೋಗ್ಯ ದರದಲ್ಲಿ ಲಭ್ಯವಿದ್ದು, ರೈತ ಬಾಂಧವರು ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಬೇಕಂತ ವಿನಂತಿಸಿಕೊಳ್ಳುತ್ತಾ, ತೋಟಗಾರಿಕೆ ನಮ್ಮ ಒಂದು ವಿಸ್ತರಣಾ ಕೇಂದ್ರದಲ್ಲಿ ರೈತರ ಒಂದು ಮಣ್ಣು ಮತ್ತು ನೀರಿನ ಪರೀಕ್ಷೆಗೋಸ್ಕರ ಮಣ್ಣು ನೀರು ಹಾಗೂ ಸಸ್ಯ ವಿಶ್ಲೇಷಣ ಅತ್ಯಾಧುನಿಕ ಘಟಕವನ್ನು ಹೊಂದಿದ್ದು, ರೈತ ಬಾಂಧವರು ಮಣ್ಣಿನ ಪೋಷಕಾಂಶಗಳು ಹಾಗೂ ನೀರಿನ ಪೋಷಕಾಂಶಗಳು ಹಾಗೂ ಸಸ್ಯ ವಿಶ್ಲೇಷಣೆ ಗುಣಧರ್ಮಗಳನ್ನು ಪರೀಕ್ಷೆ ಮಾಡಿಸಿಕೊಂಡು ತಮ್ಮ ಒಂದು ಉತ್ಪಾದನೆಯನ್ನು ಹೆಚ್ಚಿಸಿಕೊಳ್ಳಬೇಕಂತ ವಿನಂತಿಸಿಕೊಳ್ಳುತ್ತಾ, ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9448418501ಗೆ ಕರೆ ಮಾಡಲು ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು.
0: ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ.
3: ಗಿಡ ಕಡಿಬೇಡ, ಕಡಿಬೇಡ.
4: ಅಯ್ಯಯ್ಯೋ, ಮರ ಕಡ್ದೇ ಹಾಕ್ಬಿಟ್ರು.
3: ಪಾಪ ಗಿಡ ಅಳ್ಳಿ ಕತ್ತದ. ತೂ, ಎಲ್ಲಾರು ಕೂಡಿ ಕೊಂದ ಹಾಕ್ಬಿಟ್ರು. ಅಷ್ಟು ತಿಳಿಬಾರ್ದ ಇವರಿಗೆ? ಗಾಳಿ, ಹೂವು, ಹಣ್ಣು, ಮಣ್ಣು, ನೀರು ಅಂತೆಲ್ಲ ಮರ ಕೊಡೋ ಸಂಪತ್ತಿನ ಲೆಕ್ಕ ಹಾಕಿದ್ರ ಕನಿಷ್ಠ 20-30 ಲಕ್ಷ ರೂಪಾಯಿ ಆಗ್ತದಂತ.
4: ಗಿಡ ಗಿಡ ಅಳ್ಬೇಡ, ನಾನು ಇಲ್ಲೇ ಒಂದ್ ಸಸಿ ನೆಡ್ತೀನಿ. ದಿನಾಲು ಅದಕ್ಕೆ ನೀರ್ ಹಾಕಿ ಬೆಳೆಸಿ ದೊಡ್ಡ ಮಾಡ್ತೀನಿ.
5: ಬನ್ನಿ, ಹಸಿರ ಪ್ರೀತಿ ಹುಟ್ಟಿಸುವ ಈ ಪ್ರಯತ್ನದಲ್ಲಿ ನೀವು ಕೈ ಜೋಡಿಸಿ.
6: ಹಚ್ಚ ಹಸಿರ ಪಚ್ಚೆ ಕಾಡು,
7: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
8: ಉಸಿರಾಗುವೆ
7: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
9: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
7: ದಯವಿಟ್ಟು ಮನೆಗೊಂದು ಸಸಿ ನೆಡಿ.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 6:40. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಗಡುಕೊಳ ಮಡಿವಾಳೇಶ್ವರ ಅವರ ಒಂದು ತತ್ವಪದವನ್ನು ಕೇಳೋಣ.

0: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೇ?
1: ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೇ?
0: ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೇ?
2: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿಯ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 270311. ನಮ್ಮ ಮೇಲ್ ಐಡಿ vijayapuraakashavani@gmail.com.
3: ಗುಮ್ಮಟನಗರಿಯ ಇನ್ನೊಂದು ಹೆಮ್ಮೆಯ ಗರಿ ವಿಜಯಪುರ ಆಕಾಶವಾಣಿ 101.8 FM.
4: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
5: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13-8-2026.
4: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
5: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.
6: 06-5-0-1-0-8

ಸ್ನೇಹಿತರೆ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ನಿವಾರಣಾ ಕಾಯ್ದೆ. ಭಾಗವಹಿಸುತ್ತಾರೆ ವಕೀಲರಾದ ಸಿರಿ ವಾನಳ್ಳಿ, ಮೈಸೂರು ವಿಶ್ವವಿದ್ಯಾನಿಲಯ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಮಮತಾ ಎನ್ ಹಾಗೂ ಸಾಮಾಜಿಕ ಕಾರ್ಯಕರ್ತರಾದ ಮಾಲಿನಿ ಆರ್ ಪಾಲಾಕ್ಷಿ ನಡೆಸಿಕೊಡುತ್ತಾರೆ ಸಹನ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ಪ್ರಸಾರವಾಗುವುದು. 12:30 ಆರೋಗ್ಯ ಸಂಚಿಕೆ ಕಾರ್ಯಕ್ರಮ. ಆಸ್ಟ್ರಿಯೋ ಅಥರೈಟಿಸ್ ಕಾಯಿಲೆಯಲ್ಲಿ ಹಾಗೂ ಮೊಣಕಾಲು ಚಿಪ್ಪಿನ ಶಸ್ತ್ರಚಿಕಿತ್ಸೆಯಲ್ಲಿ ಫಿಜಿಯೋಥೆರಪಿಯ ಪಾತ್ರ, ಈ ವಿಷಯ ಕುರಿತು ಡಾಕ್ಟರ್ ತುಳಸಿ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ನಂತರ ಮಹಿಳೆಯರು ಮುಖ್ಯವಾಗಿ ಮಾಡಿಸಬೇಕಾದ ತಪಾಸಣೆಗಳು, ಡಾಕ್ಟರ್ ಸಹನಾ ನಾಯಕ್ ಅವರಿಂದ ಮಾಹಿತಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆಯಲ್ಲಿ.

ಈಗ ಸಮಯ 7:02 ಆಗುತ್ತಿದೆ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ತದನಂತರ 7:05 ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಯಾಕೆ?
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನ.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಅಧಿಕಾರ ಎನ್ನುವುದು ಕೇವಲ ಶಕ್ತಿಯ ಸಂಕೇತವಲ್ಲ, ಅದು ಜನರ ಸೇವೆಗೆ ಸಿಕ್ಕ ದೊಡ್ಡ ಜವಾಬ್ದಾರಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮಳೆಯ ಕೊರತೆ ಕಾರಣ ಇಡೀ ರಾಜ್ಯದಲ್ಲಿ ಗಂಭೀರ ಪರಿಸ್ಥಿತಿ ನಿರ್ಮಾಣವಾಗಿದೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಬರಗಾಲ ಪರಿಸ್ಥಿತಿ ಕುರಿತು ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಲಾಗುವುದು, ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯದಲ್ಲಿ ತೇರೆ ಮೇರೆ ಸಪ್ನೆ, ಕೂಡಿ ಬಾಳೋಣ ವಿವಾಹ ಪೂರ್ವ ಸಂವಹನ ಯೋಜನೆ ಜಾರಿಗೆ. ವಾರ್ತೆಗಳ ವಿವರ. ಅಧಿಕಾರ ಎನ್ನುವುದು ಕೇವಲ ಶಕ್ತಿಯ ಸಂಕೇತವಲ್ಲ, ಅದು ಜನರ ಸೇವೆಗೆ ಸಿಕ್ಕ ದೊಡ್ಡ ಜವಾಬ್ದಾರಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚೊಕ್ಕಗೊಂಡನಹಳ್ಳಿಯಲ್ಲಿ ಸುಮಾರು 3,200 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಚಾಲನೆ ಹಾಗೂ ಸುಮಾರು 28,240 ಫಲಾನುಭವಿಗಳಿಗೆ ಸಾಂಕೇತಿಕವಾಗಿ ಸವಲತ್ತು ವಿತರಿಸಿ ಅವರು ಮಾತನಾಡಿದರು. ಸರ್ ಎಂ ವಿಶ್ವೇಶ್ವರಯ್ಯ ಡಿವಿಜಿ ಅವರಂತಹ ಮಹನೀಯರಿಗೆ ಜನ್ಮ ನೀಡಿದ ಹಾಗೂ ಮೈಸೂರು ರಾಜ್ಯಕ್ಕೆ ಪ್ರಥಮ ಮುಖ್ಯಮಂತ್ರಿಯನ್ನು ನೀಡಿದ ಕೋಲಾರ ಜಿಲ್ಲೆಯ ಜನರ ಸೇವೆ ಮಾಡುವುದು ತಮಗೆ ಸಿಕ್ಕ ಭಾಗ್ಯ ಎಂದರು. ಮಳೆ ಅಭಾವದ ನಡುವೆಯೂ ಅಂತರ್ಜಲ ಹೆಚ್ಚಳಕ್ಕೆ ಶ್ರಮಿಸಿ ಹೂವು, ಹಣ್ಣು, ತರಕಾರಿ ಮತ್ತು ರೇಷ್ಮೆ ಬೆಳೆದು ಬೆಂಗಳೂರಿಗೆ ಪೂರೈಸುತ್ತಿರುವ ಮಾಲೂರು ಮತ್ತು ಕೋಲಾರದ ರೈತರ ಸ್ವಾಭಿಮಾನಿ ಬದುಕಿಗೆ ಸರ್ಕಾರ ಸದಾ ಬೆಂಬಲವಾಗಿ ಇರಲಿದೆ ಎಂದರು. ಸಚಿವರಿಗೆ ಖಾತೆ ಹಂಚಿಕೆ ಬಗ್ಗೆ ವರಿಷ್ಠರೊಂದಿಗೆ ಚರ್ಚೆ ಮಾಡಿದ್ದು ಬಹುಶಃ ಅಧಿವೇಶನದೊಳಗೆ ಬಗೆಹರಿಯಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಡದಿ ಟೌನ್ಶಿಪ್ ವಿರೋಧಿಸಿ ಬಿಜೆಪಿ ಜೆಡಿಎಸ್ ಮಾಡುತ್ತಿರುವ ಪಾದಯಾತ್ರೆಯಲ್ಲಿ ಯಾವ ರೈತರೂ ಇಲ್ಲ, ನಿಖಿಲ್ ಕುಮಾರಸ್ವಾಮಿ ರಾಜಕೀಯ ಭವಿಷ್ಯಕ್ಕಾಗಿ ಮಾಡುತ್ತಿರುವ ಹೋರಾಟ ಇದು ಎಂದು ಹೇಳಿದರು. ಜೆಡಿಎಸ್ನವರು ಮಾಡಿದ ಯೋಜನೆ ನಾವು ಮುಂದುವರಿಸಿದ್ದೇವೆ, ಅವರು 25 ಲಕ್ಷ ರೂಪಾಯಿ ಪರಿಹಾರ ನೀಡುತ್ತೇವೆ ಎಂದಿದ್ದರು, ನಾವು 2.5 ಕೋಟಿಯಿಂದ 3 ಕೋಟಿವರೆಗೆ ಪರಿಹಾರ ನೀಡುತ್ತಿದ್ದೇವೆ ಎಂದು ವಿವರಿಸಿದರು. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರಾಜ್ಯ ಸರ್ಕಾರ ತಪ್ಪು ಮಾಡುತ್ತಿದೆ ಎಂದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಹೇಳಿದ್ದಾರೆ. ಹಾಸನ ಜಿಲ್ಲೆಯ ಹರದನಹಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪೊಲೀಸ್ ಅಧಿಕಾರಿಗಳ ಬಗ್ಗೆ ಮಾತನಾಡುವುದಿಲ್ಲ, ಭಾನುವಾರ ಮುಖ್ಯಮಂತ್ರಿ ಯಾರಿಗೂ ಬಲವಂತ ಇಲ್ಲ ಎಂದಿದ್ದಾರೆ, ಹಾಗಿದ್ದರೆ ಪಾದಯಾತ್ರೆ ಯಾಕೆ ತಡೆದರು ಎಂದು ಖಾರವಾಗಿ ಪ್ರಶ್ನಿಸಿದರು. ಸುಮಾರು 35-40 ಸಾವಿರ ಖಾಲಿ ನಿವೇಶನ ಬಿಡಿಎ ವ್ಯಾಪ್ತಿಯಲ್ಲಿವೆ, ಹೀಗಿರುವಾಗ ಯಾರು ಕೃಷಿಯನ್ನೇ ನಂಬಿ ಜೀವನ ನಡೆಸುತ್ತಿದ್ದಾರೋ ಅವರಿಗೆ ತೊಂದರೆ ಕೊಡುವುದು, ಅವರನ್ನು ಬೀದಿಪಾಲು ಮಾಡುವುದು ಎಷ್ಟು ಸರಿ, ಯಾರಿಗಾಗಿ ಈ ಬಡಾವಣೆ ಎಂದು ಆಕ್ರೋಶ ಹೊರಹಾಕಿದರು. ಹೋರಾಟ ಕೇವಲ ಒಕ್ಕಲರಿಗಾಗಿ ಅಲ್ಲ, ಸಾಕಷ್ಟು ಹಿಂದುಳಿದ ಸಣ್ಣ ಸಮುದಾಯಗಳಿವೆ, ಅವರ ಹೊಟ್ಟೆ ಮೇಲೆ ಹೊಡೆಯುವ ಕೆಲಸ ಆಗಬಾರದು ಎಂದರು. ಮಳೆಯ ಕೊರತೆ ಕಾರಣ ಇಡೀ ರಾಜ್ಯದಲ್ಲಿ ಗಂಭೀರ ಪರಿಸ್ಥಿತಿ ನಿರ್ಮಾಣವಾಗಿದೆ, ಈಗಾಗಲೇ ಬರ ವಿಚಾರದಲ್ಲಿ ಮುಖ್ಯಮಂತ್ರಿಯವರು ಮತ್ತು ತಾವು ಸೇರಿ 3 ವಿಭಾಗಗಳಲ್ಲಿನ ಪರಿಸ್ಥಿತಿಯ ಕುರಿತು ಪರಾಮರ್ಶಿಸಿ ತಾಲೂಕುಗಳಲ್ಲಿನ ಸ್ಥಿತಿಗತಿ ಕುರಿತು ಅವಲೋಕಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಖಾತೆ ಸಚಿವರೂ ಆಗಿರುವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸ್ವತಃ ತಾವು 4-5 ಜಿಲ್ಲೆಗಳಲ್ಲಿನ ಪರಿಸ್ಥಿತಿ ಕುರಿತು ಪರಾಮರ್ಶಿಸಿದ್ದು, ತುಮಕೂರು ಜಿಲ್ಲೆಯ ಪರಿಸ್ಥಿತಿ ಅರಿತಿದ್ದೇನೆ, ಕೆಲವು ತಾಲೂಕುಗಳಲ್ಲಿ ಗಂಭೀರ ಪರಿಸ್ಥಿತಿ ಇರುವುದು ಗಮನಕ್ಕೆ ಬಂದಿದೆ ಎಂದರು. ಕರಾವಳಿ ಹಾಗೂ ಮಲೆನಾಡು ಪ್ರದೇಶದ ಕೆಲವು ಭಾಗಗಳನ್ನು ಬಿಟ್ಟರೆ ರಾಜ್ಯದಲ್ಲಿ ಬಹುತೇಕ ಕಡೆ ಮಳೆ ಕೊರತೆಯಿಂದ ಬರ ಪರಿಸ್ಥಿತಿ ಉಂಟಾಗಿದೆ, ಅದರಲ್ಲೂ ಬಯಲು ಪ್ರದೇಶದಲ್ಲಿ ಗಂಭೀರ ಪರಿಸ್ಥಿತಿ ಇದ್ದು, ಇದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಕೆಲವು ಕ್ರಮ ಕೈಗೊಳ್ಳಲಾಗಿದೆ, ಸದನದಲ್ಲೂ ಈ ಬಗ್ಗೆ ಚರ್ಚೆಯಾಗುವ ನಿರೀಕ್ಷೆ ಇದೆ ಎಂದು ಡಾ ಜಿ ಪರಮೇಶ್ವರ್ ತಿಳಿಸಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮಳೆ ಕೊರತೆ ಹಿನ್ನೆಲೆ ರಾಜ್ಯದಲ್ಲಿ ಬರಗಾಲ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಲಬುರಗಿ ಜಿಲ್ಲೆಯೂ ಇದಕ್ಕೆ ಹೊರತಾಗಿಲ್ಲ. ಬೆಳೆ ನಷ್ಟಕ್ಕೆ ರೈತರಿಗೆ ಪರಿಹಾರ ನೀಡಲಾಗುವುದು. ಈ ಕುರಿತು ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಲಾಗುವುದು ಎಂದು ಗೃಹ ಖಾತೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಕಲಬುರಗಿ ತಾಲೂಕಿನ ಔರಾದ್ ಬಿ ಗ್ರಾಮದಲ್ಲಿ ಅವರು ರೈತರ ಬೆಳೆಹಾನಿ ಪ್ರದೇಶಗಳನ್ನು ವೀಕ್ಷಿಸಿ ರೈತರು ಹಾಗೂ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಮಳೆ ಕೊರತೆ ಕಾರಣ ಕೆರೆ ಕಟ್ಟೆ ನಾಲೆಗಳು ಬರಿದಾಗಿದ್ದು ಜಾನುವಾರುಗಳಿಗೂ ಸಹ ಕುಡಿಯುವ ನೀರಿನ ಕೊರತೆಯಾಗಿದೆ ಎಂದು ಹೇಳಿದ ಸಚಿವರು, ಈಗಾಗಲೇ ಜಿಲ್ಲೆಗಳಲ್ಲಿನ ಬರ ಪರಿಸ್ಥಿತಿ ಕುರಿತು ಪರಿಶೀಲಿಸುವಂತೆ ಎಲ್ಲ ಸಚಿವರುಗಳಿಗೆ ಸೂಚನೆ ನೀಡಲಾಗಿದೆ. ಪರಿಶೀಲನಾ ವರದಿ ಸಲ್ಲಿಕೆಯಾದ ನಂತರ ಪರಿಹಾರದ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗುತ್ತದೆ ಎಂದರು. ವಿಜಯಪುರ ಜಿಲ್ಲೆಯಲ್ಲಿ ಮಳೆಯ ಕೊರತೆಯಿಂದಾಗಿ ಬಿತ್ತನೆಯಾದ ಬೆಳೆಗಳಿಗೆ ತೇವಾಂಶದ ತೀವ್ರ ಕೊರತೆ

0: ಕಾಣಿಸಿಕೊಳ್ಳುತ್ತಿದ್ದು ಜಾನುವಾರುಗಳಿಗೂ ಸಹ ಕುಡಿಯುವ ನೀರಿನ ಕೊರತೆಯಾಗಿದೆ ಎಂದು ಹೇಳಿದ ಸಚಿವರು, ಈಗಾಗಲೇ ಜಿಲ್ಲೆಗಳಲ್ಲಿನ ಬರ ಪರಿಸ್ಥಿತಿ ಕುರಿತು ಪರಿಶೀಲಿಸುವಂತೆ ಎಲ್ಲ ಸಚಿವರುಗಳಿಗೆ ಸೂಚನೆ ನೀಡಲಾಗಿದೆ. ಪರಿಶೀಲನಾ ವರದಿ ಸಲ್ಲಿಕೆಯಾದ ನಂತರ ಪರಿಹಾರದ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗುತ್ತದೆ ಎಂದರು. ವಿಜಯಪುರ ಜಿಲ್ಲೆಯಲ್ಲಿ ಮಳೆಯ ಕೊರತೆಯಿಂದಾಗಿ ಬಿತ್ತನೆಯಾದ ಬೆಳೆಗಳಿಗೆ ತೇವಾಂಶದ ತೀವ್ರ ಕೊರತೆ ಎದುರಾಗಿದ್ದು, ರೈತರ ಜಮೀನುಗಳಲ್ಲಿ ಹಾನಿಗೀಡಾದ ಬೆಳೆಗಳ ಭಾವಚಿತ್ರದೊಂದಿಗೆ ವೈಜ್ಞಾನಿಕವಾದ ಹಾಗೂ ನಿಖರವಾದ ವರದಿ ಸಲ್ಲಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲಸೌಕರ್ಯ ಅಭಿವೃದ್ದಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ನಿರ್ದೇಶನ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಬರ ಪರಿಸ್ಥಿತಿ ಕುರಿತು ಅವಲೋಕಿಸಿದ್ದು, ಮಳೆ ಬಾರದೆ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅವರ ನೆರವಿಗೆ ಬರುವುದು ಸರ್ಕಾರದ ಕರ್ತವ್ಯವಾಗಿದೆ ಎಂದು ಅವರು ತಿಳಿಸಿದರು. ಜಿಲ್ಲೆಯ ಬರ ಪರಿಸ್ಥಿತಿ ಕುರಿತು ಮುಖ್ಯಮಂತ್ರಿಗಳ ಗಮನಕ್ಕೆ ವಾಸ್ತವ ಸ್ಥಿತಿಯನ್ನು ತಂದು ಸಂಕಷ್ಟದಲ್ಲಿರುವ ರೈತರಿಗೆ ಶೀಘ್ರವೇ ಪರಿಹಾರ ಒದಗಿಸಲು ಸರ್ಕಾರದ ಮಟ್ಟದಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಭರವಸೆ ನೀಡಿದರು. ಜಗತ್ತಿನ ಆಟೋಮೊಬೈಲ್ ಸೆಕ್ಟರ್ನಲ್ಲಿ ಟೊಯೋಟಾ ಕಿರ್ಲೋಸ್ಕರ್ ಕಂಪನಿ ಸುಪ್ರಸಿದ್ದ. ಈ ಕಂಪನಿಯು ತನ್ನ ಸಿಎಸ್ಆರ್ ಅನುದಾನದಡಿ 2.14 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ಹಾಗೂ ಭವ್ಯ ಶಾಲಾ ಕಟ್ಟಡವನ್ನು ನಿರ್ಮಿಸಿದೆ. ಈ ಭಾಗದ ವಿದ್ಯಾರ್ಥಿಗಳು ಇಲ್ಲಿ ಚೆನ್ನಾಗಿ ಓದುವ ಮೂಲಕ ಉನ್ನತ ಹುದ್ದೆ ಅಲಂಕರಿಸಬೇಕು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ದಿ ಸಚಿವರಾದ ಎಂಬಿ ಪಾಟೀಲ್ ಹೇಳಿದ್ದಾರೆ. ಟೊಯೋಟಾ ಕಿರ್ಲೋಸ್ಕರ್ ಕಂಪನಿ ಅವರ ಸಿಎಸ್ಆರ್ ಅನುದಾನದಲ್ಲಿ ಅರ್ಜುನಗಿಯಲ್ಲಿ ನಿರ್ಮಿಸಿದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಸರ್ಕಾರಿ ಪಬ್ಲಿಕ್ ಸ್ಕೂಲ್ ಶಾಲಾ ಕಟ್ಟಡ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ಇಂದಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಶಿಕ್ಷಣ ಬಹುಮುಖ್ಯವಾಗಿದೆ. ಗ್ರಾಮೀಣ ಭಾಗದ ಮಕ್ಕಳಿಗೆ ಪ್ರತಿಭೆಗೆ ಪೂರಕವಾಗಿ ವಾತಾವರಣ ಕಲ್ಪಿಸಿಕೊಟ್ಟರೆ ಮಾತ್ರ ಪ್ರತಿಭೆ ಹೊರಹೊಮ್ಮಲು ಸಾಧ್ಯ ಎಂದರು. ರಾಜ್ಯದಲ್ಲಿ ಮಾಹಿತಿಯುಕ್ತ, ಗೌರವಯುತ ಮತ್ತು ದೃಢವಾದ ವೈವಾಹಿಕ ಸಂಬಂಧಗಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಹಾಗೂ ರಾಷ್ಟೀಯ ಮಹಿಳಾ ಆಯೋಗದ ಜಂಟಿ ಸಹಯೋಗದಲ್ಲಿ ತೇರೆ ಮೇರೆ ಸಪ್ನೆ, ಕೂಡಿ ಬಾಳೋಣ ವಿವಾಹ ಪೂರ್ವ ಸಂವಹನ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ಬೆಂಗಳೂರಿನ ಜವಾಹರ್ ಬಾಲಭವನದಲ್ಲಿ ಆಯೋಜಿಸಲಾಗಿದ್ದ ಸಾಂತ್ವನ ಕೇಂದ್ರಗಳ ಸಲಹೆಗಾರರ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಈ ಯೋಜನೆಯ ಕುರಿತು ಸಂಪೂರ್ಣ ಮಾಹಿತಿ ನೀಡಿದರು. ಇಂದಿನ ವೇಗವಾಗಿ ಬದಲಾಗುತ್ತಿರುವ ಸಾಮಾಜಿಕ ಪರಿಸರದಲ್ಲಿ ಮದುವೆಗೆ ಮುನ್ನ ಯುವಜನರಲ್ಲಿ ಭಾವನಾತ್ಮಕ ಸಿದ್ಧತೆ, ಪರಸ್ಪರ ಗೌರವ ಹಾಗೂ ಧನಾತ್ಮಕ ಸಂವಹನ ಬೆಳೆಸುವುದು ಅಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ರಾಜ್ಯದ 178 ಸಾಂತ್ವನ ಕೇಂದ್ರಗಳ ಮೂಲಕ ವಿವಾಹ ಪೂರ್ವ ಸಂವಹನ ಕೇಂದ್ರಗಳನ್ನು ಸ್ಥಾಪಿಸುತ್ತಿದ್ದು, ಉಚಿತ ಸಮಾಲೋಚನೆ ಒದಗಿಸುವ ಮೂಲಕ ಕುಟುಂಬ ಸಂಸ್ಥೆಯನ್ನು ಬಲಪಡಿಸಲು ಈ ಯೋಜನೆ ದೊಡ್ಡ ಮಟ್ಟದಲ್ಲಿ ನೆರವಾಗಲಿದೆ ಎಂದು ತಿಳಿಸಿದರು. ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸುವ ಮತ್ತು ಅವರಿಗೆ ಗೌರವ ಸಲ್ಲಿಸುವ ನಿಟ್ಟಿನಲ್ಲಿ ಒಟ್ಟಾಗಿ ಸೇರಿ ಹರ್ ಘರ್ ತಿರಂಗಾ ಯಾತ್ರೆ ಕೈಗೊಳ್ಳಲಾಗಿದೆ. ಈ ಜಾಥಾದ ಮೂಲಕ ದೇಶಾಭಿಮಾನ ಮೂಡಿಸಲಾಗುತ್ತಿದೆ ಎಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಲ್ಲೇಶ್ವರನ ಕೆಸಿ ಜನರಲ್ ಮೈದಾನದಿಂದ ಸರ್ಕಲ್ ಮಾರಮ್ಮ ದೇವಸ್ಥಾನದವರೆಗೆ ರಾಜ್ಯ ಬಿಜೆಪಿ ಘಟಕದ ವತಿಯಿಂದ ಹರ್ ಘರ್ ತಿರಂಗಾ ಯಾತ್ರೆ ನಡೆಯಿತು. ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಹರ್ ಘರ್ ತಿರಂಗಾ ಯಾತ್ರೆಯನ್ನು ಯಶಸ್ವಿಯಾಗಿ ನೆರವೇರಿಸಲಾಗಿದೆ. ದೇಶದ ಪಾವಿತ್ರ್ಯ ಸಾರುವ ನಿಟ್ಟಿನಲ್ಲಿ ಕೈಗೊಂಡ ಹರ್ ಘರ್ ತಿರಂಗಾ ಯಾತ್ರೆ ವೇಳೆ ರಾಷ್ಟದ ಏಕತೆಗೆ ಶ್ರಮಿಸುವುದಾಗಿ ಪ್ರತಿಜ್ಞೆ ಕೈಗೊಳ್ಳಲಾಯಿತು ಎಂದು ತಿಳಿಸಿದರು. ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಹರ್ ಘರ್ ತಿರಂಗಾ ಯಾತ್ರೆ ಮೂಲಕ ದೇಶಭಕ್ತಿ ಹೆಚ್ಚಿಸುವ ಕೆಲಸ ಮಾಡಲಾಗುತ್ತಿದೆ ಎಂದರು. ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಯಶಸ್ವಿಯಾಗಿ ಸೈಕ್ಲಿಂಗ್ ನಡೆಸುವ ಮೂಲಕ ಅಪರೂಪದ ಸಾಧನೆಗೈದಿರುವ ಪ್ರಸಿದ್ದ ಉದ್ಯಮಿ ಸತ್ವೀರ್ ರೊಟ್ಟಿ ಹಾಗೂ ಅವರ ಮಕ್ಕಳಾದ ವಿನಯ್ ರೊಟ್ಟಿ ಮತ್ತು ಸುಮಂತ್ ರೊಟ್ಟಿ ಅವರನ್ನು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಆಯುಕ್ತರಾದ ಅನುಚೇತ್ ಅವರು ಸನ್ಮಾನಿಸಿ ಅಭಿನಂದಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಧಿಕಾರ ಎನ್ನುವುದು ಕೇವಲ ಶಕ್ತಿಯ ಸಂಕೇತವಲ್ಲ, ಅದು ಜನರ ಸೇವೆಗೆ ಸಿಕ್ಕ ದೊಡ್ಡ ಜವಾಬ್ದಾರಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮಳೆಯ ಕೊರತೆ ಕಾರಣ ಇಡೀ ರಾಜ್ಯದಲ್ಲಿ ಗಂಭೀರ ಪರಿಸ್ಥಿತಿ ನಿರ್ಮಾಣವಾಗಿದೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಬರಗಾಲ ಪರಿಸ್ಥಿತಿ ಕುರಿತು ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಲಾಗುವುದು, ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯದಲ್ಲಿ ತೆರೆ ಮೇರೆ ಸಪ್ನೆ, ಕೂಡಿ ಬಾಳೋಣ ವಿವಾಹ ಪೂರ್ವ ಸಂವಹನ ಯೋಜನೆ ಜಾರಿಗೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35ಕ್ಕೆ.
1: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 7:15. ಇನ್ನು ಮುಂದೆ ಕೇಳಿ

ಈಗ ಕೇಳಿ ಕಥೆ ಮಂತ್ರ ಮಾಂಗಲ್ಯ. ಶೇಷಾದ್ರಿ ಒಬ್ಬ ರಾಜಕಾರಣಿ, ಆದರೆ ಎಲ್ಲ ರಾಜಕಾರಣಿ ಅವರಂತಲ್ಲ, ಕೆಲವು ನಿಯಮಗಳನ್ನು ಪಾಲಿಸುವ ಉತ್ತಮ ರಾಜಕಾರಣಿ. ಶಿಸ್ತು ಸಂಯಮ, ತನ್ನದೇ ಆದ ಕೆಲವು ವಿಚಾರಗಳಿಗೆ ಬದ್ಧನಾಗಿದ್ದ. ಸುಳ್ಳು, ವಂಚನೆ, ಮೋಸದ ದಾಸನಾಗಿರಲಿಲ್ಲ. ರಾಜಕೀಯದಲ್ಲಿ ಇದ್ದರೂ ತನ್ನ ಉತ್ತಮ ವ್ಯಕ್ತಿತ್ವವನ್ನು ಕಾಪಾಡಿಕೊಂಡು ಬಂದಿದ್ದರು. ಎಂಎ ಪದವೀಧರರು ಕೂಡ. ತನ್ನ ಕ್ಷೇತ್ರದ ಅವಶ್ಯಕತೆ ಇರುವ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದರು, ಮಾಡುತ್ತಿದ್ದರು. ತನ್ನ ಕ್ಷೇತ್ರದಲ್ಲಿ ಯಾವುದೇ ಕೊರತೆ ಇಲ್ಲದಂತೆ ನೋಡಿಕೊಳ್ಳುತ್ತಿದ್ದರು. ಒಂದು ವೇಳೆ ಏನೇ ಸಮಸ್ಯೆ ಬಂದರೂ ತಾವೇ ಮುಂದೆ ನಿಂತು ಅದನ್ನು ಆಗಿಂದಾಗ ಬಗೆಹರಿಸಿ ಬಿಡುವರು. ಮತ್ತು ಏನೇ ತುರ್ತು ಅವಶ್ಯಕತೆ ಇದ್ದರೆ ಅದನ್ನು ಸರ್ಕಾರದ ಹಣ ಬರಲಿ ಅಂತ ಕಾಯುತ್ತಿರಲಿಲ್ಲ. ತಮ್ಮ ಖರ್ಚಿನಿಂದ ಮಾಡಿ ಮುಗಿಸಿ ಆಮೇಲೆ ಸರ್ಕಾರದಿಂದ ಹಣ ತಗೋತಿದ್ದರು. ಹೀಗಾಗಿ ಆ ಕ್ಷೇತ್ರ ಮತ್ತು ಅವರು ಒಳ್ಳೆ ಹೆಸರು ಸಂಪಾದಿಸಿದ್ದರು. ಹೀಗಾಗಿ ಎಂತಹ ಕೆಟ್ಟ ವ್ಯಕ್ತಿಯಾದರೂ ಇವರ ಮಾತಿಗೆ ಬೆಲೆ ಕೊಡುತ್ತಿದ್ದ. ಇವರು ಮಾಡಬೇಡ ಅಂದರೆ ಮಾಡುತ್ತಿರಲಿಲ್ಲ. ಓದುವ ಮಕ್ಕಳಿಗೆ ವಿಶೇಷ ಕಾಳಜಿ ವಹಿಸಿ ಅವರಿಗೆ ಸೀಟು ಕೊಡಿಸುವುದು, ನೌಕರಿ ಅವಶ್ಯಕತೆ ಇದ್ದರೆ ಅವರಿಗೆ ತಕ್ಕ ನೌಕರಿ ಕೊಡಿಸುವುದು ಮಾಡುತ್ತಿದ್ದರು. ಹೀಗಾಗಿ ಅವರಿಗೆ ಅವರ ಕ್ಷೇತ್ರದಲ್ಲೂ ಅವರ ಪಾರ್ಟಿಯಲ್ಲೂ ಒಳ್ಳೆ ಹೆಸರು ಸಂಪಾದಿಸಿದ್ದರು. ಹಾಗೆ ಸರ್ಕಾರದಿಂದ ಯಾವ ಯಾವ ಸವಲತ್ತುಗಳು ಇರುತ್ತವೆಯೋ ಅವೆಲ್ಲ ಜನರಿಗೆ ತಲುಪುವ ಹಾಗೆ ಮಾಡುತ್ತಿದ್ದರು. ಅವರಿಗೆ ಅನರೂಪಳಾದ ಪತ್ನಿ ಮಂಜಳಮ್ಮ, ಅವರು ಎಂಎ ಪದವೀಧರೆ. ಇಬ್ಬರು ಓದುವಾಗಿನ ಸ್ನೇಹ ಪ್ರೀತಿಸಿ ಹಿರಿಯರನ್ನು ಒಪ್ಪಿಸಿ ಮದುವೆಯಾಗಿದ್ದರು. ಮಂಜುಳಮ್ಮ ಮನೆಗೆ ಯಾರೇ ಬರಲಿ ಗೌರವದಿಂದ ಬರಮಾಡಿಕೊಂಡು ಸತ್ಕರಿಸಿ ಕಳಿಸುತ್ತಿದ್ದರು. ಆದರೆ ಶೇಷಾದ್ರಿಯವರು ರಾಜಕೀಯ ಚರ್ಚೆಗಾಗಿ ಬರುವ ರಾಜಕಾರಣಿಗಳನ್ನು ಎಂದೂ ಮನೆಗೆ ಕರೆಯುತ್ತಿರಲಿಲ್ಲ. ರಾಜಕೀಯ ಏನಿದ್ದರೂ ಮನೆಯ ಹೊರಗೆ ಎಂದು ಮನೆಯಿಂದ ಸ್ವಲ್ಪ ದೂರದಲ್ಲಿ ಒಂದು ಆಫೀಸ್ ಮಾಡಿಕೊಂಡು ಅಲ್ಲಿ ಭೇಟಿಯಾಗಿ ತಮ್ಮ ಕೆಲಸ ಮುಗಿಸಿ ಮನೆಗೆ ಬರುತ್ತಿದ್ದರು. ಪತಿ ಪತ್ನಿ ಇಬ್ಬರೂ ಬಿಡುವಿನ ವೇಳೆಯಲ್ಲಿ ಉತ್ತಮ ಕನ್ನಡ ಪುಸ್ತಕ ಓದುವ ಹವ್ಯಾಸ ಇತ್ತು. ಹೀಗಾಗಿ ಬಹಳಷ್ಟು ಪುಸ್ತಕಗಳು ಅವರಲ್ಲಿ ಇದ್ದವು. ಅವರ ಪತ್ನಿ ಇಷ್ಟು ಒಳ್ಳೆಯ ಪುಸ್ತಕಗಳು ಜನರು ಓದಲಿ ಎಂದು ಮನೆಯಲ್ಲಿಯೇ ಹೊರಗಡೆ ಇರುವ ಕೋಣೆಯಲ್ಲಿ ಒಂದು ಸಣ್ಣ ಲೈಬ್ರರಿ ಹಾಕಿ ಒಂದು ನಾಲ್ಕು ಚೇರು ಹಾಕಿ ಪುಸ್ತಕಗಳನ್ನು ಒಪ್ಪುವ ಹಾಗೆ ಜೋಡಿಸಿ ಇಟ್ಟಿದ್ದರು. ಯಾರಾದರೂ ಬಂದು ಕುಳಿತು ಓದಿದರೂ ಓದಬಹುದಿತ್ತು, ಇಲ್ಲ ಅಂದರೆ ಮನೆಗೆ ಹೋಗಿ ಓದಿ ತಂದಕೊಡಬಹುದಾಗಿತ್ತು. ಒಂದೇ ಕಂಡೀಷನ್, ಪುಸ್ತಕ ಹಾಳು ಮಾಡಬಾರದು. ಹೇಗೆ ತೆಗೆದುಕೊಂಡು ಹೋಗುತ್ತಿರೋ ಹಾಗೆ ಇರಬೇಕು ಅನ್ನುವುದು ಅವರ ಇಚ್ಛೆ. ಹೀಗಾಗಿ ಓದುವ ಹವ್ಯಾಸ ಜನರಲ್ಲಿ ಬರುವ ಹಾಗೆ ಮಾಡುತ್ತಿದ್ದರು. ಅವರಿಗೆ ಒಬ್ಬಳೇ ಮಗಳು, ಮುದ್ದಾದ ಸುಂದರ ಹುಡುಗಿ. ಅವಳಿಗೆ ಚೆನ್ನಾಗಿ ಬೆಳೆಸಬೇಕು ಅಂತ ಒಳ್ಳೆ ಸಂಸ್ಕಾರದಿಂದ ಬೆಳೆಸುತ್ತಿದ್ದರು. ಅವಳಿಗೆ ಶಾಲೆಗೆ ಬಿಟ್ಟು ಬರುವುದು, ಕರೆದುಕೊಂಡು ಬರುವುದು ಮಂಜುಳಮ್ಮನೇ ಮಾಡುವರು. ಎಂದೂ ಡ್ರೈವರ್ ಜೊತೆ ಕಳಿಸಿ ಕೊಡುತ್ತಿರಲಿಲ್ಲ. ಅವಳಿಗೆ ಶ್ರಮದ ಬೆಲೆ, ದುಡ್ಡಿನ ಬೆಲೆ ತಿಳಿಸಿ ಕೊಡುತ್ತಿದ್ದರು. ಅವಳಿಗೆ ಪ್ರತಿ ವರ್ಷ ಅವಳ ಹುಟ್ಟಿದ ಹಬ್ಬಕ್ಕೆ ಇಷ್ಟ ಆದ ಪುಸ್ತಕಗಳನ್ನು ಮಾತ್ರ ಗಿಫ್ಟ್ ಕೊಡುತ್ತಿದ್ದರು. ಹೀಗಾಗಿ ಅವಳಿಗೂ ಕೂಡ ಓದುವ ಹವ್ಯಾಸ ಇತ್ತು. ಹಾಗೆ ತಾವು ಓದಿದ್ದನ್ನು ಒಬ್ಬರಿಗೆ ಒಬ್ಬರು ಹೇಳಿ ತಮಗೆ ಇಷ್ಟ ಆದ ವಿಷಯ ಕೂತು ಚರ್ಚೆ ಮಾಡುತ್ತಿದ್ದರು. ಮಗಳು ಆರೋಹಿಗೂ ಅಷ್ಟೇ, ಮುದ್ದಾಗಿ ಎಲ್ಲ ವಿಚಾರಗಳು ಕೇಳಿ ತಿಳಿದುಕೊಳ್ಳುತ್ತಿದ್ದಳು. ರಾಜಕೀಯ ಏನೇ ಕೆಲಸ ಇದ್ದರೂ ಹೊರಗಡೆನೆ ಮುಗಿಸಿ ಮನೆಗೆ ಬರುತ್ತಿದ್ದ ಪತಿ ರಾಜಕೀಯದ ಯಾವುದೇ ಪಾರ್ಟಿ ಇದ್ದರೂ ಮನೆಯವರೆಗೆ ಕರೆದುಕೊಂಡು ಹೋಗುತ್ತಿರಲಿಲ್ವಲ್ಲ. ಅವರ ಜೊತೆ ಒಬ್ಬ ಸೋದರ ಮಾವನ ಮಗ ವಿವೇಕ್ ಅಂತ ಇದ್ದರು.

ಅವರನ್ನೇ ಅವರ ಜೊತೆ ಕರೆದುಕೊಂಡು ಹೋಗೋದು ರೂಢಿ. ಆ ಹುಡುಗನು ಒಳ್ಳೆಯವನೇ. ಹೆಚ್ಚು ಓದಲಾಗದೆ ಮಾವನ ಜೊತೆ ಓಡಾಡಿ ನೋಡಿಕೊಳ್ಳುತ್ತಾ ನಾಲ್ಕು ತುಟ್ಟು ಸಂಪಾದಿಸುತ್ತಿದ್ದ. ಶೇಷಾದ್ರಿಯವರು ಎಂದು ನಶೆಯಾಗುವ ಪದಾರ್ಥ ಮುಟ್ಟಿದವರಲ್ಲ. ಹೀಗೆ ಮನೆಯೇ ಬೇರೆ, ರಾಜಕೀಯ ಬೇರೆಯಾಗಿ ಇಟ್ಟುಕೊಂಡು ನಡೆದಿದ್ದರು. ರಾಜಕೀಯ ಕೆಟ್ಟಂತ ಏನೂ ಇಲ್ಲ, ಆದರೆ ಅಲ್ಲಿ ಬರುವ ಜನರು, ಸಿಟ್ಟಿನಲ್ಲಿ ಅವರ ಬಾಯಿಯಲ್ಲಿ ಬರುವ ಭಾಷೆ, ಇವೆಲ್ಲ ಅವರಿಗೆ ಮುಜುಗುರ ತರಿಸುತ್ತಿದ್ದವು. ಅದಕ್ಕಾಗಿ ವಯಸ್ಸಾದ ತಾಯಿ ಪತ್ನಿ ಮಗಳನ್ನು ಅದರಿಂದ ದೂರ ಇಟ್ಟಿದ್ದರು. ಸುಂದರ ರೂಪ, ಶಿಸ್ತಿನ ಜೀವನ, ಸಂಸ್ಕಾರದ ನಡವಳಿಕೆ, ಶ್ರೀಮಂತ ಮನೆತನ, ನಯ ವಿನಯ ಎಲ್ಲವೂ ಮಗಳು ಆರೋಹಿಗೆ ಮೆರಗು ತಂದಿದ್ದವು. ಅವಳು ಅಷ್ಟೇ ಚೆನ್ನಾಗಿ ಓದುತ್ತಿದ್ದಳು ಕೂಡ. ಅವಳಿಗೆ ಓದುವ ಹವ್ಯಾಸ ಇದ್ದುದರಿಂದ ಒಂದು ಸಲ ಪುಸ್ತಕ ಭಂಡಾರಕ್ಕೆ ಹೋದಳು. ಅಲ್ಲಿರುವ ಪುಸ್ತಕಗಳು ನೋಡುತ್ತಿರುವಾಗ ರಾಷ್ಟ್ರಕವಿ ಕುವೆಂಪು ಅವರ ಮಂತ್ರಮಾಂಗಲ್ಯ ಎನ್ನುವ ಪುಸ್ತಕ ನೋಡಿದಳು. ಅದನ್ನು ಪೂರ್ತಿ ಓದಿದ ಮೇಲೆ ಅದರ ಪ್ರಭಾವಕ್ಕೆ ಒಳಗಾದಳು. ಎಷ್ಟು ಚಂದ, ತಾವೇ ಮಂತ್ರ ಹೇಳಿ ಮಗನ ಕೈಯಿಂದ ಮಾಂಗಲ್ಯ ಧಾರಣೆ ಮಾಡಿಸಿದ್ದು. ಯಾವ ಆಡಂಬರವೂ ಇಲ್ಲ, ದುಂದುವೆಚ್ಚವೂ ಇಲ್ಲ, ಸಂಕ್ಷಿಪ್ತ ಮದುವೆ. ಅದರಲ್ಲೂ ಕುವೆಂಪು ಅವರು ತಮ್ಮ ಕೈಯಾರೆ ಬರೆದ ಮದುವೆಯ ಕರೆಯೋಲೆ ಅವಳಿಗೆ ತುಂಬ ಇಷ್ಟವಾಯಿತು. ಅದರಲ್ಲಿ ಅವರು ನಿಮಗೆ ಸಮಯ ಸಿಕ್ಕಾಗ ಬಂದು ಮಧುಮಕ್ಕಳಿಗೆ ಆಶೀರ್ವದಿಸಿ ನಮ್ಮ ಆತಿಥ್ಯ ಸ್ವೀಕರಿಸಿ ಹೋಗಬೇಕು ಅಂತ. ಯಾವ ಆಡಂಬರ ಇಲ್ಲದ, ದುಂದುವೆಚ್ಚವೂ ಇಲ್ಲ ಸಂಕ್ಷಿಪ್ತ ಮದುವೆ. ಅದರಲ್ಲೂ ಕುವೆಂಪು ಅವರು ತಮ್ಮ ಕೈಯಾರೆ ಬರೆದ ಮದುವೆಯ ಕರೆಯೋಲೆ ಅವಳಿಗೆ ತುಂಬ ಇಷ್ಟವಾಯಿತು. ಅದರಲ್ಲಿ ಅವರು ನಿಮಗೆ ಸಮಯ ಸಿಕ್ಕಾಗ ಬಂದು ವಧುಮಕ್ಕಳಿಗೆ ಆಶೀರ್ವದಿಸಿ ನಮ್ಮ ಆತಿಥ್ಯ ಸ್ವೀಕರಿಸಿ ಹೋಗಬೇಕು ಅಂತ ಇದ್ದಿದ್ದು, ಅವರು ತಮ್ಮ ಸಮಯಕ್ಕೆ ಹೇಗೆ ಬೆಲೆ ಕೊಡುತ್ತಿದ್ದರೋ ಹಾಗೆ ಇನ್ನೊಬ್ಬರ ಸಮಯಕ್ಕೂ ಬೆಲೆ ಕೊಡುವುದು ಅಷ್ಟೇ ಮಹತ್ವ ಎಂದು ಅರಿತಳು. ಎಷ್ಟೋ ಜನರು ಮದುವೆ ಮಾಡಿ ಸಾಲ ಗೀಲ ಮಾಡಿಕೊಂಡು ತಮ್ಮ ಆಸ್ತಿ ಪಾಸ್ತಿ ಮಾರಿಕೊಂಡವರು ಇದ್ದಾರೆ. ಈ ಮಂತ್ರ ಮಾಂಗಲ್ಯ ಪದ್ಧತಿ ಏಕೆ ಅನುಸರಿಸಬಾರದು ಅಂದುಕೊಂಡಳು. ಅವಳು ಸಾಧಾರಣ ಜೀವನ ಇಷ್ಟಪಡುವ ಹುಡುಗಿ. ತಾನು ಮದುವೆಯಾದರೆ ಇದೇ ಥರ ಆಗುವುದು ಎಂದು ಮನದಲ್ಲಿ ಮಾಡಿಕೊಂಡಳು. ಅವಳಿಗೆ ಮದುವೆ ಗೊತ್ತಾಯಿತು. ಆಕೆ ಜೊತೆ ಓದುವ ಹುಡುಗನೇ, ಅವನು ಒಳ್ಳೆಯವನೇ. ಅವನ ಜೊತೆ ತನ್ನ ವಿಚಾರ ಹೇಳಿದಳು. ಅವನು ಒಪ್ಪಿದ. ಹಾಗೆ ಮದುವೆಯಾಗುವುದಾಗಿ ತೀರ್ಮಾನ ಆಯಿತು. ಆದರೆ ಅಪ್ಪನಿಗೆ ಮಗಳ ಮದುವೆ ಅದ್ಧೂರಿಯಾಗಿ ಮಾಡಬೇಕಿತ್ತು. ಒಬ್ಬಳೆ ಮಗಳು, ರಾಜಕೀಯ ವ್ಯಕ್ತಿಗಳನ್ನೆಲ್ಲ ಕರೆಯಬೇಕು, ಪ್ರಧಾನಮಂತ್ರಿಗಳನ್ನು ಕರೆಸಬೇಕು ಅಂತ ಆಸೆಯಿತ್ತು. ಆದರೆ ಮಗಳ ದೃಢ ನಿರ್ಧಾರದ ಮುಂದೆ ತಂದೆ ಸೋಲಬೇಕಾಯಿತು. ಅಪ್ಪ, ನೀನು ನನ್ನ ಮದುವೆಗೆ ಎಷ್ಟು ಖರ್ಚು ಮಾಡಬೇಕು ಅಂದಿದ್ದರೋ ಅಷ್ಟು ದುಡ್ಡು ಕೊಡಿ, ನಾನು ಬೇರೆದಕ್ಕೆ ಉಪಯೋಗಿಸಿಕೊಳ್ಳುತ್ತೇನೆ ಅಂದಳು. ಅನಿವಾರ್ಯ, ತಂದೆ ಒಪ್ಪಿದ. ಒಂದು ತಿಂಗಳಲ್ಲಿ ಮದುವೆ. ಮದುವೆಗೆ ಓಡಾಟ ಏನೂ ಇಲ್ಲ, ಸಿಂಪಲ್ ಮದುವೆ. ಆದರೆ ಮದುವೆಯಲ್ಲಿ ಪುರೋಹಿತರು ಹೇಳುವ ಮಂತ್ರಗಳೆಲ್ಲ ಕಲಿಯ ತೊಡಗಿದಳು. ಆಗ ತಾಯಿ ಮಂಜಳಮ್ಮ ಬಂದು, ನಿನ್ನ ಮದುವೆಗೆ ನೀನೇ ಮಂತ್ರ ಹೇಳಿದರೆ ಹೇಗೆ, ನಾನು ಕಲಿತರೆ ಆಗಬಹುದಾ ಎಂದರು. ಸರಿಯಮ್ಮ ಎಂದಳು ಮಂಜುಳಮ್ಮ. ಒಬ್ಬಳೇ ಮಗಳು, ಮದುವೆ ಸಿಂಪಲ್ಲಾಗಿ ಆಗಲಿ, ಆದರೆ ಶಾಸ್ತ್ರೋಕ್ತವಾಗಿ ಆಗಲಿ ಅನ್ನುವ ಆಸೆ. ಹಾಗಾಗಿ ಎಲ್ಲ ಮಂತ್ರಗಳು ಕಲಿತರು. ಮಗಳು ಇಷ್ಟಪಟ್ಟ ಹಾಗೆ ಮಧುಮಗಳಿಗೆ, ವರನಿಗೆ, ಇವರ ಮನೆ ಜನ ಎಲ್ಲರಿಗೂ ಬಟ್ಟೆ ಬರೀ ವ್ಯವಸ್ಥೆ ಆಯಿತು. ಮನೆಯಲ್ಲಿ ದೇವರ ಕೋಣೆಯ ಮುಂದೆ ಮದುವೆ ನಡೆಯಿತು. ಮಂಜುಳಮ್ಮ ಮಾಂಗಲ್ಯ ಧಾರಣೆ ಸಮಯ ಎಲ್ಲ ಮಂತ್ರಗಳು ಯಾವ ಅಡೆತಡೆಯೂ ಇಲ್ಲದೆ ಭಕ್ತಿಯಿಂದ ಸಾಂಗವಾಗಿ ಹೇಳಿದರು. ಶೇಷಾದ್ರಿಯವರಿಗೆ ಆಶ್ಚರ್ಯ. ನೀವು ಯಾವಾಗ ಕಲಿತೀರಿ ಎಂದರು. ಎಲ್ಲ ಮಗಳಿಗಾಗಿ ಎಂದರು. ಊಟ ತಿಂಡಿ ಎಲ್ಲ ಮುಗಿದ ಮೇಲೆ ಗಂಡಿನ ಮನೆ ಕಡೆಯವರು ಮಧುಮಗಳನ್ನು ಕರೆದುಕೊಂಡು ಹೋಗಲು ತಯಾರಿಯಾದರು. ಆಗ ಶೇಷಾದ್ರಿಯವರು, ನಾನು ನಿನ್ನ ಮದುವೆಯಲ್ಲಿ 3 ಕೋಟಿ ಖರ್ಚು ಮಾಡಬೇಕೆಂದಿದ್ದೆ, ಅದನ್ನು ನೀನು ಬೇರೆದಕ್ಕೆ ಉಪಯೋಗಿಸುತ್ತೇನೆ ಎಂದಿದ್ದೆ. ಇದು ನಿನ್ನ ದುಡ್ಡು, ನಿನಗೆ ಬೇಕಾದಕ್ಕೆ ಉಪಯೋಗಿಸು ಅಂತ 3 ಕೋಟಿ ದುಡ್ಡಿನ ಚೆಕ್ಕು ಕೊಟ್ಟರು. ಆಗ ಆರೋಹಿ ಕುಳಿತುಕೊಂಡು ಗಂಡನನ್ನು ಕುಳ್ಳಿರಿಸಿ ತಂದೆ ಮುಂದೆ ಬಂದು ಕುಳಿತು ಹೇಳತೊಡಗಿದಳು. ಹೇಗೋ ನಾವಿಬ್ಬರು ವೈದ್ಯರಾಗಿದ್ದೇವೆ. ನಿಮ್ಮ ಹುಟ್ಟೂರು ಕಾಡುಹಳ್ಳಿಯಲ್ಲಿ ದವಾಖಾನೆ ವ್ಯವಸ್ಥೆ ಇಲ್ಲ. ಅಲ್ಲಿ ಜನರಿಗೆ ಏನಾದರೂ ಆದರೆ ಬೇರೆ ಊರಿಗೆ ಹೋಗಬೇಕು. ಅದಕ್ಕಾಗಿ ಈ ದುಡ್ಡು ಅಲ್ಲಿ ಒಂದು ದವಾಖಾನೆ ಕಟ್ಟಲು ಉಪಯೋಗಿಸಬಹುದೇ ಎಂದು ಗಂಡನ ಕಡೆಗೆ ತಂದೆಯ ಕಡೆಗೂ ನೋಡಿದಳು. ತಂದೆಗೆ ಖುಷಿ, ಮಗಳ ಮೇಲೆ ಹೆಮ್ಮೆ ಅನಿಸಿತು. ಗಂಡನಿಗೂ ಅಷ್ಟೇ ತಿಳುವಳಿಕೆ ಇರುವ ಹುಡುಗ.

0: ಇನ್ನೊಬ್ಬರ ಭಾವನೆಗಳಿಗೆ ಬೆಲೆ ಕೊಡುವ. ಹೀಗಾಗಿ ಅದು ನಿನ್ನ ತಂದೆ ನಿನಗೆ ಕೊಟ್ಟ ದುಡ್ಡು, ಅದನ್ನು ನೀನು ಯಾವುದಕ್ಕೂ ಬೇಕಾದರೂ ಉಪಯೋಗಿಸು ಅಂದ. ನಿನ್ನದು ಒಳ್ಳೆಯ ವಿಚಾರ, ಬೇಕಿದ್ದರೆ ನಾನು ನಿನಗೆ ಸಹಾಯ ಮಾಡಬಲ್ಲೆ ಎಂದ. ತಂದೆ ತಾಯಿಗೆ ಇನ್ನೇನು ಬೇಕು? ಅಜ್ಜಿಯ ಆಶೀರ್ವಾದ ಮೊಮ್ಮಗಳಿಗೆ. ಅಜ್ಜಿ, ನಮ್ಮೂರಿನಲ್ಲಿ ನೀನು ದವಾಖಾನೆ ಮಾಡ್ತೀನಿ ಅಂದದ್ದು ತುಂಬ ಸಂತೋಷ ಅಂದಳು. ಆಗ ಅಪ್ಪ, ನೋಡು ನಿಮ್ಮಜ್ಜಿ ನನಗಾಗಿ ತುಂಬ ಕಷ್ಟಪಟ್ಟಿದ್ದಾಳೆ, ಹೀಗಾಗಿ ಆ ದವಾಖಾನೆಗೆ ಅಜ್ಜಿಯ ಹೆಸರಿಡು ಅಂದರು. ಎಲ್ಲರೂ ಒಪ್ಪಿ ಸಿಹಿ ತಿಂದರು. ಮುಂದೆ ಸ್ವಲ್ಪ ದಿನದಲ್ಲಿ ಕಾವೇರಮ್ಮನ ದವಾಖಾನೆ ಅಂತ ಪ್ರಸಿದ್ಧಿ ಆಯಿತು. ಒಂದು ಪುಸ್ತಕ ಎಷ್ಟು ಪರಿಣಾಮ ಬೀರಿತ್ತು, ಎಷ್ಟು ಸಮಾಜ ಸುಧಾರಣೆ ಮಾಡಬಹುದು ಅನ್ನೋದಕ್ಕೆ ಕುವೆಂಪು ಅವರ ಮಂತ್ರ ಮಾಂಗಲ್ಯವೇ ಸಾಕ್ಷಿಯಾಯಿತು. ಹಾ ಪ್ರಿಯ ಕೇಳುಗರೇ, ಕಥೆಯ ಸಾರಾಂಶ ಗೊತ್ತಾಯ್ತಲ್ವೇ? ಉತ್ತಮ ಸಂಸ್ಕಾರ ಹೊಂದಿದವರ ಕೈಯಿಂದ ಉತ್ತಮ ಕೆಲಸಗಳೇ ಆಗುತ್ತವೆ ಅನ್ನುವುದು ಅಕ್ಷರಶಃ ಸತ್ಯವಾದ ಮಾತು ಅಲ್ವೇ? ಪ್ರಿಯ ಕೇಳುಗರೇ, ನೀವೇನಂತೀರಾ? ಇದುವರೆಗೆ ಕಥೆ ಮಂತ್ರ ಮಾಂಗಲ್ಯ.
1: ಸಂಕಲನ ಸವಿತಾ ದೇಶಮುಖ್.
0: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಹಾಗಿದ್ರೆ ಬನ್ನಿ, ಮುಂದಿನ ವಾರ ಇನ್ನೊಂದು ಹೊಸ ಕಥೆಯೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ. ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ಹೇ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
1: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪಿಜಿ ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
0: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
1: ಹೌದು, ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
2: ಹೌದು, ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
1: ಕೊನೆಯ ದಿನಾಂಕ 13/8/2026.
2: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.ksww.ac.in.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಮಗಳ ಈ ಹೂನಗೆ ಬೆಳಕಾಗುವುದು ಬಾಳಿಗೆ. ಅವಳು ನದಿ, ಅವಳು ಪ್ರಕೃತಿ, ಅವಳು ಧರಿತ್ರಿ, ಬದುಕ ಕಾವ್ಯದ ಕವಯತ್ರಿ. ಹೆಣ್ಣು ಮಗುವಿಗಾಗಿ ಕಾತರ ಕನವರಿಕೆ ಇರಲಿ, ಹೆಣ್ಣು ಮಗುವಿಗೆ ಅಂತಃಕರಣ ಆತ್ಮೀಯತೆ ಇರಲಿ. ಹೆಣ್ಣು ಮಗು ನಿರಂತರತೆಯ ಪ್ರತೀಕ, ಅಸಡ್ಡೆ ಬೇಡವೇ ಬೇಡ, ಆದರವಿರಲಿ. ಹೆಣ್ಣು ಮಗುವಿಗೆ ಮೊದಲ ಆದ್ಯತೆ ಇರಲಿ, ಮಗಳ ಹೂನಗೆ ಎಂದಿಗೂ ಬಾಡದಿರಲಿ.

0: ಏ ಮೊಸಡಿ ಏನ್ ನೋಡ್ತಿ, ಅವ ಚುಲೋತ್ನಾಗ ಸಾಲಿ ಕಲ್ತು ದೊಡ್ಡ ಸಾಯಿ ಬಾಕನ, ಅವನ್ ಟಿಫಿನ್ ಡಬ್ಬಿ ಮ್ಯಾಗ ನಿಂದಿ ಹಾಕ ಕಣ್ಣು.
1: ಶಾಂತಿ, ಪಾಟಿ ಚೀಲ ಹಿಡಿಬೇಡಿನ, ಓದಾಕ ಬರ್ಯಾಕ ಬಂತಲ್ಲ, ರಗಡಾತಿ ಬಾಯಿ ಮುಚ್ಚಿನ.
2: ಇವ್ರು ನಮ್ಮಪ್ಪ ಅವ್ವ, ಅವಂಗ ಬುಂದೆ ಅಂದ್ರೆ ಬುಂದೆ, ಜಿಲೇಬಿ ಅಂದ್ರೆ ಜಿಲೇಬಿ, ಹಬ್ಬಕ್ಕಂತ ಹೊಸ ಡ್ರೆಸ್, ಅವ್ರ ಬೆಳೆಸೋ ತಿನ್ನೋದು ಉಟ್ಕೊಳ್ಳೋದು ನೋಡಿನ ನಾ ಖುಷಿ ಪಡ್ಬೇಕೇನ್. ನಮ್ಮಣ್ಣ ಒಬ್ಬನ ಹುಟ್ಟಿದ್ರೆ ಚಲೋ ಇತ್ತು, ಏನ್ ನಾವ್ ಒಬ್ಬಕ್ಕೆ ಹುಟ್ಟಿದ್ರೆ ಚಲೋ ಇತ್ತು, ತಪ್ಪ್ಯಾರ್ದು ಯಾಕ್ರಿ ಹೆಂಗ, ನಾ ನಿಮ್ ಮನೆ ಹುಟ್ಟಿದ್ದ ತಪ್ಪ, ತಪ್ಪ್ಯಾರ್ದು.
3: ಮಕ್ಕಳೆಂಬ ಎರಡೂ ಕಣ್ಣು ನಿಮ್ಮವೇ, ದೃಷ್ಟಿ ಏಕೆ ಬೇರೆ ಬೇರೆ?

0: ಸಮಯ 7:34 ಆಗುತ್ತಿದೆ. ಇನ್ನು ಮುಂದೆ ಕೆಲವು ಪ್ರಕಟಣೆ. 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನ ರಾಜೇಂದ್ರ. ಮುಖ್ಯಾಂಶಗಳು: ಯುಪಿಐ ಬಳಕೆದಾರರ ಮೇಲೆ ಯಾವುದೇ ತೆರಿಗೆ ಅಥವಾ ವಹಿವಾಟು ಶುಲ್ಕ ವಿಧಿಸುವುದಿಲ್ಲ.

0: ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಷ್ಟನೆ. ರಾಷ್ಟೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಮೂಲಕ ದೇಶದ ಕೃಷಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮತ್ತು ಫೆಲೋಶಿಪ್ ಮೊತ್ತ ಬಿಡುಗಡೆ. ಕೊಲಂಬೋದಲ್ಲಿ ಪ್ರಬಲ ಭೂಕಂಪ, ಕನಿಷ್ಠ 132 ಮಂದಿ ಸಾವು, 170 ಹೆಚ್ಚು ಜನರಿಗೆ ಗಾಯ. 23 ವರ್ಷದೊಳಗಿನವರ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್, ಮೊದಲ ದಿನವೇ ಭಾರತಕ್ಕೆ 4 ಚಿನ್ನ ಸೇರಿ ಒಟ್ಟು 17 ಪದಕ. ವಾರ್ತೆಗಳ ವಿವರ. ತೆರಿಗೆ ಮತ್ತು ಇತರ ಕಾನೂನುಗಳ ತಿದ್ದುಪಡಿ ಮಸೂದೆ 2026 ಸಂಸತ್ತು ನಿನ್ನೆ ಅಂಗೀಕರಿಸಿದೆ. ಚರ್ಚೆಯ ಬಳಿಕ ರಾಜ್ಯಸಭೆ ಮಸೂದೆಯನ್ನು ಲೋಕಸಭೆಗೆ ಹಿಂದಿರುಗಿಸಿದೆ. ಲೋಕಸಭೆ ಈಗಾಗಲೇ ಮಸೂದೆಯನ್ನು ಅಂಗೀಕರಿಸಿತ್ತು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಸೂದೆಯನ್ನು ಮಂಡಿಸಿದರು. ಪಾವತಿ ಮತ್ತು ವಸಾಹತು ವ್ಯವಸ್ಥೆಗಳ ಕಾಯ್ದೆ 2007, ಆದಾಯ ತೆರಿಗೆ ಕಾಯ್ದೆ 2025 ಮತ್ತು ಹಣಕಾಸು ಕಾಯ್ದೆ 2026 ತಿದ್ದುಪಡಿ ತರಲು ಮಸೂದೆ ಉದ್ದೇಶಿಸಿದೆ. ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಮತ್ತು ಅಂತಾರಾಷ್ಟೀಯ ಇತ್ಯರ್ಥಗಳ ಬ್ಯಾಂಕ್ ಸರ್ಕಾರದ ಭದ್ರತಾ ಪತ್ರಗಳಲ್ಲಿನ ಹೂಡಿಕೆಯಿಂದ ಗಳಿಸುವ ಬಡ್ಡಿಗೆ ಆದಾಯ ತೆರಿಗೆ ಪಾವತಿಸುವುದರಿಂದ ವಿನಾಯಿತಿ ಪಡೆಯಲಿದ್ದಾರೆ. ಭಾರತದ ಉತ್ಪಾದನಾ ವ್ಯವಸ್ಥೆಯನ್ನು ಬಲಪಡಿಸುವುದು, ಹೂಡಿಕೆ ಆಕರ್ಷಿಸುವುದು ಮತ್ತು ಉದ್ಯೋಗ ಸೃಷ್ಟಿಸುವುದು ಮಸೂದೆಯ ಪ್ರಮುಖ ಉದ್ದೇಶಗಳಾಗಿವೆ ಎಂದು ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಯುಪಿಐ ಬಳಕೆದಾರರ ಮೇಲೆ ಯಾವುದೇ ತೆರಿಗೆ ಅಥವಾ ವಹಿವಾಟು ಶುಲ್ಕ ವಿಧಿಸುವುದಿಲ್ಲ. ಸಣ್ಣ ವ್ಯಾಪಾರಿಗಳು ಮತ್ತು ಗ್ರಾಹಕರು ಯುಪಿಐ ವಹಿವಾಟಿಗೆ ವ್ಯಾಪಾರಿ ರಿಯಾಯಿತಿ ದರ ಎಂಡಿಆರ್ ಪಾವತಿಸಬೇಕಾಗಿಲ್ಲ ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ.
1: It does not impose any tax or transaction charge on UPI users. It enables the government to specify through notification the electronic payment modes that will continue to receive statutory protection against charges. The UPI and Services Steering Committee, headed by the National Payments Corporation of India, will consider and decide whether any MDR should be introduced and if so, its scope and structure. Therefore, no MDR framework has yet been finalized.
0: ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸಂಸತ್ ಕಲಾಪಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ ಹಾಗೂ ಚರ್ಚೆಯ ವಿಷಯವನ್ನು ಪದೇ ಪದೇ ಬದಲಾಯಿಸುತ್ತಿದ್ದಾರೆ ಎಂದು ಬಿಜೆಪಿ ಆರೋಪಿಸಿದೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ನಾಯಕ ಜೆಪಿ ನಡ್ಡಾ, ರಾಹುಲ್ ಗಾಂಧಿ ಅವರ ಉದ್ದೇಶ ಸಂವಾದ ನಡೆಸುವುದಲ್ಲ, ಬದಲಾಗಿ ಗೊಂದಲ ಸೃಷ್ಟಿಸುವುದಾಗಿದೆ ಎಂದು ದೂರಿದರು. ಸರ್ಕಾರ ಚರ್ಚೆ ನಡೆಸಲು ಸದಾ ಸಿದ್ದವಿದೆ ಹಾಗೂ ಯಾವುದೇ ವಿಷಯದ ಕುರಿತಾದ ಪ್ರತಿಯೊಂದು ಪ್ರಶ್ನೆಗೂ ಗೃಹ ಸಚಿವ ಅಮಿತ್ ಶಾ ಉತ್ತರಿಸಲು ಸಿದ್ದರಿದ್ದಾರೆ ಎಂದು ಹೇಳಿದರು. ಸಂಸತ್ ಸದನ ಸುಗಮವಾಗಿ ಕಾರ್ಯನಿರ್ವಹಿಸಬೇಕು ಎಂಬುದು ಸರ್ಕಾರದ ನಿಲುವಾಗಿದೆ ಎಂದು ಜೆಪಿ ನಡ್ಡಾ ತಿಳಿಸಿದ್ದಾರೆ. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನವದೆಹಲಿಯಲ್ಲಿ ರಾಷ್ಟೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಮೂಲಕ ದೇಶದ ಕೃಷಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮತ್ತು ಫೆಲೋಶಿಪ್ ಮೊತ್ತ ಬಿಡುಗಡೆ ಮಾಡಿದ್ದಾರೆ. ಈ ಯೋಜನೆಯಡಿ 6,000 ಹೆಚ್ಚು ವಿದ್ಯಾರ್ಥಿಗಳಿಗೆ 21 ಕೋಟಿ ರೂಪಾಯಿಗೂ ಅಧಿಕ ಮೊತ್ತವನ್ನು ನೇರ ನಗದು ವರ್ಗಾವಣೆ ಡಿಬಿಟಿ ಮೂಲಕ ನೀಡಲಾಗಿದೆ. ಇನ್ನು ಮುಂದೆ ಕೃಷಿ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ನೇರವಾಗಿ ವಿದ್ಯಾರ್ಥಿ ವೇತನ ದೊರೆಯಲಿದೆ. ಇದರಿಂದ ವಿಳಂಬ ನಿವಾರಣೆಯಾಗಲಿದ್ದು ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದತ್ತ ಹೆಚ್ಚಿನ ಗಮನ ಹರಿಸಲು ಸಾಧ್ಯವಾಗಲಿದೆ. ವಿದ್ಯಾರ್ಥಿ ವೇತನ ವಿತರಣೆಯನ್ನು ಪಾರದರ್ಶಕ, ತ್ವರಿತ ಮತ್ತು ಸರಳಗೊಳಿಸಲು ಎನ್ಎಸ್ಪಿ ಡಿಬಿಟಿ ವ್ಯವಸ್ಥೆ ನೆರವಾಗಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಜಾರ್ಖಂಡ್ನಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಮುಂದುವರೆದಿದ್ದು, ರಾಂಚಿಯಲ್ಲಿ ನಿನ್ನೆ ನಡೆದ ವಿಧಾನಸಭಾ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದ ವಿದ್ಯಾರ್ಥಿ ನಾಯಕ ದೇವೇಂದ್ರನಾಥ್ ಮಹತೋ ಅವರ ಆರೋಗ್ಯ ಹದಗೆಟ್ಟ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ತೀವ್ರವಾಗಿ ಕುಸಿದಿರುವುದರಿಂದ ಅವರ ಸ್ಥಿತಿ ಗಂಭೀರವಾಗಿದೆ ಎಂದು ವೈದ್ಯರು ತಿಳಿಸಿದ್ದಾರೆ. ರಾಜ್ಯದಲ್ಲಿ ನೇಮಕಾತಿ ಪರೀಕ್ಷೆಗಳಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ವಿರುದ್ದ ಮಹತೋ ಕಳೆದ 9 ದಿನಗಳಿಂದ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದಾರೆ. ಜಾರ್ಖಂಡ್ ವಿಧಾನಸಭೆ ಸಮೀಪ ಪೊಲೀಸರು ನಡೆಸಿದ ಲಾಠಿ ಪ್ರಹಾರದಲ್ಲಿ ತಮಗೆ ಗಾಯವಾಗಿದೆ ಎಂದು ಅವರು ಆರೋಪಿಸಿದ್ದಾರೆ. ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ದೌರ್ಜನ್ಯ ಮತ್ತು ಲಾಠಿ ಪ್ರಹಾರವನ್ನು ಖಂಡಿಸಿ ಬಿಜೆಪಿ ಇಂದು ಜಾರ್ಖಂಡ್ ಬಂದ್ಗೆ ಕರೆ ನೀಡಿದೆ. ಬೆಳಗ್ಗೆ 8 ಮಧ್ಯರಾತ್ರಿವರೆಗೆ ಬಂದ್ ನಡೆಯಲಿದ್ದು, ಅಗತ್ಯ ಸೇವೆಗಳಿಗೆ ಬಂದ್ನಿಂದ ವಿನಾಯಿತಿ ನೀಡಲಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಆದಿತ್ಯ ಸಾಹು ತಿಳಿಸಿದ್ದಾರೆ. ನಿನ್ನೆ ಜಾರ್ಖಂಡ್ ವಿಧಾನಸಭೆ ಸಮೀಪ ಪ್ರತಿಭಟನಾಕಾರರು ಹಲವು ಬ್ಯಾರಿಕೇಡ್ಗಳನ್ನು ದಾಟಿದ ಬಳಿಕ ಪೊಲೀಸರು ಜಲಫಿರಂಗಿ ಅಶ್ರುವಾಯು ಹಾಗೂ ಲಾಠಿ ಪ್ರಹಾರ ನಡೆಸಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಕೊಲಂಬಿಯಾದ ಪಶ್ಚಿಮ ಭಾಗದಲ್ಲಿ ಸಂಭವಿಸಿದ 7.4 ತೀವ್ರತೆಯ ಪ್ರಬಲ ಭೂಕಂಪದಲ್ಲಿ ಸುಮಾರು 132 ಮಂದಿ ಮೃತಪಟ್ಟಿದ್ದು 570ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ನಿನ್ನೆ ಸಂಭವಿಸಿದ ಭೂಕಂಪದ ಕೇಂದ್ರ ಬಿಂದು ರಾಜಧಾನಿ ಬೊಗೋಟಾದಿಂದ ಸುಮಾರು 400 ಕಿಲೋಮೀಟರ್ ದೂರದ ಚೋಕೋ ಪ್ರದೇಶದ ಸ್ಯಾನ್ ಜೋಸೆ ಡೆಲ್ ಪಲ್ಮಾರ್ ಸಮೀಪದಲ್ಲಿತ್ತು. ನೂರಾರು ಕಟ್ಟಡಗಳು ಹಾನಿಗೊಳಗಾಗಿದ್ದು ಹಲವರು ಅವಶೇಷಗಳಡಿ ಸಿಲುಕಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. 20ಕ್ಕೂ ಹೆಚ್ಚು ಪುರಸಭೆಗಳು ಬಾಧಿತವಾಗಿವೆ. ಭೂಕಂಪದ ಬಳಿಕ ಭೂಕಂಪೋತ್ತರ ಕಂಪನಗಳ ಸಾಧ್ಯತೆಯ ಬಗ್ಗೆ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಭಾರತಕ್ಕೆ ಇ ವೀಸಾ ಹೊಂದಿರುವ ವಿದೇಶಿಯರು ಪ್ರವೇಶಿಸಲು ಅನುಮತಿ ನೀಡುವ 11 ಅಂತಾರಾಷ್ಟೀಯ ಬಂದರುಗಳನ್ನು ಸರ್ಕಾರ ಹೆಚ್ಚುವರಿಯಾಗಿ ಅಧಿಸೂಚಿಸಿದೆ. ಇದರಲ್ಲಿ 9 ಭೂಬಂದರುಗಳು ಮತ್ತು 2 ವಿಮಾನ ನಿಲ್ದಾಣಗಳು ಸೇರಿವೆ. ಭೋಪಾಲ್ ಮತ್ತು ತಿರುಪತಿ ವಿಮಾನ ನಿಲ್ದಾಣಗಳು, ಅಟ್ಟಾರಿ ಮತ್ತು ಅಗರ್ತಲಾ ಭೂಬಂದರುಗಳು ಇದರಲ್ಲಿವೆ. ಈ ಸೇರ್ಪಡೆಯಿಂದ ಇ ವೀಸಾದ ಉಪಯುಕ್ತತೆ ಮತ್ತಷ್ಟು ಹೆಚ್ಚಲಿದೆ ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಸುಮಾರು 95% ಇ ವೀಸಾ ಅರ್ಜಿಗಳನ್ನು 72 ಗಂಟೆಯೊಳಗೆ ಪ್ರಕ್ರಿಯೆಗೊಳಿಸಲಾಗುತ್ತಿದೆ. ಇದರೊಂದಿಗೆ ಇ ವೀಸಾ ಹೊಂದಿರುವ ವಿದೇಶಿಯರ ಪ್ರವೇಶಕ್ಕೆ ಅನುಮತಿಸಲಾದ ಅಂತಾರಾಷ್ಟೀಯ ಬಂದರುಗಳ ಸಂಖ್ಯೆ 88ಕ್ಕೆ ಏರಿದೆ. ಇದರಲ್ಲಿ 37 ವಿಮಾನ ನಿಲ್ದಾಣಗಳು, 38 ಸಮುದ್ರ ಬಂದರುಗಳು ಮತ್ತು 13 ಭೂ ಬಂದರುಗಳು ಸೇರಿವೆ. ಸಂಖ್ಯಾಶಾಸ್ತ್ರ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ನಿನ್ನೆ ಸಂಶೋಧನಾ ಅಧ್ಯಯನಗಳನ್ನು ಕೈಗೊಳ್ಳಲು ಡೇಟಾ ಇಂಜಿನಿಯರಿಂಗ್, ಅನಾಲಿಟಿಕ್ಸ್ ಅಂಡ್ ಸೈನ್ಸ್ ಫೌಂಡೇಶನ್ ಹಾಗೂ ಕೋಲ್ಕತ್ತಾದ ಭಾರತೀಯ ಸಂಖ್ಯಾಶಾಸ್ತ್ರ ಸಂಸ್ಥೆಯೊಂದಿಗೆ 2 ತಿಳುವಳಿಕೆ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಈ ಸಹಯೋಗದಡಿ ಸಚಿವಾಲಯ ಹಣಕಾಸು ನೆರವು ಮತ್ತು ಅಗತ್ಯ ದತ್ತಾಂಶವನ್ನು ಒದಗಿಸಲಿದೆ. ಡೇಟಾ ಇಂಜಿನಿಯರಿಂಗ್, ಅನಾಲಿಟಿಕ್ಸ್ ಅಂಡ್ ಸೈನ್ಸ್ ಫೌಂಡೇಶನ್ ಜಿಡಿಪಿಯ ಅಲ್ಪಾವಧಿ ಮುನ್ಸೂಚನೆಗಾಗಿ ಡೆಸ್ಕ್ಟಾಪ್ ಆಧಾರಿತ ತಂತ್ರಾಂಶ ಸಾಧನವನ್ನು ಅಭಿವೃದ್ಧಿಪಡಿಸಲಿದೆ. ಕೃಷಿ ಮತ್ತು ಸಂಸ್ಕರಿತ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ APEDA ನೆರವಿನಿಂದ ತ್ರಿಪುರಾದ ಡೆರ್ಗಾಂಗ್ ರೈತ ಉತ್ಪಾದಕರ ಸಂಸ್ಥೆ FPOಯಿಂದ 1 ಮೆಟ್ರಿಕ್ ಟನ್ ಜೇನನ್ನು ಮೊದಲ ಬಾರಿಗೆ ದುಬೈಗೆ ರಫ್ತು ಮಾಡಿದೆ. ಈ ರಫ್ತು FPO ಮತ್ತು ಸ್ಥಳೀಯ ಜೇನು ಸಾಕಾಣಿಕೆದಾರರಿಗೆ ಮಹತ್ವದ ಮೈಲಿಗಲ್ಲಾಗಿದ್ದು ಸಂಘಟಿತ ಮತ್ತು ರಫ್ತು ಆಧಾರಿತ ಉತ್ಪಾದನೆಯ ಮೂಲಕ ಅಂತಾರಾಷ್ಟೀಯ ಮಾರುಕಟ್ಟೆ ಪ್ರವೇಶಿಸಲು ಹೊಸ ಅವಕಾಶ ಕಲ್ಪಿಸಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಖ್ಯಾತ ಸಾಗರ ವಿಜ್ಞಾನಿ ಹಾಗೂ ಹಿರಿಯ ವಿಜ್ಞಾನಿ ಡಾ ಶ್ರೀನಿವಾಸ್ ಕುಮಾರ್ ತುಮ್ಮುಲಾ ಅವರು ಭೂವಿಜ್ಞಾನ ಸಚಿವಾಲಯದ ಕಾರ್ಯದರ್ಶಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಭಾರತ ಆಳ ಸಮುದ್ರ ಕಾರ್ಯಾಚರಣೆ ವಿಸ್ತರಿಸುವುದು, ಹವಾಮಾನ ಮಾದರೀಕರಣ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಹಾಗೂ ಸಾಗರ ಮತ್ತು ಹವಾಮಾನ ಸಂಬಂಧಿತ ವಿಪತ್ತುಗಳಿಗೆ ಮುನ್ನೆಚ್ಚರಿಕಾ ವ್ಯವಸ್ಥೆಗಳನ್ನು ಬಲಪಡಿಸುತ್ತಿರುವ ಸಂದರ್ಭದಲ್ಲಿ ಡಾ ತುಮ್ಮುಲಾ ಅವರ ನೇಮಕ ಮಹತ್ವ ಪಡೆದಿದೆ. ಇದರೊಂದಿಗೆ ನೀಲಿ ಆರ್ಥಿಕತೆಯ ಉತ್ತೇಜನಕ್ಕೂ ಹೆಚ್ಚಿನ ಒತ್ತು ನೀಡಲಾಗಿದೆ. ನೈಜೀರಿಯಾದ ಲಾಗೋಸ್ನಲ್ಲಿ ನಡೆಯುತ್ತಿರುವ 23 ವರ್ಷದೊಳಗಿನವರ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಮೊದಲ ದಿನವೇ 17 ಪದಕಗಳನ್ನು ಗೆದ್ದು ಉತ್ತಮ ಆರಂಭ ಮಾಡಿದೆ. ಇದರಲ್ಲಿ 4 ಚಿನ್ನ, 4 ಬೆಳ್ಳಿ ಮತ್ತು 9 ಕಂಚಿನ ಪದಕಗಳಿವೆ. ಸೇಬರ್, ಫಾಯಿಲ್ ಮತ್ತು ಎಪಿ ವಿಭಾಗಗಳ 6 ವೈಯಕ್ತಿಕ ಸ್ಪರ್ಧೆಗಳಲ್ಲೂ ಭಾರತೀಯ ಆಟಗಾರರು ಪದಕ ಗೆದ್ದಿದ್ದಾರೆ. ಪುರುಷರ ಸೇಬರ್ನಲ್ಲಿ ನಿಖಿಲ್ ವಾಘ ಚಿನ್ನ ಗೆದ್ದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುಪಿಐ ಬಳಕೆದಾರರ ಮೇಲೆ ಯಾವುದೇ ತೆರಿಗೆ ಅಥವಾ ವಹಿವಾಟು ಶುಲ್ಕ ವಿಧಿಸುವುದಿಲ್ಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಷ್ಟನೆ. ರಾಷ್ಟೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಮೂಲಕ ದೇಶದ ಕೃಷಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮತ್ತು ಫೆಲೋಶಿಪ್ ಮೊತ್ತ ಬಿಡುಗಡೆ. ಕೊಲಂಬೋದಲ್ಲಿ ಪ್ರಬಲ ಭೂಕಂಪ, ಕನಿಷ್ಠ 132 ಮಂದಿ ಸಾವು, 570ಕ್ಕೂ ಹೆಚ್ಚು ಜನರಿಗೆ ಗಾಯ. 23 ವರ್ಷದೊಳಗಿನವರ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ ಮೊದಲ ದಿನವೇ ಭಾರತಕ್ಕೆ 4 ಚಿನ್ನ ಸೇರಿ ಒಟ್ಟು 17 ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.

0: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
1: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13-8-2026.
0: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
1: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಸ್ನೇಹಿತರೆ, ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಸಮಯ 8 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಇನ್ನು ಮುಂದೆ ಕೇಳಿ ಚಿರುಚಿತ್ರದ ಕೆಲವು ಗೀತೆಗಳು.
1: ಶಂಭ

0: ಸ್ನೇಹಿತರೆ, ಇದುವರೆಗೆ ಚಿರು ಚಿತ್ರದ ಕೆಲವು ಗೀತೆಗಳನ್ನು ಕೇಳಿದಿರಿ. ಈಗ ಸಮಯ ಸರಿಯಾಗಿ 9 ಗಂಟೆ.
1: ಹೇ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
2: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪಿಜಿ ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
1: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
2: ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
3: ಹೌದು, ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
2: ಕೊನೆಯ ದಿನಾಂಕ 13/8/2026.
3: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.ksw.ac.in.
0: ಇನ್ನು ಮುಂದೆ ಕೇಳಿ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ.
4: ಆಕಾಶವಾಣಿ ವಿಜಯಪುರ

0: ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಜವಳಿಕಾಯಿ.
1: ಏ ದೋಸ್ತ್ರೆ, ಏನ್ ಮಾಡಕತ್ತಿರೋ? ಏನಿಲ್ಲ, ಕಟ್ಟಿ ಕೂತ ಮಾತ್ ಹೇಳಕತ್ತಿರ್ಲ.
2: ಏ ಏನಿಲ್ಲೋ, ಇವತ್ ಒಂದ್ ಸ್ವಲ್ಪ ಸೂಟಿ ಇತ್ತು, ಸಂಡೇ ಇತ್ತು, ಎಲ್ಲಾರ ಹೋಗ್ಬೇಕಂತ ಮಾಡಿದ್ದೀವಿ.
3: ಹೌದಾ? ಏ ನನಗೂ ಆಸೆ ಇತ್ತಿರ್ಲಿ.
1: ಎಲ್ಲಿ ಹೊಂಟ್ರು ಹೇಳ, ನಾನು ಬರ್ತೇನೆ.
3: ಗೋಕಾಕ್ ಹೋಗೋ ನಡ್ರಿಲ್ಲಪ್ಪ, ಒಟ್ರು
2: ಗೋಕಾಕ್ ಬೇಡಲಿಪ್ಪ, ಇಲ್ಲೇ ಸಮೀಪದ ನೋಡು. ದೂರ
3: ಇಲ್ಲೇ ಸಮೀಪ ಅಂದ್ರೆ ಏನೋ, ಇಲ್ಲೇ ಕೂಡಲ್ ಸಂಗಮ ಐತಿ, ಮತ್ತೆ ಆಲ್ಮಟ್ಟಿ ಐತಿ, ಗಾಡಿ ಮೇಲೆ ಹೋಗ್ಬರು.
2: ಬೈಕ್ ಮೇಲೆ ಹೋಗು ನಡ್ರಿ, ಹಂಗಿದ್ರೆ ಎಂಜಾಯ್ಮೆಂಟ್ ಆಗತ್ತೆ ಸಖತ್ತಾಗ.
3: ನಡಿಯೋಣ, ನೀನು ಬೈಕ್ ಮೇಲೆ ಹೋಗುನ್, ಒಟ್ರು ಕೂಡಿ ನಡಿಯಾವ, ನಾಲ್ಕು ಮಂದಿ ಇದೀವಿ, ಹೋಗುನ್ ಪಟಾಪಟ ಗಾಡಿ ಮೇಲೆ ಬಮ ಬಮ ಹೋಗೋ ನಡ್ರಿ.
1: ಏ ಬೇಡಪ್ಪ, ಮನ್ಯಾಗ ಕೆಲ್ಸ ಅದಾವು. ನಮ್ಮಪ್ಪ
3: ಮಾಲಕ ದಿನ ಕೆಲಸ ಇದ್ದಿದ್ದೇ ಇರ್ತಾವ, ನಡಿ ಹೋಗಾಮ ಗಾಡಿ ಮೇಲೆ, ಸೂಟಿ ಇರ್ತೈತಿ, ಮಜಾ ಮಾಡಿ ಬರೋಣ,
2: ಎಂಜಾಯ್ ಎಂಜಾಯ್ ಮಾಡೋ ನಡ್ರಿ, ಎಲ್ಲಾರು ಹೋಗೋನು.
1: ಏ ನಮ್ಮಪ್ಪ ಬೈತಾನಪ್ಪ.
3: ತಯಾರಾಗ್ನಿ, ನೀ ಗಾಡಿ ಮೇಲೆ ತಯಾರಾಗ, ಒಟ್ಟು
2: ನಾವು ಹೇಳ್ತೇವೆ ನಡೀರಿ.
1: ಏನ್ ಹೇಳೋರು,
2: ಹೋಗಿ ಒಂದ್ ತಾಸ ಸ್ಪೀಡ್ ಹೋಗಿ ಬರೋಣ ನಡ್ರಿ, ಒಮ್ಮರೆ ಮನೆ ಸುಳ್ಳು ಹೇಳಿ ಹೋಗುನು.
3: ಮನ್ಯಾಗ ಸುಳ್ಳು ಹೇಳಿ ಒಂದ್ ತಾಸನಾಗ ಹೋಗುನು, ಅಲ್ಲಿ ಒಂದ್ ಎರಡ್ ತಾಸ ನೋಡುನು. ರಾಕ್ ಗಾರ್ಡನ್ ಐತಿ, ಆಮೇಲೆ ಲವಕುಶ ಗಾರ್ಡನ್ ಐತಿ, ಕಾರಂಜಿ ಐತಿ, ಎಲ್ಲ ನೋಡ್ಕೊಂಡು ಬರೋಣ. ಸಂಜೆ ಊಟ ಗಿಟ್ಟ ಮಾಡಿ ದಾಬಾದಾಗ.
1: ಏ ನನ್ನ ಗಾಡಿ ಎಣ್ಣೆ ನೀವು ಹಾಕ್ಸ್ಬೇಕು ನೋಡಪ್ಪ ಅಂತ.
3: ಎಣ್ಣೆ ನಿನ್ ಖರ್ಚ ನಿಂದೆಲ್ಲ ನಾನ್ ನೋಡ್ಕೋತೇನೆ.
2: ಮೊನ್ನೆ ಹೊಸ ಬೈಕ್ ತಗೊಂಡಿ, ನಿಮ್ ಮಸ್ತ್ ಐತಿ, ಯಾರ ಹೆಚ್ಚಾಗತ್ ನೋಡೋಣ.
1: ಹಂಗ ಹೋಗೋಣ್ರಿ.
2: ಹೋಗೋಣ್ರಿ.
1: ಏ ಏ ಏ ವಶ ಸಾಕಸ್ ಬಿಡ್ಲಿ, ಗಾಡಿ ಅಟ್ಯಾಕ್ ಜೋರ್ ಹೊಡಿತಿ.
2: ಏ ಬೈ ಸುಮ್ಕೊಂಡ್ರಿ, ನೀ ಯಾರ್ದ ಹೆಚ್ಚಕೈತ್ ನೋಡೋಣತ್ತೆ. ಹೊಡಿಯೋ ಅಲ್ಲಿ ನೋಡಲ್ಲಿ, ಮುಂದೆ ಹೆಂಗ್
3: ಮಾಡು ಹೊಡಿಯೋ. ನನ್ನ ಗಾಡಿ ನೋಡಿಲಿ, ನೂರ
2: ಇಪ್ಪತ್ತೈತಿ. ಓ ಬೈ ನಂದ್ ಹೊಡಿಲಿ, ಹೆಚ್ಚ ಸ್ಪೀಡ್ ಐತಿ ಗಾಡಿ
3: ನೋಡ, ನಂದ್ ನೋಡ.
1: ಏ ಏ ತಮ್ಗೊಳೆ, ಸಾಕಸ್ ಗಾಡಿ ಹೊಡಿಯಕ್ ಬರತ್ತೆ ಎಲ್ಲಿ ಮಗ? ಏನು ತಲೆಗೆ ಹೆಲ್ಮೆಟ್ ಇಲ್ಲ, ಏನಿಲ್ಲ, ಏಕ ಹಂಗ ಹೋಗ್ತಾರೆ ಗೊತ್ತಾಗಲ್ಲ.
3: ಸುಮ್ಮಿರ, ನಮ್ ಗಾಡಿ ನೋಡಿಲಿ, ಎಷ್ಟ್ ಸ್ಪೀಡ್ ಹೊಂಟೈತಿ, ನಮ್ ಹೇರ್ ಸ್ಟೈಲ್ ಎಲ್ಲ ಹಾಳಾಕೈತಿ, ಆಮೇಲೆ ನಮ್ ಗ್ಲಾಮರ್ ಎಲ್ಲ ಹೋಗ್ತೈತಿ, ನಾವು ಹೆಲ್ಮೆಟ್ ಹಾಕೊಳಂಗಿಲ್ಲ, ಹಂಗ ಹೊಡಿತೀವಿ ಗಾಡಿ.
2: ಹೆಲ್ಮೆಟ್ ಬ್ಯಾಡ ಹೋಗಿ, ಹೆಲ್ಮೆಟ್ ಹಾಕೊಳಕ್ ಹೋಗ್ಬೇಡ, ಸುಮ್ ಹೇಳ್ತಾರ ಅವ್ರು. ಕಿಮ್ಯಾಗ ವಾಕ್ಮೆಂಟ್ ಹಾಕೊಂಡ್ ನೋಡಿನಿ.
3: ಹೆಲ್ಮೆಟ್ ಹಾಕೊಂಡ್ರ ನಮ್ ಹೇರ್ ಸ್ಟೈಲು ಕೆಡ್ತೈತಿ, ಮತ್ತ ಶಕಿನೂ ಹಾಕೈತಿ, ಅದಕ್ಕೆ ನಾವ್ ಹೆಲ್ಮೆಟ್ ಹಾಕಂಗಿಲ್ಲ.

0: ಏ ತಮ್ಮ ಹಾರ್ನ್ ಹೊಡೆದ್ ಕೇಳಿಸ್ತಾ ನಿನಗೆ ಹಂಗ ಹೊಂಟಿಲ್ಲ ಹಾರ್ನ್ ಹೊಡೆದ್ ಕೇಳಿಸೋದ
1: ಮರೇ ಫುಲ್ ಸಾಂಗ್ ಹಚ್ಚಾರ
2: ಬ್ಲೂಟೂತ್ ಹಾಕೊಂಡಿ ಓಪ ನಾವ್ ಹಾಡ್ ಹಚ್ಕೊಂಡು ಹೊಂಟಿದೆ ನಮ್ ಏನು ಕೇಳಸಂಗಿಲ್ಲ ನಮ್ ಬರೇ ಗಾಡಿ 120 ನಾವೆಲ್ಲಿ ಹೋಗ್ಬೇಕಾದ ಅಟ್ಟೆ ನೋಡ್ತೀವಿ ನಾವು ಹಿಂದಿನ ಮುಂದಿನ ಏನೋ ನೋಡಂಗಿಲ್ಲ ನಾವು
0: ನೋಡ್ ಹುಚ್ಚ ಕುರ್ಶಾಲಿಗಳಿಗೆ ಹೇಳಿ ತಿಳ್ಕೊಳಕ್ ತಯಾರಿಲ್ಲ ಒಬ್ಬ ಕಿವ್ಯಾಗ ಇಯರ್ಫೋನ್ ಹಾಕೊಂಡಾನ ಕಡೆ ಕೂದ್ ಹಾರಾಡ್ತಾವ ಒಂದ್ ಹರಕ ಪ್ಯಾಂಟ ಹಾಕೊಂಡೈತಿ ಇವನ್ ಹೆಲ್ಮೆಟ್ ಇಲ್ಲ ಏನಿಲ್ಲ ಈ ಪಾಪ ಇವ್ ತಂದಿತ್ತ ಇವ್ ಕುರಿ ಹೆಣ್ಮೆ ಅಳಬೇಕು ನೋಡೈತಿ ಏನ್ ಹೋಗಿ ಏನ್ ಮಾಡ್ಕೊಂಡು ಅಂದ್ರೆ ಏನ್ ಮಾಡ್ತಾವ
2: ಗಾಡಿ ಹಾಕಿ ಬಸಾ ಹಿಡಿ ಬಾಲೆ ಕಲ್ಯ ನೋಡ್ಬಾರ್ಲಿ ಅಪ್ಪ ಹೊಯ್ತಲೆ ಹೊಯ್ತಲೆ
0: ಏ ನಿಂದ್ರ ಯಾರು ಬಿದ್ದಾರ ಯಾರು ಬಿದ್ದಾರ ಅಂತೇಳಿ ಗಾಡಿ ಬಿದ್ದಾರ ಹಲಾ ಕುರ್ಸಾಲೆ ಒಳ ಏನ್ ಕೆಟ್ಟದ್ರಿ ಓ ಹುಡುಗರು ಯಾಕೆ ಹೇಳಿ ನಿಮ್ಗೆ ತಿಳಿಸಿ ಹೇಳಿ ಏನು ಕೇಳಿಲ್ಲ ಆ ಸ್ಪೀಡ್ ಹೋಗ್ಬೇಡ್ರು ಅಂದ್ರ ಹೋಗಿ ಬಿದ್ ಬಿಟ್ರೆ ಹೆಂಗ್ ನೋಡಿ ಏನ್ ಅನಾಹುತ ಮಾಡ್ಕೊಂಡ್ರಿ ಇದನ್ನೆಲ್ಲ ನೋಡಿ ಆಂಬುಲೆನ್ಸ್ ಫೋನ್ ಹಚ್ಚಬೇಕ ನೀನ್ ನೋಡಿ ಏ ಮಲ್ಲಪ್ಪ ಹಚ್ಚ ಹತ್ರಿ ಆಂಬುಲೆನ್ಸ್ ಫೋನ್ ಹಚ್ಚ
2: ತಡಿ ಸೌಕರ್ ತಡಿ ಫೋನ್ ಹಚ್ತೀನಿ ತಡಿ
0: ಹಚ್ಚ ಹಚ್ಚ
2: ಹಲೋ ಹಲೋ ಆಂಬುಲೆನ್ಸ್ ಅನ್ರಿ ಹಾ ಇಲ್ಲಿ ಆಲಮಟ್ಟಿ ರೋಡಿಗೆ ಒಂದ್ ಆಕ್ಸಿಡೆಂಟ್ ಆಗಿದ್ರಿ ನಾ ಹುಡುಗರು ಅದಾವ್ರಿ ಸ್ವಲ್ಪ ಜಲ್ದಿ ಆಂಬುಲೆನ್ಸ್ ತಗೊಂಡ್ ಬರ್ರಿ
0: ನೋಡಿ ಸ್ನೇಹಿತರೆ ಅವಸರವೇ ಅಪಘಾತಕ್ಕೆ ಕಾರಣ ನಾವು ವಾಹನ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ತಲೆಯ ಮೇಲೆ ಹೆಲ್ಮೆಟ್ ಧರಿಸಿ ಸಂಚರಿಸಬೇಕು ಹಾಗೇನೆ ಅದರ ಜೊತೆಗೆ ಕಿವಿಯಲ್ಲಿ ಇಯರ್ಫೋನ್ ಅಥವಾ ಬ್ಲೂಟೂತ್ ಧರಿಸಿ ವಾಹನವನ್ನು ಸಂಚರಿಸಬೇಡಿ
3: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ
0: ನಿರೂಪಣೆ ಗಂಗಾಧರ್ ಅಗಸರ್ ಭಾಗವಹಿಸಿದವರು ಸಚಿನ್ ಕೆಂಬಾವಿ ಹಾಗೂ ಬಸವರಾಜ್ ಪೂಜಾರಿ
3: ಈಗ ಕೇಳಿ ಒಂದು ನೀತಿ ಕಥೆ

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ನೀತಿ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಮಿಥಿಲೆಯ ರಾಜ ಭೋಜರಾಜ ಹಾಗೂ ಆತನ ಆಸ್ಥಾನ ಕವಿ ಕಾಳಿದಾಸ, ಇನ್ನೂ ಕೆಲವು ಪಂಡಿತರು ವಾಯುವಿಹಾರಕ್ಕಂತ ಹೇಳಿ ಒಂದಿನ ಕಾಡಿಗೆ ಹೋದ್ರು. ಅಕಸ್ಮಾತ್ ಆಗಿ ಅಲ್ಲಿ ಅವರು ಮಿಥಿಲೆಗೆ ವಾಪಸ್

ಾಗಲು ಮಾರ್ಗವನ್ನ ತಪ್ಪಿಸ್ಕೊಂಡ್ ಬಿಟ್ರು. ಆಗ ಯಾವ ಕಡೆ ಹೋಗ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ. ಅಷ್ಟರಲ್ಲಿ ದೂರದಲ್ಲಿ ಒಂದು ಪುಟ್ಟದಾದ ಮನೆ ಕಾಣಿಸ್ತು. ಆಗ ಮನೆ ಹತ್ರಕ್ಕೆ ಬಂದು ನೋಡಿದಾಗ ಅಲ್ಲೊಬ್ಳು ಅಜ್ಜಿ ಇದ್ಲು. ಆಗ ಆ ಅಜ್ಜಿಗೆ ಹೀಗೆ ಕೇಳಿದ್ರು, ನಾವು ಈ ಕಾಡಿನಲ್ಲಿ ದಾರಿಯನ್ನ ತಪ್ಪಿಸ್ಕೊಂಡ್ ಬಿಟ್ಟಿದೀವಿ, ಮಿಥಿಲೆಗೆ ಯಾವ ಕಡೆಯಿಂದ ಹೋಗ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ, ತಮ್ಗೇನಾದ್ರೂ ಗೊತ್ತಿದ್ರೆ ಹೇಳಿ ಅಂತ ಅಜ್ಜಿಯಲ್ಲಿ ಕೇಳಿದ್ರು. ಆಗ ಅಜ್ಜಿ ಹೀಗೆ ಹೇಳಿದ್ರು, ತಾವು ಎಲ್ಲವನ್ನ ತಿಳಿದವರಂತೆ ಕಾಣಿಸ್ತೀರಿ, ತಾವುಗಳು ದಾರಿ ತಪ್ಪಿಸ್ಕೊಳ್ಬಾರ್ದಿತ್ತಲ್ಲ ಅಂತ ಹೇಳಿದ್ಲು ಅಜ್ಜಿ. ಆಗ ಅಜ್ಜಿಯ ಈ ಚಾಣಾಕ್ಷತನದ ಪ್ರಶ್ನೆಯನ್ನ ಕೇಳಿ ಅವರು ಚಕಿತರಾಗ್ಬಿಟ್ರು. ಹೌದು, ದಾರಿ ತಪ್ಪಬಾರ್ದಾಗಿತ್ತು, ಆದ್ರೆ ಈಗ ತಪ್ಪಿಟ್ಟಿದೀವಿ, ಏನ್ ಮಾಡೋದು ಮುಂದೆ ಅಂತ. ನಮ್ಗೆ ಮರಳಿ ಹೋಗ್ಲಿಕ್ಕೆ ದಾರಿ ಕಾಣ್ತಾ ಇಲ್ಲ, ದಯವಿಟ್ಟು ದಾರಿಯನ್ನ ಹೇಳುವಿರಾ ಅಂತ ಕೇಳಿದ್ರು. ನಾನು ನಿಮ್ಗೆ ದಾರಿಯನ್ನ ತೋರಿಸ್ತೇನೆ, ಆದ್ರೆ ನೀವ್ ಯಾರು ಅನ್ನೋದು ನಂಗೆ ಸರಿಯಾಗಿ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ಲು ಅಜ್ಜಿ. ಆಗ ಭೋಜರಾಜ, ನಾನು ರಾಜ ಅಂತ ಹೇಳ್ದ. ಆಗ ಅಜ್ಜಿ, ಈ ಜಗತ್ನಲ್ಲಿ ರಾಜ ಅನ್ನೋರು ಕೇವಲ ಇಬ್ರು ಮಾತ್ರ, ಅವರು ಭೂಮಿಯನ್ನೆಲ್ಲ ಹಸಿರಸಿರಾಗಿ ಮಾಡುವಂತಹ ಮೇಘರಾಜ, ಇನ್ನು ಪ್ರಪಂಚವನ್ನೆಲ್ಲ ನಿಯಂತ್ರಿಸುವಂತಹ ಕಾಲರಾಜ ಅಂತಂದ್ರೆ ಯಮರಾಜ ಅಂತ ಅಜ್ಜಿ ಹೇಳಿದ್ಲು. ಆಗ ಅವರು ತುಂಬಾ ಶ್ರೀಮಂತರು ಅಂತ ಹೇಳಿದ್ರು. ಆಗ ಅಜ್ಜಿ ಹೇಳಿದ್ಲು, ಮುತ್ತುರತ್ನಗಳನ್ನ ತನ್ನ ಗರ್ಭದಲ್ಲಿರಿಸಿಕೊಂಡ ಸಾಗರ ಮತ್ತು ಬೆಳ್ಳಿ ಬಂಗಾರ ಮುಂತಾದ ಖನಿಜ ಸಂಪತ್ತನ್ನ ತನ್ನೊಡಲಲ್ಲಿ ಇಟ್ಟುಕೊಂಡ ಬೆಟ್ಟ ಗುಡ್ಡಗಳು ನಿಜವಾಗ್ಲೂ ಶ್ರೀಮಂತರು, ಆದ್ರೆ ನೀವಲ್ಲ ಅಂತ ಹೇಳಿದ್ಲು. ಆಗ ಪುನಃ ದಾರಿ ಹೋಗ್ರು ಹೇಳಿದ್ರು, ನಾವು ಮಹಾಕವಿಗಳು ಅಂತೇಳಿ. ಆಗ ಅದಕ್ಕೆ ಪುನಃ ತುಂಬಾ ಮಾರ್ಮಿಕವಾದಂತಹ ಉತ್ತರವನ್ನ ಅಜ್ಜಿ ಹೇಳಿದ್ಲು. ಮತ್ತೆ ಮುಂದುವರೆದು, ನಾವು ಪ್ರಯಾಣಿಕರು ಅಂತಂದಾಗ ಒಂದು ಕ್ಷಣ ನಿಲ್ಲದೆ ಅತ್ತಿಂದ ಇತ್ತ ಅಲ್ದಾಡ್ತಾ ಇರೋ ಪ್ರಪಂಚವನ್ನೇ ಬೆಳಗುವ ಸೂರ್ಯ ಚಂದ್ರರಿಬ್ಬರೇ ನಿಜವಾದ ಪ್ರಯಾಣಿಕರು. ಅದಕ್ಕೂ ಕೂಡ ಚಾಣಾಕ್ಷತನದಿಂದ ಉತ್ತರವನ್ನ ನೀಡಿದ್ಲು. ಹಾಗೆ ಮುಂದೋದಾಗಿ ನಾವು ಅತಿಥಿಗಳು ಅಂತ ಹೇಳಿದ್ರು. ಅತಿಥಿಗಳು ಮಾನವ ಜೀವನದೊಳಗೆ ಹೇಳದೆ ಕೇಳದೆ ಬಂದ್ ಹೋಗೋ ಯೌವನ ಮತ್ತು ಪ್ರತಿಭೆಗಳು ನಿಜವಾಗಿ ಅತಿಥಿಗಳು ಅಂತ ಅಂದ್ಲು. ಇನ್ನೂ ಮುಂದುವರೆದು ಅಜ್ಜಿ ಮತ್ತೆ ಪುನಃ ಕೇಳಿದ್ಲು, ಮತ್ತೆ ನೀವು ನಿಜವಾಗ್ಲೂ ಯಾರು ಅಂತ? ನಾವು ಪಂಡಿತರು ಅಂತ ಹೇಳಿದ್ರು. ಅದಕ್ಕೂ ಕೂಡ ಒಂದು ಉತ್ತರವನ್ನ ಸಿದ್ಧ ಮಾಡಿದ್ಲು ಅಜ್ಜಿ. ಹೀಗೆ ಮುಂದುವರೆದು ನಾವು ಸಹನಶೀಲರು ಅಂತ ಹೇಳಿದ್ರು. ಕೊನೆಗೆ ಅವರು ಸೋತು ಸುಣ್ಣವಾಗಿ ನಾವು ಸೋತವರು ಅಂತ ಹೇಳ್ಬಿಟ್ರು. ಆಗ ಅಜ್ಜಿ, ಮಕ್ಕಳಿಗೆ ಜನ್ಮ ಕೊಟ್ಟು ಅವರನ್ನ ಸರಿಯಾಗಿ ಸಾಕ್ಲಿಕ್ಕಾಗ್ದೇನೆ ಮತ್ತು ಮಾಡಿದ ಸಾಲವನ್ನ ತೀರಿಸಲಿಕ್ಕಾಗದೆ ಇರುವಂತವರು ನಿಜವಾಗ್ಲೂ ಜೀವನದಲ್ಲಿ ಸೋತವರು, ಆದ್ರೆ ನಿಜವಾಗ್ಲೂ ನೀವ್ ಯಾರು ಅಂತ ಪುನಃ ಪ್ರಶ್ನೆ ಮಾಡಿದ್ಲು ಅಜ್ಜಿ. ಹೀಗೆ ಅಜ್ಜಿಯ ಪ್ರಶ್ನೆಗಳಿಗೆ ಹೇಗೆ ಉತ್ತರಿಸಬೇಕು ಅನ್ನೋದು ರಾಜ ಕವಿಗಳು ಹಾಗೂ ಪಂಡಿತರಿಗೆ ಏನು ತೋಚಿದೇನೆ. ಕೆಲ ಕಾಲ ದಂಗಾಗಿ ನಿಂತ್ಕೊಂಡ್ಬಿಟ್ರು. ದಂಗಾಗಿ ನಿಂತ್ಕೊಂಡ ರಾಜ ಕವಿಗಳು ಹಾಗೂ ಪಂಡಿತರಿಗೆ ಅಜ್ಜಿ ಹೀಗೆ ಹೇಳಿದ್ಲು, ದಯವಿಟ್ಟು ನನ್ನನ್ನ ಕ್ಷಮಿಸಬೇಕು ಮಹಾರಾಜರೇ, ಪಂಡಿತರೇ, ಮಹಾಕವಿಗಳೇ, ತಮ್ಮಂತಹ ಮಹಾನುಭಾವರ ಜೊತೆ ಸ್ವಲ್ಪ ಸಮಯ ಕಳೀಲಿಕ್ಕಾಗಿ ಕೆಲವು ಪ್ರಶ್ನೆಗಳನ್ನ ಕೇಳದೆ ಅಷ್ಟೇ, ತಾವು ತಪ್ಪಾಗಿ ಭಾವಿಸಬಾರದು, ಬನ್ನಿ ಒಳಗಡೆ ಬನ್ನಿ ಅಂತ ಹೇಳಿ ಅಜ್ಜಿ ಅವರಿಗೆ ತಂಪಾದ ಮಜ್ಜಿಗೆ, ಕಾಡಿನಿಂದ ಸಂಗ್ರಹಿಸಿಕೊಂಡ ಬಂದ ಹಣ್ಣು ಹಂಪಲಗಳನ್ನ ಕೊಟ್ಟು ಅವರನ್ನ ಅತಿಥಿಗಳಂತೆ ಸತ್ಕರಿಸಿ ಅವರಿಗೆ ಮಿಥಿಲೆಯ ಮಾರ್ಗವನ್ನ ತೋರಿದ್ಲು. ಅದಕ್ಕೆ ಪ್ರತಿಯಾಗಿ ಅವರು ಹೀಗೆ ಹೇಳಿದ್ರು, ಮಹಾನುಭಾವರು ನಾವಲ್ಲ, ಅಪ್ರತಿಮ ಪಾಂಡಿತ್ಯ ಹಾಗೂ ಮಹಾ ಅನುಭವವನ್ನ ಹೊಂದಿರುವಂತಹ ತಾಯಿ ತಾವೇನೇ ಮಹಾನುಭಾವರು ಅಂತ ಹೇಳಿ ಆ ಅಜ್ಜಿಯ ಅನುಭವದ ಚಾಕಚಕ್ಯತೆಯನ್ನ ಮೆಚ್ಚಿ ಅವಳನ್ನ ಮನಸಾರೆ ಹೋಗ್ಲಿ, ಅವಶ್ಯವಾಗಿ ಒಂದು ಬಾರಿ ತಾವು ಮಿಥಿಲೆಯ ರಾಜ್ಯಕ್ಕೆ ಬರಬೇಕಾಗಿ ಅವಳಿಗೆ ಆಮಂತ್ರಣವನ್ನ ಇಟ್ಟರು. ಅವಳಿಂದ ಆಶೀರ್ವಾದವನ್ನ ಪಡೆದು ಮಿಥಿಲೆಗೆ ಮರಳಿದ್ರು. ಶ್ರೋತೃಗಳೇ ಕೇಳಿದ್ರಲ್ಲ ಕಥೆಯನ್ನ. ನಮಸ್ಕಾರ.

ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಇದುವರೆಗೆ ಚಜ್ಜುರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ ಕೇಳಿದಿರಿ. ಸಮಯ 9:10. ಇನ್ನು ಮುಂದೆ ಕೇಳಿ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಒಂದು ಭಕ್ತಿಗೀತೆ.

ಲೋಕಕ್ಕೆ ಹೊಂದಿಸಿದ ಕರಿತರೆ ಸರಿಸುವ ಅರುಣೋದಯದಲ್ಲಿ, ಲೋಕಕ್ಕೆ ಹೊಂದಿಸಿದ ಕರಿತರೆ ಸರಿಸುವ ಅರು

0: ಸ್ನೇಹಿತರೆ, ಇದುವರೆಗೆ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಸಮಯ 9:30.
1: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
2: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13/8/2026.
1: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
2: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.
0: ಇನ್ನು ಮುಂದೆ ಕೇಳಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಸೈನಿಕ್ ಚಿತ್ರದ ಗೀತೆಯೊಂದನ್ನು ಕೇಳೋಣ.

0: ಸ್ಪರ್ಶವಂತಾಗಿದೆ ಅಂತ ಹೇಳಲಾಗುತ್ತೆ.
1: ಶೃಂಗಾರ ಕಾವ್ಯ ಬರೆದನು ಸಂಗೀತ ಸಾ.
2: ಇನ್ನೊಂದು ಕೇಳಿ ಶೃಂಗಾರ ಕಾವ್ಯ ಚಿತ್ರದ ಗೀತೆ.

0: ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
1: ಸಿಕ್ಕಿಬಿದ್ರು.
2: ಯು ಪಿ ಐ ಪಿನ್ ಹಾಕೋದು ಬರೀ

0: ಹೇ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
1: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪಿಜಿ ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
0: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
1: ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
2: ಹೌದು, ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
1: ಕೊನೆಯ ದಿನಾಂಕ 13/8/2026.
2: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.kswu.ac.in.

0: ಗಂಗೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರೆ. ಸಮಯ 10 ಗಂಟೆ. ಈಗ ಕೆಲವು ಜಾಹೀರಾತುಗಳು, ನಂತರ ಗಾನಗಂಗೆ ಕಾರ್ಯಕ್ರಮ ಮುಂದುವರಿಯುವುದು.
1: ಗಿರ್ಮಿಟ್ ಹೊಸ ರಾಗ ಹೊಸ ತಾಳ. ಹೊಸ ಶೈಲಿ ಹೊಸ ಮಟ್ಟು. ನವಪೀಳಿಗೆಯ ಮನ ಗೆದ್ದ ಹೊಸ ಚಿತ್ರಗೀತೆಗಳನ್ನು ಕೇಳಲು ಟ್ಯೂನ್ ಮಾಡಿ. ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ ಗಳ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯನ್ನು. ಪ್ರತಿದಿನ ಸಂಜೆ 5:30 ಕ್ಕೆ ಗಿರ್ಮಿಟ್.

ಪುರುಷರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಇವನಮ್ಮವಾ ಇವನಮ್ಮವಾ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಆದಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಇಂಪಾದ ದನಿ ನವಿರಾದ ಕಾವ್ಯ
1: ಮನದಾಳವನ್ನು ತಟ್ಟುವ ಸಂಗೀತ
2: ದಿಲ್ ತಳಪು ತಳಪ್ತೆ
0: ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನಹರಿ ಪಲ್ನಲ್ಲಿ
2: ಪಲ್ ಪಲ್ ದಿಲ್
1: ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ
0: ಸುನಹರಿ ಪಲ್
1: ಪ್ರತಿದಿನ ಬೆಳಿಗ್ಗೆ 10:30
0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಮಾತು ಮೌನವಾದಾಗ ಕೇಳಬೇಕು ಎನ್ನುವ ಮಧುರವಾದ ಗೀತೆಗಳ ಸಂಗಾತಿ
1: ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ.
2: ಸವಿಯಾದ ನೆನಪುಗಳಲ್ಲಿ ತನ್ಮಯರಾಗುವಂತೆ ಮಾಡುವ ಹಳೆಯ ಹಾಡುಗಳ ಹೂರಣ ಸವಿ ನೆನಪು.
0: ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಸಮಯ ಆಗ್ತಾ ಇದೆ 10:05:30 ಗಾನಗಂಗೆ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ. ಇದು ಆಕಾಶವಾಣಿ ಬೆಂಗಳೂರು. ಸ್ನೇಹಿತರೆ, ನಾವೆಲ್ಲ ಗಮನಿಸಿರೋ ಹಾಗೆ ಈಗ ಒಂದು 10 ವರ್ಷಗಳ ಹಿಂದೆ ನಾವು ಗಮನಿಸಿದಾಗ ಸಂಚಾರ ದಟ್ಟಣೆ ಅದಷ್ಟು ಕಮ್ಮಿನೇ ಇತ್ತು ಅಂತ ಹೇಳ್ಬೋದು. ಈಗ ಅಂದರೆ ಈ ಕೋವಿಡ್ ಲಾಕ್ಡೌನ್ ಆದ ನಂತರ ಬೆಂಗಳೂರಿನಲ್ಲಿ ವಾಹನಗಳ ಸಂಖ್ಯೆ ಮಿತಿ ಮೀರಿ ಬೆಳೀತಾ ಇದೆ ಅಂತ ಹೇಳ್ಬೋದು. ಪ್ರಸ್ತುತ ನಮ್ಮ ನಗರದಲ್ಲಿ 1.25 ಗಿಂತ ಜಾಸ್ತಿ, ಅಂದರೆ 1.25 crore ನೋಂದಣಿಯಾದ ಖಾಸಗಿ ವಾಹನಗಳು ಇವೆ ಅಂತೆ. ಇನ್ನು ಪ್ರತಿನಿತ್ಯ 2,000 ಹೊಸ ವಾಹನಗಳು ರಸ್ತೆಗಿಳಿತಾ ಇವೆ. 1,000 ಜನಸಂಖ್ಯೆಗೆ 827 ಅಧಿಕವಾಗಿ ವಾಹನಗಳು ಇವೆ ಅಂತ ಅಂದಾಜಿಸಲಾಗಿದೆ. ಇನ್ನು ದೇಶದ ರಾಜಧಾನಿ ಹೊಸದಿಲ್ಲಿಯಲ್ಲಿ ಪ್ರತಿ 1,000 ಜನಸಂಖ್ಯೆಗೆ 320, ಹಾಗೆ ವಾಣಿಜ್ಯ ನಗರಿ ಮುಂಬೈಯಲ್ಲಿ 220 ವಾಹನಗಳಿವೆ ಅಂತೆ. ಅಂದರೆ ಬೆಂಗಳೂರು ವಾಹನಗಳ ಸಂಖ್ಯೆಯಲ್ಲಿ ದೇಶದ ಪ್ರಮುಖ ಮಹಾನಗರಗಳನ್ನು ಹಿಂದಿಕ್ಕಿದೆ ಅಂತಲೇ ಹೇಳ್ಬೋದು. ದೇಶದಲ್ಲಿ ಅತಿ ಹೆಚ್ಚು ಖಾಸಗಿ ಕಾರುಗಳನ್ನು ಹೊಂದಿರುವ ನಗರಗಳ ಪೈಕಿ ನಮ್ಮ ಸಿಲಿಕಾನ್ ಸಿಟಿ ದೆಲ್ಲಿಯನ್ನು ಸಹ ಹಿಂದಿಕ್ಕಿದೆ. ಅಂದರೆ ನಗರ 23.10 lakh ಖಾಸಗಿ ಕಾರುಗಳನ್ನು ಹೊಂದುವ ಮೂಲಕ ದೆಲ್ಲಿಯನ್ನು ಮೀರಿಸಿದೆ ಅಂತ ಸಮೀಕ್ಷೆಯ ಒಂದು ವರದಿ. ಇನ್ನು ದೆಲ್ಲಿಯಲ್ಲಿ 20

ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮವನ್ನ. ಈಗ ಸಮಯ 10:12. ಸ್ನೇಹಿತರೆ, ಏನನ್ನ ಈಗಾಗಲೇ ಹೇಳದೆ ದೇಶ

ದೇಶದಲ್ಲಿ ಅತಿ ಹೆಚ್ಚು ಖಾಸಗಿ ಕಾರುಗಳನ್ನು ಹೊಂದಿರುವಂತಹ ನಗರಗಳ ಪೈಕಿ ನಮ್ಮ ಸಿಲಿಕಾನ್ ಸಿಟಿ ದಿಲ್ಲಿಯನ್ನು ಸಹ ಹಿಂದಿಕ್ಕಿದೆ ಅಂತ. ಏನಪ್ಪ ಮಾಡೋದು, ನಮ್ಮ ಬೆಂಗಳೂರಿನ ವಾಹನ ದಟ್ಟಣೆಯನ್ನು ನಿಯಂತ್ರಿಸಬೇಕು ಅಂತ ಅಂದ್ಕೊಂಡಾಗ ನಮ್ಮ ಸಂಚಾರ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನೂ ಹಲವಾರು ದಿನಗಳಲ್ಲಿ ಎಲ್ಲ ವೃತ್ತಗಳಲ್ಲಿ ಸಹ ಸಂಚಾರ ಪೊಲೀಸರ ಮುಕ್ತ ಆಗಬೇಕು ಅಂತ ಪೊಲೀಸ್ ಇಲಾಖೆಯು ನಿರ್ಧರಿಸಿದಂತೆ. ಇನ್ನು ಎಲ್ಲ ವೃತ್ತಗಳಲ್ಲಿ CCTV ಕ್ಯಾಮೆರಾಗಳನ್ನು ಅಳವಡಿಸುವ ಮೂಲಕ ನಿಯಮ ಉಲ್ಲಂಘಿಸುವ ವಾಹನ ಸವಾರರಿಗೆ ಕೃತಕ ಬುದ್ಧಿ ಮತ್ತೆ ತಂತ್ರಜ್ಞಾನದ ಅಂದರೆ AI ತಂತ್ರಜ್ಞಾನದ ನೆರವಿನಿಂದ ದಂಡವನ್ನು ವಿಧಿಸಲಾಗುತ್ತಂತೆ. ನಗರದ 3,000 ಸ್ಥಳಗಳಲ್ಲಿ ಈಗಾಗಲೇ 7,500ಕ್ಕಂತೂ ಹೆಚ್ಚು CCTV ಕ್ಯಾಮ್ರಾಗಳನ್ನು ಅಳವಡಿಸುವ ಮೂಲಕ ಇಡೀ ಬೆಂಗಳೂರನ್ನು CCTV ಕ್ಯಾಮ್ರಾಗಳ ಕಣ್ಗಾವಲಲ್ಲಾಗಿಸಬೇಕು ಅಂತ ಕ್ರಮವನ್ನು ಕೈಗೊಳ್ಳಲಾಗಿದೆಯಂತೆ.

ಮೂರು ಸಾವಿರ ಸ್ಥಳಗಳಲ್ಲಿ ಈಗಾಗಲೇ 7,500ಕ್ಕಂತೂ ಹೆಚ್ಚು ಸಿಸಿಟಿವಿ ಕ್ಯಾಮ್ರಾಗಳನ್ನು ಅಳವಡಿಸುವ ಮೂಲಕ ಇಡೀ ಬೆಂಗಳೂರನ್ನು ಸಿಸಿಟಿವಿ ಕ್ಯಾಮ್ರಾಗಳ ಕಣ್ಗಾವಲಲ್ಲಾಗಿಸಬೇಕು ಅಂತ ಕ್ರಮವನ್ನು ಕೈಗೊಳ್ಳಲಾಗಿದೆಯಂತೆ.

ಈ ನಮ್ಮ ಬೆಂಗಳೂರು ನಗರದ ಟ್ರಾಫಿಕ್ ಸಮಸ್ಯೆ ಪರಿಹಾರಕ್ಕೆ ಮೆಟ್ರೋ ರೈಲ್ ಆಗಿರಬಹುದು, ಲೋಕಲ್ ಟ್ರೈನ್ ಸಂಪರ್ಕ ಸೇರಿದಂತೆ ಸಾಕಷ್ಟು ಕ್ರಮ ಕೈಗೊಂಡರೂ ಸಹ ಪೂರ್ಣ ಪ್ರಮಾಣದ ಲಾಭ ಇನ್ನೂ ದೊರಕ್ತಾ ಇಲ್ಲ ಅಂತ ಹೇಳಲಾಗುತ್ತೆ. ಅತಿಯಾದ ಟ್ರಾಫಿಕ್ನಿಂದ ಸಿಲಿಕಾನ್ ಸಿಟಿಗೆ ವಾರ್ಷಿಕ ಸುಮಾರು 19.725 crore ನಷ್ಟ ಆಗ್ತಾ ಇದೆ ಅಂತ ಹೇಳಲಾಗುತ್ತೆ. ಹಾಗೆ ಸಂಚಾರ ವಿಳಂಬ, ವಾಹನ ದಟ್ಟಣೆ, ಸಿಗ್ನಲ್ ನಿಲುಗಡೆ, ಸಮಯ ವ್ಯರ್ಥ, ಇಂಧನ ನಷ್ಟ ಸೇರಿದಂತೆ ಸಂಚಾರ ವ್ಯವಸ್ಥೆಗೆ ಸಂಬಂಧಿಸಿದ ಇತರ ಎಲ್ಲ ಅಂಶಗಳಿಂದ ಐಟಿ ಹಬ್ಗೆ ಭಾರೀ ಪ್ರಮಾಣದ ನಷ್ಟ ಆಗ್ತಾ ಇದೆ ಅಂತ ಸಂಚಾರ ತಜ್ಞರ ತಂಡವು ಅಂದಾಜಿಸಿದೆ. ಇದಕ್ಕಾಗಿ ನಾವೆಲ್ಲ ಸಾರ್ವಜನಿಕರು ಏನು ಮಾಡಬೇಕು ಅಂತ ಹೇಳೋದಾದರೆ ಮೊದಲನೇದಾಗಿ ಸಾಧ್ಯವಾದಷ್ಟು ಸಾರ್ವಜನಿಕ ಸಾರಿಗೆಯನ್ನು ನಾವೆಲ್ಲರೂ ಸಹ ಬಳಸೋಣ. ಉದಾಹರಣೆಗೆ ಮೆಟ್ರೋ ಆಗಿರ್ಬೋದು, ಬಸ್ಗಳು ಮತ್ತು ಇತರ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಹೆಚ್ಚು ಬಳಸಿದ್ರೆ ರಸ್ತೆಯ ಮೇಲಿನ ಖಾಸಗಿ ವಾಹನಗಳ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು. ಇನ್ನು ಎರಡನೇದಾಗಿ ಟ್ರಾಫಿಕ್ ನಿಯಮಗಳನ್ನು ಪಾಲಿಸೋದು, ಕೆಂಪು ದೀಪವನ್ನು ದಾಟದೇ ಇರೋದು, ತಪ್ಪು ದಿಕ್ಕಿನಲ್ಲಿ ವಾಹನ ಚಲಾಯಿಸದೇ ಇರೋದು, ಫುಟ್ಪಾತ್ಗಳನ್ನು ಅತಿಕ್ರಮಿಸದೇ ಇರೋದು, ಸರಿ

ಗಾನಗಂಗೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ಈಗ ಸಮಯ 10:24:30. ನಮ್ಮ ಬೆಂಗಳೂರು ನಗರದ ಟ್ರಾಫಿಕ್ ಅನ್ನು ಕಡಿಮೆ ಮಾಡಬೇಕು ಅಂತಂದ್ರೆ ಸಾರ್ವಜನಿಕರಾಗಿ ನಮ್ಮ ಕಡೆಯಿಂದ ಮಾಡುವಂಥ ಕೆಲವೊಂದು ಕೆಲಸಗಳಲ್ಲಿ ಏನು ಅಂತಂದ್ರೆ ಕಾರು ಹಂಚಿಕೆ ಮತ್ತು ಕಾರ್ ಪೂಲ್ ಮಾಡೋ ಅಭ್ಯಾಸ ಬೆಳೆಸ್ಕೊಳ್ಳೋದು. ಒಂದೇ ಕಚೇರಿಗೆ ಹೋಗುವ 4 ಜನ 4 ಕಾರುಗಳಲ್ಲಿ ಹೋಗೋದಕ್ಕಿಂತ ಒಂದೇ ಕಾರಿನಲ್ಲಿ ಪ್ರಯಾಣ ಮಾಡಿದ್ರೆ ರಸ್ತೆಯ ಮೇಲಿನ ವಾಹನಗಳ ಸಂಖ್ಯೆ ಕಡಿಮೆಯಾಗುತ್ತೆ, ಇದರಿಂದ ಪೆಟ್ರೋಲ್ ಸಹ ಉಳಿಸಿದಂತೆ ಆಗುತ್ತೆ. ಮತ್ತೊಂದು ಎಲ್ಲರೂ ಸಹ ಗಮನವಿಟ್ಟು ಮಾಡಬೇಕಾದಂತಹ ಒಂದು ಮುಖ್ಯವಾದ ವಿಚಾರ ಏನು ಅಂತಂದರೆ ತಾಳ್ಮೆ. ಟ್ರಾಫಿಕ್ನಲ್ಲಿ ನಾವು ಸಿಲುಕಿದಾಗ ಅತಿಯಾದ ಹಾರ್ನ್ ಮಾಡೋದು, ಅಡ್ಡಾದಿಡ್ಡಿ ಓವರ್ಟೇಕು ಅಥವಾ ನಿಯಮ ಉಲ್ಲಂಘನೆ ಮಾಡೋದ್ರಿಂದ ಸಮಸ್ಯೆ ಕಡಿಮೆ ಆಗೋಲ್ಲ, ಅದು ಮತ್ತಷ್ಟು ಹೆಚ್ಚಾಗುತ್ತೆ. ಆದ್ದರಿಂದ ಬೆಂಗಳೂರು ನಮ್ಮದು, ಬೆಂಗಳೂರಿನ ರಸ್ತೆಗಳೂ ಸಹ ನಮ್ಮವು ಅನ್ನೋ ಭಾವನೆ ಎಲ್ಲರೂ ಸಹ ಬೆಳೆಸ್ಕೋಬೇಕು. ಟ್ರಾಫಿಕ್ ಸಮಸ್ಯೆ ಅನ್ನೋದು ಕೇವಲ ಒಬ್ಬರ ಜವಾಬ್ದಾರಿ ಮಾತ್ರವಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯೂ ಹೌದು ಅನ್ನೋದ್ರ ಬಗ್ಗೆ ಎಲ್ಲರೂ ಸಹ ತಿಳುವಳಿಕೆಯನ್ನು ಹೊಂದಿರಬೇಕಾಗತ್ತೆ. ಹಾಗಾಗಿ ನಾವು ನಿಯಮ ಪಾಲಿಸಿದ್ರೆ, ಸಾರ್ವಜನಿಕ ಸಾರಿಗೆಯನ್ನು ಬಳಸಿದ್ರೆ, ಪರಸ್ಪರ ಸಹಕರಿಸಿದ್ರೆ ನಮ್ಮ ಬೆಂಗಳೂರಿನ ಪ್ರಯಾಣ ಇನ್ನಷ್ಟು ಸುಗಮವಾಗಬಹುದು. ಟ್ರಾಫಿಕ್ ಕಡಿಮೆ ಆಗಲಿ ಅಂತ ಕಾಯೋದಕ್ಕಿಂತ ಟ್ರಾಫಿಕ್ ಕಡಿಮೆ ಆಗಬೇಕು ಅನ್ನೋದಕ್ಕೆ ನಾವೇ ಕಾರಣ ಆಗಬಹುದು ಅಂತ ನಾವು ಒಮ್ಮೆ ಯೋಚನೆ ಮಾಡೋಣ. ಇದು ನಮ್ಮ ಬೆಂಗಳೂರು, ನಿಮ್ಮ ಬೆಂಗಳೂರು. ಸುರಕ್ಷಿತ, ಸುಂದರ ಮತ್ತು ಸುಗಮ ಬೆಂಗಳೂರಿಗಾಗಿ ನಾವೆಲ್ಲರೂ ಸಹ ಕೈ ಜೋಡಿಸೋಣ ಅಂತ ಹೇಳ್ತಾ ಗಾನಗಂಗೆ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಇದಾಗಿದೆ. ಕೊನೆಯ ಗೀತೆ ಇದೀಗ ಪ್ರಸಾರ ಆಗುತ್ತೆ ಗಾನಗಂಗೆ ಕಾರ್ಯಕ್ರಮದಲ್ಲಿ.

ಈಗ ಸುನೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು. ಪ್ರಾರಂಭದಲ್ಲಿದೆ ಜಮೀರ್ ಚಿತ್ರಕ್ಕಿಂದು ಕಿಶೋರ್ ಕುಮಾರ್, ಮನ್ನಾಡೆ ಹಾಗೂ ಮಹೇನ್ ಅವರು ಹಾಡಿರುವಂತಹ ಗೀತೆ. ಗೀತೆಗೆ ಸಂಗೀತ ನೀಡಿದ್ದಾರೆ ಸಪನ್ ಚಕ್ರವರ್ತಿ. ಇದಾದ ನಂತರ ವಾರೆಂಟ್ ಚಿತ್ರದ ಗೀತೆ ಪ್ರಸಾರ ಆಗುತ್ತೆ. ಕಿಶೋರ್ ಕುಮಾರ್ ಅವರು ಧನಿಯಾಗಿದ್ದಾರೆ ಈ ಚಿತ್ರಕ್ಕೆ. ಆನಂದ್ ಬಕ್ಷಿ ಅವರ ಸಾಹಿತ್ಯವಿದೆ. ರಾಹುಲ್ ದೇವ್ ಬರ್ಮನ್ ಅವರ ಸಂಗೀತ.

ಸುನೇರೆ ಪಲ್ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಶೈಲೇಂದ್ರ ಸಿಂಗ್ ಅವರು ಹಾಡಿರುವ ಖೇಲ್ ಖೇಲ್ ಮೇ ಚಿತ್ರದ ಗೀತೆ, ಗುಲ್ಷನ್ ಬೌರ್ ಅವರ ಸಾಹಿತ್ಯ, ಆರ್ ಡಿ ಬರ್ಮನ್ ಅವರ ಸಂಗೀತ.

ಇದುವರೆಗೆ ಸುನೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋ ಹರ್ಟ್ಸ್.

ಈಗ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. ಪ್ರಾರಂಭದಲ್ಲಿ ಶುಭಮಂಗಳ ಚಿತ್ರದ ಗೀತೆಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ವಾಣಿ ಜಯರಾಮ್, ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಗೀತೆಗಳು ಪ್ರಸಾರ ಆಗುತ್ತವೆ. ವಿಜಯಭಾಸ್ಕರ್ ಅವರ ಸಂಗೀತ ಈ ಚಿತ್ರಕ್ಕಿದೆ ಹಾಗೂ ವಿಜಯ ನರಸಿಂಹ ಅವರ ಸಾಹಿತ್ಯ.

ಸವಿನೆನಪು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮಯೂರ ಚಿತ್ರದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ಡಾಕ್ಟರ್ ರಾಜ್ಕುಮಾರ್ ಎಸ್ ಜಾನಕಿ ಅವರು ಗೀತೆಗಳನ್ನು ಹಾಡಿದ್ದಾರೆ. ಜೀವದೇವ್ ಶಂಕರ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ.

ಇನ್ನು ಮುಂದೆ ಹಂಸಗೀತೆ ಚಿತ್ರದ ಗೀತೆಗಳು ಪ್ರಸಾರವಾಗುತ್ತವೆ. ಗೀತೆಗಳ ರಚನಾಕಾರರು ಹಾಗೂ ಸಂಗೀತಕಾರರು ಎಂ ಬಾಲಮುರಳಿ ಕೃಷ್ಣ, ಗೀತೆಗಳನ್ನು ಹಾಡಿದ್ದಾರೆ ಎಂ ಬಾಲಮುರಳಿ ಕೃಷ್ಣ ಹಾಗೂ ಇತರರು.

ನಿಧಮ ದಮಗ ಅಮಗದಿ ನಿಧರಿಗೆ ಬಾಡ್ದಿ ಸುತೆ ಪಾಯಿಮ ಗರಿಧನಿರ ನಿಧನಿರ ಮಗರಿಧನಿಗೆ ಬಾಡ್ದಿ ಸುತೆ ಪಾಯಿಮಾ.

hari ma.

ಸೆವೆನ್ ಪೋ ಕೇಳ್ತಾ ಇದ್ರಿ. ಸಮಯ 12 ಗಂಟೆ ಆಗ್ತಾ ಇದೆ. ಇದೀಗ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಮಣಿ. ಶಾಲೆಗಳಲ್ಲಿ ವಿದ್ಯಾರ್ಥಿಗಳನ್ನು ದಾಖಲು ಮಾಡಿಕೊಳ್ಳುವ ಮುನ್ನ ಪೋಷಕರು ಮಕ್ಕಳಿಗೆ ಪರೀಕ್ಷೆ ನೀಡುತ್ತಿದ್ದ ಖಾಸಗಿ ಶಾಲೆಗಳಿಗೆ ಶಿಕ್ಷಣ ಇಲಾಖೆ ಕಾನೂನು ಕ್ರಮ ಜರುಗಿಸಲು ಮುಂದಾಗಿದೆ. ಮಗುವಿನ ಬುದ್ದಿವಂತಿಕೆ, ಪೋಷಕರ ವಿದ್ಯಾರ್ಹತೆ ಸೇರಿದಂತೆ ಇತರೆ ವಿಷಯಗಳನ್ನು ಪರಿಶೀಲಿಸಲು ಪರೀಕ್ಷೆ ನಡೆಸುವಂತಿಲ್ಲ ಎಂದು ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದೆ. ಒಂದು ವೇಳೆ ದಾಖಲಾತಿಗೂ ಮುನ್ನ ಇಂತಹ ಪರೀಕ್ಷೆಗಳನ್ನು ನಡೆಸಿದರೆ ಅಂತಹ ಶಾಲೆಗಳಿಗೆ ದಂಡ ವಿಧಿಸಲು ಇಲಾಖೆ ಕ್ರಮ ವಹಿಸಲು ಮುಂದಾಗಿದೆ. ದಾಖಲಾತಿಗೆ ಮುನ್ನ ಪರೀಕ್ಷೆ ನಡೆಸಿದರೆ ಮೊದಲ ಹಂತದಲ್ಲಿ 25,000 ರೂಪಾಯಿವರೆಗೆ ದಂಡ ವಿಧಿಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದೆ. ಒಂದು ಬಾರಿ ದಂಡ ವಿಧಿಸಿದ ಬಳಿಕವೂ ಪುನರಾವರ್ತನೆಯಾದರೆ 50,000 ರೂಪಾಯಿ ದಂಡ ವಿಧಿಸಲು ನಿರ್ಧರಿಸಿದೆ. ಹೆಚ್ಚುವರಿ ಶುಲ್ಕ ವಸೂಲಿ ಮಾಡುತ್ತಿದ್ದ ಶಾಲೆಗಳಿಗೂ ದಂಡ ವಿಧಿಸಲು ಮುಂದಾಗಿರುವ ಇಲಾಖೆ ದಾಖಲಾತಿ ಸಮಯದಲ್ಲಿ ಡೊನೇಷನ್ ಅಥವಾ ಕ್ಯಾಪಿಟೇಷನ್ ಶುಲ್ಕ ಪಡೆದಿದ್ದರೆ ಅಂತಹ ಶಾಲೆಗಳಿಗೆ ಶುಲ್ಕದ 10 ಪಟ್ಟು ದಂಡ ವಸೂಲಿ ಮಾಡಲು ಸೂಚಿಸಿದೆ. ಪ್ರಸ್ತುತ ಕಲಬುರಗಿಯಲ್ಲಿರುವ ಬರ ಪರಿಸ್ಥಿತಿ ಪರಿಶೀಲಿಸಿ ರೈತರು ಮತ್ತು ಬಾಧಿತ ಸಮುದಾಯಗಳಿಗೆ ಸಮಯೋಚಿತ ನೆರವು ತಲುಪುವುದನ್ನು ಖಚಿತಪಡಿಸಿಕೊಳ್ಳಲು ಸ್ಥಳೀಯ ಮಟ್ಟದ ಸ್ಪಂದನಾ ಕ್ರಮಗಳನ್ನು ಮತ್ತಷ್ಟು ತೀವ್ರಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ವಿಶೇಷವಾಗಿ ಕುಡಿಯುವ ನೀರಿನ ನಿರಂತರ ಪೂರೈಕೆ, ಪರಿಣಾಮಕಾರಿ ಜಾನುವಾರು ನಿರ್ವಹಣೆ, ಮೇವಿನ ಲಭ್ಯತೆ ಹಾಗೂ ಸಮನ್ವಯಿತ ಪರಿಹಾರ ಕ್ರಮಗಳನ್ನು ಖಚಿತಪಡಿಸಿಕೊಳ್ಳಲು ಒತ್ತು ನೀಡಲಾಗಿದೆ. ಈ ಸಂದರ್ಭದಲ್ಲಿ ಯಾರೂ ನೆರವಿನಿಂದ ವಂಚಿತರಾಗದಂತೆ ಪ್ರತಿಯೊಂದು ಇಲಾಖೆಯೂ ಪೂರ್ವಭಾವಿಯಾಗಿ ಹಾಗೂ ಸಕ್ರಿಯವಾಗಿ ಕಾರ್ಯನಿರ್ವಹಿಸುವಂತೆ ನಿರ್ದೇಶನ ನೀಡಲಾಗಿದೆ ಎಂದಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಸುಮಾರು 30,000 ಕೂಲಿ ಕಾರ್ಮಿಕರಿಗೆ ವಿಬಿ ಜಿರಾಮ್ಜಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ಒದಗಿಸಲಾಗುತ್ತಿದೆ ಎಂದು ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ರಾಜ್ಯದ ಹಲವು ಭಾಗಗಳಲ್ಲಿ ಮಳೆ ಕೊರತೆಯಿಂದ ಬರ ಪರಿಸ್ಥಿತಿ ಎದುರಾಗಿರುವ ಸಂದರ್ಭದಲ್ಲಿ ಕಾರ್ಮಿಕರು ಉದ್ಯೋಗಕ್ಕಾಗಿ ಗುಳೆ ಹೋಗದಂತೆ ತಮ್ಮ ಊರಿನಲ್ಲಿಯೇ ಕೆಲಸ ಮತ್ತು ಆದಾಯದ ಅವಕಾಶ ಕಲ್ಪಿಸುವುದು ತಮ್ಮ ಸರ್ಕಾರದ ಆದ್ಯತೆಯಾಗಿದೆ. ಉದ್ಯೋಗ ಖಾತ್ರಿ ಯೋಜನೆಯ ಮೂಲಕ ಗ್ರಾಮೀಣ ಜನರಿಗೆ ನೆರವು ನೀಡುವುದರ ಜೊತೆಗೆ ಗ್ರಾಮೀಣ ಆರ್ಥಿಕತೆಗೆ ಮತ್ತಷ್ಟು ಬಲ ತುಂಬುವ ಕೆಲಸ ಮಾಡಲಾಗುತ್ತಿದೆ. ಈ ಮೂಲಕ ದುಡಿಯುವ ಪ್ರತಿಯೊಂದು ಕೈಗೂ ಕೆಲಸ ಹಾಗೂ ಪ್ರತಿಯೊಂದು ಕುಟುಂಬಕ್ಕೂ ಬದುಕಿನ ಭರವಸೆ ನೀಡಲಾಗುತ್ತದೆ ಎಂದಿದ್ದಾರೆ. ಕೂಲಿ ಕಾರ್ಮಿಕರ ವಲಸೆ ತಡೆಗಟ್ಟುವುದು ಗ್ರಾಮೀಣ ಭಾಗದ ಸಂಪನ್ಮೂಲ ಸಂರಕ್ಷಣೆ, ಮಣ್ಣು ಮತ್ತು ಜಲ ಮೂಲಗಳ ಸಂರಕ್ಷಣೆಗೆ ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿ ಜಿರಾಮ್ಜಿ ಯೋಜನೆ ಪೂರಕವಾಗಿದೆ ಎಂದು ಗದಗ್ ತಾಲೂಕು ಪಂಚಾಯತ್ ಸಹಾಯಕ ನಿರ್ದೇಶಕ ಕುಮಾರ್ ಪೂಜಾರ್ ಹೇಳಿದ್ದಾರೆ. ಗದಗ್ ತಾಲೂಕಿನ ಅಂತೂರು ಗ್ರಾಮದಲ್ಲಿ ವಿಬಿ ಜಿರಾಮ್ಜಿ ಯೋಜನೆಯಡಿ ಕೆರೆ ಅಭಿವೃದ್ದಿ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ವಿಬಿ ಜಿರಾಮ್ಜಿ ಯೋಜನೆಯಡಿ ಕೂಲಿ ಮೊತ್ತ 382 ರೂಪಾಯಿಗಳಿಗೆ ಹೆಚ್ಚಳವಾಗಿದೆ. ಎನ್ಎಂಎಸ್ಎಸ್ ತಂತ್ರಾಂಶದ ಮೂಲಕ 2 ಬಾರಿ ಹಾಜರಾತಿ ಅಳತೆಗೆ ಅನುಸಾರ ಕೂಲಿ ಪಾವತಿ ಮಾಡಲಾಗುತ್ತದೆ. ಕೂಲಿ ಪಾವತಿಯಲ್ಲಿ ಪುರುಷರು ಹಾಗೂ ಮಹಿಳೆಯರು ಎಂಬ ವ್ಯತ್ಯಾಸವಿಲ್ಲದೆ ವೇತನ ನೀಡಲಾಗುತ್ತದೆ. ಗ್ರಾಮಸ್ಥರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಮಕ್ಕಳು ಸ್ವಚ್ಛತೆ ಹಾಗೂ ವೈಯಕ್ತಿಕ ನೈರ್ಮಲ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ಯುವಜನತೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಂಡು ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡುವತ್ತ ಗಮನ ಹರಿಸಬೇಕು ಎಂದು ಮಂಡ್ಯ

0: ಜಿಲ್ಲಾಧಿಕಾರಿ ಡಾ ಕುಮಾರ್ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ರಾಷ್ಟೀಯ ಜಂತುಹುಳು ನಿವಾರಣಾ ದಿನದ ಅಂಗವಾಗಿ ಆಯೋಜಿಸಲಾದ ಅಲ್ಬೆಂಡಜೋಲ್ ಮಾತ್ರೆ ವಿತರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರತಿ ವರ್ಷ ರಾಷ್ಟೀಯ ಜಂತುಹುಳು ನಿವಾರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದ್ದು ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಸರ್ಕಾರದ ವತಿಯಿಂದ ರಾಜ್ಯಾದ್ಯಂತ ಉಚಿತವಾಗಿ ಜಂತುಹುಳು ನಿವಾರಣಾ ಮಾತ್ರೆಗಳನ್ನು ವಿತರಿಸಲಾಗುತ್ತಿದೆ. ಇದರ ಅಂಗವಾಗಿ ಮಂಡ್ಯ ಜಿಲ್ಲೆಯಲ್ಲಿ 1 ರಿಂದ 19 ವರ್ಷದೊಳಗಿನ ಸುಮಾರು 3,52,000 ಮಕ್ಕಳಿಗೆ ಅಲ್ಬೆಂಡಜೋಲ್ ಮಾತ್ರೆಗಳನ್ನು ವಿತರಿಸಲಾಗುತ್ತಿದೆ ಎಂದರು. ಹೊರ ರಾಜ್ಯಗಳ ಗಡಿಭಾಗಗಳಲ್ಲಿ ವಾಸಿಸುತ್ತಿರುವ ಕನ್ನಡಿಗರ ಶೈಕ್ಷಣಿಕ, ಸಾಂಸ್ಕೃತಿಕ, ಔದ್ಯೋಗಿಕ ಹಾಗೂ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟನಲ್ಲಿ ರಾಜ್ಯ ಸರ್ಕಾರ ಐತಿಹಾಸಿಕ ಹೆಜ್ಜೆಯಿಟ್ಟಿದೆ. ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಹಾಗೂ ಅಭಿವೃದ್ದಿ ಆಯುಕ್ತರಾದ ಉಮಾ ಮಹದೇವನ್ ಅವರ ಅಧ್ಯಕ್ಷತೆಯಲ್ಲಿ ವಿಧಾನಸೌಧದಲ್ಲಿ ಎಲ್ಲ ಇಲಾಖೆಗಳ ಕಾರ್ಯದರ್ಶಿಗಳು ಹಾಗೂ ಹೊರನಾಡಿನ ಪ್ರಮುಖರೊಂದಿಗೆ ಆಯೋಜಿಸಲಾದ ಉನ್ನತ ಮಟ್ಟದ ಮಹತ್ವದ ಸಭೆಯಲ್ಲಿ ಕರ್ನಾಟಕದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಹೊರ ರಾಜ್ಯಗಳ ಗಡಿ ಕನ್ನಡಿಗರ ಜ್ವಲಂತ ಸಮಸ್ಯೆಗಳ ಕುರಿತು ನೇರ ಚರ್ಚೆ ನಡೆಸಿ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನ ಮಾಡಲಾಯಿತು. ಗಡಿ ಕನ್ನಡಿಗರ ಇಲಾಖಾವಾರು ಸಮಸ್ಯೆಗಳನ್ನು ಚರ್ಚಿಸಿ ಸಂಬಂಧಪಟ್ಟ ಇಲಾಖೆಗಳ ಕಾರ್ಯದರ್ಶಿಗಳು ಸೂಕ್ತ ಪ್ರಸ್ತಾವನೆಗಳನ್ನು ಸಿದ್ದಪಡಿಸಬೇಕು. ಈ ಪ್ರಸ್ತಾವನೆಗಳನ್ನು ಯೋಜನಾ ಇಲಾಖೆ ಮತ್ತು ಮುಖ್ಯ ಕಾರ್ಯದರ್ಶಿಗಳ ಮೂಲಕ ಮುಖ್ಯಮಂತ್ರಿಯವರ ಅವಗಾಹನೆ ಹಾಗೂ ಆದೇಶಕ್ಕಾಗಿ 3 ತಿಂಗಳೊಳಗಾಗಿ ಸಲ್ಲಿಸುವಂತೆ ಅಪರ ಮುಖ್ಯ ಕಾರ್ಯದರ್ಶಿಗಳು ಸೂಚನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.
2: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಚರ್ಚೆ. ವಿಷಯ: ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ನಿವಾರಣಾ ಕಾಯ್ದೆ ಪೋಶ್ 2013. ಭಾಗವಹಿಸುತ್ತಾರೆ ವಕೀಲರಾದ ಸಿರಿವಾನಳ್ಳಿ, ಮೈಸೂರು ವಿಶ್ವವಿದ್ಯಾನಿಲಯ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಮಮತಾ ಎನ್ ಹಾಗೂ ಸಾಮಾಜಿಕ ಕಾರ್ಯಕರ್ತರಾದ ಮಾಲಿನಿ ಆರ್ ಪಾಲಾಕ್ಷ. ನಡೆಸಿಕೊಡುತ್ತಾರೆ ಸಹನ.
3: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಒಂದು ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ಯಾವ ವಿಷಯದ ಬಗ್ಗೆ ಅಂತ ಹೇಳಿದ್ರೆ, ಪಾಶ್ ಆಕ್ಟ್, ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್, ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ನಿವಾರಣಾ ಕಾಯ್ದೆ 2013. ಈ ಒಂದು ಕಾಯ್ದೆಯ ಕುರಿತು ಒಂದಷ್ಟು ವಿಚಾರಗಳನ್ನ ಇವತ್ತು ನಾವು ಚರ್ಚೆ ಮಾಡ್ತಾ ಇದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಾರೆ ವಕೀಲರಾದಂತಹ ಸಿರಿವಾನಳ್ಳಿ, ಮೈಸೂರು ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಎನ್ ಮಮತಾ, ಹಾಗೆ ಸಾಮಾಜಿಕ ಕಾರ್ಯಕರ್ತೆ ಮಾಲಿನಿ ಆರ್ ಪಾಲಾಕ್ಷ. ಸಿರಿ, ಮಮತಾ ಮ್ಯಾಮ್ ಹಾಗೆ ಮಾಲಿನಿ ಮ್ಯಾಮ್, ತಮ್ಮ ಮೂವರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
4: ಧನ್ಯವಾದಗಳು.
3: ಸೊ ಇವಾಗ ನಾನು ಹೇಳಿದೆ ಯಾವ ವಿಷಯದ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಇದೀವಿ ನಮ್ಮ ಕಾರ್ಯಕ್ರಮದಲ್ಲಿ ಅಂತ ಹೇಳಿ. ಸೊ ಈ ಒಂದು ಕಾಯ್ದೆ ಯಾಕೆ ಬಂತು ಅನ್ನೋದನ್ನ ಒಂದು ಸಂಕ್ಷಿಪ್ತವಾಗಿ ಹಿನ್ನೆಲೆಯನ್ನ ನಾವು ತಿಳ್ಕೊಂಡು, ಆ ನಂತರ ಹೆಣ್ಣು ಮಕ್ಕಳು ಯಾವ್ಯಾವ ತರಹದ ಸಮಸ್ಯೆಗಳನ್ನ ಎದುರಿಸ್ತಾ ಇದಾರೆ, ಅದನ್ನೆಲ್ಲ ಯಾವ ರೀತಿ ನಾವು ಅಂದ್ರೆ ಪ್ರಾರಂಭಿಕ ಹಂತದಲ್ಲಿ ಯಾವ ರೀತಿ ಸರಿ ಮಾಡ್ಕೊಳ್ಬಹುದು, ಅಥವಾ ಅದು ಸಮಸ್ಯೆ ಹೆಚ್ಚಾದ್ರೆ ಅದಕ್ಕೆ ಕಾನೂನಿನ ಪರವಾಗಿ ಯಾವ ರೀತಿಯ ಸಹಾಯ ದೊರಕುತ್ತೆ, ಈ ಎಲ್ಲಾ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಸಿರಿ ಅವರೇ, ಸೊ ಇವಾಗ ನೀವು ಇದರ ಒಂದು ಹಿನ್ನೆಲೆಯನ್ನ ತಿಳಿಸ್ಕೊಡ್ಬೇಕು.
4: ಖಂಡಿತ. ನಾವು ಇಡೀ ಪಾಶ್ ಆಕ್ಟ್ ಬಗ್ಗೆ ಪೂರ್ತಿ ಮಾತಾಡಕ್ಕಿಂತ ಮುಂಚೆ ಯಾಕೆ ಇದು ಬಂತು ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ನೀವ್ ಆಗ್ಲೇ ಅದರ ಪೂರ್ತಿ ವಿವರವನ್ನ ಹೇಳಿದ್ರೆ, ಅಂದ್ರೆ ಪಾಶ್ ಅಂದ್ರೆ ಪ್ರಿವೆನ್ಷನ್ ಆಫ್ ಸೆಕ್ಷುಯಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್. ಇದು 2013 ನಮ್ಮ ದೇಶದಲ್ಲಿ ರೆಗ್ಯುಲರೈಸ್ ಅಂದ್ರೆ ಜಾರಿಯಾಗಿತ್ತು. ಆದ್ರೆ 1992 ಅಂದ್ರೆ ಇದು ಬರಕ್ಕೂ ಮುಂಚೆ ತುಂಬಾ ತರದ ಸಮಸ್ಯೆಗಳನ್ನ ಹೆಣ್ಮಕ್ಳಾಗಿರ್ಬಹುದು ಅಥವಾ ಕೆಲಸದ ಸ್ಥಳದಲ್ಲಿ ಅನುಭವಿಸ್ತಿದ್ರು, ಎಲ್ಲೂ ಹೇಳ್ಕೊಳಕ್ ಆಗ್ತಿರ್ಲಿಲ್ಲ, ಅಥವಾ ಯಾವುದೇ ಒಂದು ಫಾರ್ಮಲೈಸ್ಡ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇದ್ರ ಮೇಲೆ ಇರ್ಲಿಲ್ಲ. ಮುಖ್ಯವಾಗಿ ಆಗಿದ್ದಂತಹ ಕೇಸ್ ಏನು ಅಂತಂದ್ರೆ, ಭನ್ವಾರಿ ದೇವಿ ಅನ್ನುವಂತ ಒಂದು ಮಹಿಳೆ, ಅವ್ರು ಆಕ್ಚುಲಿ ಸೋಷಿಯಲ್ ವರ್ಕರ್ ಆಗಿದ್ರು. ರಾಜಸ್ಥಾನದಲ್ಲಿ ನಿಮ್ಗೆಲ್ಲ ಗೊತ್ತಿರಬಹುದು ಚೈಲ್ಡ್ ಮ್ಯಾರೇಜಸ್ ಅಂದ್ರೆ ಮಕ್ಕಳ ಬಾಲ್ಯ ವಿವಾಹ ತುಂಬಾ ನಡೆಯುತ್ತೆ, ಇವತ್ತಿಗೂ ನಡೆಯುತ್ತೆ. ಅವರು ಸೋಷಿಯಲ್ ವರ್ಕರ್ ಆಗಿದ್ರಿಂದ ಅವ್ರ ಕೆಲಸದ ಮೇಲೇನೆ ಒಂದು ಚೈಲ್ಡ್ ಮ್ಯಾರೇಜ್ ಅನ್ನ

0: ನಿಲ್ಸಿದ್ರು. ಆದ್ರೆ ಆ ಊರವರು, ಆ ಪಂಚಾಯತಿ ಅಂತ ಹೇಳ್ಬೋದು ಅಥವಾ ಆ ಊರವರು, ಅದರ ಮೇಲಿನ ಸಿಟ್ಟಿಗೆ ಅವರನ್ನ ಗ್ಯಾಂಗ್ ರೇಪ್ ಗೆ ಒಳಗಾಗ್ತಾರೆ ಅವರು. ನಂಗೆ ಇವತ್ತಿಗೂ ಅದನ್ನ ಹೇಳ್ಬೇಕಾದ್ರೆ ಇನ್ನೂ ಮೈ ಜುಮ್ ಅನ್ನತ್ತೆ ಆ ಶಬ್ದವನ್ನ. ಸೊ ಅವ್ರ ಕೆಲ್ಸದ ಮೇಲೆ ಮಾಡಿದಂತಹ ತಗೊಂಡಂತಹ ಒಂದು ಆಕ್ಷನ್ ಇಂದ ಅವ್ರ ಗ್ಯಾಂಗ್ ರೇಪ್ ಗೆ ಒಳಗಾಗ್ತಾರೆ. ಆದ್ರೆ ಅವ್ರ ಅದನ್ನ ಫೈಟ್ ಮಾಡಕ್ಕೆ ನಿಂತಾಗ ಅಷ್ಟಕ್ಕೆ ಆ ಮಹಿಳೆ ನಿಲ್ಲಲಿಲ್ಲ. ಫೈಟ್ ಮಾಡಕ್ ಹೋದ್ರು ಹೈಕೋರ್ಟ್ ಲೆವೆಲ್ ಅಲ್ಲೂ ಅವರಿಗೆ ಸಕ್ಸೀಡ್ ಆಗಕ್ಕೆ ಆಗಿಲ್ಲ. ಯಾಕಂದ್ರೆ ಈ ತರದ ಯಾವುದೇ ಒಂದು ವರ್ಕ್ ಪ್ಲೇಸ್, ಕೆಲಸ ಮಾಡುವ ಸ್ಥಳದಲ್ಲಿ ಯಾವುದೇ ಒಂದು ಸೆಕ್ಷುವಲ್ ಹೆರಾಸ್ಮೆಂಟ್ ನ ನಿಲ್ಲಿಸೋಕೆ ಯಾವುದು ರೂಲ್ಸ್ ಮುಂಚೆ ಇರ್ಲಿಲ್ಲ. ಹಾಗೆ ಅಲ್ಲಿ ಸೋತಾಗ ನೆಕ್ಸ್ಟ್ ವಿಶಾಖ ಅನ್ನುವಂತ ಒಂದು ಎನ್ ಜಿ ಒ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ನ ಹಾಕ್ತಾರೆ, ಲೆಟ್ಸ್ ಫೈಟ್ ದಿಸ್ ಅಂತ. ಸೊ ಅದಕ್ಕೆ ಅದು 2013 ಅಲ್ಲಿ ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ ಅನ್ನುವಂತಹ ಕೇಸ್ ಮುಖಾಂತರನೇ ಇಡೀ ದೇಶಕ್ಕೆ ಒಂದು ಗೈಡ್ ಲೈನ್ಸ್ ಬರುತ್ತೆ. ಸೊ ಈ ತರ ವರ್ಕ್ ಪ್ಲೇಸ್ ಅಲ್ಲಿ ಸೆಕ್ಷುವಲ್ ಹೆರಾಸ್ಮೆಂಟ್ ಅನ್ನ ನಿಲ್ಲಿಸಕ್ಕೆ ಯಾವ್ದ್ಯಾವ ಕೆಲಸಗಳನ್ನ ಮಾಡಬೇಕು, ರೂಲ್ಸ್ ಏನು, ರೆಗ್ಯುಲೇಷನ್ ಏನು, ಪೂರ್ತಿ ಆಕ್ಟ್ ಅಲ್ಲಿ ವಿವರವಾಗಿ ಅದನ್ನ ವಿಸ್ತಾರವಾಗಿ ಹೇಳ್ತಾ ಬಂದಿದ್ದಾರೆ. ಅಂದ್ರೆ ಸೆಕ್ಷುವಲ್ ಹೆರಾಸ್ಮೆಂಟ್ ಅಂದ್ರೆ ಏನೇನೆಲ್ಲ ಅದ್ರ ಒಳಗಡೆ ಬರುತ್ತೆ, ಮತ್ತೆ ಆ ತರ ಆದಂತಹ ಸಂದರ್ಭದಲ್ಲಿ ಏನು ಸ್ಟೆಪ್ಸ್ ಅನ್ನ ತಗೋಬೇಕು ಯಾವುದೇ ಒಂದು ವರ್ಕ್ ಪ್ಲೇಸ್ ಅಲ್ಲಿ. ವರ್ಕ್ ಪ್ಲೇಸ್ ಅಂದ್ರೆ ಏನು, ಎಂಪ್ಲಾಯರ್ ಯಾರು, ಎಂಪ್ಲಾಯಿ ಯಾರು. ಸೊ ಇದೆಲ್ಲ ವಿವರವಾಗಿ ಈ ಆಕ್ಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದಾರೆ.
1: ಓಕೆ, ಖಂಡಿತ ಸಿರಿ. ಇವಾಗ ನೀವು ಹೇಳಿದ್ರಿ ಒಬ್ರು ಸೋಷಿಯಲ್ ವರ್ಕರ್, ಸಾಮಾಜಿಕ ಕಾರ್ಯಕರ್ತರು ಬಾಲ್ಯ ವಿವಾಹವನ್ನ ನಿಲ್ಲಿಸಿದ್ರು, ಆ ಒಂದು ಸೇಡ್ಗೆ ಒಂದು ಭಯಾನಕವಾದಂತಹ ಕೃತ್ಯ ನಡೀತು, ಅದಾದ್ಮೇಲೆ ಒಂದು ಆಕ್ಟ್ ಬಂತು ಬಹಳಷ್ಟು ಹೋರಾಟದ ನಂತರ ಅಂತ ಹೇಳಿ. ಸೊ ಇವಾಗ ನಮ್ಮ ಜೊತೆನೂ ಕೂಡ ಒಬ್ರು ಸಾಮಾಜಿಕ ಕಾರ್ಯಕರ್ತರಿದ್ದಾರೆ, ಮಾಲಿನಿ ಅವರು. ಸೊ ಮಾಲಿನಿ ಅವರೇ, ಈಗ ಅವರು ಹಿನ್ನೆಲೆ ಏನೋ ಹೇಳಿದ್ದಾರೆ, ಆದ್ರೆ ಅದಕ್ಕೂ ಮುಂಚೆ ಈಗ ಅವ್ರು ಹೇಳ್ದಂಗೆ ಎಲ್ಲಾ ಕಡೆನೂ ಇಡೀ ದೇಶದಲ್ಲಿ ಯಾವ ಇಂಥ ಊರನ್ನ ಬಿಡ್ಬೇಕು ಅಂತೇನು ಇಲ್ಲ, ಎಲ್ಲಾ ಕಡೆನು ಒಂದಲ್ಲ ಒಂದ್ ರೀತಿ ಸಮಸ್ಯೆ ಹೆಣ್ಣು ಮಕ್ಕಳು ಅನುಭವಿಸ್ತಾ ಬಂದಿದ್ದಾರೆ. ಸೊ ನೀವೇನು ಹೇಳ್ತೀರಾ ಇದ್ರ ಬಗ್ಗೆ? ಆದ್ರೆ ಇದು ಆಕ್ಟ್ ಬರೋದಕ್ಕಿಂತ ಮೊದಲು ಅಥವಾ ಬಂದ ನಂತರನೂ ಕೂಡ ಯಾವ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಿದ್ದಾರೆ ಅಂತ?
2: ಈಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಅದು ಎಷ್ಟೋ ಇದು ಈಚೆ ಬರ್ತಾ ಇದೆ. ಆದ್ರೆ ಹಿಂದೆ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಎಷ್ಟೋ ಪತ್ರಿಕೆಗಳು ಬರ್ತಿತ್ತು, ಎಷ್ಟೋ ಪತ್ರಿಕೆಗಳಲ್ಲಿ ಬರ್ತಾ ಇರಲಿಲ್ಲ. ಆದ್ರೆ ತುಂಬಾ ಫೇಸ್ ಮಾಡಿದ್ದಾರೆ ಹೆಣ್ಮಕ್ಳು. ಈಗ ಅವಾಗೆಲ್ಲ ದೇವದಾಸಿ ಪದ್ಧತಿ ಇತ್ತು, ಸೆಕ್ಷುಯಲಿ ಅದು ಕೂಡ ಮೂಲ ಕಾರಣನೇ. ಹೆಣ್ಮಕ್ಳನ್ನ ಯಾವ ವ್ಯಕ್ತಿ ಗೌರವವಾಗಿ ನೋಡೋದಿಲ್ಲ ಆ ವ್ಯಕ್ತಿಗೆ ಒಂಥರ ಅವ್ರನ್ನ ಹೆಂಗ್ ಬೇಕಾದ್ರೂ ನಾವು ಉಪಯೋಗಿಸ್ಕೋಬಹುದು ಅನ್ನೋದೊಂದು ಬಂದ್ಬಿಡುತ್ತೆ. ನಾನು ಸುಮಾರು ಹೊರಗಡೆ ಕೆಲಸ ಮಾಡೋದ್ರಿಂದ ಈ ಸೆಕ್ಷುಯಲ್ ಹೆರಾಸ್ಮೆಂಟ್ ಅಂತಂದ್ರಕ್ಷಣ ಅವ್ರನ್ನ ಅತ್ಯಾಚಾರ ಮಾಡ್ಲೇಬೇಕು ಅಂತಲ್ಲ, ಅವ್ರಿಗೆ ಮಾನಸಿಕವಾಗಿ ಟಾರ್ಚರ್ ಕೊಡೋಂಥದ್ದಿರ್ಬೋದು, ಆ ಥರದ ನಾನು ತುಂಬಾ ನನಗೆ ಬಂದಿದೆ ಎಷ್ಟೋ ಸಲ. ನಾನು ಕೂಡ ಅದನ್ನ ಕೇಳಿದ್ದೀನಿ, ಆದಷ್ಟು ಅವ್ರಿಗೆ ಮಾನಸಿಕವಾಗಿ ಧೈರ್ಯ ತುಂಬಿದ್ದೀನಿ, ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ನಾವು ಜೊತೆಲಿ ಇರ್ತೀವಿ ಅಂತ. ಇದ್ವಿ ಎಷ್ಟೋ ಹೆಣ್ಮಕ್ಳುಗಳು ಕಾನೂನಿಗೆ ಮೊರೆ ಹೋಗಕ್ಕೆ ಇಷ್ಟಪಡಲ್ಲ, ಯಾಕೆಂತಂದ್ರೆ ನಮ್ಮ ಫ್ಯಾಮಿಲಿ ಎಲ್ಲಿ ಈಚೆ ಬರುತ್ತೆ ಅಂತನೋ, ಅಥವಾ ನಾನೆಲ್ಲ ಎಕ್ಸ್ಪೋಸ್ ಆಗ್ತೀನಿ ಅನ್ನೋದು, ಆ ತರದೆಲ್ಲ ಭಯದಿಂದ ಎಷ್ಟೋ ಹೆಣ್ಮಕ್ಳಿಗೆ, ಇವತ್ತು ಅಷ್ಟೇ ಅವಾಗಿಂತಲ್ಲ ಈಗ್ಲೂ ಎಷ್ಟೋ ಹೆಣ್ಮಕ್ಳಿಗೆ ಈಚೆ ಬರಲ್ಲ, ಹೆದರ್ಕೊಂಡು ಭಯದಿಂದ ಅವ್ರು ಮಾಡೋ ಅಂತ ಅತ್ಯಾಚಾರನ ಅನುಭವಿಸ್ಕೊಂಡು ನೋವು ಉಂಡ್ಕೊಂಡೇ ಇದ್ದಾರೆ ಇನ್ನು. ಸೊ ಅಂತ ಹೆಣ್ಮಕ್ಳಿಗೆ ಧೈರ್ಯ ತುಂಬುವಂತ ಕೆಲಸನ ನಾವು ಸಮಾಜದಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿನೂ, ಅದು ನನಗ್ ಸಂಬಂಧ ಅಲ್ಲ ಅನ್ನೋದನ್ನ ಬಿಟ್ಟು ನನ್ನ ಜವಾಬ್ದಾರಿ ಅಂತ ಅನ್ಕೊಂಡು ಆ ಹೆಣ್ಮಕ್ಳಿಗೆ ಗೌರವ ಕೊಟ್ಟು ಅವರಿಗೆ ಏನು ನ್ಯಾಯ ಕೊಡಿಸ್ಬೇಕು ಅನ್ನೋದನ್ನ ನಾವು ಮಾಡ್ಬೇಕಾದ್ರು ನಮ್ಮೆಲ್ಲರದು ಒಂದು ಕರ್ತವ್ಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
1: ಖಂಡಿತ. ಈಗ ಮಮತಾ ಮ್ಯಾಮ್ ಅವರು ಹೇಳಿದ್ರು ಎಷ್ಟೋ ಜನ ಹೆಣ್ಮಕ್ಳು ಹೆದರ್ಕೊಂಡು ಮುಂದೆ ಬರೋದಿಲ್ಲ, ನಾನು ಬಹಳಷ್ಟು ನೋಡಿದ್ದೀನಿ. ಸೆಕ್ಷುವಲ್ ಆಗಿ ಅಂತಾನೆ ಅಲ್ಲ, ಮೆಂಟಲ್ ಹರಾಸ್ಮೆಂಟ್ ಕೂಡ ಅನುಭವಿಸ್ತಾ ಇರ್ತಾರೆ, ಅಂದ್ರೆ ಸೆಕ್ಷುವಲ್ ಮೆಂಟಲ್ ಹರಾಸ್ಮೆಂಟ್ ಅದು.
3: ಹೌದು.
1: ಸೊ ಆ ರೀತಿಯ ಮಾನಸಿಕ ತೊಂದರೆಗಳನ್ನು ಕೂಡ ಅನುಭವಿಸ್ತಿರ್ತಾರೆ ಅಂತ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ?
3: ಮುಖ್ಯವಾಗಿ ಇಲ್ಲಿ ದೌರ್ಜನ್ಯ ಮತ್ತೆ ಅದನ್ನ ಸಹಿಸ್ಕೊಳ್ಳೋ ಅಂತದ್ದು, ಮತ್ತೆ ಇದೆಲ್ಲದಕ್ಕೂ ಮುಖ್ಯ ಕಾರಣ ಏನು ಅಂತಂದ್ರೆ ಅವ್ರಿಗೆ ಶಿಕ್ಷಣ ಇಲ್ಲದೆ ಇರುವಂತದ್ದು. ಶೈಕ್ಷಣಿಕವಾಗಿ ಅವ್ರಿಗೆ ಮನೆಯಲ್ಲಿ ಯಾರೂ ದೌರ್ಜನ್ಯದ ಬಗ್ಗೆ, ಮಹಿಳೆಯರನ್ನ ನೋಡ್ಕೊಳ್ಳೋದ್ರ ಬಗ್ಗೆ, ಮಹಿಳೆಯರನ್ನ ಗೌರವಿಸೋದ್ರ ಬಗ್ಗೆ ಹೆಚ್ಚು ಹೇಳ್ಕೊಡಲ್ಲ. ಹೆಣ್ಣೇ ಆದ್ರೂ ಹೆಚ್ಚು ಹೇಳ್ಕೊಡೋ ಅಂತದ್ದು ಕಡಿಮೆ. ಅದರಲ್ಲೂ ಈ ಪೋಷ್ ಆಕ್ಟ್ ಅಂತ ಅನ್ನೋಂಥದ್ದು ಅದೆಲ್ಲ ತುಂಬಾನೇ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನನಗೇನು ಅಂತಂದರೆ, ಅದು ಹೆಣ್ಮಗು ಆಗಿರ್ಲಿ ಗಂಡು ಹುಡುಗ ಆಗಿರ್ಲಿ, ಶಾಲೆಯಲ್ಲಿ ಒಬ್ಬ ಮಹಿಳೆಯನ್ನ ಗೌರವಿಸಬೇಕು, ಅದು ತಾಯಿ ಆಗ್ಲಿ ಇನ್ನೊಂದಾಗ್ಲಿ ವರ್ಕ್ ಪ್ಲೇಸ್ ಅಲ್ಲಾಗ್ಲಿ ಗೌರವಿಸಬೇಕು ಅನ್ನುವಂಥದ್ದು ಎಜುಕೇಶನ್ ಮುಖ್ಯವಾಗಿ ಕೊಡಬೇಕು. ಮತ್ತೆ ಈ ತರದ್ದು ಏನಾದ್ರೂ ಅಗೌರವವಾಗಿ ನಡ್ಕೊಂಡು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಅಂತದ್ದೇನಾದ್ರೂ ನಡೀತು ಅಂತಾದ್ರೆ ಅದಕ್ಕೆ ಒಂದು ಸಂಬಂಧಪಟ್ಟಂಗೆ ಒಂದು ಕಾನೂನಿದೆ, ಆ ಕಾನೂನಿನ ಮೂಲಕ ಕ್ರಮ ತಗೊಳ್ತೀವಿ. ಮತ್ತೆ ಹೆಣ್ಮಕ್ಳಿಗೆ ಆ ಕಾನೂನಿನ ಮೊರೆ ಹೋಗ್ಬೇಕು, ನೀವು ಎಜುಕೇಟ್ ಆಗ್ಬೇಕು. ಇಂಥದ್ದೊಂದು ಕಡೆ ನಿಮ್ಮ ಸಮಸ್ಯೆ ಏನೇ ಇದ್ರೂ, ಅದು ಮಾನಸಿಕ ಸಮಸ್ಯೆ ಆಗ್ಬೋದು, ದೈಹಿಕ ಹಿಂಸೆ ಆಗ್ಬೋದು, ಎಲ್ಲವನ್ನು ಪರಿಹರಿಸ್ಕೊಳ್ಳಿಕ್ಕೆ ಒಂದು

ವೇದಿಕೆ ಇದೆ ಅನ್ನುವಂತ ಶಿಕ್ಷಣವನ್ನ ಕೊಡುವಂತ ಒಂದು ವಾತಾವರಣವನ್ನ ನಾವು ಕಲ್ಪಿಸಿಕೊಡ್ಬೇಕು. ಹಾಗಾಗಿ ನಮ್ಮ ಹೈಯರ್ ಎಜುಕೇಶನ್ ಅಲ್ಲಿ ಆಗ್ಬೋದು, ಅಂದ್ರೆ ಅತ್ಯುನ್ನತ ಶಿಕ್ಷಣ ಸಂಸ್ಥೆಗಳು, ಅದಕ್ಕೆ ಯು ಜಿ ಸಿ ಏನ್ ಮಾಡ್ತು ಅಂತಂದ್ರೆ 2013 ಅಲ್ಲಿ ಪೋಸ್ಟ್ ಬಂತು, ಬಟ್ ಯು ಜಿ ಸಿ 2015 ಅಲ್ಲಿ ಒಂದು ಆಕ್ಟ್ ತಂತು. ಅದರಲ್ಲಿ ಯು ಜಿ ಸಿ ಪ್ರಿವೆನ್ಷನ್ ಪ್ರೊಹಿಬಿಷನ್ ರಿಡ್ರೆಸಲ್ ಆಫ್ ಸೆಕ್ಷುಯಲ್ ಹರಾಸ್ಮೆಂಟ್ ಆಫ್ ವಿಮೆನ್ ಎಂಪ್ಲಾಯೀಸ್ ಅಂಡ್ ಸ್ಟೂಡೆಂಟ್ಸ್ ಇನ್ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ರೆಗ್ಯುಲೇಷನ್ 2015 ಅನ್ನುವಂತಹ ಒಂದು ಕಾನೂನನ್ನ ಅಂಗೀಕರಿಸ್ತು. ಅದರಲ್ಲಿ ಏನ್ ಹೇಳುತ್ತೆ, ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಅದು ಯಾವುದೇ ಸಣ್ಣದಾಗಿರ್ಬೋದು ಪುಟ್ಟದ್ದಾಗಿರ್ಬೋದು, ಎಷ್ಟೇ ಕಡಿಮೆ ವಿದ್ಯಾರ್ಥಿಗಳಿರುವಂತದ್ದು, ಮಹಿಳೆ ಅಧ್ಯಾಪಕರು ಅಧ್ಯಾಪಕೇತರರು ಇರುವಂತಹ ಸಂಸ್ಥೆಯಲ್ಲಿ ಮುಖ್ಯವಾಗಿ ಸೆಮಿನಾರ್ಗಳನ್ನ ಆರ್ಗನೈಸ್ ಮಾಡಬೇಕು, ಅದರಲ್ಲಿ ಮಹಿಳೆಯರನ್ನ ಎಜುಕೇಟ್ ಮಾಡಬೇಕು. ಏನು ದೌರ್ಜನ್ಯ ಅಂದ್ರೆ ಏನು, ಮಾನಸಿಕ ಹಿಂಸೆ ಅಂದ್ರೆ ಏನು, ದೈಹಿಕವಾಗಿ ಶೋಷಣೆ ಅಂದ್ರೆ ಏನು. ಸೊ ಹಾಗೆ ಅನ್ಸಿದ್ದೆ ಆದ್ರೆ, ನಿಮ್ಗೆ ತೊಂದರೆ ಆಗಿದ್ದೆ ಆದ್ರೆ, ತೊಂದರೆ ಅಂದ್ರೇನು ನಮ್ಮ ಹೆಣ್ಮಕ್ಳಿಗೆ ನಿಜವಾಗ್ಲೂ ಗೊತ್ತಿಲ್ಲ.

0: ಇತರರು ಇರುವಂತ ಸಂಸ್ಥೆಯಲ್ಲಿ ಮುಖ್ಯವಾಗಿ ಸೆಮಿನಾರ್ಗಳನ್ನ ಆರ್ಗನೈಸ್ ಮಾಡಬೇಕು. ಅದರಲ್ಲಿ ಮಹಿಳೆಯರನ್ನ ಎಜುಕೇಟ್ ಮಾಡಬೇಕು, ಏನು ದೌರ್ಜನ್ಯ ಅಂದ್ರೆ ಏನು, ಮಾನಸಿಕ ಹಿಂಸೆ ಅಂದ್ರೆ ಏನು, ದೈಹಿಕವಾಗಿ ಶೋಷಣೆ ಅಂದ್ರೆ ಏನು. ಸೊ ಹಾಗೆ ಅನ್ಸಿದ್ದೆ ಆದ್ರೆ, ನಿಮ್ಗೆ ತೊಂದರೆ ಆಗಿದ್ದೆ ಆದ್ರೆ, ತೊಂದರೆ ಅಂದ್ರೇನು ನಮ್ಮ ಹೆಣ್ಮಕ್ಳಿಗೆ ನಿಜವಾಗ್ಲೂ ಗೊತ್ತಿಲ್ಲ.
1: ಹೌದು,
0: ವರ್ಕ್ ಪ್ಲೇಸ್ ಅಲ್ಲಿ ಏನೋ ಕೆಟ್ಟದಾಗಿ ಮಾತಾಡಿದ್ರೆ ಇದನ್ನ ತೊಂದರೆ ಅಂತ ಅನ್ಕೊಳ್ಬೇಕು ಅನ್ನೋದು ಕೂಡ ಎಷ್ಟೋ ಜನ ಹೆಣ್ಮಕ್ಳಿಗೆ ಗೊತ್ತಿಲ್ಲ. ಸೊ ಅದನ್ನೆಲ್ಲವನ್ನು ನಾವು ಸೆಮಿನಾರ್ ಆರ್ಗನೈಸ್ ಮಾಡೋದ್ರಿಂದ, ವರ್ಕ್ಶಾಪ್ ಆರ್ಗನೈಸ್ ಮಾಡೋದ್ರಿಂದ, ಓರಿಯೆಂಟೇಷನ್ ಮಾಡೋದ್ರಿಂದ, ಅಂದ್ರೆ ಅದು ಅವರಲ್ಲಿ ಶಿಕ್ಷಣವನ್ನ ತುಂಬಬೇಕು ಅನ್ನೋದು. ಮತ್ತೆ ಇದ್ರ ಬಗ್ಗೆ ಸೆನ್ಸಿಟೈಸ್ ಮಾಡಬೇಕು, ಮುಖ್ಯವಾಗಿ ಅವರನ್ನ
1: ಸೂಕ್ಷ್ಮವಾಗಿ ಅರ್ಥ ಮಾಡಿಸ್ಬೇಕು ಸೂಕ್ಷ್ಮತೆಗಳನ್ನ.
0: ಇದು ಕೆಟ್ಟ ಪದ, ಕೆಟ್ಟ ದೃಷ್ಟಿ.
1: ಹೌದು,
0: ಸಣ್ಣ ಮಕ್ಕಳು ಶಾಲೆಯಲ್ಲಿ ಸಣ್ಣ ಮಕ್ಕಳು ಇರ್ತವೆ. ಓಕೆ, ಕೆಟ್ಟ ಬ್ಯಾಡ್ ಟಚ್, ಕೆಟ್ಟ ಮುಟ್ಟುವಿಕೆ ಅನ್ನುವಂಥದ್ದು ಅಥವಾ ಇದೆಲ್ಲ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಸೊ ಅದನ್ನ ಹೇಳ್ಬೇಕು ನಾವು, ಶಿಕ್ಷಕರೇ ಅದನ್ನೆಲ್ಲ ಹೇಳ್ಬೇಕು. ಅಮ್ಮ ಹೇಳ್ಕೊಡಲ್ಲ ಎಷ್ಟೋ ಸಂದರ್ಭದಲ್ಲಿ.
1: ಹೌದು,
0: ಸೊ ನಾವೇ ಹೇಳ್ಕೊಡ್ತೀವಿ. ಸೊ ಕಾಲೇಜ್ ಅಲ್ಲಾಗ್ಬೋದು, ಶಾಲೆಗಳಲ್ಲಾಗ್ಬೋದು. ಸೊ ಇದು ಕೆಟ್ಟ ದೃಷ್ಟಿ, ಇದು ಕೆಟ್ಟ ಮುಟ್ಟುವಿಕೆ, ಮತ್ತೆ ಇದು ದೌರ್ಜನ್ಯ. ಇನ್ನು ಅಂತದನ್ನ ಈ ತರ ಸೆಮಿನಾರ್ಗಳನ್ನ ಆರ್ಗನೈಸ್ ಮಾಡೋದರ ಮುಖಾಂತರ ನಾವು ಹೇಳ್ಕೊಡ್ಬೇಕು. ಹಾಗೇನೆ ಇಂಟರ್ನಲ್ ಕಮಿಟಿ ಅಂತನೂ ಮಾಡಿ, ಅಲ್ಲಿ ವಿದ್ಯಾರ್ಥಿಗಳು ಕೂಡ, ಬರೇ ವರ್ಕ್ ಪ್ಲೇಸ್ ಹರಾಸ್ಮೆಂಟ್ ಅಂದ್ರೆ ಉದ್ಯೋಗಿಗಳಿಗಷ್ಟೇ ಸೀಮಿತ ಆಗಿಲ್ಲ ಇದು, ಮುಖ್ಯವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ, ಅಂದ್ರೆ ಹೆಣ್ಮಕ್ಳು ಎಲ್ಲರೂ ಕೂಡ, ವಿದ್ಯಾರ್ಥಿಗಳೆಲ್ಲರೂ ಕೂಡ ಇದಕ್ಕೆ ಒಳಪಡ್ತಾರೆ. ಸೊ ಅವರಿಗೇನೇ ತೊಂದರೆ ಆದ್ರೂ, ನಾವು ಇವತ್ತು ತುಂಬಾ ಕೇಳ್ತಾ ಇದೀವಿ ಅಧ್ಯಾಪಕರಿಂದಲೇ ಶೋಷಣೆ ಅಂತ ಅನ್ನೋದು. ಸೊ ವಿದ್ಯಾರ್ಥಿಗಳು ಕೂಡ ಇಂಟರ್ನಲ್ ಕಮಿಟಿ ಅಂತ ಒಂದಿರುತ್ತೆ, ಅಲ್ಲಿ ಹೋಗಿ ದೂರನ್ನ ದಾಖಲಿಸಬಹುದು. ಈವನ್ ಮಹಿಳೆಯರೇ ತೊಂದರೆ ಕೊಡ್ತಿದ್ರು ಕೂಡ ದೂರನ್ನ ದಾಖಲಿಸಬಹುದು.
1: ಅಂದ್ರೆ ಅದು ಜನರಲ್ ಆಕ್ಟಿಗೆ ಬರುತ್ತೆ. ಪಾಶ್ ಆಕ್ಟ್ ಅಲ್ಲಿ ಕನ್ಸಿಡರ್ ಆಗುವಂತದ್ದು ಗಂಡು ಮಕ್ಕಳಿಂದ ಹೆಣ್ಮಕ್ಕಳಿಗೆ ಆಗುವಂತಹ ಸಮಸ್ಯೆ ಮಾತ್ರ, ಶೋಷಣೆ ಮಾತ್ರ.
0: ಸೊ ಇದ್ರ ಬಗ್ಗೆ ಅದಕ್ಕೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಸೊ ಅದನ್ನ ವಿದ್ಯಾರ್ಥಿಯರಿಗೂ ಅನ್ವಯಿಸುತ್ತೆ. ವಿದ್ಯಾರ್ಥಿನಿಯರು ಪುರುಷ ಯಾವುದೇ ರೀತಿಲಿ, ಅದು ಸಹ ವಿದ್ಯಾರ್ಥಿ ಆಗಿರ್ಬೋದು, ಅಧ್ಯಾಪಕರಾಗಬಹುದು, ಪ್ರಿನ್ಸಿಪಾಲ್ರಿಂದ ಆಗಿರ್ಬೋದು, ಯಾರಿಂದ ಆದ್ರೂ ದೂರನ್ನ ಆ ಒಂದು ಇಂಟರ್ನಲ್ ಕಮಿಟಿಗೆ ಕೊಡಬಹುದು. ಆಕೆ ಯಾವ ರೀತಿಯ ಸ್ವರೂಪದ್ದು ತೊಂದರೆಯನ್ನ ಫೇಸ್ ಮಾಡಿದ್ದಾಳೆ ಅನ್ನುವಂತ ಸಂಪೂರ್ಣ ವಿವರವನ್ನ ಲಿಖಿತವಾಗಿ ದಾಖಲಿಸುವುದರ ಮೂಲಕ ಆಕೆ ಕಂಪ್ಲೇಂಟ್ ಕೊಡಬಹುದು ಅನ್ನುವಂತ ಇದನ್ನ UGC ಇದ್ ಮಾಡ್ಕೊಳ್ತು. ಹಾಗೇನೆ AICTE ಕೂಡ, ಅಂದ್ರೆ ತಾಂತ್ರಿಕ ವಿದ್ಯಾ ಸಂಸ್ಥೆಗಳಲ್ಲೂ ಕೂಡ ಇದನ್ನ ಅಳವಡಿಸಿಕೊಂಡಿದ್ದಾರೆ. ಮತ್ತೆ ಶಾಲೆಗಳಲ್ಲಿ 2013 ಇಂದನೇ ಈ ಆಕ್ಟ್
1: ಜಾರಿಗೆ ಬಂದಿದೆ. ಖಂಡಿತ, ಈಗ ನೀವು ಹೇಳಿದ ಕಮಿಟಿ ಇದೆಯಲ್ಲ, ಸೊ ಅದ್ರ ಬಗ್ಗೆ ನಮ್ಮ ವಕೀಲರ ಹತ್ರ ಕೇಳ್ಬಿಡೋಣ.
2: ಖಂಡಿತ ಸಹನ, ಇಬ್ರು ಮಾಲಿನಿ ಮ್ಯಾಮ್ ಮತ್ತೆ ಮಮತಾ ಮ್ಯಾಮ್ ಮಾತಾಡ್ಬೇಕಾದ್ರೆ, ಫಸ್ಟ್ ವಿಷಯ ಮಾಲಿನಿ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಯಾವುದೇ ಹೆಣ್ಮಗು ಆದ್ರೂ ಕೋರ್ಟ್ ಮೆಟ್ಟಿಲು ಇರಕ್ ಭಯ ಪಡ್ತಾರೆ ಈ ತರ ವಿಷಯ, ಅಥವಾ ಪೊಲೀಸ್ ಸ್ಟೇಷನ್ ಆಗಿರ್ಲಿ. ಅದಕ್ಕೋಸ್ಕರನೇ ಈ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ, ಅವ್ರ ಇಂಟರ್ನಲ್ ಕಮಿಟಿ ಅನ್ನೋದನ್ನ ಮಾಡಿರೋದು. ಇಂಟರ್ನಲ್ ಕಮಿಟಿಲಿ ಯಾವುದೇ ಒಂದು ಆರ್ಗನೈಸೇಷನ್ ಅಲ್ಲಿ 4 ಮೆಂಬರ್ಸ್ ನ ದೇ ವಿಲ್ ಅಪಾಯಿಂಟ್ ಆಸ್ ಇಂಟರ್ನಲ್ ಕಮಿಟಿ ಮೆಂಬರ್ಸ್. ಇಬ್ರು ವಿತ್ ಇನ್ ದ ಇನ್ಸ್ಟಿಟ್ಯೂಷನ್ ಇರ್ತಾರೆ, ಎಕ್ಸ್ಟರ್ನಲ್ ಕಮಿಟಿ ಮೆಂಬರ್ಸ್ ಆಗು ಇರ್ತಾರೆ. ಸೊ ಅದು ಅಡ್ವೊಕೇಟ್ಸ್ ಆಗಿರ್ಬೋದು ಅಥವಾ ಸೋಷಿಯಲ್ ವರ್ಕರ್ಸ್ ಆಗಿರಬಹುದು. ಈ ತರ ವಿಷಯಗಳ ಬಗ್ಗೆ ಸೆನ್ಸಿಟಿವ್ ಇರುವಂತವ್ರು, ಎಕ್ಸ್ಪೀರಿಯನ್ಸ್ ಇರುವಂತವ್ರನ್ನ ಮೆಂಬರ್
1: ಮಾಡಿದ್ದಾರೆ.
2: ಮುಖ್ಯವಾದ ಅಂಶ ನಾವು ನೆನ್ಪಿಟ್ಕೋಬೇಕಾಗಿರೋದು, ಜನಕ್ಕೆ ಗೊತ್ತಾಗಬೇಕಾಗಿರೋದು ಏನು ಅಂತಂದ್ರೆ, ಈ ತರದ ಕಂಪ್ಲೇಂಟ್ಸ್ ಬಂದ್ರೆ ದೇ ಆರ್ ವೆರಿ ಮಚ್ ಕಾನ್ಫಿಡೆನ್ಶಿಯಲ್. ಸೊ ಅದನ್ನ ಅಲ್ಲಿ ಆ ಒಂದು ಸರ್ಕಲ್ ಇಂದ ಆಚೆ ಆ ವಿಷಯಗಳು ಹೋಗೋ ಆಗಿಲ್ಲ. ಅವ್ರು ಮ್ಯಾಮ್ ಹೇಳ್ತಾ ಏನಂದ್ರು, ಕೋರ್ಟ್ಗೆ ಹೋದ್ರೆ ನನ್ನ ಫ್ಯಾಮಿಲಿ ವಿಷಯ ಏನಾದ್ರು ಆಚೆ ಬರ್ಬೋದೇನೋ, ಅಥವಾ ಜನರಿಗೆ ಅದೊಂದು ಹಿಂಜರಿಕೆ ಇರುತ್ತೆ ಹೇಗೆ ಅದನ್ನ ಮುಂತೊಗೊಂಡು ಹೋಗೋದು ಅಂತ. ಸೊ ಜನ ಅರ್ಥ ಮಾಡ್ಕೋಬೇಕಾಗಿರೋದು, ನೀವು ಇಂಟರ್ನಲ್ ಕಮಿಟಿಗೆ ಒಂದು ಲಿಖಿತವಾದ ಕಂಪ್ಲೇಂಟ್ ಅನ್ನ ಬರೆದು ಕೊಟ್ರೆ ಅದು ಗೌಪ್ಯತೆಯನ್ನ ಕಾಪಾಡಲೇಬೇಕಾಗತ್ತೆ ಆ ಕಮಿಟಿ ಮೆಂಬರ್ಸ್ ವಿತ್ ಇನ್ ದ 4 ವಾಲ್ಸ್ ಏನಿರುತ್ತೆ ಅಷ್ಟೇ. ಸೊ ಇಂಟರ್ನಲ್ ಕಮಿಟಿಗೆ ಅವರು ಯಾವುದೇ ಲಿಖಿತವಾದ ಒಂದು ಲೆಟರ್ ಅನ್ನ ಕೊಟ್ರೆ, ಅದರಲ್ಲೂ ಏನು ಅಂತಂದ್ರೆ, ಸುಮಾರು ಸತಿ ಹಿಂಸೆಗೆ ಒಳಗಾದಂತ ಮಹಿಳೆ ಅಥವಾ ಹುಡುಗಿ ಲೆಟರ್ ಕೊಡುವಂತಹ ಅಥವಾ ಬರೆಯುವ ಪರಿಸ್ಥಿತಿಯಲ್ಲಿ ಇಲ್ಲದೆ ಇರಬಹುದು. ಅಂತಹ ಸಮಯದಲ್ಲಿ ಆ ವಿಷಯ ಗೊತ್ತಿರುವ ಬೇರೆ ಯಾರಾದ್ರೂ ಅಥವಾ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬಹುದು ಅಥವಾ ಫ್ರೆಂಡ್ಸ್ ಆಗಿರ್ಬಹುದು, ಯಾರೇ ಕೂಡ ರಿಟರ್ನ್ ಆಗಿ ಕಂಪ್ಲೇಂಟ್ ಕೊಡ್ಬೋದು. ಒಂದು ಮುಖ್ಯವಾದದ್ದು, ರಿಟರ್ನ್ ಆಗಿ ಕೊಡಬೇಕು, ಅದು ಲಿಖಿತವಾಗೇ ಇರಬೇಕು ಕಂಪ್ಲೇಂಟ್, ಸುಮ್ನೆ ಬಾಯಿ ಮಾತಿಗೆ ಹೇಳಿದ್ರೆ ಆಗೋದಿಲ್ಲ. ಇನ್ನೊಂದು, ಕಾನ್ಫಿಡೆನ್ಶಿಯಾಲಿಟಿ ಮೇಂಟೈನ್ ಮಾಡ್ತಾರೆ. ಇದಾದ ನಂತರ ಅವರಿಗೆ ಕಂಪ್ಲೇಂಟ್ ಬಂದ ನಂತರ ಯಾರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿರ್ತಾರೆ

0: ಅವರಿಗೆ ನೋಟಿಸ್ ಹೋಗುತ್ತೆ. ಹೀಗೆ ಕೊಟ್ಟಿದ್ದಾರೆ, ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಸ್ಟ್ಯಾಂಡ್ ಏನು ಅನ್ನೋದನ್ನ ಅವರು ಲಿಖಿತವಾಗಿ ಅದನ್ನ ಕಳಿಸಿ ಆಮೇಲೆ ಒಂದು ಇನ್ಕ್ವೈರಿ ನಡೆಯುತ್ತೆ. ವಿತ್ ಇನ್ ದ ಕಮಿಟಿ ಇನ್ಕ್ವೈರಿ ಮಾಡಿ ಅದರ ಸತ್ಯಾಸತ್ಯತೆಯನ್ನ ಕಂಡುಹಿಡಿಯಲಾಗುತ್ತೆ. ಸೊ ಇದು ಹೆದರ್ಕೋಬೇಕಾಗಿಲ್ಲ, ಹೊರಗಡೆ ಹೋಗುತ್ತೆ ನಾವು ಈ ವಿಷಯ ಅನ್ನೋದು, ಅಥವಾ ನನಗೆ ನ್ಯಾಯ ಸಿಗುತ್ತೋ ಇಲ್ವೋ ಅನ್ನೋ ಕನ್ಫ್ಯೂಷನ್ ಅಲ್ಲೂ ಇರೋದು ಬೇಡ. ಯಾಕಂದ್ರೆ ವಿತ್ ಇನ್ ದ ಕಮಿಟಿನೇ ಇದು ಇರೋದ್ರಿಂದ ಎಷ್ಟು ಮಟ್ಟಿಗೆ ಅಂತಂದ್ರೆ ಪಾಶ್ ಆಕ್ಟ್ ಅಂಡರ್ ಇಂಟರ್ನಲ್ ಕಮಿಟಿಗೆ ಯಾವುದೇ ಸಿವಿಲ್ ಕೋರ್ಟಿನ ಯಾವ ರೈಟ್ ಸಿವಿಲ್ ಕೋರ್ಟಿಗಿರುತ್ತೆ ಅದೇ ರೈಟ್ಸ್ ಪಾಶ್ ಆಕ್ಟ್ ಅಂಡರ್ ಇಂಟರ್ನಲ್ ಕಮಿಟಿಗೂ ಇರುತ್ತೆ. ಸೊ ಅವರು ಪನಿಷ್ಮೆಂಟ್ ಯಾವ ತರ ಅಂದ್ರೆ ಯಾವ ಲೆವೆಲ್ನ ಹರಾಸ್ಮೆಂಟ್ ಆಗಿದೆ ಅನ್ನೋದ್ರ ಮೂಲಕ ಅದನ್ನ ಕಂಡು ಹಿಡ್ಕೊಂಡು ಏನ್ ಪನಿಷ್ಮೆಂಟ್ ಕೊಡಬಹುದು ಅದಕ್ಕೆ ಅದನ್ನ ನೋಡಿ ಕೊಡಲಾಗುತ್ತೆ, ಹೇಗೆ ಅದನ್ನ ಬಗೆಹರಿಸ್ಕೋಬಹುದು. ಅದರಲ್ಲೂ ಒಂದು ಕನ್ಸಿಲಿಯೇಷನ್ ಆರ್ ಮೀಡಿಯೇಷನ್ ಗೂ ಇಫ್ ಬೋತ್ ದ ಪಾರ್ಟೀಸ್ ಆರ್ ವಿಲ್ಲಿಂಗ್ ಚಾನ್ಸಸ್ ಇದೆ. ಕೂತು ಮಾತಾಡಿ ಬಗೆಹರಿಸ್ಕೊಳ್ಳುವ ಸಾಧ್ಯತೆ ಕೆಲವೊಂದ್ ಕಡೆ ಇದ್ದಾಗ ಅದು ಮಾಡುವ ಸಾಧ್ಯತೆ ಇರುತ್ತೆ.
1: ಓಕೆ, ಸೊ ಇದು ನೀವು ಹೇಳ್ತಾ ಇರುವಂತದ್ದು ಎಲ್ಲ ಪ್ರತಿಯೊಂದು ಸಂಸ್ಥೆಗಳಿಗೂ ಅನ್ವಯ ಆಗುತ್ತಾ?
0: ಖಂಡಿತ ಆಗುತ್ತೆ.
1: ಅಲ್ಲಿ ಹೆಣ್ಮಕ್ಳು ಇಷ್ಟು ಜನ ಇರಬೇಕು ಅಥವಾ ಇಷ್ಟು ಜನಕ್ಕಿಂತ ಹೆಚ್ಚಿಗೆ ಇದ್ರೆ ಮಾತ್ರ ಅಥವಾ ಕಡಿಮೆ ಇದ್ರೆ ಅಪ್ಲೈ ಆಗಲ್ಲ, ಆತರ ಏನಾದ್ರೂ ಇದೆಯಾ?
0: ಮೇಡಮ್ ಅವರೇ ಮುಂಚೆ ಹೇಳಿದಾಗೆ ಎಲ್ಲಿ ಯಾವುದೇ ಆರ್ಗನೈಸೇಷನ್ ಅಲ್ಲಿ 10 ಜನಕ್ಕಿಂತ ಹೆಚ್ಚು ಕೆಲಸ ಮಾಡ್ತಿದ್ರೆ ಆಗುತ್ತೆ. ಹಂಗಂತ 10 ಜನಕ್ಕಿಂತ ಕಮ್ಮಿ ಇದ್ರೆ ಹಾಗಿದ್ರೆ ತಗೊಳ್ಳೋದೇ ಇಲ್ವಾ, ಆವಾಗ ಏನ್ ಮಾಡ್ಬೇಕಾಗತ್ತೆ? ಇಲ್ಲ, ಖಂಡಿತ 10 ಜನಕ್ಕಿಂತ ಕಮ್ಮಿ ಇದ್ರೂ ನೀವು ಆ ಆರ್ಗನೈಸೇಷನ್ ಹೆಡ್ ಯಾರಿರ್ತಾರೆ ಅವರಿಗೆ ಆತರ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಡಬಹುದು. ದೇ ವಿಲ್ ಟೇಕ್ ಇಟ್ ಫಾರ್ವರ್ಡ್. ಸೊ ಯಾವುದೇ ಆರ್ಗನೈಸೇಷನ್ ಅಲ್ಲಿ ಏನಾದ್ರು ಕಂಪ್ಲೇಂಟ್ ಬಂದ್ರೆ ನಾವ್ ಇದನ್ನ ತಗೊಳ್ಳಲ್ಲ, ನಮ್ಮಲ್ಲಿ ಕಮಿಟಿ ಇಲ್ಲ ಅಂತ ಯಾರು ಹೇಳಕ್ಕಾಗೋದಿಲ್ಲ, ಹೇಳಬಾರ್ದು,
1: ಹೇಳೋ ಹಾಗೂ ಇಲ್ಲ. ಅದಕ್ಕೆ ಏನ್ ಬೇಕೋ ಆ ಒಂದು ಆಕ್ಷನ್ ಅನ್ನ ತಗೊಂಡೇ ತಗೊಳ್ತಾರೆ ಯಾವುದೇ ಆರ್ಗನೈಸೇಷನ್ ಆದ್ರೂ.
0: ಖಂಡಿತ.
1: ಓಕೆ, ಸೊ ಇವಾಗ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ದಂತವ್ರಿಗೆ
0: ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲೂ ವರ್ಕ್ ಪ್ಲೇಸ್ ಇಫ್ ಇಟ್ ಇಸ್ ಕನ್ಸಿಡರ್ಡ್ ವರ್ಕ್ ಪ್ಲೇಸ್ ಹೌದು ಮಾಡ್ಲೇ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನೀವು ಅಸಂಘಟಿತ ವಲಯದಲ್ಲಿ ಆದರೂ ಕೆಲಸಗಾರರು ಫ್ಯಾಕ್ಟ್ರಿಗಳಲ್ಲಿ ಇದ್ದೇ ಇರುತ್ತೆ, ವರ್ಕ್ ಪ್ಲೇಸ್ ಅಂತ ಫ್ಯಾಕ್ಟ್ರಿ ಕನ್ಸಿಡರ್ ಆಗುತ್ತೆ. ಸೊ ಅದರಲ್ಲಿ ಪಾಶ್ ಕಮಿಟಿ ಇರಲೇಬೇಕು. ಇನ್ನೊಂದು ಅವ್ರು ಹೇಳ್ದಾಗೆ ಬರೀ ವರ್ಕ್ ಪ್ಲೇಸ್ ಅಂದ್ರೆ ಈಗ ಬಿಲ್ಡಿಂಗ್ ಒಳಗಡೆನ ಹಾಗಲ್ಲ, ಅಕಸ್ಮಾತ್ ಅವರು ಟ್ರಾವೆಲ್ ಮಾಡ್ತಿದ್ರೆ ಕೆಲಸದ ಇದ್ರಿಂದ ಡ್ರೈವರ್ಸ್ ಇರ್ತಾರೆ. ಸೊ ಅಂತ ಸಂದರ್ಭದಲ್ಲೂ ದೇ ಆರ್ ಆಲ್ಸೋ ಕನ್ಸಿಡರ್ಡ್ ಅಂಡರ್ ಪಾಶ್ ಆಕ್ಟ್. ಸೊ ಈವನ್ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲೂ ಅವರಿಗೆ ಒಂದು ಕಮಿಟಿ ಇದ್ದೇ ಇರುತ್ತಲ್ವ, ಈಗ ಯಾರು ಕೆಲಸ ಕೊಟ್ಟಿರ್ತಾರೆ ಅವರಿಗೆ ಅವರಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಬಹುದು. ಈಗ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲೂ ಕೆಲಸ ಕೊಡಕ್ ಯಾರಾದ್ರೂ ಒಬ್ರು ಇರ್ಲೇಬೇಕಲ್ವಾ. ಸೊ ಅವರಿಗೆ ಒಂದು ಟೀಮ್ ಅಂತ ಇರುತ್ತೆ, ಅವರೊಂದು ಹೆಡ್ ಅಂತ ಇದ್ದೇ ಇರ್ತಾರೆ. ಸೊ ಅಲ್ಲಿ ಹೋಗಿ ಕಂಪ್ಲೇಂಟ್ ಅನ್ನ ಅವರು ಬರ್ದು ಕೊಡಬಹುದು. ಕಷ್ಟ ಹೌದು ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಇವತ್ತಿಗೂ, ಬಿಕಾಸ್ ಎಜುಕೇಶನ್ ಇಲ್ಲದೆ ಹೋದ ಕಾರಣಕ್ಕೆ ಅವರು ಲಿಖಿತವಾಗಿ ಕೊಡಿ ನೀವು ಅಂತ ಕೇಳಿದ್ರೆ ಹೇಗ್ ಬರೆಯೋದು ಹೇಗೆ? ಸೊ ಅಂತ ಸಂದರ್ಭದಲ್ಲಿ ಯಾರು ಸಹಾಯವನ್ನ ಕೂಡ ಅವರು ತಗೋಬಹುದು.
1: ಓಕೆ, ಖಂಡಿತ ಸಿರಿ ಅವರೇ. ಈಗ ಮಾಲಿನಿ ಮ್ಯಾಮ್, ನೀವು ಹೇಳಿದ್ರಿ ಹಿಂಜರಿತಾರೆ ಅಂತ, ಈಗ ಅವರು ಎಜುಕೇಶನ್ ಶಿಕ್ಷಣ ಎಷ್ಟು ಮುಖ್ಯ ಅಂತ ಹೇಳಿದ್ರು. ಸೊ ಇಂಟರ್ನಲ್ ಕಮಿಟಿಯ ಬಗ್ಗೆ ಈವನ್ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಯಾವ ರೀತಿ ಕಂಪ್ಲೇಂಟ್ ಕೊಡ್ಬೋದು ಅಂತ ಹೇಳಿದ್ರು. ಸೊ ನಿಮ್ಮ ಒಂದು ಅನುಭವದಲ್ಲಿ ಯಾವ ರೀತಿ ನಿಮ್ಮ ಕಡೆಯಿಂದ ಅವರಿಗೆ ಬೆಂಬಲ ಸಿಕ್ಕಿದೆ ಅಂತ ಹೇಳಿ.
2: ಓಕೆ, ಸಿರಿ ಅವ್ರು ಹೇಳ್ದಂಗೆ ಅಸಂಘಟಿತ ಯಾರು ಪೋಸ್ಟ್ ಇದಕ್ಕೆ ಒಳಪಟ್ಟಿರ್ತಾರೆ ಅಂತವ್ರಿಗೆ ಯಾವುದೇ ಇಂಟರ್ನಲ್ ಕಮಿಟಿ ಇರೋದಿಲ್ಲ. ಸೊ ಅವ್ರೇನ್ ಮಾಡ್ಬೇಕು, ಕಾನೂನಾತ್ಮಕವಾಗಿ ಬರಲೇಬೇಕು ಈಚೆಗೆ. ಈಗ ಫಾರ್ ಎಕ್ಸಾಂಪಲ್, ಈಗ ನಾನೊಂದು ಮೈಸೂರ್ ಬ್ಯೂಟಿಷಿಯನ್ ವೆಲ್ಫೇರ್ ಅಸೋಸಿಯೇಷನ್ ಕಮಿಟಿ ಮೆಂಬರ್ ಆಗಿದ್ದೀನಿ. ಸೊ ಅಲ್ಲಿ ಸುಮಾರು ಒಂದು 200-250 ಜನ ಲೇಡೀಸ್ ಇದ್ದಾರೆ. ಅವರು ಯಾವ್ದಾದ್ರು ಒಂದು ವಿಚಾರಕ್ಕೆ ನನಗೆ ಸಹಾಯ ಬೇಕು ಅಂತಂದ ಕಾಲ್ ಮಾಡ್ತಾನೆ ಇರ್ತಾರೆ. ಈಗ ನೀವು ಫಾರ್ ಎಕ್ಸಾಂಪಲ್, ಮೊದ್ಲಾಗಿದ್ರೆ ಏನ್ ಮಾಡ್ತಿದ್ರು, ಗೊತ್ತಿರೋ ಅಂತವ್ರನ್ನ ಬ್ಯೂಟಿಷಿಯನ್ಸ್ ನ ಮನೆಗೆ ಕರ್ಸ್ಕೊಳ್ತಾ ಇದ್ರು, ಯಾರು ಪಾರ್ಲರ್ಗೆ ಹೋಗಕ್ಕಾಗಲ್ಲ ಅಂತವ್ರು ಮನೆಗೆ ಕರ್ಸ್ಕೊಳ್ತಾ ಇದ್ರು. ಸೊ ಅಂತ ಹೆಣ್ಮಕ್ಳ ಮೇಲೆ ಕೂಡ ದೌರ್ಜನ್ಯ ಆಗಿರೋದನ್ನ ನನ್ನ ಗಮನಕ್ಕೆ ಬಂದಿದೆ. ಸೊ ನಾನು ಅವ್ರಿಗೆ ಫಸ್ಟ್ ಅವ್ರಿಗೆ ಹೇಳ್ತಾ ಇದ್ದೆ, ಮಾನಸಿಕವಾಗಿ ಎಲ್ಲದಕ್ಕೂ ಮುಖ್ಯ ಧೈರ್ಯ. ಹೆಣ್ಮಕ್ಳಿಗೆ ಧೈರ್ಯ ಅನ್ನೋದಿತ್ತು ಅಂತಂದ್ರೆ ನಾವ್ ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು. ನಾನು ಅವ್ರಿಗೆ ಹೇಳ್ದೆ, ನೀವು ಇವತ್ತು ಎದುರುಕೊಂಡು ಕೂತ್ಕೊಂಡ್ರೆ ನಾಳೆ ಇನ್ನೊಬ್ರು ಮನೆಗೆ ಹೋಗ್ತೀರಾ, ಅದನ್ನೇ ಫೇಸ್ ಮಾಡ್ಬೇಕಾಗತ್ತೆ.
1: ನಿಜ,
2: ದಯವಿಟ್ಟು ಮಾಡ್ಬೇಡಿ. ಅದು ಅಲ್ಲದೆ ನೀವು ಪ್ರೋತ್ಸಾಹ ಕೊಟ್ಟಂಗಾಗತ್ತೆ ಆ ವ್ಯಕ್ತಿಗೆ. ಅದೇ ತರ ವ್ಯಕ್ತಿಗಳು ಸಮಾಜದಲ್ಲಿ ತುಂಬಾ ಜನ ಇರ್ತಾರೆ. ನಾವು ಎಲ್ಲರೂ ಸಮಾನವಾಗಿ ಬದುಕ್ತಾ ಇದೀವಿ, ಅದೇ ತರ ಸಮಾನವಾಗಿ ಗೌರವ ಕೊಡೋ ಅಂತ ಒಂದು ಮನಸ್ಥಿತಿನ ನಾವು ಬೆಳೆಸ್ಕೋಬೇಕು. ಬೆಂಬಲ ಕೊಡೋ ಅಂತ ವ್ಯಕ್ತಿಗಳು ಸಮಾಜದಲ್ಲಿ ತುಂಬಾ ಮುಖ್ಯ. ಈ ಎನ್ ಜಿ ಒಗಳು ಇರ್ಬೋದು, ಸಾಮಾಜಿಕ ಕಾರ್ಯಕರ್ತ, ಆ ಸಾಮಾಜಿಕ ಕಾರ್ಯಕರ್ತರುಗಳಿಗೆ ಬೆಂಬಲ ಬೇಕಿವತ್ತು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ.
1: ಏನಕ್ಕೆ
2: ಇಲ್ಲ, ಸಾಮಾಜಿಕ ಕಾರ್ಯಕರ್ತರು ತುಂಬಾ ಫೇಸ್ ಮಾಡ್ತಾ ಇದಾರೆ ಎಲ್ಲಾ ರೀತಿನಲ್ಲೂ. ಏ, ಅವ್ರ ಏನಕ್ ಬರ್ಬೇಕು, ಇವ್ರ ಏನಕ್ ಬರ್ಬೇಕು, ಅವರಿಗೆ ಕೆಲಸ ಇಲ್ಲ ಮಾಡಕ್ಕೆ, ಅದಕ್ಕೆ ಬೇರೆಯವ್ರಿಗೆ ಹೆಲ್ಪ್ ಮಾಡಕ್ ಬರ್ತದೆ. ಹೆಲ್ಪ್ ಮಾಡಕ್ ಹೋಗೋದು ತಪ್ಪು. ಇವತ್ತಿನ ಕಾಲದಲ್ಲಿ ಆತರ ಪರಿಸ್ಥಿತಿಗಳನ್ನ ಫೇಸ್ ಮಾಡಿದೀವಿ ನಾವು. ಪೊಲೀಸ್ ಸ್ಟೇಷನ್ ಅಲ್ಲಿ ಎಷ್ಟು ಜನಕ್ಕೆ ನ್ಯಾಯ ಸಿಕ್ಕಿದೆ ಅಲ್ವಾ, ಅಲ್ಲಿ ನಮ್ಗೆ ನ್ಯಾಯ ಸಿಗುತ್ತಾ, ಅದು ನಮ್ಗೆ ತುಂಬಾ ಮುಖ್ಯ.
1: ಖಂಡಿತ ಮಾಲಿನ್ ಮ್ಯಾಮ್,

0: ಮಮತಾ ಮ್ಯಾಮ್ ನೀವ್ ಹೇಳ್ತಾ ಇದ್ರಿ, ಸೊ ವಿದ್ಯಾರ್ಥಿಗಳಿಗೆ ಅರಿವಿರ್ಬೇಕು, ಶಿಕ್ಷಣ ಇರಬೇಕು, ಒಂದು ಧೈರ್ಯ ಬೇಕು. ಸೊ ಆ ಒಂದು ಧೈರ್ಯವನ್ನ ನಾವು ವಿದ್ಯಾರ್ಥಿಗಳಿಗೆ ಸಣ್ಣ ವಯಸ್ಸಿಂದಾನೇ ಧೈರ್ಯ ತುಂಬಬೇಕು, ಅವರಿಗೆ ನಾವ್ ಅದನ್ನ ಹೇಳ್ಕೊಡ್ಬೇಕು. ಹಾಗೆ ನೀವ್ ಅವಾಗ್ಲೇ ಈಗ ವಿದ್ಯಾರ್ಥಿಗಳ ಒಂದು ಸಮಸ್ಯೆಗಳ ಬಗ್ಗೆ ನೀವು ಹೇಳ್ತಾ ಇದ್ರಿ.
1: ಹೌದು, ವಿಶ್ವವಿದ್ಯಾಲಯದಲ್ಲಾಗ್ಬಹುದು, ಶಾಲೆಗಳಲ್ಲಾಗ್ಬಹುದು, ಸಾಕಷ್ಟು ಬಾರಿ ಅಧ್ಯಾಪಕರಿಂದ ವಿದ್ಯಾರ್ಥಿಗಳು ಪೀಡಿತರಾಗಿರುವಂತ ಸಾಧ್ಯತೆಗಳು ನಾವು ನೋಡ್ತಾ ಇದೀವಿ. ಸೊ ಅದಕ್ಕೆ ಏನ್ ಮಾಡಿದ್ದಾರೆ, ಶಾಲೆಗಳಲ್ಲಿ ಮತ್ತೆ ಕಾಲೇಜಿನಲ್ಲಿ ಎಲ್ಲ ಕಡೆಯೂ ಇಂಟರ್ನಲ್ ಕಮಿಟಿ ಅಂತ ಒಂದಿದೆ. ಮತ್ತೆ ಇದು ಕಮಿಟಿ ಇದೆ ಅಂತಂದ್ರೆ ದಿನ ಹೋಗಿ ಎಲ್ರಿಗೂ ವಿದ್ಯಾರ್ಥಿಗಳಿಗೆ ಹೇಳಲಿಕ್ಕಾಗಲ್ಲ. ಅದಕ್ಕಾಗಿ ಏನ್ ಮಾಡ್ಬಿಟ್ಟಿದೆ, ಆಕ್ಟ್ ಅಲ್ಲೇ ಒಂದು ರೂಲ್ ಇದೆ. ಏನು ಅಂತಂದ್ರೆ, ಇದು ಲೈಂಗಿಕ ಹಿಂಸೆ ದೌರ್ಜನ್ಯ ಅಂದ್ರೆ ಇದು, ವರ್ಕ್ ಪ್ಲೇಸ್ ಅಲ್ಲಿ ಆಗುವಂತ ದೌರ್ಜನ್ಯಗಳು ಇವು ಅಂತ ಹೇಳ್ಬಿಟ್ಟು ಕೆಲವೊಂದನ್ನ ಲಿಸ್ಟ್ ಮಾಡಿದ್ದಾರೆ. ಸೊ ಆ ಒಂದು ಇದನ್ನ ನಮ್ಮ ಎಲ್ಲ ಶಾಲೆಯ ಎಲ್ಲ ಮುಖ್ಯ ಭಾಗಗಳಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಎಲ್ಲಿ ಎಲ್ಲಿ ಸೇರ್ತಾರೆ ಅಲ್ಲಿ ಎಲ್ಲ ಹಾಕ್ತಾರೆ. ಮತ್ತೆ ಸಾರ್ವಜನಿಕ ಸ್ಥಳಗಳಲ್ಲೂ ಕೂಡ ಇದನ್ನ ಹಾಕ್ಬೇಕು ಅಂತ ಕಾನೂನು ಇದೆ. ಸೊ ಈ ರೀತಿಯಲ್ಲಿ ನಾವು ಶಿಕ್ಷಣಕ್ಕೆ ಒಳಪಡಿಸಬಹುದು. ಸೊ ಹಾಗಾದಾಗ ಇಂಥ ದೌರ್ಜನ್ಯಗಳು ಕಡಿಮೆ ಆಗೋ ಸಾಧ್ಯತೆ ಇದೆ ಅಂತ ನಾನು ನಂಬ್ತೀನಿ ಸಾನ.
0: ಖಂಡಿತ ಮಮತಾ ಮ್ಯಾಮ್. ಸಿರಿ ಅವರೇ, ಇವಾಗ ಕೊನೆಯದಾಗಿ ನಿಮ್ಗೆ ಈಗ ಕಾನೂನಾತ್ಮಕವಾಗಿ ಏನಾದ್ರೂ ಒಂದಷ್ಟು ವಿಚಾರಗಳು ಬಿಟ್ಟು ಹೋಗಿದ್ರೆ ಈಗ ಇಷ್ಟೊತ್ತು ಮಾತಾಡಿದ್ರಲ್ಲಿ, ಸೊ ಇನ್ನೇನೇನು ಈ ಒಂದು ಪಾಶ್ ಆಕ್ಟ್ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತ?
2: ಪಾಶ್ ಆಕ್ಟ್ ಅಡಿಯಲ್ಲಿ ಈ ಕಾನೂನೇ ನೋಡಿದ್ರೆ ಓವರ್ ಆಲ್ ಹೇಗಾಗಿದೆ ಅಂತಂದ್ರೆ, ನಮ್ಮಲ್ಲಿ ಬೇರೆ ಬೇರೆ ಕಾನೂನು ಇರೋದಕ್ಕೋಸ್ಕರ ಪರ್ಟಿಕ್ಯುಲರ್ ಆಗಿ ಈ ತರ ವಿಷಯಗಳಿಗೆ ಈ ಕಾನೂನು

0: ಸಾಮಾಜಿಕ ಹಿಂದುಳಿದ ವ್ಯಕ್ತಿಗಳಿಗೆ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಮುಖಾಂತರ ಫ್ರೀ ಲೀಗಲ್ ಏಡ್ ಅನ್ನೋದು ಇರುತ್ತೆ. ಸೊ ಯಾರಿಗೆ ನಾವು ದುಡ್ಡು ಕೊಟ್ಟು ಒಂದು ಅಡ್ವೊಕೇಟ್ ಅನ್ನು ಹೈಯರ್ ಮಾಡೋಕ್ಕಾಗಲ್ಲ ಅನ್ನುವ ಪರಿಸ್ಥಿತಿ ಇದ್ರೆ ನಿಮ್ಮ ನಿಮ್ಮ ಡಿಸ್ಟ್ರಿಕ್ಟ್ಗಳಲ್ಲಿ ಈ ಲೀಗಲ್ ಸರ್ವಿಸ್ ಅಥಾರಿಟಿ ಇರುತ್ತೆ. ಡಿಸ್ಟ್ರಿಕ್ಟ್ ಕೋರ್ಟ್ ಹತ್ರ ಆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಲ್ಲಿ ಹೋಗಿ ನೀವು ಅದರ ಉಪಯೋಗವನ್ನ ಖಂಡಿತವಾಗಿಯೂ ಪಡ್ಕೋಬಹುದು. ಆದ್ರೆ ಪಾಶ್ ಅಡಿಯಲ್ಲಿ ನೋಡೋದಿದ್ರೆ ನೀವು ಕೋರ್ಟ್ಗೆ ಅಪ್ರೋಚ್ ಮಾಡುವ ಅವಶ್ಯಕತೆನೇ ಇರೋದಿಲ್ಲ. ಅದಕ್ಕಾಗಿಯೇ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿಯನ್ನ ಮಾಡಿರ್ತಾರೆ. ಆ ಇಂಟರ್ನಲ್ ಕಮಿಟಿಗೂ ಕೂಡ ಸಿವಿಲ್ ಕೋರ್ಟಿನ ಒಂದು ರೈಟ್ಸ್ ಅನ್ನ ಕೊಟ್ಟಿರ್ತಾರೆ. ಸೊ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಈ ತರ ಸಮಸ್ಯೆ ಆದ್ರೆ ನೀವು ಮಾಡಬೇಕಾಗಿರೋದು ಫಸ್ಟ್ ಇಂಟರ್ನಲ್ ಕಮಿಟಿಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡಬೇಕು. ಆದ್ರೆ ಹೊರಗಡೆ ನಿಮಗೆ ದೌರ್ಜನ್ಯ ಆಗ್ತಿದೆ ಅಂತಂದ್ರೆ ಅದಕ್ಕೆ ಬೇರೆ ವ್ಯವಸ್ಥೆಗಳೇ ಇರುತ್ತೆ. ಸೊ ಈ ಎರಡು ಮುಖ್ಯವಾಗಿ ನಾನು ಡಿಫ್ರೆನ್ಶಿಯೇಟ್ ಮಾಡಬೇಕಾಗಿತ್ತು ಇಲ್ಲಿ. ಸೊ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ, ಯಾವುದು ವರ್ಕ್ ಪ್ಲೇಸ್ ಅಥವಾ ಅದ್ರ ಬಿಟ್ಟು ಹೊರಗಡೆ ಅಂದ್ರೆ ಏನು ಅಂತ. ಸೊ ಆತರ ಸಂದರ್ಭದಲ್ಲಿ ಈಗ ನಾನು ಹೇಳಿದ ಡಿಫ್ರೆನ್ಸ್ ಅರ್ಥ ಆಗಿರಬಹುದು. ಇನ್ನೇನಾದ್ರೂ ಇದ್ರೆ ಕೇಳಿ ಸಹನ.
1: ಇಲ್ಲ, ನೀವು ಎಲ್ಲ ಮಾಹಿತಿಯನ್ನ ಆದಷ್ಟು ತಿಳಿಸ್ಕೊಟ್ಟಿದ್ದೀರಿ. ಈಗ ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಇರಬೇಕು ಅಥವಾ ಈಗ ಅಸಂಘಟಿತ ವಲಯ ಆದ್ರೂ ಕೂಡ ಯಾವ ರೀತಿ ಕಂಪ್ಲೇಂಟ್ ಕೊಡಬಹುದು. ಸೊ ಇದು ಗೌಪ್ಯವಾಗಿರುತ್ತೆ, ಯಾವುದೇ ಕಾರಣಕ್ಕೂ ಯಾರಿಗೂ ತಿಳಿಸೋ ಹಾಗಿಲ್ಲ, ತಿಳಿಸೋದು ಇಲ್ಲ, ಹೆದರ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಸೊ ಶಿಕ್ಷಣ ಎಷ್ಟು ಮುಖ್ಯ, ಸಾಮಾಜಿಕವಾಗಿ ಯಾವ ರೀತಿಯ ಸಮಸ್ಯೆಗಳನ್ನ ಅನುಭವಿಸ್ತಾ ಇದಾರೆ ಅಂತ ಮಾಲಿನಿ ಮ್ಯಾಮ್ ತಿಳಿಸ್ಕೊಟ್ರು. ಸೊ ವಿದ್ಯಾರ್ಥಿಗಳ ಸಮಸ್ಯೆಗಳ ಬಗ್ಗೆ ಮಮತಾ ಮ್ಯಾಮ್ ಹೇಳಿದ್ರು.
0: ಹಾ ಸಹನ, ಒಂದು ಪಾಯಿಂಟ್ ಬಿಟ್ಟೆ ಅಂತ ನನಗೆ ಅನ್ನಿಸ್ತು. ನಾನು ಬೇರೆ ಬೇರೆ ಕಾಲೇಜಸ್ ಅಲ್ಲಿ ಈ ತರ ಓರಿಯಂಟೇಷನ್ ಮ್ಯಾಮ್ ಹೇಳಿದಾಗೆ ತಗೊಳಕ್ ಹೋಗ್ತೀನಿ ಓರಿಯಂಟೇಷನ್ ಮಾಡಕ್ಕೆ. ಆಗ ಅಲ್ಲಿ ನಾನು ಹೇಳೋದು ಆಕ್ಚುಲಿ ಹುಡುಗರನ್ನು ಇಲ್ಲಿ ಕೂರಿಸಿ ಅಂದ್ರೆ ಬರೀ ಮಹಿಳೆಯರಿಗೆ ಒಂದೇ ಆಗಬಾರ್ದು, ಹುಡುಗರು ಇರಬೇಕು. ಯಾಕಂದ್ರೆ ಅವ್ರಿಗೆ ಅರ್ಥ ಆಗ್ಬೇಕು ಸೆಕ್ಷುಯಲ್ ಹೆರಾಸ್ಮೆಂಟ್ ಅಲ್ಲಿ ಏನೇನ್ ಬರುತ್ತೆ. ಈಗ ಕೆಲವೊಂದ್ಸತಿ ಅವರಿಗೆ ಎಜುಕೇಶನ್ ಇದ್ರ ಬಗ್ಗೆ ಗೊತ್ತೇ ಇರದ ಕಾರಣ ನಾವು ಮಾಡ್ತಿರೋ ಕೆಲಸ ತಪ್ಪು ಅಂತ ಅವ್ರಿಗೆ ಅರಿವಾಗಿರೋದಿಲ್ಲ. ಆಯ್ತಾ, ಸೊ ಹುಡುಗರು ಇದ್ರ ಬಗ್ಗೆ ಅರ್ಥ ಮಾಡ್ಕೊಂಡಾಗ ಕೆಲವು ಸತಿ ತಪ್ಪು ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡದೇ ಇರ್ಬೋದು, ಬಟ್ ಅದು ಇನ್ನೊಂದು ಪರ್ಸನ್ಗೆ ಹರ್ಟ್ ಆಗ್ಬೋದು. ಎಷ್ಟ್ರ ಮಟ್ಟಿಗೆ ಅಂತಂದ್ರೆ ನಾವು ಮಾತಾಡೋ ಪದಗಳು ಕೆಲವೊಂದು ಇಟ್ ಮೇ ಲೀಡ್ ಟು ಸೆಕ್ಷುಯಲ್ ಹರಾಸ್ಮೆಂಟ್ ಎಟ್ ವರ್ಕ್ ಪ್ಲೇಸ್. ಸೊ ಅದು ಆಗುತ್ತೆ. ರಿಪೀಟೆಡ್ ಆಗಿ ಈ ತರ ತಪ್ಪು ಆಗ್ತಿದ್ರೆ, ಒಂದ್ ಸತಿ ಒಬ್ಬ ವ್ಯಕ್ತಿ ನನಗೆ ಸಹಿಸಕ್ ಆಗ್ತಿಲ್ಲ ಸರಿ ಇಲ್ಲ ಅಂತ ಹೇಳಿದಾಗ ಅದನ್ನ ಅಲ್ಲಿಗೆ ನಿಲ್ಲಿಸ್ಬೇಕು. ಪುನಃ ಪುನಃ ರಿಪೀಟೆಡ್ ಆಗಿ ಅದೇ ಕೆಲಸಗಳು ಆಗ್ತಿದ್ರೆ ದಟ್ ವಿಲ್ ಲೀಡ್ ಟು ಸೆಕ್ಷುಯಲ್ ಹರಾಸ್ಮೆಂಟ್ ಎಟ್ ವರ್ಕ್ ಪ್ಲೇಸ್. ಸೊ ಆ ವಿಷಯಗಳು ಗೊತ್ತಿರಬೇಕಾಗತ್ತೆ.
1: ಖಂಡಿತವಾಗ್ಲೂ ಸಿರಿ ಅವರೇ, ವಕೀಲರಾಗಿ ಕಾನೂನಾತ್ಮಕವಾಗಿ ಎಲ್ಲ ಮಾಹಿತಿಯನ್ನ ನೀವು ನೀಡಿದಿರಿ. ಶಿಕ್ಷಣದ ಪರವಾಗಿ ಯಾವ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಯಾವ ರೀತಿ ಅರಿವನ್ನ ಮೂಡಿಸಬೇಕು ಅನ್ನೋದನ್ನ ಮಮತಾ ಮ್ಯಾಮ್

0: ಅವರ ಅಭಿಪ್ರಾಯಗಳ ಮೂಲಕ ಹಾಗೆ ಮಾಹಿತಿಯನ್ನ ನೀಡೋದ್ರ ಮೂಲಕ ತಿಳಿಸ್ಕೊಟ್ರು. ಹಾಗೆ ಸಾಮಾಜಿಕವಾಗಿ ಸಮಸ್ಯೆಗಳು ಯಾವ ರೀತಿ ಇರುತ್ತೆ, ಹೇಗೆ ಹೆಣ್ಮಕ್ಳು ಹಿಂಜರಿತಾರೆ ಅಂದ್ರೆ ಹಿಂಜರಿಬಾರ್ದು, ಧೈರ್ಯ ಮಾಡಿ ಬರಬೇಕು ಅನ್ನೋದಕ್ಕೋಸ್ಕರನೇ ನಾವು ಸಾಮಾಜಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿ ಒಂದಷ್ಟು ಅನುಭವಗಳನ್ನ ಮಾಲಿನಿ ಮ್ಯಾಮ್ ಅವರು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಈಗ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಗಿದೆ. ಸೊ ನೀವು ಮೂವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಇಷ್ಟೆಲ್ಲ ವಿಚಾರಗಳನ್ನ ಹಂಚಿಕೊಂಡ್ರಿ, ಮಾತಾಡಿದ್ರಿ, ಸಮಯವನ್ನ ಮೀಸಲಾಗಿಟ್ಟಿದ್ದಕ್ಕೆ ಆಕಾಶವಾಣಿ ಪರವಾಗಿ ತಮ್ಮ ಮೂವರಿಗೂ ಧನ್ಯವಾದಗಳು.
1: ಧನ್ಯವಾದ.
2: ಧನ್ಯವಾದ.
3: ನಮಗೂ ಕೂಡ ಧನ್ಯವಾದಗಳು ಸಹನ್ ಅವರೇ.
4: ಇದುವರೆಗೂ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ನಿವಾರಣಾ ಕಾಯ್ದೆ ಪೋಶ್ 2013 ಕುರಿತು ಚರ್ಚೆ ಕೇಳಿದಿರಿ. ಭಾಗವಹಿಸಿದ್ದವರು ವಕೀಲರಾದ ಸಿರಿವಾನಳ್ಳಿ, ಮೈಸೂರು ವಿಶ್ವವಿದ್ಯಾನಿಲಯ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಮಮತಾ ಎನ್ ಹಾಗೂ ಸಾಮಾಜಿಕ ಕಾರ್ಯಕರ್ತರಾದ ಮಾಲಿನಿ ಆರ್ ಪಾಲಾಕ್ಷ. ನಡೆಸಿಕೊಟ್ಟವರು ಸಹನ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
5: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಕೇಳಿದ್ರಿ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
6: ಮನೆ ಮನೆಗಳಲ್ಲಿ ರಾಷ್ಟ್ರಧ್ವಜ, ನಮ್ಮ ರಾಷ್ಟ್ರಧ್ವಜ ನಮ್ಮ ದೇಶಾಭಿಮಾನದ ಸಂಕೇತ. ಎಲ್ಲ ಮನೆ ಮನಗಳಲ್ಲಿ ದೇಶಾಭಿಮಾನದ ಧ್ವಜವ ಹಾರಿಸೋಣ, ಭಾರತದ ಗೌರವ ಮೆರೆಸೋಣ. ನಮ್ಮ ರಾಷ್ಟ್ರಧ್ವಜ ನಮ್ಮ ಹೆಮ್ಮೆ.
7: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
8: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
9: ಅದು ಕೂಡ ಆಪ್ನಿಂದ.
10: ಸಿಕ್ಬಿದ್ರು ಅಪರಿಚಿತ ಆಪ್ನಿಂದ ಬಚಾವ್ ಆಗಿ.
11: RBI ಹೇಳುತ್ತೆ,
10: ಜಾಣರಾಗಿರಿ, ಜಾಗರೂಕರಾಗಿರಿ.
12: ಕೇಳುಗರಿ, ಇದು ಮಳೆಗಾಲ. ನೀವು ಕಾರ್, ಜೀಪ್, ಬೈಕ್ಗಳಲ್ಲಿ ಸಂಚರಿಸುವವರೇ? ಹಾಗಾದರೆ ಪಾದಚಾರಿಗಳ ಬಗ್ಗೆ ಕಾಳಜಿ ನಿಮಗಿರಲಿ. ರಸ್ತೆಯ ಬದಿ ನಡೆದು ಹೋಗುವವರು ನೀರು, ಹೊಂಡ, ಕೆಸರು ವಾಹನಗಳನ್ನ ತಪ್ಪಿಸಿಕೊಂಡು ನಡೆದು ಹೋಗಬೇಕು. ನಿಮಗೆ ಗಾಳಿ ಮಳೆಗೆ ರಕ್ಷಣೆ ಇದೆ, ಪಾದಚಾರಿಗಳಿಗೆ ಇಲ್ಲ. ಹಾಗಾಗಿ ವಿನಾಕಾರಣ ಹಾರ್ನ್ ಮಾಡದಿರಿ, ನಡೆದು ಹೋಗುವವರನ್ನ ಜರೆಯದಿರಿ, ವೇಗವಾಗಿ ಸಂಚರಿಸದಿರಿ, ನೀರು ಹಾರಿಸದಿರಿ. ವಾಹನ ಚಾಲಕರೇ, ನಡೆದು ಹೋಗುವ ಮಕ್ಕಳು, ವಿದ್ಯಾರ್ಥಿಗಳು, ಮಹಿಳೆಯರು ಮತ್ತು ಹಿರಿಯರ ಬಗ್ಗೆ ನಿಮಗೆ ವಿಶೇಷ ಕಾಳಜಿ ಇರಲಿ. ವಾಹನದಲ್ಲಿ ಸಂಚರಿಸುವವರಷ್ಟೇ ಹಕ್ಕು ಪಾದಚಾರಿಗಳಿಗೂ ಇದೆ.
13: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
14: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೊಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರ

ಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ನಮ್ಮೆಲ್ಲ ಕೇಳುಗರಿಗೆ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳುತ್ತೀರಿ, ಆಸ್ಟಿಯೋ ಅರ್ಥೈಟಿಸ್ ಕಾಯಿಲೆಯಲ್ಲಿ ಹಾಗೂ ಮೊಣಕಾಲು ಚಿಪ್ಪಿನ ಶಸ್ತ್ರಚಿಕಿತ್ಸೆಯಲ್ಲಿ ಫಿಸಿಯೋಥೆರಪಿ ಅಥವಾ ಭೌತಿಕ ಚಿಕಿತ್ಸೆಯ ಪಾತ್ರ, ಈ ಕುರಿತಂತೆ ಸಂದರ್ಶನ. ನಂತರ ಮಹಿಳೆಯರಿಗೆ ಬೇಕಾಗುವ ಮುಖ್ಯ ತಪಾಸಣೆಗಳು, ಈ ವಿಷಯ ಕುರಿತಂತೆ ಮಾಹಿತಿ ಕೇಳುತ್ತೀರಿ. ಮೊದಲಿಗೆ ಕೇಳೋಣ, ಆಸ್ಟಿಯೋ ಅರ್ಥೈಟಿಸ್ ಕಾಯಿಲೆಯಲ್ಲಿ ಹಾಗೂ ಮೊಣಕಾಲು ಚಿಪ್ಪಿನ ಶಸ್ತ್ರಚಿಕಿತ್ಸೆಯಲ್ಲಿ ಫಿಸಿಯೋಥೆರಪಿಯ ಪಾತ್ರ, ಈ ಕುರಿತಂತೆ ಡಾ ತುಳಸಿ ಕುಲಕರ್ಣಿ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ.
2: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೇ, ಇತ್ತೀಚಿನ ದಿನದಲ್ಲಿ ಈ ಮೊಣಕಾಲು ನೋವು ಅನ್ನೋದು ಬಹಳ ಸರ್ವೇ ಸಾಮಾನ್ಯ ಆಗಿದೆ. ಮೊದಲು ಒಂದು ಕಾಲ ಇತ್ತು, 50-60 ವರ್ಷದ ನಂತರ ಈ ಮೊಣಕಾಲು ನೋವು ಕಾಣಿಸಿಕೊಳ್ತದಂತ. ಆದ್ರೆ ಈಗ ಚಿಕ್ಕ ವಯಸ್ಸಿನಿಂದ ಹಿಡಿದು ಹಿರಿಯರವರೆಗೆ ಒಂದಿಲ್ಲ ಒಂದು ರೀತಿ ಒಳಗ ಈ ಮೊಣಕಾಲು ನೋವು ಕಾಡ್ತಾನೆ ಇರ್ತದೆ. ವೈದ್ಯರ ಕಡೆಗೆ ಹೋದಾಗ ಅರ್ಥ್ರೈಟಿಸ್ ಅಂತಾರ, ಆಸ್ಟಿಯೋ ಅರ್ಥ್ರೈಟಿಸ್ ಅಂತಾರ, ಸಂಧಿವಾತ ಅಂತಾರ, ಆಮವಾತ ಅಂತಾರ. ಹಿಂಗ ವೈದ್ಯಕೀಯ ಭಾಷೆಯಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಅವರು ಹೇಳಿ ಒಂದು ಔಷಧೋಪಚಾರವನ್ನ ಮಾಡ್ತಾರ. ಈ ಔಷಧೋಪಚಾರಗಳು ಕೇವಲ ನಮಗೆ ತಾತ್ಪೂರ್ತಿಕ ಪರಿಹಾರವನ್ನ ನೀಡ್ತಾವ. ಹೆಚ್ಚಿನ ಒಂದು ವಿವರಣೆಯನ್ನು ನಾವು ವೈದ್ಯರ ಹತ್ರ ಕೇಳಿದಾಗ ವೈದ್ಯರು ನೀ ರಿಪ್ಲೇಸ್ಮೆಂಟ್ ಮಾಡ್ಕೊಳ್ಳೋದು ಅನಿವಾರ್ಯ ಅನ್ನೋ ಮಾತನ್ನು ಕೂಡ ಹೇಳ್ತಿರ್ತಾರೆ. ಕೇಳುಗ್ರೆ, ಹಂಗಿದ್ರ ಇದಕ್ಕೆ ನೀ ರಿಪ್ಲೇಸ್ಮೆಂಟ್ ಒಂದೇ ಪರಿಹಾರನ ಅಥವಾ ಕೊನೆಯ ಕಾಲದವರೆಗೂ ನಾವು ಔಷಧಿ ಸೇವನೆ ಮಾಡ್ತಾನೆ ಇರಬೇಕಾ? ಏನಾದರೂ ಇದಕ್ಕೆ ಒಂದ್ ಸ್ವಲ್ಪ ಕಾಲ ಆರಾಮಾಗುವಂತದ್ದು ಅಥವಾ ಶಾಶ್ವತವಾಗಿ ನೋವು ಕಡಿಮೆ ಆಗುವಂತಹ ಪರಿಹಾರ ಇಲ್ವಾ ಅನ್ನೋ ಸಮಸ್ಯೆ ನಮ್ದಿದ್ರ ಇದಕ್ಕ ಉತ್ತರ ನಾವು ಭೌತಿಕ ಚಿಕಿತ್ಸೆ ಅಂತ ಹೇಳಬಹುದು. ಭೌತಿಕ ಚಿಕಿತ್ಸೆ ಅಂದ್ರೆ ಫಿಸಿಯೋಥೆರಪಿ. ಈ ಎಲುಬು ಕೀಲುಗಳ ನೋವಿನಲ್ಲಿ ಭೌತಿಕ ಚಿಕಿತ್ಸೆ ಬಹಳ ಸಹಕಾರಿ ಆಗ್ತದ ಅನ್ನೋದು ಇತ್ತೀಚಿನ ದಿನದಲ್ಲಿ ಬಹಳ ಸರ್ವೇ ಸಾಮಾನ್ಯವಾದ ಮಾತು. ಹಂಗಿದ್ರ ಈ ಆಸ್ಟಿಯೋ ಅರ್ಥ್ರೈಟಿಸ್ ಕಾಯಿಲೆಯಲ್ಲಿ ಅಥವಾ ನೀ ರಿಪ್ಲೇಸ್ಮೆಂಟ್ ಆದಾಗ ಫಿಸಿಯೋಥೆರಪಿ ಭೌತಿಕ ಚಿಕಿತ್ಸೆ ಹೇಗೆ ಸಹಕಾರಿ ಆಗ್ತದೆ, ಈ ವಿಷಯದ ಬಗ್ಗೆ ಮಾಹಿತಿ ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಭೌತಿಕ ಚಿಕಿತ್ಸಕರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತ ಡಾಕ್ಟರ್ ತುಳಸಿ ಕುಲಕರ್ಣಿ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ತುಳಸಿ ಕುಲಕರ್ಣಿ ಅವರು.
3: ನಮಸ್ಕಾರ ಮ್ಯಾಮ್.
2: ಇತ್ತೀಚಿನ ದಿನದೊಳಗ ಈ ಆಸ್ಟಿಯೋ ಅರ್ಥ್ರೈಟಿಸ್ ಅನ್ನೋದು ಬಹಳ ಸಾಮಾನ್ಯವಾದ ಪದ ನಾವು ಕೇಳ್ತಾ ಇರ್ತೀವಿ. ಆಸ್ಟಿಯೋ ಅರ್ಥ್ರೈಟಿಸ್ ಅಂದ್ರೆ ಏನು?
3: ಎಲ್ಲರಿಗೂ ಈಗಿನ ಜಗತ್ತೊಳಗ ಅಂದ್ರೆ ಚಿಕ್ಕ ವಯಸ್ಸಿಂದ ಹಿಡಿದು ದೊಡ್ಡವ್ರ ತನಕ ಈಗ ಮೊಣಕಾಲಿನ ನೋವು ತುಂಬಾ ಸಹಜ ಆಗ್ಬಿಟ್ಟದ. ಅಂದ್ರೆ ಅದ್ ಹೆಂಗಂದ್ರ ನಮ್ ಜೀವನ ಶೈಲಿ ಹೆಂಗ ಬದಲಾಗ್ತಾ ಹೋಗ್ತದ, ಹಂಗ ನಮ್ ಕಾಲಿನ ಮೇಲಿನ ಒತ್ತಡ ನಾವು ಅದನ್ನ ನಿರ್ಲಕ್ಷಿಸ್ತಾ ಹೋಗ್ತೀವಿ. ಆರ್ಥ್ರೈಟಿಸ್ ಅನ್ನೋದು ಅಥವಾ ಸಂಧಿವಾತ ಅನ್ನೋದು ತುಂಬಾ ಒಂದು ಅಂಬ್ರೆಲಾ ಟರ್ಮ್ ಅಂತೀವಿ ನಾವು. ಆರ್ಥ್ರೈಟಿಸ್ ಒಳಗ ಬ್ಯಾರೆ ಬ್ಯಾರೆ ವಿಧಾವ ಅಂದ್ರ ಆರ್ಥ್ರೈಟಿಸ್ ಒಳಗ ರುಮಟಾಯ್ಡ್ ಅರ್ಥ್ರೈಟಿಸ್ ಅಂತೇವಿ, ಜುವೆನೈಲ್ ಅರ್ಥ್ರೈಟಿಸ್ ಅಂತೇವಿ, ಗೌಟ್ ಅಂತೇವಿ ಅಂದ್ರೆ ಯೂರಿಕ್ ಆಸಿಡ್ ಜಾಸ್ತಿ ಆಗಿ ಅದರಿಂದ ನೋವು ಬರೋದು ಗೌಟ್ ಅಂತೇವಿ. ಅಥವಾ ನಾವು ಈಗ ತುಂಬಾ ಕಾಮನ್ ಅಂದ್ರೆ ತುಂಬಾ ಸಹಜವಾಗಿರೋ ಒಂದು ಕಾಯಿಲೆ ಅಂದ್ರೆ ಆಸ್ಟಿಯೋ ಅರ್ಥ್ರೈಟಿಸ್ ಅಂದ್ರೆ ಸಂಧಿವಾತ. ಆಸ್ಟಿಯೋ ಅರ್ಥ್ರೈಟಿಸ್ ಅಂದ್ರೂ ಅದರಲ್ಲಿ ಮತ್ ನಾಲ್ಕು ಸ್ಟೇಜ್ ಅವ. ಅಂದ್ರೆ ನಾವೀಗ ಅದ್ರದ್ದು ಎಲ್ಲಾರ್ಗೂ ಕೇಳ್ತೇವಿ ಮೊಣಕಾಲು ನೋವು ಬಂದ ತಕ್ಷಣ ಆಪರೇಷನ್ ಅಂತ ಹೇಳಿ ಎಲ್ಲರೂ ಹೆದರ್ಕೊಂಡ್ ಬಿಡ್ತಾರ. ಹಂಗಿರಂಗಿಲ್ಲ. ಆಸ್ಟಿಯೋ ಅರ್ಥ್ರೈಟಿಸ್ ಅಂತಂದ್ರ ಅದ್ರೊಳಗ ಮತ್ ನಮ್ ಕಡೆ ನಾಲ್ಕು ಸ್ಟೇಜ್ ಅವ ಅಂದ್ರೆ ನಾಲ್ಕು ಹಂತ ಅವ. ಮೊದಲನೇ ಎರಡ್ ಹಂತದೊಳಗ ನಮಗ್ ಹೆಂಗಂದ್ರೆ ನೋವು ಬರ್ತಾ ಹೋಗ್ತದ, ಬಟ್ ನಾವ್ ಅದನ್ನ ನಿರ್ಲಕ್ಷ್ಯ ಮಾಡ್ತಾ ಹೋಗ್ತೀವಿ. ಅಂದ್ರೆ ಬರುತ್ತಾ ಹೋಗ್ತದ, ಜಾಸ್ತಿ ಕೆಲಸ ಆಗಿದ್ದಕ್ ನೋವು ಬರ್ತಿರ್ಬೋದು ಅಂತನಿಸಿ ಅದನ್ನ ನಿರ್ಲಕ್ಷ್ಯ ಮಾಡ್ತೀವಿ. ಅದ್ ನಮಗ ಅಂದ್ರೆ ಎವ್ರಿಡೇ ನಮ್ದು ಪ್ರತಿದಿನದ ಕೆಲಸದೊಳಗ ಅಷ್ಟು ನಮಗ್ ತ್ರಾಸ ಆಗಂಗಿಲ್ಲ. ಎರಡನೇ ಹಂತದೊಳಗ ಕಟ ಕಟ ಅನ್ನೋ ಶಬ್ದ ಬರ್ತದ ಮಂಡಿಯೊಳಗ, ಅವಾಗ ನಮಗ್ ಜಾಸ್ತಿ ಅದ್ರ ಬಗ್ಗೆ ಲಕ್ಷ್ಯ ಬರ್ತದ. ಅಂದ್ರೆ ಇದೇನೋ ನೋವು ಜಾಸ್ತಿ ಆಗ್ಲಿಕ್ಕದ್ ನಮ್ಗ ಅಂತ ಹೇಳಿ ಎರಡನೇ ಹಂತದೊಳಗ್ ಗೊತ್ತಾಗ್ತದ. ಮೂರನೇ ಹಂತದೊಳಗ್ ನಮಗೇನಂತಂದ್ರ ನೋವನ್ನ ನಿರ್ಲಕ್ಷ್ಯ ಮಾಡ್ಲಿಕ್ಕೆ

0: ಆಗುವುದೇ ಇಲ್ಲ ಅಂತ ಪರಿಸ್ಥಿತಿ ಬಂದಾಗ ನಾವು ಮೂರನೇ ಹಂತ ಅಂತೀವಿ. ಆಮೇಲೆ ನಾಲ್ಕನೇ ಹಂತದೊಳಗೆ ನಮಗೆ ಆರ್ಥೋಪೆಡಿಕ್ ಸರ್ಜನ್ ಇರ್ತಾರ, ಅವ್ರು ಹೇಳ್ತಾರ ನಾವ್ ಈಗ ಇನ್ ಮ್ಯಾಲ ಏನು ಮಾಡ್ಲಿಕ್ಕೆ ಆಗಿಲ್ಲ, ನೀ ರಿಪ್ಲೇಸ್ಮೆಂಟ್ ಒಂದ ಆಪ್ಷನ್ ಅದ ಅಂತ ಹೇಳ್ತಾರ. ಅದ ನಮಗ ನಾಲ್ಕನೇ ಹಂತ. ಇದನ್ನ ಒಂದ್ ನೀ ಜಾಯಿಂಟ್ ಅಂದ್ರೆ ನಮ್ಮ ಮೊಣಕಾಲನ್ನ ಒಂದು ಗಾಡಿಯೊಳಗಿನ ಶಾಕ್ ಅಬ್ಸರ್ವರ್ಗೆ ಹೋಲಿಸಬಹುದು. ಅಂದ್ರೆ ಶಾಕ್ ಅಬ್ಸರ್ವರ್ ಹೆಂಗ್ ವರ್ಕ್ ಮಾಡ್ತದ ಅಂತಂದ್ರೆ ಅದೆಲ್ಲಾನು ಸ್ಟ್ರೆಸ್ ಅನ್ನು ತಡ್ಕೊಂಡು ಗಾಡಿ ಸ್ಮೂತ್ ಆಗಿ ನಡಿಲಿಕ್ಕೆ ಹೆಲ್ಪ್ ಮಾಡ್ತದ. ಸೊ ಅದಕ್ಕೆ ನಮ್ದ್ ನೀ ಜಾಯಿಂಟ್ ಅಥವಾ ಮೊಣಕಾಲು ಹಂಗೆ ಅದ್ ಎರಡ್ ಬೋನಿನ ಮಧ್ಯ ಒಂದ್ ಗಾದಿ ಅಂತೇವಿ. ಅಂದ್ರೆ ಆ ಗಾದಿನ ನಾವು ಕಾರ್ಟಿಲೇಜ್ ಅಂತೇವಿ. ಕಾರ್ಟಿಲೇಜ್ ಏನಾಗ್ತದ, ಬರ್ತಾ ಬರ್ತಾ ಸವಿತಾ ಹೋಗ್ತದ. ಅದ್ ನಮ್ ವಯಸ್ಸಿನ ಸಲುವಾಗಿನೂ ಇರಬಹುದು ಅಥವಾ ನಮ್ ದೇಹದೊಳಗಿನ ಕಾಯಿಲೆ ಸಲುವಾಗಿನೂ ಇರಬಹುದು. ಆ ಗಾದಿ ನಮ್ ಸವದಂಗ್ ಹಾಕೋತ್ ಹೋದಂಗ ನಮಗ್ ನೋವು ಜಾಸ್ತಿ ಹಾಕೊಂತ ಹೋಗ್ತದ. ಆ ಗಾದಿ ನಮಗ್ ಪೂರ್ತಿ ಸವಿದಾಗ ಅಂದ್ರೆ 50% ಕಿಂತ ಜಾಸ್ತಿ ಆ ಗಾದಿ ಸವಿದಾಗ ನಾವ್ ಆಪರೇಷನ್ ಒಂದ ಹಾದಿ ಅಂತ ಹೇಳ್ತೇವಿ. ಆದ್ರೆ ಫಿಸಿಯೋಥೆರಪಿ ಒಳಗ್ ನಾವೇನ್ ಮಾಡ್ತೇವಿ ಅಂತಂದ್ರೆ ಅಲ್ಲಿ ನಾಲ್ಕನೇ ಅಥವಾ ಮೂರನೇ ಹಂತಕ್ಕೆ ನಾವು ರೀಚ್ ಆಗೋಕ್ಕಿಂತ ಮುಂಚೆನ ನಾವ್ ಅದನ್ನ ಹೆಂಗ್ ತಡೆಗಟ್ಟಬಹುದು ಅಂತ ಹೇಳಿ ಫಿಸಿಯೋಥೆರಪಿಯಲ್ಲಿ ನಾವು ಕಂಡುಹಿಡಿಯಬಹುದು.
1: ಈಗ ತುಳಸಿಯವ್ರ ಅಂದ್ರ ಈ ಆಸ್ಟಿಯೋ ಅರ್ಥರೈಟಿಸ್ ಅನ್ನೋದು ಸಾಮಾನ್ಯವಾಗಿ ಇರ್ತದ, ನಾಲ್ಕು ಹಂತಗಳ ಬಗ್ಗೆ ಹೇಳಿದ್ರಿ. ನಾವು ಬೇಗ ಒಂದು ವೈದ್ಯಕೀಯ ಉಪಚಾರ ಪಡಿಬೇಕು ಅಂದ್ರೆ ಮೊದಲು ಅಥವಾ ಎರಡನೇ ಹಂತದಲ್ಲಿ ಹೋದಾಗ ಒಂದ್ ಸ್ವಲ್ಪ ಏನಾದ್ರೂ ಪರಿಹಾರ ಮಾಡ್ಕೊಳ್ಬಹುದು. ತೀರ ನಾಲ್ಕನೇ ಹಂತಕ್ಕೆ ಹೋದಾಗ ನೀ ರಿಪ್ಲೇಸ್ಮೆಂಟ್ ಅನಿವಾರ್ಯ ಅಂತ ಹೇಳಿದ್ರಿ. ಈಗ ವೈದ್ಯರ ಕಡೆಗೆ ಹೋಗುವ ಮೊದಲನೇ ನಾವು ಇದಕ್ಕೆ ಫಿಸಿಯೋಥೆರಪಿ ಅಥವಾ ಭೌತಿಕ ಚಿಕಿತ್ಸೆಯನ್ನ ಪಡ್ಕೊಳ್ಬಹುದಾ? ಇದು ಹೇಗೆ ಸಹಕಾರಿ ಆಗ್ತದೆ?
0: ನಾವು ಮೊದಲನೇ ಅಥವಾ ಎರಡನೇ ಹಂತ ಅಂತ ಹೇಳಿ ನಾನು ನಿಮಗೆ ಹೇಳದಂಗ ನೋವು ನಮಗ್ ಕಾಣಿಸ್ಕೊಂಡ ತಕ್ಷಣ ಒಂದೆರಡು ದಿನ ಅದ್ ನೋವು ನಮಗ್ ಜಾಸ್ತಿ ಆಗಿಲ್ಲ ಅಥವಾ ಜಾಸ್ತಿ ಏನು ತ್ರಾಸ ಆಗಿಲ್ಲ ಅಂತಂದ್ರೆ ನಾವ್ ಅದನ್ನ ಅಲ್ಲಿಗೆ ಎದಕ್ಕೋ ಜಾಸ್ತಿ ಕೆಲಸ ಮಾಡಿದಕ್ಕಾಗಿರ್ತದ ಅಂತ ಅನ್ಕೋಬಹುದು. ಬಟ್ ಆ ನೋವು ಜಾಸ್ತಿ ನಮಗ್ ತ್ರಾಸ ಆಗ್ಲಿಗತ್ತು, ಆ ನೋವಿಂದ ನಮಗ್ ಪ್ರತಿದಿನದ ಕೆಲಸ ಮಾಡ್ಕೊಳ್ಲಿಕ್ ಆಗ್ಲಿಗತ್ತಿಲ್ಲ ಅಂತಂದ್ರೆ ನಾವು ಮೊದ್ಲು ಹೋಗಿ ಒಬ್ರು ಆರ್ಥೋಪೆಡಿಕ್ ಸರ್ಜನ್ ಹತ್ರ ತೋರಿಸ್ಕೊಂಡು ಅದರ್ದ ನಾವು ಕರೆಕ್ಟ್ ಆಗಿ ಡಯಾಗ್ನೋಸಿಸ್ ಮಾಡ್ಕೋಬೇಕು. ಎಕ್ಸ್ರೇ ಒಳಗ್ ನಮಗ್ ಗೊತ್ತಾಗ್ತದ ಯಾವ ಹಂತದೊಳಗದ ಅಂತ ಹೇಳಿ. ಅವಾಗ ನಮ್ ಮೊದಲನೇ ಅಥವಾ ಎರಡನೇ ಹಂತದೊಳಗ ಇತ್ತಂತಂದ್ರ ನಾವ್ ಅದಕ್ಕ ಮುಂಚೆನ ನಾವು ಫಿಸಿಯೋಥೆರಪಿ ತಗೊಂಡು, ಈಗಿನ ಜನ ಹೆಂಗಂತಂದ್ರೆ ನೋವು ಸ್ವಲ್ಪ ಬಂತಂದ್ರ ಪೇನ್ ಕಿಲ್ಲರ್ ತಗೊಂಡು ಗುಳಗಿ ತಗೊಂಡು ಕಮ್ಮಿ ಮಾಡ್ಕೊಳ್ಲಿಕ್ ನೋಡ್ಬಿಡ್ತಾರ. ಅದ್ರ ಬದ್ಲಿ ನಾವ್ ಇದ್ ಫಿಸಿಯೋಥೆರಪಿ ಒಳಗ ವ್ಯಾಯಾಮ ಮಾಡಿ ಏನು ಸೈಡ್ ಎಫೆಕ್ಟ್ ಇರಲಾರ್ದಂಗ ನಮ್ ಸ್ನಾಯುಗಳಿಗೆ ನಾವು ಶಕ್ತಿ ಕೊಟ್ಟು ಆದಷ್ಟು ಎಷ್ಟು ನಮ್ ಕಡೆಯಿಂದ ನಾವು ಸರ್ಜರಿ ಮುಂದೆ ಹಾಕೊಳ್ಳಿಕ್ ಪ್ರಯತ್ನ ಮಾಡಬಹುದು, ಅದನ್ನ ಮಾಡ್ಲಿಕ್ಕೆ ಸರಳ ಆಗ್ತದೆ. ಆಮೇಲೆ ನಮ್ ಪೂರಾ ಆಗ್ಲೇ ಇಲ್ಲ, ನಾಲ್ಕನೇ ಹಂತಕ್ಕೆ ಆಲ್ರೆಡಿ ಹೋಗ್ಬಿಟ್ಟದ ಕಾಲ ಅಂತಂದ್ರ ಅವಾಗ ನೀ ರಿಪ್ಲೇಸ್ಮೆಂಟ್ ಮಾಡಬಹುದು. ಬಟ್ ಅದು ಹೆದರುವಂತ ವಿಷಯ ಏನಲ್ಲ. ಆಮೇಲೆ ಹೆದರ್ಕಿ ಅನ್ನೋದು ಯಾವಾಗ ಬರ್ಬೇಕಂತಂದ್ರೆ ನಮಗ್ ಅದರಿಂದ ಏನೋ ಅಪಾಯ ಅದ ಅಂತ ಹೇಳಿ. ನೀ ರಿಪ್ಲೇಸ್ಮೆಂಟ್ ಅಂದ್ರೆ ನಮಗ್ ಅದ 10 ವರ್ಷದ ನಮಗ್ ಅವ್ರು ವಾರಂಟಿ ಕೊಡ್ತಾರೆ ಮಷೀನಿಗೆ ಕೊಟ್ಟಂಗ. ಅದನ್ನ ನಾವ್ ಹೆಂಗ್ ಬಳಸ್ಕೋತೇವಿ, ಅದನ್ನ ನಾವ್ ಎಷ್ಟು ಲಿಮಿಟೆಡ್ ಆಗಿ ನಾವ್ ಅದನ್ನ ಯೂಸ್ ಮಾಡ್ಕೊಂತೇವಿ, ಯಾವ್ಯಾವ್ದು ಮಾಡಬೇಕು ಏನ್ ಮಾಡಬಾರ್ದು ಅಂತ ಹೇಳಿ ನಮಗ್ ಗೊತ್ತಿದ್ರ ಯಾವುದು ಇದ್ರಲ್ಲಿ ಹಾನಿಕಾರಕ ಅಲ್ಲ.
1: ಈಗ ಒಬ್ಬ ಫಿಸಿಯೋಥೆರಪಿಸ್ಟ್ ಆಸ್ಟಿಯೋ ಆರ್ಥರೈಟಿಸ್ ಆದಂತ ಒಬ್ಬ ವ್ಯಕ್ತಿಗೆ ಏನೆಲ್ಲ ಚಿಕಿತ್ಸೆಯನ್ನ ಮಾಡಬಹುದು, ಎಷ್ಟು ದಿನ ಮಾಡಬಹುದು, ಅಂದ್ರೆ ಇದು ನಿರಂತರವಾಗಿ ಫಿಸಿಯೋಥೆರಪಿಸ್ಟ್ ಕಡೆ ಚಿಕಿತ್ಸೆ ತಗೊಳ್ಳೇಬೇಕಾ, ಇದ್ರ ಬಗ್ಗೆ ಸ್ವಲ್ಪ ಪರಿಚಯ?
0: ನೀವ್ ಹೇಳ್ದಂಗ ಫಿಸಿಯೋಥೆರಪಿ ನಾವ್ ಎಷ್ಟು ಲಘು ಚಾಲು ಮಾಡ್ತೇವಿ ಅಷ್ಟು ಬಹಳ ಒಳ್ಳೇದು. ಈಗ ನಾವು ಫಿಸಿಯೋಥೆರಪಿಯೊಳಗ್ ಮೇನ್ಲಿ ನಾವು ಮೂರ್ ಹಂತದೊಳಗ್ ಆಸ್ಟಿಯೋ ಆರ್ಥರೈಟಿಸ್ ಟ್ರೀಟ್ಮೆಂಟ್ ಅನ್ನು ಡಿವೈಡ್ ಮಾಡ್ತೇವಿ. ಮೊದಲೇದಂತಂದ್ರೆ ಪೇನ್ ಮ್ಯಾನೇಜ್ಮೆಂಟ್ ಅಂದ್ರೆ ನೋವು ನಿಯಂತ್ರಣ. ಇದ್ರೊಳಗ್ ನಮ್ ಕಡೆ ಬೇರೆ ಬೇರೆ ಮಷೀನ್ ಇರ್ತಾವ, ಅದರ ಸಲುವಾಗಿ ಅಲ್ಟ್ರಾಸೌಂಡ್ ಇರ್ತದ, IFT ಅಂತ ಇರ್ತದ, ಟೆನ್ಸ್ ಅಂತ ಇರ್ತದ. ಆಮೇಲೆ ಈಗ ಅದರೊಳಗ ಹೊಸ ತಂತ್ರಜ್ಞಾನೊಳಗ ಶಾಕ್ ವೇವ್ ಥೆರಪಿ ಅಂತ ಇರ್ತದ, ವ್ಯಾಕ್ಸ್ ಅಂತ ಇರ್ತದ. ನಾವ್ ಅದನ್ನೆಲ್ಲ ಬಳಸಿ ನೋವನ್ನ ತಡೆಗಟ್ಟಬಹುದು. ಇವ್ ಯಾವುದಕ್ಕೂ ಆದಷ್ಟು ಅಡ್ಡ ಪರಿಣಾಮ ಇರಂಗಿಲ್ಲ. ಗುಳಗಿ ಅಷ್ಟು ನಾವು ತಗೊಂಡಷ್ಟು ದೇಹದ ಮೇಲೆ ಕಿಡ್ನಿ ಮೇಲೆ ಏನು ಎಫೆಕ್ಟ್ ಬೀಳಂಗಿಲ್ಲ. ಎರಡನೇ ಹಂತ ಅಂದ್ರೆ ನಾವು ಮ್ಯಾನ್ಯುಯಲ್ ಥೆರಪಿ ಅಂತೇವಿ. ಅಂದ್ರೆ ನಾವು ಫಿಸಿಯೋಥೆರಪಿಸ್ಟ್ ಆಗಿ ನಾವು ಪೇಷಂಟ್ಗೆ ಹೆಂಗ್ ಟ್ರೀಟ್ ಮಾಡ್ತೇವಿ, ಏನೇನ್ ಟೆಕ್ನಿಕ್ ನಾವು ಯೂಸ್ ಮಾಡ್ತೇವಿ, ಆ ಜಾಯಿಂಟ್ ಮೂವ್ಮೆಂಟ್ ಹೆಂಗ್ ನಾವು ಇಂಪ್ರೂವ್ ಮಾಡಬಹುದು ಅಥವಾ ಹೆಂಗ್ ಕಮ್ಮಿ ಮಾಡಬಹುದು, ಅದನ್ನೆಲ್ಲ ನಾವೇನ್ ಮಾಡಬೇಕು ಮಾಡಬಾರ್ದು ಅಂತ ಹೇಳಿ ನಾವು ಥೆರಪಿಸ್ಟ್ ಆಗಿ ಪೇಷಂಟ್ಗೆ ಹೇಳ್ಕೊಡ್ತೇವೆ. ಮೂರನೇದ್ ಅಂತಂದ್ರೆ ಟೇಲರ್ ಮೇಡ್ ಎಕ್ಸಸೈಸ್ ಅಂತ ಇರ್ತಾವ. ಅಂದ್ರೆ ನಾವು ಒಬ್ರು ಪೇಷಂಟ್ಗೆ ಒಂದ್ ಎಕ್ಸಸೈಸ್ ಹೇಳಿದ್ರೆ ಅದೇ ಸೇಮ್ ಎಕ್ಸಸೈಸ್ ಇನ್ನೊಂದ್ ಪೇಷಂಟ್ಗೆ ಸೇಮ್ ಆಗಂಗಿಲ್ಲ. ಅದು ಅದಕ್ಕೆ ನಾವು ಟೇಲರ್ ಮೇಡ್ ಅಂತಂದ್ರೆ ನಾವು ಅವ್ರ ದೇಹದ ಪ್ರಕೃತಿಗೆ ಮತ್ತೆ ಅವ್ರ ದೇಹದ ವೇಟ್ಗೆ ತೂಕಕ್ಕೆ ಅದರ ಅನುಗುಣವಾಗಿ ನಾವು ಅದನ್ನ ಹೆಂಗ್ ಅವರಿಗೆ ಯಾವ ವ್ಯಾಯಾಮ ಮಾಡಿದ್ರೆ ಒಳ್ಳೇದು, ಅವ್ರ ದೇಹದೊಳಗೆ ಯಾವ ಸ್ನಾಯು ಶಕ್ತಿ ಹೆಂಗದ ನೋಡ್ಕೊಂಡು ಅವ್ರ ಶಕ್ತಿಗನುಗುಣವಾಗಿ ಎಲ್ಲಾನು ನೋಡ್ಕೊಂಡು ಅವರಿಗೆ ಯಾವ ಎಕ್ಸಸೈಸ್ ಮಾಡಬಹುದು ಮಾಡಬಾರ್ದು ಅಥವಾ ಏನೇನ್ ಕಮ್ಮಿ ಮಾಡಿದ್ರೆ ನೋವನ್ನು ನಾವು ಇನ್ನು ಮುಂದೂಡಬಹುದು ಅಂತ ಹೇಳಿ ನೋಡಬಹುದು.
1: ಅಂದ್ರೆ ಈಗ ಇದಕ್ಕೆ ಪೇಷಂಟ್ ಅಂದ್ರೆ ಆಸ್ಟಿಯೋ ಆರ್ಥರೈಟಿಸ್ ನಿಂದ ಬಳಲ್ತಾ ಇರೋರು ಒಬ್ಬ ಫಿಸಿಯೋಥೆರಪಿಸ್ಟ್ ನ ಭೇಟಿ ಆದಾಗ ಇದ್ರ ಬಗ್ಗೆ ನೀವು ವಿವರವಾದ ಮಾಹಿತಿಯನ್ನ ಮಾಡಿಕೊಡ್ತೀರಿ. ಈಗ ಅವ್ರು ಎಷ್ಟು ದಿನಗಳ ಕಾಲ ಟ್ರೀಟ್ಮೆಂಟ್ ತಗೋಬೇಕಾಗ್ತದಂತೆ?
0: ಯೂಶ್ವಲಿ ನಾವು ಒಬ್ರು ಪೇಷಂಟ್ ಬಂದ್ರೆ ನಮ್ ಕಡೆ ಅವ್ರಿಗೆ ನೋವು ಕಮ್ಮಿ ಆಗೋ ತನಕ ನಾವು ಅವ್ರಿಗೆ ಅಲ್ಲೇ ನಮ್ ಮುಂದನ ಎಕ್ಸಸೈಸ್ ಮಾಡಿಸಿ ಎಲ್ಲ ಮಷೀನ್ ಹಚ್ಚಿ ಎಲ್ಲಾನು ನಾವು ಮಾನಿಟರ್ ಮಾಡ್ತಿರ್ತೇವೆ. ಅಂದ್ರೆ ಅವ್ರಿಗೇನು ಜಾಸ್ತಿ ನೋವು ಆಗಬಾರ್ದು ಅಂತ ಹೇಳಿ ಅದು 5-7 ದಿನದ ತನಕ ಮಿನಿಮಮ್ ನಾವು ಟ್ರೀಟ್ಮೆಂಟ್ ಅವ್ರಿಗೆ ಕೊಡ್ತೇವೆ. ನಮ್ ಮುಂದೆ ಅವ್ರು ಇನ್ನೂ ಜಾಸ್ತಿ ಒಂದ್ಸತೆ ನೋವು ಕಮ್ಮಿ ಆಯ್ತು

0: ನಮಗೆ ಶಕ್ತಿ ಚಲೋ ಬರ್ಲಿಗತ್ತದ ಅಂತೆಲ್ಲ ಹೇಳಲಿಕತ್ರ ಅಂದ್ರೆ ನಾವು ಅವರಿಗೆ ಟೆಲಿ ರಿಹಾಬಿಲಿಟೇಷನ್ ಮುಖಾಂತರ ಅಥವಾ ನಾವು ವಾರಕ್ಕೆ ಒಂದ್ಸತೆ ಅಥವಾ ವಾರಕ್ಕೆ ಎರಡ್ ಸತೆ ಅಷ್ಟೇ ಮಾನಿಟರ್ ಮಾಡ್ಕೊಂತ ಅವ್ರ ಶಕ್ತಿ ಜಾಸ್ತಿ ಹೆಚ್ಚಾಕೋತ್ ಹೋದಂಗ ನಾವು ನಮ್ದು ಸೆಷನ್ ಅನ್ನ ಅವ್ರ ಜೊತೆ ಕಮ್ಮಿ ಮಾಡಬಹುದು. ಆಮೇಲೆ ಅವ್ರು ತಮಗೆ ತಾವು ಮನೆಯಲ್ಲಿ ಒಂದು ಡೈರಿ ಅದೆಲ್ಲ ಇಟ್ಕೊಂಡು ಇವತ್ ವ್ಯಾಯಾಮ ಮಾಡಿದೀವೋ ಇಲ್ವೋ, ಇವತ್ ನಮ್ಗೆ ಅದರಿಂದ ಏನಾದ್ರೂ ತ್ರಾಸ ಆತೋ ಹಂಗಂತಂದ್ರೆ ನಮಗ್ ಫೋನ್ ಮಾಡಿ ಅಥವಾ ನಮಗ್ ಕಾಂಟ್ಯಾಕ್ಟ್ ಮಾಡಿ ಅಥವಾ ನಾವೇ ಡೈರೆಕ್ಟ್ ಆಗಿ ಅವ್ರ ಮನೆಗೆ ಹೋಗಿ ನಾವು ಅವ್ರಿಗೆ ಮತ್ತೆ ಏನ್ ಮಾಡಬೇಕು ಮಾಡಬಾರ್ದು ಅಂತ ಹೇಳಿ ಸಲಹೆ ಸೂಚನೆ ಕೊಡಬಹುದು.
1: ಅಂದ್ರೆ ಫಸ್ಟ್ ಗೆ ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ಅವರು ಎಲ್ಲನೂ ಮಾಡ್ತಾರೆ, ನಂತರದ ದಿನಗಳಲ್ಲಿ ಅವ್ರು ತಮ್ಮ ತಾವೇ ಮನೆಯಲ್ಲಿ ಮಾಡ್ಕೊಳ್ಬಹುದು. ಅಂದ್ರೆ ಇದು ಒಂದು ಜೀವನ ಶೈಲಿ ಆಗಿ ಮಾರ್ಪಡ್ತದ ಅಂತ ಹೇಳ್ತೀರಿ. ಈಗ ತುಳಸಿ ಅವರ, ಇತ್ತೀಚಿನ ದಿನದಲ್ಲಿ ಈ ಭೌತಿಕ ಚಿಕಿತ್ಸೆ ಅಂದ್ರೆ ಫಿಸಿಯೋಥೆರಪಿ, ಇದು ಜೀವನದ ಎಲ್ಲಾ ಕ್ಷೇತ್ರಗಳಲ್ಲೂ ಇವತ್ತು ಜನ ಇದರ ಮೊರೆ ಹೋಗ್ತಾ ಇದ್ದಾರೆ. ಅಂದ್ರೆ ಇದರ ಒಂದು ಪ್ರಾಮುಖ್ಯತೆ ಮಹತ್ವ ಹೆಚ್ಚಾಗ್ತಾ ಇದೆ. ತಾವು ಒಬ್ಬ ಭೌತಿಕ ಚಿಕಿತ್ಸಕರಾಗಿ ತಮ್ಮ ಅನಿಸಿಕೆ ಅಭಿಪ್ರಾಯ ಏನು?
0: ಮುಂಚೆ ಇದು ಫಿಸಿಯೋಥೆರಪಿ ಅನ್ನೋ ಚಾಲು ಆಗಿದ್ದು ಕ್ರಿಸ್ತಪೂರ್ವ 420 ಅಂತ ಹೇಳ್ತೇವೆ. ಅಂದ್ರೆ ನಾವು ವೈದ್ಯಕೀಯ ಪಿತಾಮಹರಾದ ಗ್ಯಾಲನ್ ಅವರು ಇದನ್ನ ಹೈಡ್ರೋಥೆರಪಿ ಮೂಲಕ ಆಮೇಲೆ ಮ್ಯಾನ್ಯುಯಲ್ ಥೆರಪಿ ಮೂಲಕ ಅವಾಗ ಚಾಲು ಮಾಡಿದ್ರು. ಭಾರತದೊಳಗ 1950 ಇದನ್ನ ಪೋಲಿಯೋ ಪ್ಯಾಂಡಮಿಕ್ ನಮ್ಗೇನ್ ಚಾಲು ಆಗಿತ್ತಲ್ಲ ಅವಾಗ, ಅವಾಗ ಫಿಸಿಯೋಥೆರಪಿ ಪ್ರಾಮುಖ್ಯತೆ ತುಂಬಾ ಪಡೀತು. ಈಗ ಫಿಸಿಯೋಥೆರಪಿ ಹೆಂಗಿದೆ ಅಂತಂದ್ರೆ ಎಲ್ಲಾ ಕ್ಷೇತ್ರದೊಳಗೂ ಮೊದಲೇಕ ಡಾಕ್ಟರ್ ಹೇಳೋದು ಫಿಸಿಯೋಥೆರಪಿ ಮಾಡಿಸ್ಕೊಂಡ ಬರಬೇಕು ಅಂತೇಳಿ. ಯಾಕಂದ್ರೆ ಈಗ ಜನಕ್ಕೂ ಅದ್ರ ಬಗ್ಗೆ ಅಷ್ಟು ಹೆಚ್ಚಿನ ಅರಿವಾಗ್ತಿದೆ. ಅದರಿಂದ ನಾವು ಹೆಂಗೆ ನಾವು ಪೇನ್ ಇಲ್ಲಾರ್ದೇನೆ, ಜಾಸ್ತಿ ಸೈಡ್ ಎಫೆಕ್ಟ್ ಇಲ್ಲಾರ್ದೇನೆ ನಾವು ನಮ್ಮ ಜೀವನ ಶೈಲಿನ ಹೆಂಗ್ ಉತ್ತಮ ಪಡಿಸ್ಕೋಬೇಕು ಅಂತೇಳಿ ಈಗಿನ ಜನಕ್ಕೆ ಜಾಸ್ತಿ ತಿಳಿತಾ ಇದೆ. ಈಗ ನಾನು ಮುಂಚೆ ಈಗ ಕೋವಿಡ್ ಪೇಷಂಟ್ ಅನ್ನ ನೋಡ್ತಿದ್ದೆ, ಕೋವಿಡ್ ಟೈಮ್ ಒಳಗ ಫಿಸಿಯೋಥೆರಪಿ ತುಂಬಾ ಉಪಯುಕ್ತ ಆಯಿತು. ಅವರಿಗೆ ಕೋವಿಡ್ ಸ್ಪೇಸ್ ಅಲ್ಲಿ ಅವರಿಗೆ ಅದರಿಂದ ಶ್ವಾಸಕೋಶಕ್ಕೆ ಹೃದಯದ ಮೇಲೆ ತುಂಬಾ ತ್ರಾಸ ಆಗ್ತಿತ್ತು. ಅದನ್ನ ನಾವು ಅವ್ರಿಗೆ ಕಫ ಹೆಂಗ್ ಹೊರಗ್ ತೆಗಿಬೇಕು, ಅದನ್ನ ಅವ್ರಿಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನಾವು ನಮ್ ಕಡೆಯಿಂದ ಹೆಂಗ್ ಮಾಡ್ಬೇಕು ಅದನ್ನೆಲ್ಲ ನೋಡಿದ್ವಿ. ವುಮೆನ್ಸ್ ಫೀಲ್ಡ್ ಒಳಗ್ ಅಂದ್ರೆ ಈಗ ಪ್ರೆಗ್ನೆನ್ಸಿ ಒಳಗ್ ಪೆಲ್ವಿಕ್ ಫ್ಲೋರ್ ರಿಹಾಬಿಲಿಟೇಷನ್ ಅಂತೇವಿ, ಅದನ್ನೆಲ್ಲ ಬಂದದ. ಆಮೇಲೆ ನಾರ್ಮಲ್ ಡಿಲಿವರಿ ಆಗ್ಲಿಕ್ಕೆ ವ್ಯಾಯಾಮ ಮಾಡ್ಬೇಕು ಅದು ಬಂದದ. ನ್ಯೂರೋ ರಿಹಾಬಿಲಿಟೇಷನ್ ಅಂತೇವೆ ನಾವ್ ಅಂದ್ರೆ ಸ್ಟ್ರೋಕ್ ಪೇಷಂಟ್, ಪಾರ್ಶ್ವವಾಯು ಆದಾಗ, ಪಾರ್ಕಿನ್ಸನ್ ಇದ್ದಾಗ, ಅವಾಗೆಲ್ಲ ನಾವ್ ಅದನ್ನ ಹೆಂಗ್ ಮಾಡ್ಬೇಕು ಅದು ಬಂದದ. ಆರ್ಥೋಪೆಡಿಕ್ ಆಮೇಲೆ ಸ್ಪೋರ್ಟ್ಸ್ ಅಂತೀವಿ, ಅಂದ್ರೆ ಗಾಯ ನಮಗ್ ಇಂಜುರಿ ಆಗೋಕ್ಕಿಂತ ಮುಂಚೆ ಹೆಂಗ್ ಮಾಡ್ಬೇಕು ತಡೆಗಟ್ಟಲಿಕ್ಕೆ, ಇಂಜುರಿ ಆದ್ಮೇಲೆ ಎಷ್ಟು ಬೇಗ ನಾವು ಗುಣಮುಖರಾಗಬಹುದು ಅದನ್ನು ನೋಡ್ತೀವಿ. ಆಮೇಲೆ ಈಗ ವರ್ಚುವಲ್ ರಿಹಾಬಿಲಿಟೇಷನ್ ಅಂತೇವೆ ನಾವ್, ಅದ್ರೊಳಗ್ ನಾವು ಹೆಂಗಂತಂದ್ರೆ ಅವರಿಗೆ ಗೇಮ್ಸ್ ಆಡಿಸ್ತೇವಿ, ಅದರಿಂದ ಅವ್ರ ಬ್ಯಾಲೆನ್ಸ್ ಹೆಂಗ್ ಇಂಪ್ರೂವ್ ಮಾಡಬೇಕು ಅದನ್ನೆಲ್ಲ ಮಾಡ್ತೇವಿ. ರೋಬೋಟಿಕ್ಸ್ ಅಂತ ಬಂದದ, ರೋಬೋಟಿಕ್ಸ್ ಒಳಗ್ ನಾವು ಅವರಿಗೆ ಮಷೀನ್ಸ್ ಎಲ್ಲ ಹಾಕ್ತೇವಿ, ಅದರಿಂದ ಎಐ ಈಗಿನ ಹೊಸ ಜಗತ್ತಿನ ಟ್ರೆಂಡ್ ಅದ, ಅದ್ರೊಳಗೆ ಎಐ ಹೆಂಗ್ ಅಸಿಸ್ಟ್ ಮಾಡ್ತದ ರೋಬೋಟಿಕ್ಸ್ ಅನ್ನ ಅದೆಲ್ಲಾನೂ ಬಂದಾವ. ಹಂಗೆ ಈಗ ನಮ್ ಮಷೀನು ಹಂಗೆ ಅಡ್ವಾನ್ಸ್ ಆಗ್ಲಿಗತ್ತಾವ, ನಮ್ ಥೆರಪಿನೂ ಹಂಗೆ ಅಡ್ವಾನ್ಸ್ ಆಗ್ಲಿಗತ್ತದ. ಇದರಿಂದ ಜನ ಏನ್ ತಿಳ್ಕೊಬೇಕಂತಂದ್ರೆ ನಾವು ನಮ್ಮ ಜೀವನದಲ್ಲಿ ನಾವು ನಮ್ ಎಷ್ಟ್ ಗಟ್ಟಿ ಇರ್ತೇವಿ ಅದ್ ಇಂಪಾರ್ಟೆಂಟ್ ಆಗ್ತದ. ಗುಳಿಗೆ ಎಷ್ಟ್ ಕಮ್ಮಿ ಮಾಡಬಹುದು ಅಷ್ಟ್ ಕಮ್ಮಿ ತಗೊಂಡು ನಮ್ ಕೈಲಾಗಿರೋ ಶಕ್ತಿ ಹೆಂಗ್ ಜಾಸ್ತಿ ಮಾಡ್ಕೋಬಹುದು ಅದ್ರ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡಬೇಕಾಗ್ತದೆ.
1: ಈಗ ತುಳಸಿ ಅವರು, ಆಸ್ಟಿಯೋ ಆರ್ಥ್ರೈಟಿಸ್ ಅಂತಿಮ ಹಂತ ಮುಟ್ಟಿದಾಗ ನೀ ರಿಪ್ಲೇಸ್ಮೆಂಟ್ ಅನಿವಾರ್ಯ ಅಂತ ಹೇಳಿದ್ರಿ. ಈಗ ನೀ ರಿಪ್ಲೇಸ್ಮೆಂಟ್ ಮಾಡಿಕೊಂಡ ನಂತರ ತಕ್ಷಣಕ್ಕೆ ನಡೆದಾಡ್ಲಿಕ್ಕೆ ಒಂದ್ ಸ್ವಲ್ಪ ಕಷ್ಟ ಆಗ್ತದೆ. ಆವಾಗ ವೈದ್ಯರು ಫಿಸಿಯೋಥೆರಪಿ ಮಾಡಿಸ್ಕೊಳ್ರಿ ಅಂತ ಪ್ರಿಸ್ಕ್ರೈಬ್ ಮಾಡೇ ಮಾಡ್ತಾರೆ ಸಾಮಾನ್ಯವಾಗಿ. ಆವಾಗ ಯಾವ ತರದ ಫಿಸಿಯೋಥೆರಪಿ ಅವ್ರಿಗೆ ಸಹಾಯ ಆಗ್ತದಂತೆ?
0: ನೀ ರಿಪ್ಲೇಸ್ಮೆಂಟ್ ಒಳಗ ಕೆಲವೊಬ್ರು ಒಂದೇ ಕಾಲಿನ ಮಾಡಿಸ್ತಾರ, ಕೆಲವೊಬ್ರು ಎರಡೂ ಕಾಲಿನ ಮಾಡಿಸ್ತಾರ. ಅವಾಗ ನಾವು ಬಯೋಲ್ಯಾಟ್ರಲ್ ನೀ ರಿಪ್ಲೇಸ್ಮೆಂಟ್ ಅಂತೇವಿ. ಯಾವಾಗ್ಲೂ ನೀ ರಿಪ್ಲೇಸ್ಮೆಂಟ್ ಅಂದ್ರೆ ಅನಸ್ತೇಷಿಯಾ ಎಫೆಕ್ಟ್ ಎಲ್ಲ ಇರ್ತದ. ಅವಾಗ ನಾವು 24-48 ಗಂಟೆಯೊಳಗ ಒಬ್ರು ಪೇಷಂಟ್ ಅನ್ನ ಎದ್ದು ಕೂಡಿಸಿ ಅವ್ರಿಗೆ ರೇಂಜ್ ಆಫ್ ಮೋಷನ್ ಅಂತೇವೆ, ಅಂದ್ರೆ ನಾವು ಕಾಲಿಂದು ಮೂವ್ಮೆಂಟ್ ಅನ್ನ ಎಷ್ಟು ಲಘು ಆಗ್ತದ ಅಷ್ಟು ಲಘು ಚಾಲು ಮಾಡ್ಬೇಕು. ಒಂದ್ 3 ದಿನದ ಅವ್ರು ಡಿಸ್ಚಾರ್ಜ್ ಏನಾಗ್ತಾರಲ್ಲ ಅಷ್ಟೊಳಗ ಅವ್ರು ಇಂಡಿಪೆಂಡೆಂಟ್ ಆಗಿ ವಾಕರ್ ಹಿಡ್ಕೊಂಡು ನಡೆದಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಅದು ನಮ್ ಮೇಜರ್ ಗೋಲ್ ಇರ್ತದ. ಅವಾಗ ನಮ್ಗೆ ಏನಾಗ್ತದ, ಅಷ್ಟೊಳಗ ಅವ್ರು ಇದನ್ನ ಅಚೀವ್ ಮಾಡಿದ್ರ ಅಂತಂದ್ರ ಅದಾದ ಕೂಡ ಅವ್ರಿಗೆ ಮುಂದೆ ದಿನನಿತ್ಯದ ಆಕ್ಟಿವಿಟಿ ಮಾಡ್ಲಿಕ್ಕೆ ಎಷ್ಟು ಲಘು ಆಗ್ತದ ಅಷ್ಟು 15 ದಿನದೊಳಗ ನಾವು ಮಾಡಿ ವಾಪಸ್ ಅವ್ರಿಗೆ ಮೊದ್ಲು ಹೆಂಗಿದ್ರು ಹಂಗ್ ಮಾಡೋದು ಟಾರ್ಗೆಟ್ ನಮ್ ಕಡೆ ಇರ್ತದ. ಅದಕ್ಕೆ ನಾವ್ ಅದನ್ನ ಎಷ್ಟು ಜಲ್ದಿ ಮಾಡ್ತೇವಿ ಅಷ್ಟು ನಾವು ಅವರಿಗೆ ಮೆಂಟಲಿ ಮತ್ತೆ ಫಿಸಿಕಲಿ ಅವ್ರಿಗೆ ಸ್ಟೆಬಿಲಿಟಿ ಕೊಡಬಹುದು. ಅದಕ್ಕೆ ಫಿಸಿಯೋಥೆರಪಿ ನೀ ರಿಪ್ಲೇಸ್ಮೆಂಟ್ ಆದ್ಮೇಲೆ ಬಹಳ ಇಂಪಾರ್ಟೆಂಟು. ಸರ್ಜರಿ ಎಷ್ಟು ಇಂಪಾರ್ಟೆಂಟು ಅದಾದ ಕೂಡ ಅದೇನು 50% ಅವ್ರಿಗೆ ರಿಕವರಿ ಕೊಡ್ತದೋ, ಫಿಸಿಯೋಥೆರಪಿ ಇನ್ 50% ರಿಕವರಿ ಕೊಡ್ತದ ನಾನು ಹೇಳ್ತೇನೆ.
1: ಅಂದ್ರೆ ತಾವು ತಮ್ಮ ವೃತ್ತಿ ಜೀವನದ ಅನುಭವದಲ್ಲಿ ಈ ತರ ಆಸ್ಟಿಯೋಆರ್ಥ್ರೈಟಿಸ್ ಪೇಷಂಟ್ಗಳಿಗೆ ಗುಣಮುಖ ಮಾಡಿದ್ದು ಉದಾಹರಣೆಗಳಿದೆಯಾ?
0: ತುಂಬಾ ಉದಾಹರಣೆಗಳಿವೆ. ಅಂದ್ರೆ ನಾನು ನೀ ರಿಪ್ಲೇಸ್ಮೆಂಟ್ ಪೇಷಂಟ್ ಆದವ್ರನ್ನ ತುಂಬಾ ಜನ ನೋಡಿದೀನಿ. 60 ವಯಸ್ಸಿನಿಂದ ಹಿಡಿದು 80 ವಯಸ್ಸಿನ ತನಕ ಪೇಷಂಟ್ ಅನ್ನು ನೋಡಿದೀನಿ. ಈಗ ಕೆಲವೊಬ್ರು ನಂದೇ ಪೇಷಂಟ್ ಎಷ್ಟು ಅವ್ರಿಗೆ ಶಕ್ತಿ ಬಂದಿದೆ ಅಂತಂದ್ರೆ ಅವರು ವಾಪಸ್ ತಮ್ಮ ಕಾರನ್ ತಾವೇ ಹೊಡ್ಕೊಂಡು ಹೋಗ್ತಾರೆ, ಕೆಲವೊಬ್ರಂತೂ ಮರ ಹತ್ತಿದ್ದಾರೆ, ಕೆಲವೊಬ್ರು ಮೆಟ್ಲನ್ ಆರಾಮಾಗಿ ಹತ್ತಾರೆ, ನೋವಂತ ಏನು ಹೇಳಂಗಿಲ್ಲ. ಆರಾಮಾಗಿ ಅವ್ರು ಮೊದ್ಲಿಂಗ್ಕಿಂತ ಆರಾಮಾಗಿ ಇನ್ನೂ ಚಟ

0: ಚಟುವಟಿಕೆಯಿಂದ ನಡೀತಿದ್ದಾರೆ. ಅದೆಲ್ಲಾನು ನಾವು ಈಗ ತುಂಬಾ ಅಡ್ವಾನ್ಸ್ ಆಗಿ ನೋಡ್ತಿದ್ದೀವಿ ಈಗಿನ ಕಾಲದಲ್ಲಿ.
1: ಅಂದ್ರೆ ಈ ತರ ತೊಂದರೆ ನೋವಿನಿಂದ ಬಳಲ್ತಾ ಇರೋರಿಗೆ ಒಂದು ಫಿಸಿಯೋಥೆರಪಿ ಈ ಮಟ್ಟಕ್ಕೆ ತಂದಿದೆ, ಅವರು ಇಂಡಿಪೆಂಡೆಂಟ್ ಆಗಿ ಸ್ವಾವಲಂಬಿಯಾಗಿ ನಡೀತಿದ್ದಾರೆ, ತಮ್ಮ ಕೆಲಸ ತಾವು ಮಾಡ್ಕೊಳ್ತಿದ್ದಾರೆ ಅಂತ ಅನ್ನುವಾಗ ನಿಮಗೇನ್ ಅನಿಸ್ತದೆ?
0: ಅದನ್ನ ನೋಡಿ ನಮಗದು ತುಂಬಾ ಏನಂತಾರೆ ಸ್ಯಾಟಿಸ್ಫ್ಯಾಕ್ಷನ್, ಅದ್ ನನ್ಗೆ ಮನ್ಸಿಗೂ ತೃಪ್ತಿ ಕೊಡುತ್ತೆ. ಅದರಿಂದ ನಾವೇನೋ ಒಬ್ರ ಜೀವನದಲ್ಲಿ ಎಂತ ಬದಲಾವಣೆ ತಂದ್ವಿ ಅಂತ ಅನ್ಸುತ್ತೆ. ಮೊದಲು ನೋವು ನೋವು ಅಂತ ತಮ್ಮ ಕೆಲಸನೆಲ್ಲ ತಡ್ಕೊಂತಿರೋರು ಈಗ ವಾಪಸ್ ಕಾರ್ ಹೊಡಿತಿದ್ದಾರೆ, ಮೆಟ್ಲ ಹತ್ತಿದ್ದಾರೆ ಅಂತಂದ್ರೆ ಅದರಿಂದ ಸಿಗೋ ತೃಪ್ತಿನೇ ಬೇರೆ.
1: ಅಂದ್ರೆ ಈ ಒಂದು ಕೋರ್ಸ್ ಮಾಡ್ಕೊಂಡಿದ್ದಕ್ಕೂ ಸಮಾಜಕ್ಕೆ ಏನೋ ಒಂದು ನಾನು ಒಂದು ಸಹಾಯ ಮಾಡ್ತಾ ಇದ್ದೀನಿ ಅನ್ನೋ ಸಂತೃಪ್ತಿ ತಮಗಿರ್ತದೆ.
0: ಹೌದು.
1: ಈಗ ಡಾಕ್ಟರ್ ತುಳಸಿ ಅವರ, ಈ ತರ ನೋವು ಅಂದ್ರೆ ಮೊಣಕಾಲು ನೋವು ಆಗ್ಬಹುದು, ಸಂದು ನೋವು ಆಗ್ಬಹುದು, ಆಸ್ಟಿಯೋ ಆರ್ಥರೈಟಿಸ್ ಆಗ್ಬಹುದು, ಈ ತರ ನೋವಿನಿಂದ ಬಳಲ್ತಾ ಇರೋರಿಗೆ ತಾವು ಏನು ಹೇಳಲಿಕ್ಕೆ ಬಯಸ್ತೀರಿ?
0: ನಾನ್ ಈಗಿನ ಜಗತ್ತೊಳಗದ ಹೇಳ್ಬೇಕಂದ್ರೆ, ನೀವು ನೋವು ಬಂದ ತಕ್ಷಣ ಮೊದಲು ಪೇನ್ ಕಿಲ್ಲರ್ ಅನ್ನು ತಗೊಳ್ಳೋದು ಕಮ್ಮಿ ಮಾಡ್ರಿ. ನೀವು ನೋವು ಆವಾಗಿನ ಮಟ್ಟಕ್ಕೆ ಮುಚ್ಚ ಹಾಕ್ಲಿಕ್ಕೆ ಗುಳಿಗೆ ತಗೊಳ್ಳೋ ಬದ್ಲಿ ಹೋಗಿ ಒಬ್ರು ಕರೆಕ್ಟ್ ಆಗಿರೋ ಆರ್ಥೋಪೆಡಿಷಿಯನ್ ಹತ್ರ, ಸರ್ಜನ್ ಹತ್ರ, ಆಮೇಲೆ ಫಿಸಿಯೋಥೆರಪಿಸ್ಟ್ ಹತ್ರ ಹೋಗಿ ನಿಮ್ ಟ್ರೀಟ್ಮೆಂಟ್ ತಗೊಂಡ್ರೆ ನೀವ್ ಎಷ್ಟ್ ಲಘು ಆಗ್ತದೋ ಅಷ್ಟ್ ಲಘು ಆರಾಮು ಆಗ್ತೀರಿ. ಆಮೇಲೆ ನಿಮ್ ಸುತ್ತಲಿನ ಸ್ನಾಯುಗಳು ಅಂದ್ರೆ ಹ್ಯಾಮ್ಸ್ಟ್ರಿಂಗ್, ಕ್ವಾಡ್ರಿಸೆಪ್ ಮುಂತಾದ ಸ್ನಾಯುಗಳಿಗೆ ಶಕ್ತಿ ಬರ್ಲಿಕ್ಕೂ ಸಹಾಯ ಆಗ್ತದ. ಕಾರ್ಟಿಲೇಜ್ ಮ್ಯಾಲಿನ ಲೋಡು ಕಮ್ಮಿ ಮಾಡಬಹುದು. ನೀವು 50% ರಿಕವರಿ ಈಗಲೇ ಕಂಡ್ಕೊಳ್ಬಹುದು ಜೀವನದಾಗ. ಅದಕ್ಕೆ ನೀವು ಜಾಸ್ತಿ ಫಿಸಿಯೋಥೆರಪಿ ಮತ್ತೆ ಅದರಿಂದ ಆಗೋ ಉಪಯೋಗಗಳನ್ನ ನೋಡಿಕೊಂಡು ನಿಮ್ಮ ಸರ್ಜರಿನ ಮುಂದೆ ಹಾಕೋಬಹುದು. ಅಥವಾ ಸರ್ಜರಿ ಅಂತ ಹೇಳಿದ್ರೆ ಹೆದರ್ಕೊಳ್ಳಿಕ್ಕೂ ಹೋಗ್ಬೇಡ್ರಿ. ಅದಾದ್ಮೇಲಿಂದನು ರಿಕವರಿ ತುಂಬಾ ಚಲೋ ಇರ್ತದೆ. ಅದಕ್ಕೆ ನೀವು ಏನೇ ಇದ್ರೂ ಜನಕ್ಕೆ ಯಾವ್ದ ಒಂದ್ ತ್ರಾಸ ಆಗ್ತಂದ್ರು ಜಲ್ದಿ ಡಾಕ್ಟರ್ ಕಡೆ ಹೋಗಿ ಅದ್ರ ಮುಂದಿನ ಏನ್ ಮಾಡಬಹುದು ಅಂತ ಹೇಳಿ ತಿಳ್ಕೊಳ್ಳೋದು ಒಳ್ಳೇದು.
1: ಅದರಲ್ಲೂ ವಿಶೇಷವಾಗಿ ನಮ್ಮ ಮಹಿಳೆಯರು ಅಂದ್ರೆ ನೋವು ನುಂಗ್ಕೊಂಡು ಕೂತ್ಕೊಳ್ಳೋ ಪ್ರವೃತ್ತಿ ಮಹಿಳೆಯರಲ್ಲಿ ಜಾಸ್ತಿ ಇರ್ತದೆ. ಇವತ್ ಹೋದ್ರಾತು, ನಾಳೆ ಹೋದ್ರಾತು ಅಂತ ದಿನ ತಳ್ಳುವಂತ ಮಹಿಳೆಯರೇ ಜಾಸ್ತಿ ಇರ್ತಾರೆ. ಅವ್ರಿಗೆ ವಿಶೇಷವಾಗಿ ತಾವು ಈ ಮಾತನ್ನ ಹೇಳಿ ಬಯಸ್ತೀರಿ ಅಲ್ಲ. ಈಗ ಡಾಕ್ಟರ್ ತುಳಸಿ ಅವರ ಒಂದು ಕೊನೆಯ ಮಾತು ಅಂತಂದ್ರೆ, ಈಗ ಫಿಸಿಯೋಥೆರಪಿ ಅಂದ್ರೆ ನಾವು ಖಾಸಗಿಯಾಗಿನೇ ಹೋಗ್ಬೇಕಾ ಅಥವಾ ಆಸ್ಪತ್ರೆಯಲ್ಲಿ ಹೋಗಿ ಚಿಕಿತ್ಸೆ ಪಡ್ಕೊಳ್ಬೇಕಾ, ಎಲ್ಲೆಲ್ಲಿ ಈ ಸೌಲಭ್ಯ ಇರ್ತದೆ ಅಂತ ಜನರದೊಂದು ಪ್ರಶ್ನೆ ಇರ್ತದೆ.
0: ನಾವು ಹೆಂಗ್ ಹೋದ್ರು ನಡೀತದೆ. ಈಗ ಹೆಂಗಂದ್ರೆ ಜನ ಹಾಸ್ಪಿಟಲ್ ಜೊತೆನೂ ಟೈಅಪ್ ಮಾಡ್ಕೊಂಡಿರ್ತಾರ. ಸೊ ಎಲ್ಲಾ ಹಾಸ್ಪಿಟಲ್ ಒಳಗೂ ಈಗ ಫಿಸಿಯೋಥೆರಪಿ ಮ್ಯಾಂಡೇಟರಿ ಅಂದ್ರೆ ಕಂಪಲ್ಸರಿ ಮಾಡ್ಯಾರ. ಸೊ ಪ್ರೈವೇಟ್ ಹಾಸ್ಪಿಟಲ್ ಒಳಗಾದ್ರು, ಕ್ಲಿನಿಕ್ ಒಳಗಾದ್ರು, ಆಮೇಲೆ ಫಿಸಿಯೋಥೆರಪಿಸ್ಟ್ ಗೆ ಲೈಸೆನ್ಸ್ ಇರ್ತದ ತಮ್ದ ಕ್ಲಿನಿಕ್ ಹಾಕೊಳ್ಳಿಕ್ಕೆ. ಅವ್ರದ ಕ್ಲಿನಿಕ್ಗೂ ನೀವು ಡೈರೆಕ್ಟ್ ಆಗಿ ಹೋಗಿ ತೋರಿಸ್ಕೊಂಡು ಅಲ್ಲೇನು ಟ್ರೀಟ್ಮೆಂಟ್ ತಗೋಬಹುದು. ಆಮೇಲೆ ಹಾಸ್ಪಿಟಲ್ ಒಳಗ ಒಂದ್ ಕಂಪಲ್ಸರಿ ಫಿಸಿಯೋಥೆರಪಿ ಸೆಗ್ಮೆಂಟ್ ಅಂತ ಇದ್ದೇ ಇರ್ತದ. ಅಲ್ಲಿ ಹೋಗಿ ನಾವು ಅಲ್ಲಿಂದ ಆರ್ಥೋಪೆಡಿಷಿಯನ್ ಗೆ ತೋರಿಸಿ ಅಲ್ಲಿಂದ ಹೋಗಿ ಫಿಸಿಯೋಥೆರಪಿ ಮುಗಿಸ್ಕೊಂಡು ಒಮ್ಮೆ ಹೊರಗೆ ಬರಬಹುದು. ಎಲ್ಲಾನು ಒಂದ ನಮಗ್ ಶೆಲ್ಟರ್ ಅಂಡರ್ ನಮಗ್ ಸಿಗ್ತದೆ ಟ್ರೀಟ್ಮೆಂಟ್.
1: ಅಂದ್ರೆ ಒಟ್ಟು ಔಷಧ ಗುಳಿಗೆ ಇದರ ಮೊರೆ ಹೋಗುವಕ್ಕಿಂತ ಹೆಚ್ಚು ನಾವು ಈ ಭೌತಿಕ ಚಿಕಿತ್ಸೆ ಫಿಸಿಯೋಥೆರಪಿಯನ್ನ ಪಡೆದ್ರೆ ಸೈಡ್ ಇಫೆಕ್ಟ್ಸ್ ಏನೂ ಇರುವುದಿಲ್ಲ, ನಮ್ಮ ದೇಹದ ಇತರ ಅವಯವಗಳಿಗೂ ಕೂಡ ದುಷ್ಪರಿಣಾಮ ಏನು ಆಗುವುದಿಲ್ಲ, ಅದರ ಬದಲಾಗಿ ನಮಗಿನ್ನೂ ಉತ್ತಮ ಆರೋಗ್ಯ ಸಿಗ್ತದೆ ಅಂತ ತಾವು ಹೇಳಿಕ್ ಬಯಸ್ತೀರಿ.
0: ಹೌದು.
1: ಧನ್ಯವಾದಗಳು ಡಾಕ್ಟರ್ ತುಳಸಿ ಕುಲಕರ್ಣಿ ಅವರ. ಈ ಭೌತಿಕ ಚಿಕಿತ್ಸೆಯಿಂದ ಈ ನೋವುಗಳನ್ನ ಹೇಗೆ ನಾವು ಕಡಿಮೆ ಮಾಡಿಕೊಳ್ಬಹುದು, ಅದರಲ್ಲೂ ವಿಶೇಷವಾಗಿ ಆಸ್ಟಿಯೋ ಆರ್ಥರೈಟಿಸ್ ಮತ್ತೆ ನೀ ರಿಪ್ಲೇಸ್ಮೆಂಟ್ ಆದಾಗ ಭೌತಿಕ ಚಿಕಿತ್ಸೆ ಎಷ್ಟು ಸಹಕಾರಿ ಆಗ್ತದೆ ಅನ್ನೋ ಮಾತನ್ನ ನಮ್ಮ ಕೇಳುಗರಿಗೆ ತಿಳಿಸಿದಿರಿ. ಧನ್ಯವಾದ. ನಮಸ್ಕಾರ.
0: ಧನ್ಯವಾದಗಳು.
2: ಇದುವರೆಗೂ ಆಸ್ಟಿಯೋ ಅರ್ಥೈಟಿಸ್ ಕಾಯಿಲೆಯಲ್ಲಿ ಹಾಗೂ ಮೊಣಕಾಲು ಚಿಪ್ಪಿನ ಶಸ್ತ್ರಚಿಕಿತ್ಸೆಯಲ್ಲಿ ಫಿಸಿಯೋಥೆರಪಿ ಅಥವಾ ಭೌತಿಕ ಚಿಕಿತ್ಸೆಯ ಪಾತ್ರ ಈ ವಿಷಯ ಕುರಿತಂತೆ ಸಂದರ್ಶನ ಕೇಳಿದಿರಿ. ಭಾಗವಹಿಸಿದ ತಜ್ಞರು ಡಾಕ್ಟರ್ ತುಳಸಿ ಕುಲಕರ್ಣಿ, ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ್. ಈಗ ಕೇಳೋಣ ಮಹಿಳೆಯರಿಗೆ ಬೇಕಾಗುವ ಮುಖ್ಯ ತಪಾಸಣೆಗಳು ಈ ಕುರಿತಂತೆ ಮಾಹಿತಿ. ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಸಹನಾ ನಾಯಕ್.
3: ಮಹಿಳೆ ಒಂದು ಕುಟುಂಬದ ಆಧಾರ ಸ್ತಂಭ, ಸಮಾಜದ ಶಕ್ತಿ. ಹಿಂದಿನ ಕಾಲದಲ್ಲಿ ಮಹಿಳೆಯರ ಪಾತ್ರ ಮನೆಗೆ ಮಾತ್ರ ಸೀಮಿತವಾಗಿತ್ತು. ಆದರೆ ಈಗ ಕಾಲ ಬದಲಾದಂತೆ ಮಹಿಳೆಯು ಎಲ್ಲ ಕ್ಷೇತ್ರದಲ್ಲಿಯೂ ತನ್ನ ಗುರುತನ್ನು ಮೂಡಿಸಿದ್ದಾಳೆ. ಮಹಿಳೆಯು ಒಂದು ಕುಟುಂಬದ ಬೆನ್ನೆಲುಬು. ಮನೆಯ ಕೆಲಸ ಮತ್ತು ಉದ್ಯೋಗವನ್ನು ಸಮತೋಲನದಿಂದ ನಡೆಸಿಕೊಂಡು ಹೋಗುತ್ತಾಳೆ. ಈ ಎಲ್ಲ ಜವಾಬ್ದಾರಿಗಳ ನಡುವೆ ಮಹಿಳೆ ತನ್ನ ಆರೋಗ್ಯದ ಕಡೆ ಗಮನ ಹರಿಸುವುದು ತುಂಬಾ ಕಡಿಮೆ ಅಥವಾ ಅನಿವಾರ್ಯವಾಗುವವರೆಗೂ ಆಸ್ಪತ್ರೆಗೆ ಬರುವುದಿಲ್ಲ. ಹಲವು ರೋಗಗಳು, ಉದಾಹರಣೆಗೆ ರಕ್ತಹೀನತೆ, ಸಾಂಕ್ರಾಮಿಕವಿಲ್ಲದ ರೋಗಗಳು, ಕ್ಯಾನ್ಸರ್ಗಳು, ಇವೆಲ್ಲವೂ ನಿಯಮಿತವಾಗಿ ಪರೀಕ್ಷಿಸಿದರೆ ಮುಂಚಿತವಾಗಿಯೇ ಕಂಡುಹಿಡಿಯಬಹುದು. ಆರಂಭಿಕ ಹಂತದಲ್ಲಿಯೇ ಕಂಡುಹಿಡಿದರೆ, ಇದಕ್ಕೆ ಚಿಕಿತ್ಸೆ ಪಡೆದರೆ ಉತ್ತಮವಾದ

ಜೀವನವನ್ನು ನಡೆಸಬಹುದು ಮತ್ತು ಅದರಿಂದ ಆಗುವ ತೊಡಕುಗಳು ಅಂದರೆ ತೊಂದರೆಗಳನ್ನು ಕಡಿಮೆ ಮಾಡಬಹುದು. ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ತೊಂದರೆಗಳೆಂದರೆ ರಕ್ತಹೀನತೆ, ಅನಿಮಿಯಾ, ಆಸ್ಟಿಯೋಪೊರೋಸಿಸ್ ಅಂದರೆ ಮೂಳೆಗಳು ದುರ್ಬಲಗೊಳ್ಳುವುದು, ಮಧುಮೇಹ, ಡಯಾಬಿಟಿಸ್, ಅಧಿಕ ರಕ್ತದ ಒತ್ತಡ ಅಂದರೆ ಹೈಪರ್ ಟೆನ್ಷನ್, ಹೈ ಬಿಪಿ, ಇನ್ನು ಮರಣಾಂತಿಕ ತೊಂದರೆಗಳು ಅಂದರೆ ಸ್ತನ ಕ್ಯಾನ್ಸರ್ ಮತ್ತು ಗರ್ಭಕಂಠದ ಕ್ಯಾನ್ಸರ್. ಈ ಎಲ್ಲವೂ ಕೂಡ ಆರಂಭಿಕ ಹಂತದಲ್ಲಿಯೇ ಕಂಡುಹಿಡಿಯಬಹುದು. ಇದಕ್ಕೆ ಮಹಿಳೆಯರು ನಿಯಮಿತವಾಗಿ ಪರೀಕ್ಷೆಯನ್ನು ಮಾಡಿಕೊಳ್ಳಬೇಕು. ಭಾರತದಲ್ಲಿ ಸ್ತನ ಕ್ಯಾನ್ಸರ್ ಪ್ರತಿ 30 ಮಹಿಳೆಯರಲ್ಲಿ ಒಬ್ಬರಿಗೆ ಕಾಣಿಸಿಕೊಂಡು ಬರುತ್ತದೆ ಮತ್ತು ಗರ್ಭಕಂಠದ ಕ್ಯಾನ್ಸರ್ 5% ಮಹಿಳೆಯರಲ್ಲಿ ಕಂಡುಬರುತ್ತದೆ. ಅರ್ಧಕ್ಕೂ ಹೆಚ್ಚು ಕ್ಯಾನ್ಸರ್ಗಳು ತಡವಾದ ಹಂತಗಳು ಅಥವಾ ಅಂತಿಮ ಹಂತದಲ್ಲಿಯೇ ಗುರುತಾಗುತ್ತವೆ. ಹಾಗಿರುವಾಗ ಅದರ ಚಿಕಿತ್ಸೆಯೂ ಕೂಡ ಲೇಟಾಗಿ ಸಿಗುತ್ತೆ. ಈ ಮುಖಾಂತರ ಭಾರತದಲ್ಲಿ ಈ ಸೋಂಕಿನಿಂದ ಪ್ರತಿ 13 ನಿಮಿಷಕ್ಕೆ ಒಬ್ಬ ಮಹಿಳೆಯು ಸ್ತನ ಕ್ಯಾನ್ಸರ್ನಿಂದ ಸಾವನ್ನಪ್ಪುತ್ತಾಳೆ ಮತ್ತು ಗರ್ಭಕಂಠದ ಕ್ಯಾನ್ಸರ್ಗೆ ಪ್ರತಿ 8 ನಿಮಿಷಕ್ಕೆ ಒಬ್ಬ ಮಹಿಳೆಯು ಸಾವನ್ನಪ್ಪುತ್ತಾಳೆ. ಈ ಎರಡೂ ಕ್ಯಾನ್ಸರ್ ಕೂಡ ನಿಯಮಿತವಾಗಿ ಪರೀಕ್ಷೆಗೊಂಡರೆ ಆರಂಭಿಕ ಹಂತದಲ್ಲಿಯೇ ಪತ್ತೆ ಹಚ್ಚಬಹುದು ಮತ್ತು ಅದಕ್ಕೆ ಚಿಕಿತ್ಸೆ ಪಡೆದು ಗುಣಮುಖರೂ ಕೂಡ ಆಗಬಹುದು. ಅನಿಮಿಯಾ, ಇದು ಅಂದರೆ ರಕ್ತಹೀನತೆ, ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ತೊಂದರೆ. ಪ್ರತಿ 3 ಮಹಿಳೆಯರಲ್ಲಿ ಇದನ್ನು ಕಂಡುಬರುತ್ತದೆ. ಇದನ್ನು ಒಂದು ಸಿಂಪಲ್ ಆದ ರಕ್ತ ಪರೀಕ್ಷೆ ಹಿಮೋಗ್ಲೋಬಿನ್ ಇಂದ ಪತ್ತೆ ಹಚ್ಚಲಾಗುತ್ತದೆ. ಇದರ ರೋಗ ಲಕ್ಷಣಗಳು ನಿರಾಸಕ್ತಿ, ಆಯಾಸಗೊಳ್ಳುವುದು, ದಿನ ಕಾರ್ಯಗಳಲ್ಲಿ ಆಯಾಸವಾಗುವುದು, ಬೇಗನೆ ಸುಸ್ತಾಗುವುದು. ಇದು ರಕ್ತದಲ್ಲಿ ಹಿಮೋಗ್ಲೋಬಿನ್ ಅನ್ನು ಎಷ್ಟು ಅಂಶ ಇದೆ ಎಂದು ಪತ್ತೆ ಹಚ್ಚಿ ಅದಕ್ಕೆ ಒಂದು ಐರನ್ ಟ್ಯಾಬ್ಲೆಟ್ ಸೇವಿಸಿದರೆ ಗುಣಮುಖರಾಗುತ್ತಾರೆ. ಇದಲ್ಲದೆ ರಕ್ತಹೀನತೆ ಇರಲಿ ಇರದೇ ಇರಲಿ, ಎಲ್ಲ ಮಹಿಳೆಯರು ತಮ್ಮ ಆಹಾರದಲ್ಲಿ ಕಬ್ಬಿಣಾಂಶನ ಪದಾರ್ಥವನ್ನು ಹೆಚ್ಚಾಗಿ ಸೇವಿಸಬೇಕು. ಅಂದರೆ ಸೊಪ್ಪು ತರಕಾರಿಗಳು, ಹಸಿರು ತರಕಾರಿಗಳು, ಇವೆಲ್ಲ ಸೇವನೆಯನ್ನು ಅಧಿಕವಾಗಿ ತಗೊಳ್ಳಬೇಕು. ಇನ್ನು ಸಾಂಕ್ರಾಮಿಕವಿಲ್ಲದ ರೋಗಗಳು ಅಂದರೆ ಮಧುಮೇಹ, ಡಯಾಬಿಟಿಸ್, ಹೈಪರ್ ಟೆನ್ಷನ್, ರಕ್ತದ ಒತ್ತಡ ಮತ್ತು ಹೃದಯದ ತೊಂದರೆಗಳು ಅಂದರೆ ಹಾರ್ಟ್ ಡಿಸೀಸ್, ಈ ಎಲ್ಲ ಕೂಡ ಪ್ರಮಾಣಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇವೆಲ್ಲವೂ ನಿಯಮಿತವಾಗಿ ವೈದ್ಯರನ್ನು ಭೇಟಿಯಾಗಿ ಬ್ಲಡ್ ಪ್ರೆಷರ್ ಅನ್ನು ಚೆಕ್ ಮಾಡಿಸಿದರೆ ಮತ್ತು ರಕ್ತದಲ್ಲಿ ಶುಗರ್ ಲೆವೆಲ್ ಅನ್ನು ಟೆಸ್ಟ್ ಮಾಡಿಸಿದರೆ ಇದನ್ನು ಸಂಪೂರ್ಣವಾಗಿ ನಾವು ತಡೆಗಟ್ಟಲಾರವು. ಆದರೆ ಆರಂಭಿಕ ಹಂತದಲ್ಲಿಯೇ ಇದನ್ನು ಪತ್ತೆ ಹಚ್ಚಿದರೆ ಈ ರೋಗವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು. ಅದರಿಂದ ಆಗುವ ತೊಂದರೆಗಳು ಅಂದರೆ ಸ್ಟ್ರೋಕ್ ಅಥವಾ ಲಕವ, ಹೃದಯದ ಅಪಘಾತ ಅಂದರೆ ಹಾರ್ಟ್ ಅಟ್ಯಾಕ್, ಇವೆಲ್ಲವನ್ನು ಕಡಿಮೆ ಮಾಡಬಹುದು. ಈ ಎಲ್ಲ ಸಾಂಕ್ರಾಮಿಕವಿಲ್ಲದ ರೋಗಗಳಲ್ಲಿ ಎಲ್ಲರೂ ತಮ್ಮ ಜೀವನ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ತೆಗೆದುಕೊಂಡು ಬರಬೇಕು. ಅಂದರೆ ಮಹಿಳೆಯರು ದಿನನಿತ್ಯವಾಗಿ ವ್ಯಾಯಾಮ, ಎಕ್ಸರ್ಸೈಸ್, ಯೋಗ ಇವೆಲ್ಲವನ್ನು ಮಾಡಬೇಕು ಮತ್ತು ತಮಗೆ ಯಾವುದಾದರೂ ರೋಗವಿದ್ದರೆ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಅದರ ತಕ್ಕಾಗಿ ಅದರ ಪ್ರಕಾರವಾಗಿ ತಮ್ಮ ಆರೋಗ್ಯವಾದ ಆಹಾರವನ್ನು ಸೇವಿಸಬೇಕು. ಇನ್ನು 40 ವಯಸ್ಸಿನ ಮೇಲ್ಪಟ್ಟ ಮಹಿಳೆಯರಲ್ಲಿ ಮತ್ತು ಪೆರಿಮೆನೋಪಾಸಲ್ ಏಜ್ ಅಂತ ಹೇಳ್ತೀವಿ ಅಥವಾ ಋತು ಬಂದಾದ ನಂತರ ಮಹಿಳೆಯರಲ್ಲಿ ಮೂಳೆಗಳು ದುರ್ಬಲಗೊಳ್ಳುವುದು ಸಾಧ್ಯತೆ ಜಾಸ್ತಿ. ಮೂಳೆಗಳು ದುರ್ಬಲಗೊಂಡರೆ ಫ್ರಾಕ್ಚರ್ ಆಗುವ ಸಾಧ್ಯತೆಯೂ ಜಾಸ್ತಿ ಆಗುತ್ತೆ. ಮಹಿಳೆಯರು ತಮ್ಮ ಆಹಾರದಲ್ಲಿ ಕ್ಯಾಲ್ಸಿಯಂ ಅಂಶನ ಪದಾರ್ಥ ಅಂದರೆ ಹಾಲು, ಮೊಸರು, ಕ್ಯಾಲ್ಸಿಯಂನ ಪದಾರ್ಥವನ್ನು ಹೆಚ್ಚಾಗಿ ಸೇವಿಸಬೇಕು. ಅದರ ಜೊತೆ ವಿಟಮಿನ್ ಡಿ ಅಂದರೆ ಕ್ಯಾಲ್ಸಿಯಂ ವಿಟಮಿನ್ ಡಿ ಮಾತ್ರೆಯನ್ನು ಸೇವಿಸಬೇಕು ಮತ್ತು ತಮ್ಮ ನಿಯಮಿತವಾಗಿ ಬೋನ್ ಡೆನ್ಸಿಟಿಯನ್ನು ಪರಿಶೀಲಿಸಬೇಕು. ಇನ್ನು ಮರಣಾಂತಕ ತೊಂದರೆಗಳಂತಹ ಕ್ಯಾನ್ಸರ್ಗಳು, ಇವು ಕೂಡ ನಿಯಮಿತವಾಗಿ ಪರೀಕ್ಷಿಸಿದರೆ ಆರಂಭಿಕ ಹಂತದಲ್ಲಿಯೇ ಪತ್ತೆ ಹಚ್ಚಬಹುದು ಮತ್ತು ಅದಕ್ಕೆ ಚಿಕಿತ್ಸೆಯನ್ನು ಪಡೆಯಬಹುದು. ಚಿಕಿತ್ಸೆ ಪಡೆದ ನಂತರ ಗುಣಮುಖರೂ ಆಗಬಹುದು ಮತ್ತು ಉತ್ತಮವಾದ ಜೀವನವನ್ನು ನಡೆಸಬಹುದು. ಸ್ತನ ಕ್ಯಾನ್ಸರ್ ನಾನು ಈಗಾಗಲೇ ಹೇಳಿದ ಹಾಗೆ ಒಂದು 30 ಮಹಿಳೆಯರಲ್ಲಿ ಒಬ್ಬರಲ್ಲಿ ಕಾಣಿಸಿಕೊಳ್ಳುತ್ತದೆ. ಈ ಸ್ತನ ಕ್ಯಾನ್ಸರ್ ಅನ್ನು ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಅಂದರೆ ಸ್ವಯಂ ಪರೀಕ್ಷೆ ಮಾಡಿಕೊಳ್ಳಬಹುದು. ಇದನ್ನು ಹತ್ತಿರದ ವೈದ್ಯರಿಗೆ ಭೇಟಿಯಾಗಿ ಹೇಗೆ ಮಾಡಿಕೊಳ್ಳಬೇಕು ಎಂದು ತಿಳಿದುಕೊಂಡು ಅದನ್ನು ಮಾಡಿಕೊಳ್ಳಬೇಕು. ಗಡ್ಡೆ, ಊತ, ಡಿಂಪ್ಲಿಂಗ್ ಅಥವಾ ಬಾಹ್ಯರೇಖೆಯ ಏನಾದರೂ ತೊಂದರೆಗಳನ್ನು ಕಂಡರೆ ತಕ್ಷಣ ವೈದ್ಯರನ್ನು ಭೇಟಿಯಾಗಿ ಪರೀಕ್ಷಿಸಬೇಕು. ಮೆಮೋಗ್ರಫಿ, ಇದು ಒಂದು ಸ್ತನದ ಎಕ್ಸ್ರೇ. ಇದನ್ನು ವೈದ್ಯರ ಬಳಿ ಹೋಗಿ ವೈದ್ಯರು ಮಹಿಳೆಯ ಅಪಾಯಕಾರಿ ಅಂಶಗಳನ್ನು ಗುರುತಿಸಿ ಎಷ್ಟು ಬಾರಿ, ವರ್ಷಕ್ಕೊಮ್ಮೆ ಅಥವಾ 2 ವರ್ಷಕ್ಕೊಮ್ಮೆ ಹೇಗೆ ಹೇಳುತ್ತಾರೆ ಆ ಸಲಹೆದಂತೆ ಮಾಡಿಸಿದರೆ 90% ಅಷ್ಟು ಕ್ಯಾನ್ಸರ್ ಅನ್ನು ಪ್ರಮಾಣವನ್ನು ಕಮ್ಮಿ ಮಾಡಬಹುದು. ಇನ್ನು ಗರ್ಭಕಂಠದ ಕ್ಯಾನ್ಸರ್, ಇದು ಕಾಮನ್ಲಿ HPV ವೈರಸ್ನಿಂದ ಹರಡುವಂತಹ ಕ್ಯಾನ್ಸರ್. ಈ ಕ್ಯಾನ್ಸರ್ ಅನ್ನು ತಡೆಗಟ್ಟಲು ಸಾಮಾನ್ಯವಾದ ಒಂದು ಪ್ಯಾಪ್ ಸ್ಮಿಯರ್ ಸ್ಕ್ರೀನಿಂಗ್ ಟೆಸ್ಟ್ ಎಂದು ಹೇಳುತ್ತೇವೆ. ಇದನ್ನು ಸ್ತ್ರೀ ರೋಗ ತಜ್ಞರಿಂದ ಮಾಡಿಸಿಕೊಳ್ಳಬೇಕು. ಇದನ್ನು ನಿಯಮಿತವಾಗಿ ಮಾಡಿಸಿಕೊಂಡರೆ 90% ಅಷ್ಟು ಕ್ಯಾನ್ಸರ್

0: ಅನ್ನು ತಡೆಗಟ್ಟಬಹುದು. ಏಕೆಂದರೆ ಅಂತಿಮ ಹಂತದಲ್ಲಿ ಅಥವಾ ತಡವಾಗಿ ಪತ್ತೆ ಹಚ್ಚಿದರೆ ಇದರಿಂದ ಪ್ರತಿ 8 ನಿಮಿಷ ಒಬ್ಬ ಮಹಿಳೆಯು ಕ್ಯಾನ್ಸರ್ಗೆ ತುತ್ತಾಗುತ್ತಾಳೆ. ಸ್ಕ್ರೀನಿಂಗ್ ಟೆಸ್ಟ್ ಅಲ್ಲದೆಯೂ HPV ವ್ಯಾಕ್ಸಿನ್ ಕೂಡ ಲಭ್ಯವಿದೆ. HPV ವ್ಯಾಕ್ಸಿನ್ ಅನ್ನು 9-13 ವರ್ಷದ ಹುಡುಗಿಯರಿಗೆ ಕೊಡಲಾಗುತ್ತದೆ. ಇದನ್ನು ಕೊಡದೇ ಇದ್ದಾಗ ಮದುವೆಯ ಮುನ್ನ ಅಥವಾ ಯಾವಾಗಾದರೂ ವೈದ್ಯರಿಗೆ ಭೇಟಿಯಾಗಿ ಈ ಚುಚ್ಚುಮದ್ದನ್ನು ಪಡೆಯಬಹುದು. ಈ ಎಲ್ಲವೂ ಆಸ್ಪತ್ರೆಯಲ್ಲಿ ನಿಯಮಿತವಾಗಿ ಮಾಡಿಸಿಕೊಳ್ಳುವಂತಹ ಪರೀಕ್ಷೆಗಳು. ಇದನ್ನು ಹೊರತು ಎಲ್ಲ ಮಹಿಳೆಯರು ತಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ತಂದುಕೊಳ್ಳಬೇಕು. ದಿನನಿತ್ಯವೂ ವ್ಯಾಯಾಮ ಯೋಗವನ್ನು ಮಾಡಬೇಕು. ಆರೋಗ್ಯವಾದ ಆಹಾರವನ್ನು ಸೇವಿಸಬೇಕು. ಇವೆಲ್ಲವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಉತ್ತಮವಾದ ಜೀವನವನ್ನು ನಡೆಸಬಲ್ಲರು.
1: ಮಹಿಳೆಯರಿಗೆ ಬೇಕಾಗುವ ಮುಖ್ಯ ತಪಾಸಣೆಗಳು ಈ ವಿಷಯ ಕುರಿತಂತೆ ಇದುವರೆಗೂ ಮಾಹಿತಿ ನೀಡಿದವರು ಡಾ ಸಹನಾ ನಾಯಕ್. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗೆ ಸಂದರ್ಶನ.
4: ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ಫಸಲ್ ಬಿಮಾ ಯೋಜನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್.
5: ನಮಸ್ತೆ
4: ಸರ್. ಮೊದಲಿಗೆ ಈ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮುಂಗಾರಂಗಂನಲ್ಲಿ ಬೆಳೆ ವಿಮೆ ಚಾಲ್ತಿಯಲ್ಲಿ ಇದೆಯಾ ಅಂತ ಹೇಳ್ತೀರಾ ಸರ್?
5: ಹೌದು, ಈಗಾಗಲೇ ಈ ಬೆಳೆ ವಿಮೆ ಏನಂತೀವಿ PMFBY ಅಂತೇಳಿ ನಾವು ಆಂಗ್ಲ ಭಾಷೆಯಲ್ಲಿ ಅಂತೀವಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ 2026 ಮುಂಗಾರಿಗೆ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿರುತ್ತಾರೆ. ಈ ಅಧಿಸೂಚನೆ ಅನ್ವಯ ಈಗ ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಬೆಳೀತಕ್ಕಂತಹ ಕೃಷಿ ಇರಬಹುದು, ತೋಟಗಾರಿಕಾ ಬೆಳೆಗಳು ಎಲ್ಲಾ ಸೇರಿಬಿಟ್ಟು ಒಟ್ಟು 36 ಬೆಳೆಗಳಿಗೆ ಕೃಷಿ ವಿಮೆಯನ್ನ ಮಾಡಿಸೋದಕ್ಕೆ ಅಧಿಸೂಚನೆಯನ್ನ ಈಗಾಗಲೇ ಹೊರಡಿಸಿರ್ತಾರೆ. 2026-27 ಸಾಲಿನಿಂದ 2028-29 ಸಾಲಿನವರೆಗೆ ಈಗೇನು ನಾನು ಈ PMFBY ಅಂತ ಹೇಳಿದೆ, ಅದನ್ನ ಕಂಪ್ಲೀಟ್ ರಿಸ್ಕ್ ಟ್ರಾನ್ಸ್ಫರ್ ಮೆಕಾನಿಸಮ್ ಅಂತೇಳಿ ಹೇಳ್ತೇವೆ. ಆ ಮಾದರಿಯನ್ನು ಅಳವಡಿಸಿಕೊಂಡು ಅನುಮೋದನೆಯನ್ನು ಈಗಾಗಲೇ ನೀಡಿದರೆ ಇದರನ್ವಯ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿರ್ತಾರೆ.
4: ಬೆಳೆ ವಿಮೆಗೆ ರೈತರು ಒಳಪಡಬೇಕಂದ್ರೆ ಏನ್ ಮಾಡಬೇಕಾಗತ್ತೆ ಸರ್?
5: ಈಗ ಬೆಳೆ ವಿಮೆಗೆ ಒಳಪಡತಕ್ಕಂತಹ ಎರಡು ತರಹದ ರೈತರನ್ನು ನಾವು ಕಾಣಬಹುದಾಗಿದೆ. ಒಂದು ಸಾಲ ಪಡೆದಂತಹ ರೈತರು, ಎರಡನೇದು ಸಾಲ ಪಡೆಯದಂತಹ ರೈತರು. ಸಾಲ ಪಡೆದಂತಹ ರೈತರಿಗೆ ಬ್ಯಾಂಕ್ ವತಿಯಿಂದನೇ ಅವರಿಗೆ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳತಕ್ಕಂತಹ ಅವಕಾಶ ಇರುತ್ತೆ. ಯಾವ ಬ್ಯಾಂಕ್ನಲ್ಲಿ ಅವರು ಸಾಲವನ್ನು ಪಡೆದಿರ್ತಾರೋ ಅದೇ ಬ್ಯಾಂಕ್ನ ಮುಖಾಂತರನೇ ಅವರು ನೋಂದಾಯಿಸಿಕೊಳ್ಳಬಹುದು. ಒಂದು ವೇಳೆ ಅವರಿಗೆ ಇಚ್ಛೆ ಇಲ್ಲ, ನಾನು ಅದರಲ್ಲಿ ಭಾಗವಹಿಸೋದಕ್ಕೆ ನನಗೆ ಇಚ್ಛೆ ಇಲ್ಲ ಅನ್ನುವುದೇನಾದರೂ ಅದರಲ್ಲಿ ಇದ್ದಲ್ಲಿ ಅವರು ಅಂತಿಮ ದಿನಾಂಕದ 7 ದಿನಗಳ ಒಳಗಾಗಿ, ಅಂದ್ರೆ 7 ದಿನ ಅಥವಾ ಅದ್ರ ಹಿಂದ್ಗಡೆಗೆ ಯಾವಾಗಾರ ಅವರು ಅದನ್ನ ಅವರಿಗೆ ಬ್ಯಾಂಕ್ನವರಿಗೆ ಮಾಹಿತಿಯನ್ನ ನೀಡಿದಲ್ಲಿ, ಅಂದ್ರೆ ರಿಟರ್ನ್ ಮಾಹಿತಿಯನ್ನು ಕೊಡಬೇಕು ಅವರಿಗೆ ನೀಡಿದಲ್ಲಿ ಅವರ ವಿಮಾ ಕಂತಿನಲ್ಲಿ ಈ ಬೆಳೆ ವಿಮಾ ಮೊತ್ತವನ್ನ ಸೇರಿಸೋದು ಇಲ್ಲ, ಮತ್ತೆ ಅವರಿಗೆ ಕಟಾವಣೆಯನ್ನು ಮಾಡೋದಿಲ್ಲ, ಮತ್ತೆ ಅದಕ್ಕೆ ನೋಂದಾಯಿಸೋದು ಇಲ್ಲ. ಬಟ್ ಬೆಳೆ ಸಾಲವನ್ನ ಪಡೆದೇ ಇರತಕ್ಕಂಥ ರೈತರು ಸ್ವಇಚ್ಛೆಯಿಂದ ಮುಂದೆ ಬಂದ್ಬಿಟ್ಟು ಅವರು ನಮ್ಮ ಕಾಮನ್ ಸರ್ವಿಸ್ ಸೆಂಟರ್ ಇರಬಹುದು ಅಥವಾ ಗ್ರಾಮ ಒನ್ ಇರಬಹುದು ಅಥವಾ ಬ್ಯಾಂಕ್ಗಳಲ್ಲಿ ಅವರ ವ್ಯಾಪ್ತಿಯ ಬ್ಯಾಂಕ್ನಲ್ಲಿ ಇರಬಹುದು, ಈ ಮೂರು ಪ್ರದೇಶದಲ್ಲಿ ಯಾವ್ದಾದ್ರೂ ಒಂದು ಪ್ರದೇಶದಲ್ಲಿ ಹೋಗ್ಬಿಟ್ಟು ಅವರ FID ಅಂತೀವಿ, ಫಾರ್ಮರ್ ಐಡೆಂಟಿಟಿ ನಂಬರ್ ಅಂತ, ಅದು FID ಕಡ್ಡಾಯವಾಗಿ ಬೇಕಾಗುತ್ತೆ. FID ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ವಿಮೆಯನ್ನು ನೋಂದಾಯಿಸಿಕೊಳ್ಳೋದಕ್ಕೆ ಬರೋದಿಲ್ಲ. FID ಕಡ್ಡಾಯವಾಗಿ ಬೇಕು. ಅವರ ಆ FID ಅಡಿಯಲ್ಲಿರ್ತಕ್ಕಂತಹ ಯಾವ ಸರ್ವೆ ನಂಬರ್ ಅಂತೇಳಿ ಅದರಲ್ಲಿ ಇರುತ್ತೆ, ಆ ಪಹಣಿ ಬೇಕಾಗುತ್ತೆ. ಮತ್ತೆ ಅವರ ಖಾತೆಯ ಒಂದು ಖಚಿತಪಡಿಸಿಕೊಳ್ಳೋದಕ್ಕೋಸ್ಕರ ಅವರ ಬ್ಯಾಂಕ್ ಪಾಸ್ಬುಕ್ ಸಹ ಕೇಳ್ತಾರೆ. ಈ ಮೂರು ದಾಖಲೆಗಳನ್ನು ಇಟ್ಕೊಂಡ್ರೆ ಸಾಕು, ಅವ್ರು ಹೋಗ್ಬಿಟ್ಟು ಆ ಒಂದು ಬೆಳೆ ವಿಮೆಗೆ ಒಳಪಡಿಸೋದಕ್ಕೆ ರೈತರು

0: ನೋಂದಾಯಿಸ್ಕೋಬಹುದು.
1: ಈಗ ಯಾವ್ಯಾವ ಬೆಳೆಗೆ ಯಾವ ರೀತಿಯಲ್ಲಿ ಹಣನ ಪಾವತಿಸಬೇಕಾಗುತ್ತೆ ರೈತರು, ಈಗ ಅಂತಿಮ ದಿನಾಂಕ ಅಂದ್ರೆ ಯಾವ್ದಿದೆ ಸರ್?
0: ಈಗ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಒಂದು ಐದಾರು ಬೆಳೆಗಳು ಬರ್ತವೆ. ಆ ಬೆಳೆಗಳಿಗೆ ನೋಡೋದೇ ಆದ್ರೆ ಈಗ ಹೆಸರು ಮುಂಗಾರು ಪೂರ್ವದಲ್ಲಿ ನಾವು ಬೆಳಿತೀವಿ. ಹೆಸರು ಮತ್ತೆ ಈರುಳ್ಳಿಯನ್ನು ನೀರಾವರಿಯಲ್ಲಿ ಬೆಳೀತಕ್ಕಂಥದ್ದು ಕೂಡ ನಾವು ಮುಂಗಾರು ಪೂರ್ವದಲ್ಲೇ ಆಗಲೇ ಬಿತ್ತನೆ ಮಾಡಿರ್ತೀವಿ. ಈ ಎರಡು ಬೆಳೆಗಳಿಗೆ ಅವಕಾಶ ಇರುತ್ತೆ. ಎರಡನೇದಾಗಿ ಹೇಳಬೇಕಂತಂದ್ರೆ ಜೋಳ ಇರ್ಬೋದು, ಮುಸುಕಿನ ಜೋಳ ಇರ್ಬೋದು, ಸಜ್ಜೆ, ತೊಗರಿ, ಮತ್ತೆ ಸೂರ್ಯಕಾಂತಿ, ನೆಲಗಡಲೆ, ಹತ್ತಿ, ಟೊಮ್ಯಾಟೊ, ಮತ್ತೆ ಭತ್ತ, ರಾಗಿ, ನವಣೆ, ಇವೆಲ್ಲವಕ್ಕೂ ಕೂಡ ನಾಲ್ಕು ಬೆಳೆಗಳು ಅಂದ್ರೆ ಭತ್ತ ನೀರಾವರಿಯಲ್ಲಿ ಬೆಳೀತಕ್ಕಂತಹದ್ದು, ರಾಗಿ ನೀರಾವರಿಯಲ್ಲಿ ಬೆಳೀತಕ್ಕಂಥದ್ದು, ರಾಗಿ ಮಳೆಯಾಶ್ರಿತದಲ್ಲಿ ಬೆಳೀತಕ್ಕಂಥದ್ದು, ಮತ್ತೆ ನವಣೆ ಮಳೆಯಾಶ್ರಿತದಲ್ಲಿ ಬೆಳೀತಕ್ಕಂಥದ್ದು. ಈ ನಾಲ್ಕು ಬೆಳೆಗಳಿಗೆ ಮಾತ್ರ ಆಗಸ್ಟ್ 14ರವರೆಗೆ ಅವಕಾಶ ಇರುತ್ತೆ. ಯಾಕೆಂತಂದ್ರೆ ಭತ್ತ ನೀರಾವರಿ ನಾಟಿ ಮಾಡತಕ್ಕಂಥದ್ದೇ ಅವರು ಜುಲೈ ತಿಂಗಳಲ್ಲಿ ಆಗೋದ್ರಿಂದ ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ರಾಗಿ ನೀರಾವರಿ ಮತ್ತು ಮಳೆಯಾಶ್ರಿತ ಮತ್ತೆ ನವಣೆ ಇವೆರಡು ತಡವಾಗಿ ಬಿತ್ತನೆ ಮಾಡೋದ್ರಿಂದ ರೈತರು ಒಟ್ಟು ನಾಲ್ಕು ಬೆಳೆಗಳಿಗೆ ಮಾತ್ರ 14-8ರವರೆಗೆ ಅವಕಾಶ ಇರುತ್ತೆ. ಭತ್ತ ನೀರಾವರಿ, ರಾಗಿ ನೀರಾವರಿ, ರಾಗಿ ಮಳೆಯಾಶ್ರಿತ ಮತ್ತೆ ನವಣೆ ಮಳೆಯಾಶ್ರಿತ, ಈ ನಾಲ್ಕು ಬೆಳೆಗಳಿಗೆ ಮಾತ್ರ 14-8ರವರೆಗೆ ಅವಕಾಶ ಇರುತ್ತೆ. ಉಳಿದಂತ ಬೆಳೆಗಳೆಲ್ಲವೂ ಕೂಡ 31ಕ್ಕೆ ಕೊನೆಯಾಗುತ್ತೆ. ದಯವಿಟ್ಟು ರೈತ ಬಾಂಧವರು ಯಾವುದೇ ಒಂದು ಪ್ರಕೃತಿ ವಿಕೋಪಕ್ಕೆ ಒಳಗಾಗಿ ನಷ್ಟ ಆಗದೇ ಇರದ ರೀತಿಯಲ್ಲಿ ರೈತರು ತಾವೇ ಸ್ವಇಚ್ಛೆಯಿಂದ ಬಂದು ಈ ಬೆಳೆ ವಿಮೆಗೆ ಒಳಪಡಬೇಕು ಮತ್ತೆ ನೋಂದಾಯಿಸಿಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ.
1: ಬೆಳೆ ವಿಮೆಗೆ ಯಾವ ರೀತಿ ಹಣ ಪಾವತಿ ಮಾಡಬೇಕು ಅಂತ ಯಾವ ಬೆಳೆಗೆ ಸರ್?
0: ಮುಖ್ಯ ಬೆಳೆಗಳಿಗೆ ನಾನು ತಿಳಿಸ್ತೇನೆ, ಯಾಕಂದ್ರೆ ಅದರಲ್ಲಿ 36 ಬೆಳೆ ಇದಾವೆ. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬೆಳೀತಕ್ಕಂತಹ ಮುಖ್ಯವಾದ 5-6 ಬೆಳೆಗಳಿಗೆ ಅಷ್ಟೇ ತಿಳಿಸ್ತೇನೆ. ಮುಖ್ಯವಾಗಿ ಮುಸುಕಿನ ಜೋಳ ಮಳೆಯಾಶ್ರಿತ ಹೆಚ್ಚಿನ ಪ್ರದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬರುತ್ತೆ. ಇದಕ್ಕೆ 1 ಹೆಕ್ಟರ್ಗೆ 1350 ರೂಪಾಯಿ ರೈತರು ಕಟ್ಟಬೇಕಾಗುತ್ತೆ. ತೊಗರಿ ಮಳೆಯಾಶ್ರಿತಕ್ಕೆ ಬಂದಾಗ 1152 ರೂಪಾಯಿ ಕಟ್ಟಬೇಕಾಗುತ್ತೆ. ಮತ್ತೆ ಸೂರ್ಯಕಾಂತಿ ಬಂದಾಗ 964 ರೂಪಾಯಿ ಪ್ರತಿ ಹೆಕ್ಟರ್ ಕಟ್ಟಬೇಕಾಗುತ್ತೆ. ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿರ್ತಕ್ಕಂಥ ಮತ್ತು ಹೆಚ್ಚಿನ ಪ್ರದೇಶದಲ್ಲಿ ಬರ್ತಕ್ಕಂಥ ನೆಲಗಡಲೆ, ಶೇಂಗಾ ಏನಂತೀವಿ, ಆ ಮಳೆಯಾಶ್ರಿತ ಇದಕ್ಕೆ 1308 ರೂಪಾಯಿ ಕಟ್ಟಬೇಕಾಗುತ್ತೆ. ಮತ್ತೆ ಸ್ವಲ್ಪ ತಡ ಮುಂಗಾರಿನಲ್ಲಿ ಬಿತ್ತತಕ್ಕಂತಹ ರಾಗಿ ಬೆಳೆಗೆ 998 ರೂಪಾಯಿ ಪ್ರತಿ ಹೆಕ್ಟರ್ಗೆ ಕಟ್ಟಬೇಕಾಗುತ್ತೆ. ಅದಕ್ಕೆ ಸರಿಯಾಗಿ ವಿಮಾ ಮೊತ್ತವನ್ನು ಕೂಡ ಅದರಲ್ಲಿ ನಮೂದಿಸಿರ್ತಾರೆ. ಅದರ ಪ್ರಕಾರ ಅವರು ರೈತರ ಕಂತು ಏನಿರುತ್ತೆ ಅದನ್ನು ಕಟ್ಟಬೇಕಾಗುತ್ತೆ. ಇಲ್ಲಿ ಒಟ್ಟಾರೆ ಹೇಳಬೇಕಂತಂದ್ರೆ 2%-ಅಷ್ಟೇ ನಮ್ಮ ರೈತನು ಪಾವತಿಸ್ತಾನೆ. ಉಳಿದಂತ 8% ಏನಿರುತ್ತೆ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮುಖಾಂತರ ಪಾವತಿಯಾಗುತ್ತೆ, ರೈತನ ಪರವಾಗಿ ಪಾವತಿಯಾಗುತ್ತೆ. ಹಾಗಾಗಿ ಕೇವಲ 2%ಗೆ ಲೆಕ್ಕಾಚಾರ ಮಾಡಿದಾಗ ಈ ಮೊತ್ತ ಬರೋದ್ರಿಂದ ಈ ಮೊತ್ತವನ್ನ ಅವರು ಪಾವತಿಸಬೇಕಾಗುತ್ತೆ.
1: ನಮ್ಮ ರೈತ ಬಾಂಧವರಿಗೆ ಅಂತಿಮ ದಿನಾಂಕದವರೆಗೆ ಕಾಯೋದ್ ಬೇಡ, ಈ ವರ್ಷ ಮುಂಗಾರಂಗಾಮಲ್ಲಿ ಸ್ವಲ್ಪ ಮಳೆ ಕೊರತೆ ಅಂತಾರೆ, ಆದಷ್ಟು ರೈತರು ಬೆಳೆ ವಿಮೆ ಒಳಪಟ್ಟರೆ ಹೆಚ್ಚು ಅನುಕೂಲ ಆಗುತ್ತೆ.
0: ಯಾಕಂತಂದ್ರೆ ಆಮೇಲೆ ಇನ್ನೊಂದು ರೈತರಿಗೆ ಅನುಕೂಲ ಇದೆ, ಏನಂದ್ರೆ ಅವನು ಬೆಳೆ ಬಿತ್ತಿದ ಮೇಲೆ ಅದನ್ನ ಪಾವತಿ ಮಾಡಬೇಕಂತಕ್ಕಂತಹ ಏನು ಕಡ್ಡಾಯ ಇಲ್ಲ. ನಾನು ಯಾವ ಬೆಳೆಯನ್ನ ಬಿತ್ತುತ್ತೀನಿ ಅಂತ ಹೇಳಿ ಅವನು ಪ್ರಿಡಿಕ್ಷನ್ ಮಾಡ್ಕೊಂಡು ಕೂಡ ವಿಮೆಗೆ ಅವರು ಕಟ್ಟಬಹುದು. ಒಂದು ವೇಳೆ ಅದು ಆ ಬೆಳೆಯನ್ನ ಅವನು ಬೆಳೀಲಿಲ್ಲ ಅನ್ನೋದೇ ಆದ್ರೆ ಅವನು ಆ ಒಂದು ಕಡೆಯ ದಿನಾಂಕ ಏನಿರುತ್ತೆ ಆ ದಿನಾಂಕಕ್ಕಿಂತ ಮುಂಚಿತವಾಗಿ ಯಾವ ಬೆಳೆಯನ್ನು ಬೆಳೆದಿರ್ತಾನೆ ಆ ಬೆಳೆಯ ದೃಢೀಕರಣ ಪತ್ರವನ್ನ ಎಲ್ಲಿ ಅವನು ಬ್ಯಾಂಕಲ್ಲಿ ಪಾವತಿಸಿರ್ತಾನೋ, ಕಾಮನ್ ಸರ್ವಿಸ್ ಸೆಂಟರ್ಲ್ಲಿ ಪಾವತಿಸಿರ್ತಾನೋ, ಗ್ರಾಮವನ್ನು ಎಲ್ಲಿ ಪಾವತಿಸಿರ್ತಾನೆ ಅಲ್ಲಿ ಹೋಗ್ಬಿಟ್ಟು ಅದನ್ನು ಅಪ್ಲೋಡ್ ಮಾಡಿಬಿಟ್ಟು ಚೇಂಜ್ ಆಫ್ ಕ್ರಾಪ್ ಅಂತ ಹೇಳ್ತೀವಿ, ಅಂದ್ರೆ ಬೆಳೆಯನ್ನ ಬದಲಾಯಿಸತಕ್ಕ ಅವಕಾಶ ಇದೆ. ಸೊ ಆ ಬೆಳೆ ಬದಲಾಯಿಸಿದಾಗ ಹೆಚ್ಚಿಗೆ ಹಣ ಕಟ್ಟಬೇಕಂತಂದ್ರೆ ಮತ್ತೆ ಅವನು ಕಟ್ಟಬೇಕಾಗುತ್ತೆ. ಕಡಿಮೆ ಆದ್ರೆ ಆ ಇರತಕ್ಕಂತ ಅವನು ಯಾವ ಖಾತೆಯಿಂದ ಜಮಾ ಮಾಡಿರ್ತಾನೆ ಆ ಖಾತೆಗೆ ವಾಪಸ್ ಬರುತ್ತೆ. ಹಾಗಾಗಿ ರೈತರು ಬಿತ್ತಿದ ಮೇಲೆ ಕಟ್ಟಬೇಕಂತಕ್ಕಂತ ಮನೋಭಾವನೆ ಇಲ್ಲಿ ಏನು ಇಲ್ಲ. ಹಾಗಾಗಿ ಬಿತ್ತುವ ಮೊದಲೇ ಅವರು ಯಾವ ಬೆಳೆಯನ್ನ ನಾನು ಬೆಳೆಯುತ್ತೀನಿ ಅನ್ನೋದನ್ನ ಅವರು ದೃಢಪಡಿಸಿಕೊಂಡು ಆ ಇದಕ್ಕೆ ಅವರು ಬೆಳೆ ವಿಮೆಯನ್ನ ಮಾಡಿಸಬಹುದು.
1: ಬಹಳ ಸಂತೋಷ ಸರ್. ಇಲ್ಲಿವರೆಗೂ ನಮ್ಮ ರೈತರಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಿಂದ ಎಷ್ಟೆಲ್ಲ ಅನುಕೂಲ ಆಗುತ್ತೆ, ಮಾಡಿಸ್ತದೆ, ಎಷ್ಟು ಅನುಕೂಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ರಿ. ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಸರ್.
2: ಇದುವರೆಗೂ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಕುರಿತ ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಬೋಪನಹಳ್ಳಿ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಆಕಾಶವಾಣಿ, ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಉಭಯ ಸದನಗಳಲ್ಲಿ ಕೇಂದ್ರ ಗೃಹ ಸಚಿವರ ಹೇಳಿಕೆ ಆಗ್ರಹಿಸಿ ಗದ್ದಲ, ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಜಾರ್ಖಂಡ್ನಲ್ಲಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ವಿರುದ್ಧದ ಪೊಲೀಸ್ ಕ್ರಮ ಖಂಡಿಸಿ ಎನ್ಡಿಎ ಸಂಸದರಿಂದ ಪ್ರತಿಭಟನಾ ಮೆರವಣಿಗೆ. ಸ್ವಾತಂತ್ರ್ಯ ಹೋರಾಟಗಾರ ಖುದಿರಾಮ್ ಬೋಸ್ 119ನೇ ಪುಣ್ಯಸ್ಮರಣೆ, ಗಣ್ಯರಿಂದ ಗೌರವ ನಮನ. ಕೆನಡಾ ಓಪನ್ ಟೆನಿಸ್, ಉಕ್ರೇನ್ನ ಸ್ವಿಟೋಲಿನಾ ಹಾಗೂ ಪೋಲೆಂಡ್ನ ಇಗಾ ಸ್ವಿಯಾಟೆಕ್ ಸೆಮಿಫೈನಲ್ ಪ್ರವೇಶ. ಗ್ರ್ಯಾಂಡ್ ಚೆಸ್ ಟೂರ್ ಸಿಂಕ್ ಫೀಲ್ಡ್ ಕಪ್, ಭಾರತದ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದ ಮೊದಲ ಸುತ್ತು ಡ್ರಾ. ವಾರ್ತೆಗಳ ವಿವರ. ಪ್ರಶ್ನೋತ್ತರ ವೇಳೆಯಲ್ಲಿ ವಿಪಕ್ಷಗಳು ನಡೆಸಿದ ತೀವ್ರ ಗದ್ದಲ ಮತ್ತು ಘೋಷಣೆಗಳ ನಡುವೆ ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನು ಇಂದು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಗಿದೆ. ಲೋಕಸಭೆ ಕಲಾಪದ ವೇಳೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಸಂಸದರಲ್ಲಿ ಸದನದ ಶಿಸ್ತು ಕಾಯ್ದುಕೊಳ್ಳುವಂತೆ ಮತ್ತು ಕಲಾಪ ಸುಸೂತ್ರವಾಗಿ ನಡೆಯಲು ಸಹಕರಿಸುವಂತೆ ಮನವಿ ಮಾಡಿದರು. ನೀಟ್ ಪರೀಕ್ಷಾರ್ಥಿಗಳ ಪ್ರತಿಭಟನೆಯ ಮೇಲಿನ ಪೊಲೀಸ್ ಕ್ರಮದ ಕುರಿತು ಚರ್ಚಿಸಲು ಗೃಹ ಸಚಿವರು ಸಿದ್ದರಿರುವುದಾಗಿ ಕೇಂದ್ರ ಸರ್ಕಾರ ತಿಳಿಸಿದೆ ಎಂದು ತಿಳಿಸಿದ ಸಭಾಧ್ಯಕ್ಷರು ಗದ್ದಲ ನಿಲ್ಲದಿದ್ದಾಗ ಕಲಾಪವನ್ನು ಮುಂದೂಡಿದರು. ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ವಿರುದ್ದ ನಡೆದ ಪೊಲೀಸ್ ಕ್ರಮದ ಕುರಿತು ಗೃಹ ಸಚಿವ ಅಮಿತ್ ಶಾ ಅವರೇ ನೇರವಾಗಿ ಸದನದಲ್ಲಿದ್ದು ಉತ್ತರಿಸಬೇಕೆಂದು ವಿಪಕ್ಷಗಳು ಆಗ್ರಹಿಸಿದವು. ಶೂನ್ಯ ವೇಳೆಯಲ್ಲಿ ಉಭಯ ಪಕ್ಷಗಳ ಸದಸ್ಯರ ನಡುವೆ ಏರ್ಪಟ್ಟ ತೀವ್ರ ವಾಗ್ವಾದ ಮತ್ತು ಗದ್ದಲದಿಂದಾಗಿ ರಾಜ್ಯಸಭಾ ಕಲಾಪಕ್ಕೂ ಕೆಲಕಾಲ ಅಡ್ಡಿ ಉಂಟಾಗಿ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಗಿದೆ. ಬೆಳಗ್ಗೆ ಕಲಾಪ ಆರಂಭವಾಗುತ್ತಿದ್ದಂತೆ ವಿವಿಧ ಸಚಿವಾಲಯಗಳ ಪತ್ರಗಳು ಹಾಗೂ ಸಂಸದೀಯ ಸಮಿತಿಗಳ ವರದಿಗಳನ್ನು ಸದನದ ಮುಂದಿಡಲಾಯಿತು. ಬಳಿಕ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ತುರ್ತು ವಿಷಯಗಳ ಚರ್ಚೆಗೆ ಅವಕಾಶ ನೀಡಿದಾಗ ವಿಪಕ್ಷಗಳು ಘೋಷಣೆ ಕೂಗಲು ತೊಡಗಿದವು. ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಲು ಯತ್ನಿಸಿದರಾದರೂ ಗೊಂದಲದ ವಾತಾವರಣ ಮುಂದುವರೆದಿದ್ದರಿಂದ ಸಭಾಪತಿಯವರು ಕಲಾಪವನ್ನು ಮಧ್ಯಾಹ್ನ 12 ಗಂಟೆಗೆ ಮುಂದೂಡಿದರು. 12 ಗಂಟೆಗೆ ಕಲಾಪ ಪುನರಾರಂಭಗೊಂಡಾಗ ಸಭಾಪತಿಗಳು ಪ್ರಶ್ನೋತ್ತರ ಕಲಾಪ ಮುಂದುವರಿಸಲು ಯತ್ನಿಸಿದರು. ಆದರೆ ಸುಗಮ ಕಲಾಪ ನಡೆಸಲು ಸಹಕಾರ ಕೋರಿ ಮನವಿ ಮಾಡಿದರೂ ಗದ್ದಲ ನಿಲ್ಲದ ಕಾರಣ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿದರು. ಜಾರ್ಖಂಡ್ನಲ್ಲಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ವಿರುದ್ದ ನಡೆದ ಪೊಲೀಸ್ ಕ್ರಮವನ್ನು ಖಂಡಿಸಿ ಎನ್ಡಿಎ ಸಂಸದರು ಇಂದು ಸಂಸತ್ ಆವರಣದಲ್ಲಿ ಮೆರವಣಿಗೆ ನಡೆಸಿದರು. ವಿದ್ಯಾರ್ಥಿಗಳ ಪ್ರತಿಭಟನೆ ಕುರಿತು ಗೃಹ ಸಚಿವ ಅಮಿತ್ ಶಾ ಉತ್ತರಿಸಲು ಸಿದ್ದರಿದ್ದರು. ವಿರೋಧ ಪಕ್ಷಗಳು ಚರ್ಚೆಯಿಂದ ದೂರ ಸರಿಯುತ್ತಿವೆ ಎಂದು ಎನ್ಡಿಎ ಆರೋಪಿಸಿದೆ. ಕೇಂದ್ರ ಸಚಿವ ಸಂಜಯ್ ಸೇಠ್ ವಿದ್ಯಾರ್ಥಿಗಳ ಧ್ವನಿಯನ್ನು ಹತ್ತಿಕ್ಕಲು ಜಾರ್ಖಂಡ್ ಸರ್ಕಾರ ಬಲಪ್ರಯೋಗ ಮಾಡುತ್ತಿದೆ ಎಂದು ಆರೋಪಿಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೇರಳಂ ರಾಜ್ಯದ ಹೆಸರು ಬದಲಾವಣೆಗೆ ಸಂಬಂಧಿಸಿದ ಕೇರಳ ಹೆಸರು ಬದಲಾವಣೆ ಮಸೂದೆ 2026 ಹಾಗೂ ರಾಷ್ಟೀಯ ಸಹಕಾರ ಅಭಿವೃದ್ದಿ ನಿಗಮ ತಿದ್ದುಪಡಿ ಮಸೂದೆ 2026 ಇಂದು ಲೋಕಸಭೆಯಲ್ಲಿ ಪರಿಗಣನೆ ಮತ್ತು ಅಂಗೀಕಾರಕ್ಕಾಗಿ ಮಂಡಿಸಲಿದ್ದಾರೆ. ರಾಜ್ಯಸಭೆಯಲ್ಲಿ ಇಂದು ನ್ಯಾಯಮಂಡಳಿ ಸುಧಾರಣಾ ಮಸೂದೆ 2026 ಪರಿಗಣನೆ ಮತ್ತು ಅಂಗೀಕಾರಕ್ಕಾಗಿ ಕೈಗೆತ್ತಿಕೊಳ್ಳುವ ನಿರೀಕ್ಷೆ ಇದೆ. ಕಾನೂನು ಮತ್ತು ನ್ಯಾಯ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಅವರು ಮಸೂದೆಯನ್ನು ಮಂಡಿಸಲಿದ್ದಾರೆ. ವಿವಿಧ ನ್ಯಾಯಮಂಡಳಿಗಳ ಅಧ್ಯಕ್ಷರು ಮತ್ತು ಸದಸ್ಯರ ಅರ್ಹತೆ, ನೇಮಕಾತಿ, ಸೇವಾ ಷರತ್ತುಗಳು ಹಾಗೂ ನ್ಯಾಯಮಂಡಳಿಗಳ ಆಡಳಿತ ಮತ್ತು ಕಾರ್ಯನಿರ್ವಹಣೆಯಲ್ಲಿ ದಕ್ಷತೆ, ಸ್ವಾತಂತ್ರ್ಯ, ಪಾರದರ್ಶಕತೆ ಮತ್ತು ಏಕರೂಪತೆ ಖಚಿತಪಡಿಸುವುದು ಮಸೂದೆಯ ಉದ್ದೇಶವಾಗಿದೆ. ರಾಷ್ಟೀಯ ನ್ಯಾಯಮಂಡಳಿ ಆಯೋಗ ಸ್ಥಾಪಿಸುವ ಪ್ರಸ್ತಾಪವು ಮಸೂದೆಯಲ್ಲಿದೆ. ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಸಭೆ ಮಂಗಲ್ ಮಿಲನ್ ಇಂದು ನವದೆಹಲಿಯ ಸಂಸತ್ ಭವನದ ಆವರಣದಲ್ಲಿ ನಡೆಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ಅಧ್ಯಕ್ಷ ನಿತಿನ್ ನಬಿನ್ ಸೇರಿದಂತೆ ಎನ್ಡಿಎಯ ಇತರ ನಾಯಕರು ಸಭೆಯಲ್ಲಿ ತ್ರಿವರ್ಣ

ಧ್ವಜವನ್ನು ಕೈಯಲ್ಲಿ ಹಿಡಿದು ರಾಷ್ಟ್ರಭಕ್ತಿಯ ಸಂದೇಶ ಸಾರಿದರು. ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರ ಖುದಿರಾಮ್ ಬೋಸ್ ಅವರ 119ನೇ ಹುತಾತ್ಮ ದಿನದ ಅಂಗವಾಗಿ ಇಂದು ದೇಶ ಅವರಿಗೆ ಗೌರವ ನಮನ ಸಲ್ಲಿಸುತ್ತಿದೆ. 1908ರ ಆಗಸ್ಟ್ 11ರಂದು ಬ್ರಿಟಿಷರಿಂದ ಗಲ್ಲಿಗೇರಿಸಲ್ಪಟ್ಟ ಬಂಗಾಳದ ಮೊದಲ ಭಾರತೀಯ ಕ್ರಾಂತಿಕಾರಿಗಳಲ್ಲಿ ಖುದಿರಾಮ್ ಬೋಸ್ ಪ್ರಮುಖರಾಗಿದ್ದರು. ಅವರ ಸ್ಮರಣಾರ್ಥ ದೇಶಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಸ್ವಾತಂತ್ರ್ಯ ಚಳವಳಿಗೆ ಧುಮುಕಿದ ಬ್ರಿಟಿಷರ ವಸಾಹತುಶಾಹಿ ಆಡಳಿತದ ವಿರುದ್ದದ ಹೋರಾಟದಲ್ಲಿ

0: ಪ್ರೇರೇಪಿಸುತ್ತದೆ ಎಂದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಖುದಿರಾಮ್ ಬೋಸ್ ದೇಶಭಕ್ತಿ ಮತ್ತು ಸಮರ್ಪಣಾ ಭಾವ ದೇಶದ ಯುವಕರಲ್ಲಿ ಶೌರ್ಯ, ಸ್ವಾಭಿಮಾನ ಮತ್ತು ದೇಶ ಸೇವೆಯ ಮನೋಭಾವವನ್ನು ಪ್ರೇರೇಪಿಸುತ್ತದೆ ಎಂದು ಗೃಹ ಸಚಿವ ಅಮಿತ್ ಶಾ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೆಹಲಿ ವಿಧಾನಸಭೆ ಆವರಣದಲ್ಲಿ ಇಂದು ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ, ವಿಧಾನಸಭೆ ಸ್ಪೀಕರ್ ವಿಜೇಂದರ್ ಗುಪ್ತಾ ಸೇರಿದಂತೆ ಶಾಸಕರು ಹರ್ ಘರ್ ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡರು. ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯಿಂದ ಆರಂಭವಾದ ಯಾತ್ರೆ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಬಳಿ ಮುಕ್ತಾಯವಾಯಿತು. ದೇಶದ ಏಕತೆ, ಪ್ರಜಾಸತ್ತಾತ್ಮಕ ಮೌಲ್ಯಗಳು ಹಾಗೂ ಸಂವಿಧಾನದಲ್ಲಿ ಪ್ರತಿಪಾದಿಸಿರುವ ಆದರ್ಶಗಳ ಬದ್ಧತೆಯನ್ನು ಸಾರುವ ಸಂಕೇತವಾಗಿ ಈ ತಿರಂಗ ಯಾತ್ರೆ ಆಯೋಜಿಸಲಾಗಿತ್ತು. ಉತ್ತರ ಪ್ರದೇಶದಾದ್ಯಂತ ಎಲ್ಲಾ ಮದರಸಾಗಳಲ್ಲಿ ಹರ್ ಘರ್ ತಿರಂಗ ಅಭಿಯಾನಕ್ಕೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ಉತ್ಸಾಹದಿಂದ ಆಯೋಜಿಸಲಾಗಿತ್ತು. ಮದರಸಾಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಮತ್ತು ಯುವಕರು ಅಭಿಯಾನದಲ್ಲಿ ಭಾಗವಹಿಸುವಂತೆ ಪ್ರೋತ್ಸಾಹಿಸಬೇಕೆಂದು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವ ದಾನಿಶ್ ಅನ್ಸಾರಿ ನಿರ್ದೇಶನ ನೀಡಿದ್ದಾರೆ. ಮದರಸಾಗಳಲ್ಲಿ ರಾಷ್ಟ ಧ್ವಜಾರೋಹಣ, ರಾಷ್ಟಗೀತೆ ಗಾಯನ, ದೇಶಭಕ್ತಿ ಕಾರ್ಯಕ್ರಮಗಳು ಹಾಗೂ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರ ಕೊಡುಗೆಗಳನ್ನು ಬಿಂಬಿಸುವ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕಾನ್ವರ್ ಯಾತ್ರೆಯ ಹಿನ್ನೆಲೆಯಲ್ಲಿ ಹರಿದ್ವಾರದಲ್ಲಿ ಭಕ್ತಿಯ ಸಮೂಹವೇ ಕಂಡುಬಂದಿದೆ. ನಿನ್ನೆ ಸಂಜೆ ವೇಳೆಗೆ 4,43,78,000ಕ್ಕೂ ಅಧಿಕ ಭಕ್ತರು ಹರಿದ್ವಾರದಿಂದ ಪವಿತ್ರ ಗಂಗಾಜಲವನ್ನು ಹೊತ್ತು ತಮ್ಮ ಊರುಗಳತ್ತ ಪ್ರಯಾಣ ಬೆಳೆಸಿದ್ದಾರೆ. ಇಂದು ಶ್ರಾವಣ ಶಿವರಾತ್ರಿ ಹಿನ್ನೆಲೆಯಲ್ಲಿ ಅಪಾರ ಸಂಖ್ಯೆಯ ಭಕ್ತರು ವಿವಿಧ ಶಿವ ದೇವಾಲಯಗಳಲ್ಲಿ ಶಿವನಿಗೆ ಗಂಗಾಜಲ ಅರ್ಪಿಸುತ್ತಿದ್ದು ಇದರೊಂದಿಗೆ ಈ ವರ್ಷದ ಕಾನ್ವರ್ ಯಾತ್ರೆ ಮುಕ್ತಾಯಗೊಳ್ಳುತ್ತಿದೆ. ಸುಗಮ ಹಾಗೂ ಸುರಕ್ಷಿತ ಕಾನ್ವರ್ ಯಾತ್ರೆ ಖಚಿತಪಡಿಸಿಕೊಳ್ಳಲು ಪ್ರಮುಖ ಸ್ನಾನಘಟ್ಟಗಳು, ಕಾನ್ವರ್ ಮಾರ್ಗಗಳು ಮತ್ತು ಸೂಕ್ಷ್ಮ ಪ್ರದೇಶಗಳಲ್ಲಿ ಭದ್ರತೆ, ಸಂಚಾರ, ಆರೋಗ್ಯ ಹಾಗೂ ಸ್ವಚ್ಛತಾ ವ್ಯವಸ್ಥೆಗಳನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತಿದೆ. ಕೈಗೆಟುಕುವ ವಸತಿ ವ್ಯವಸ್ಥೆಯು ಸುಸ್ಥಿರ ಪರಿಸರ ವ್ಯವಸ್ಥೆಯಾಗಿ ರೂಪುಗೊಳ್ಳಬೇಕೆಂದು ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಸತ್ಯೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಕೈಗೆಟುಕುವ ವಸತಿಯನ್ನು ಮರುರೂಪಿಸುವುದು ಕುರಿತ ರಾಷ್ಟೀಯ ಸಮ್ಮೇಳನದಲ್ಲಿ ಅವರು ಮಾತನಾಡಿದರು. ವಸತಿ ವ್ಯವಸ್ಥೆ ಕೇವಲ ಯೋಜನಾ ಆಧಾರಿತ ವಿಧಾನದಿಂದ ಹೊರಬಂದು ಸ್ವಂತ ಮನೆ ಹಾಗೂ ಬಾಡಿಗೆ ಮನೆ ಸೇರಿದಂತೆ ಹಲವು ವಸತಿ ಆಯ್ಕೆಗಳನ್ನು ಒದಗಿಸುವ ಸುಸ್ಥಿರ ಪರಿಸರ ವ್ಯವಸ್ಥೆಯಾಗಬೇಕೆಂದು ಹೇಳಿದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರದಡಿ 1.25 ಕೋಟಿಗೂ ಹೆಚ್ಚು ಮನೆಗಳಿಗೆ ಮಂಜೂರಾತಿ ನೀಡಲಾಗಿದ್ದು 1 ಕೋಟಿಗೂ ಅಧಿಕ ಮನೆಗಳ ನಿರ್ಮಾಣ ಪೂರ್ಣಗೊಂಡು ಫಲಾನುಭವಿಗಳಿಗೆ ಹಸ್ತಾಂತರಿಸಲಾಗಿದೆ ಎಂದು ಕಾರ್ಯದರ್ಶಿ ತಿಳಿಸಿದರು. ಟೊರೆಂಟೋದಲ್ಲಿ ನಡೆಯುತ್ತಿರುವ ಕೆನಡಿಯನ್ ಓಪನ್ ಟೆನಿಸ್ ಟೂರ್ನಿಯ ಮಹಿಳಾ ವಿಭಾಗದಲ್ಲಿ ಉಕ್ರೇನ್ನ ಎಲಿನಾ ಸ್ವಿಟೋಲಿನಾ ಮತ್ತು ಪೋಲೆಂಡ್ನ ಇಗಾ ಸ್ವಿಯಾಟೆಕ್ ಸೆಮಿಫೈನಲ್ ಪ್ರವೇಶಿಸಿದ್ದಾರೆ. ಇಂದು ನಡೆದ ಕ್ವಾರ್ಟರ್ಫೈನಲ್ ಪಂದ್ಯದಲ್ಲಿ ಸ್ವಿಯಾಟೆಕ್ ರಷ್ಯಾದ ಎಕೆಟರಿನಾ ಅಲೆಕ್ಸಾಂಡ್ರೋವಾ ವಿರುದ್ದ ಗೆಲುವು ದಾಖಲಿಸಿದರೆ ಇಗಾ ಸ್ವಿಯಾಟೆಕ್ ರಷ್ಯಾದ ಡಯಾನಾ ಶ್ನೈಡ್ನರ್ ವಿರುದ್ದ ಗೆಲುವು ದಾಖಲಿಸಿ ಅಂತಿಮ ನಾಲ್ಕರ ಘಟ್ಟ ಪ್ರವೇಶಿಸಿದರು. ಗ್ರ್ಯಾಂಡ್ ಚೆಸ್ ಟೂರ್ನ ಪ್ರಮುಖ ಪಂದ್ಯಾವಳಿಯ ಸಿಂಕ್ಫೀಡ್ ಕಪ್ನ ಮೊದಲ ಸುತ್ತಿನಲ್ಲಿ ಭಾರತದ ಯುವ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಅಮೆರಿಕದ ಸ್ಯಾಮ್ಯುಯಲ್ ಸೇವಿಯನ್ ವಿರುದ್ದ ಸುಲಭ ಡ್ರಾ ಸಾಧಿಸುವ ಮೂಲಕ ತಮ್ಮ ಸವಾಲನ್ನು ಆರಂಭಿಸಿದ್ದಾರೆ. ಮತ್ತೊಂದೆಡೆ ಅಮೆರಿಕದ ಫ್ಯಾಬಿಯಾನೋ ಕುರುವಾನೋ ಮೊದಲ ಸುತ್ತಿನಲ್ಲಿ ಗೆಲುವು ದಾಖಲಿಸಿ ಶುಭಾರಂಭ ಮಾಡಿದ ಏಕೈಕ ಆಟಗಾರರಾಗಿದ್ದಾರೆ. ಇನ್ನಿತರ ಪ್ರಮುಖ ಆಟಗಾರರ ಪಂದ್ಯಗಳು ಡ್ರಾನಲ್ಲಿ ಅಂತ್ಯಗೊಂಡಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಭಯ ಸದನಗಳಲ್ಲಿ ಕೇಂದ್ರ ಗೃಹ ಸಚಿವರ ಹೇಳಿಕೆ ಆಗ್ರಹಿಸಿ ಗದ್ದಲ, ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಜಾರ್ಖಂಡ್ನಲ್ಲಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ವಿರುದ್ದದ ಪೊಲೀಸ್ ಕ್ರಮ ಖಂಡಿಸಿ ಎನ್ಡಿಎ ಸಂಸದರಿಂದ ಪ್ರತಿಭಟನಾ ಮೆರವಣಿಗೆ. ಸ್ವಾತಂತ್ರ್ಯ ಹೋರಾಟಗಾರ ಖುದಿರಾಮ್ ಬೋಸ್ 119ನೇ ಪುಣ್ಯಸ್ಮರಣೆ, ಗಣ್ಯರಿಂದ ಗೌರವ ನಮನ. ಕೆನಡಾ ಓಪನ್ ಟೆನಿಸ್, ಉಕ್ರೇನ್ನ ಸ್ವಿಟೋಲಿನಾ ಹಾಗೂ ಪೋಲೆಂಡ್ನ ಇಗಾ ಸ್ವಿಯಾಟೆಕ್ ಸೆಮಿಫೈನಲ್ ಪ್ರವೇಶ. ಗ್ರ್ಯಾಂಡ್ ಚೆಸ್ ಟೂರ್ ಸಿಂಕ್ ಫೀಲ್ಡ್ ಕಪ್, ಭಾರತದ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದ ಮೊದಲ ಸುತ್ತು ಡ್ರಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ

0: ಮಧ್ಯಾಹ್ನ 2:30
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು

0: ಅನುರಾಧ ಭಟ್ ಅವರ ಸ್ವರದಲ್ಲಿ ಓಜಸ್ ಚಿತ್ರದಿಂದ ಇದ್ದ ಗೀತೆಯನ್ನ ಕೇಳಿದ್ರಿ. ವಿನಯ್ ಅವರ ಸಾಹಿತ್ಯವಿದು, ಕಾರ್ತಿಕ್ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇದು.
1: ವೇಷ ಬೇರೆ, ಭಾಷೆ ಬೇರೆ, ದೇಶ ಒಂದೇ ಭಾರತ.
2: ವೇಷ ಬೇರೆ, ಭಾಷೆ ಬೇರೆ, ದೇಶ ಒಂದೇ ಭಾರತ.
1: ಭಾರತಕ್ಕೊಂದೇ ತ್ರಿವರ್ಣ ಧ್ವಜ.
3: ಭಾರತದ ನೆಲದಲ್ಲಿ ಸಾವಿರಾರು ಊರುಗಳಿದೆ, ಹತ್ತಾರು ಭಾಷೆಗಳಿದೆ, ಆದರೆ ಕನ್ನಡಿಗನಿಗೆ ಮಾತ್ರ ಬಾವುಟ ನೆಯ್ಯೋ ಭಾಗ್ಯ ಸಿಕ್ಕಿರುತ್ತೆ.
1: ಸ್ವಾತಂತ್ರ್ಯ ದಿನದಂದು ಎಲ್ಲರ ಮನೆಗಳ ಮೇಲೆ ಹಾರಾಡುತ್ತಾ ಪ್ರಜ್ವಲಿಸಲಿ ಬಾವುಟದ ರಂಗು.
0: ಬನಾರಸ್ ಚಿತ್ರದಿಂದ ಒಂದು ಹಾಡು ಇದೀಗ ಸಂಜಿತ್ ಹೆಗ್ಡೆ ಹಾಗೂ ಸಂಗೀತ ರವೀಂದ್ರನಾಥ್ ಅವರ ಕಂಠದಲ್ಲಿ.

0: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
1: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 30ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿಸಿ ವಿಶಾಖ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಂಎಸ್ ವಿನಾಯಕ.
2: ಅರ್ಜುನನಿಗೆ ನಾರದರು ಕಥೆಯನ್ನು ಮುಂದುವರಿಸಿ ಹೇಳುತ್ತಾ ಹೋಗುತ್ತಾರೆ. ಅರ್ಜುನ, ಚಂದ್ರಹಾಸ ಅರಮನೆಯ ಹೊರವಲಯದಲ್ಲಿರುವಂತಹ ಉದ್ಯಾನವನದಲ್ಲಿ ಸುಖ ನಿದ್ರೆಯನ್ನು ಮಾಡುತ್ತಿದ್ದಾನೆ. ಆ ಸಮಯದಲ್ಲಿ ಆ ರಾಜ್ಯದ ರಾಜನಾದ ಕುಂದ್ರಹೇಳೇನೆಂದ್ರಂಗೆ ಚಂಪಕಮಾಲಿನಿ ಅಂತ ಒಬ್ಬ ಮಗಳಿದ್ದಾಳೆ. ಅವಳ ಗೆಳತಿ ದುಷ್ಟಬುದ್ಧಿಯ ಮಗಳಾದಂತಹ ವಿಷಯ. ಅವರಿಬ್ಬರೂ ಸಹ ತಮ್ಮ ಗೆಳತಿಯರೊಡನೆ ಇದೇ ಉದ್ಯಾನವನಕ್ಕಾಗಿ ಬಂದಿದ್ದಾರೆ. ಆ ಸಖಿಯರು ಪರಸ್ಪರರ ಮೇಲೆ ನೀರನ್ನೇ ಎರಚಿಕೊಳ್ತಾ ಇದ್ದಾರೆ. ಅದೇ ರೀತಿ ವಿಷಯ ಚಂಪಕಮಾಲಿನಿಯರು ಸಹ ಜಲಕ್ರೀಡೆಯನ್ನು ಆಡ್ತಾ ನೀರನ್ನು ಎರಚ್ತಾ ಇದ್ದಾರೆ. ನೀರಾಟವನ್ನು ಆಡ್ತಾ ಆಡ್ತಾ ಅವರಿಗೆ ತಂಪು ಜಾಸ್ತಿ ಅಂತ ಅನ್ನಿಸ್ಲಿಕ್ಕೆ ಶುರುವಾಯಿತು.

ಆ ಸ್ತ್ರೀಯರು ಸರೋವರದಲ್ಲಿ ಸ್ನಾನವನ್ನು ಮಾಡಿ ಹೊರಗೆ ಬಂದಿದ್ದಾರೆ. ಆ ದಡಕ್ಕೆ ಬಂದಾಗ ಅವರು ಮೈಗೆ ಅಂಟ್ಕೊಂಡಿರ್ತಕ್ಕಂತಹ ಬಟ್ಟೆಗಳು ಹೇಗೆ ಕಾಣಿಸ್ತಾ ಇದ್ವು ಅಂತ ಅಂದ್ರೆ, ಆ ಋಷಿಗಳ ತಾಪಸರ ಮನಸ್ಸನ್ನು ಕೆಡಿಸ್ಲಿಕ್ಕಾಗಿ ಸೃಷ್ಟಿ ಮಾಡಿಟ್ಟಿರುವಂತಹ ಗೊಂಬೆಗಳು ಎನ್ನುವ ಹಾಗೆ ಮೋಹಕವಾದಂತಹ ಜಗತ್ತನ್ನ ಅಪಹಾರ ಮಾಡುವಂತಹ ತಮ್ಮ ಕಡೆಗೆ ಸೆಳೆಯತಕ್ಕಂತಹ ಮೋಹನ ರಸದಳು ಕೆತ್ತಿ ನಿಲ್ಲಿಸಿರುವಂತಹ ಸೌಂದರ್ಯದ ಕಣಿಯೋ ಎನ್ನುವ ಹಾಗೆ ಸರೋವರದ ಮೆಟ್ಟಿಲುಗಳ ಮೇಲೆ ಸಾಲಾಗಿ ನಿಲ್ಲಿಸಿರುವ ಸಾಲಭಂಜಿಕೆಯ ವಿಗ್ರಹಗಳು ಎನ್ನುವ ರೀತಿಯಲ್ಲಿ, ಮಾವಿನ ಮರದ ಚಿಗುರಿನ ರೀತಿಯಲ್ಲಿ ಇರುವ ಅವರ ಕೈ ಕಾಲು ದೇಹದ ಅಂಗಾಂಗ ಬಣ್ಣಗಳು ಕೆಂಪಾಗಿ ಇರುವಂತಹ ಈ ಸ್ತ್ರೀಯರು ಅಲ್ಲಿ ನಿಂತ್ಕೊಂಡಿದ್ರು.

ನೆನೆದಿರುವಂತಹ ಅವರ ಸುದೀರ್ಘವಾದ ತಲೆ ಕೂದಲಿಂದ ನೀರು ಇಳಿತಾ ಇದೆ. ನೇರವಾಗಿರುವಂತಹ ಆ ಕೂದಲಿನ ತುದಿ ಅವರ ಕಾಲಿನ ಅಡಿಯನ್ನ ಹಿಮ್ಮಡಿಯನ್ನ ಮುಟ್ತಾ ಇದೆ. ಅದು ಹೇಗೆ ಕಾಣಿಸ್ತಾ ಇದೆ ಅಂತ ಅಂದ್ರೆ, ಮೂರು ಲೋಕವನ್ನು ಗೆದ್ದಂತಹ ಮನ್ಮಥ ಕೊನೆಗೆ ಕೆಲವು ಆಯುಧಗಳನ್ನ, ಏನಾದರೂ ರಕ್ತ ಇತ್ಯಾದಿಗಳು ಅಂಟ್ಕೊಂಡಿದ್ರೆ ಅದನ್ನ ತೊಳಿಬೇಕು ಅಂತ ಹೇಳಿ ಅದನ್ನ ಝಾಡಿಸಿ ಕೊಡಬಿಟ್ಟು ತೊಳೆದು ಆ ನೀರೆಲ್ಲ ಬಸಿಲಿ ಅಂತ ನಿಲ್ಲಿಸಿದಾನೋ ಅಂತ ಅನ್ನುವ ಹಾಗೆ ಇವರ ತಲೆ ಕೂದಲಿನಿಂದ ಇಳಿತಕ್ಕಂತಹ ನೀರು ಕಾಣ್ತಾ ಇದೆ.

ಒದ್ದೆ ಬಟ್ಟೆಯಲ್ಲಿ ಸರೋವರದ ದಡದಲ್ಲಿ ಬಂದು ನಿಂತುಕೊಂಡ ಅವರ ಚೆಲುವು ಹೇಗೆ ಕಾಣಿಸ್ತಾ ಇದೆ ಅಂತಂದ್ರೆ, ಬೆಟ್ಟದಿಂದ ಹಕ್ಕಿಗಳು ಆಕಾಶಕ್ಕೆ ಹಾರಿ ಹೋಗ್ತಾ ಇರಬೇಕಾದ್ರೆ ಹೇಗೆ ಕಾಣಿಸುತ್ತೋ ಹಾಗೆ ಇವರು ಸಹ ಇವರ ಕಣ್ಣುಗಳ ನೋಟ, ಅವರ ದೇಹದ ಅವಯವದ ಹಾವಭಾವಗಳು, ಅಂಗಾಂಗ ವಿಲಾಸಗಳು ಆ ರೀತಿ ಕಾಣಿಸ್ತಾ ಇದೆ ಸರೋವರದ ತೀರದಲ್ಲಿ. ತೀರದ ಒಳಪಿಂದ ಎಷ್ಟು ನೋಡಿದರೂ ಸಹ ಆ ಸೌಂದರ್ಯ ಮುಗಿತಾನೇ ಇಲ್ಲ ಅನ್ನುವ ಹಾಗೆ ಮನಸ್ಸನ್ನು ಆಕರ್ಷಣೆಗೊಳಿಸ್ತಾ ಇದೆ ಅನ್ನುವ ರೀತಿಯಲ್ಲಿ ಚೆಲುವಿನಿಂದ ಕಾಣಿಸ್ತಾ ಇದೆ.

ದಡಕ್ಕೆ ಬಂದು ತಮ್ಮ ಮೈಮೇಲಿರುವ ಒದ್ದೆಯ ಬಟ್ಟೆಯನ್ನು ಕಳಚಿ ಬಣ್ಣ ಬಣ್ಣದ ಹೊಸ ಬಟ್ಟೆಗಳನ್ನ ಆ ಸ್ತ್ರೀಯರೆಲ್ಲ ಉಟ್ಕೊಂಡ್ರು. ಅದು ಹೇಗೆ ಕಾಣಿಸ್ತಾ ಇದೆ ಅಂತಂದ್ರೆ, ಮಾಗಿಯ ಕಾಲದಲ್ಲಿ ಪ್ರಕೃತಿಯ ಮೇಲೆ ಬಿದ್ದಿರುವಂತಹ ಹಿಮದಿಂದ ಅದು ಹೇಗೆ ಪೂರ್ತಿ ಒಣಗಿ ತನ್ನ ಎಲೆಯನ್ನೆಲ್ಲ ಕಳಚಿಕೊಂಡಿರುತ್ತೆ. ನಂತರ ವಸಂತ ಋತು ಬಂದಾಗ ಪ್ರತಿಯೊಂದು ಗಿಡವೂ ಸಹ ತನ್ನ ತನ್ನ ವಿಶಿಷ್ಟವಾದಂತಹ ಎಲೆ ಹೂವು ಇತ್ಯಾದಿಗಳಿಂದ ಹೇಗೆ ನಳನಳಿಸುತ್ತೋ ಇವರು ಹಾಗೆ ವಸಂತದಲ್ಲಿ ನಳನಳಿಸುವಂತಹ ಗಿಡ ಮರಗಳಂತೆ ಕಾಣಿಸ್ತಾ ಇದ್ದಾರೆ. ಯಾವ ರೀತಿ ಅಲಂಕಾರ ಮಾಡಿಕೊಂಡ್ರು ಮುಂದಿನ ಪದ್ಯದಲ್ಲಿ ನೋಡೋಣ.

ಸರೋವರದ ದಡಕ್ಕೆ ಬಂದ್ರು. ಬಂದ ಮೇಲೆ ಒಗೆದಂತಹ ಬಟ್ಟೆಗಳನ್ನ ಉಟ್ಟುಕೊಂಡಿದ್ದಾರೆ. ಸುಂದರವಾದಂತಹ ತಮ್ಮ ನೀಳವಾದ ತಲೆ ಕೂದಲುಗಳು ಒಣಗಲಿ ಅಂತ ಹೇಳಿ ಘಮಘಮಿಸುವ ಧೂಪದ ಹೊಗೆಗಳನ್ನ ಕೊಟ್ಟಿದ್ದಾರೆ. ಆಭರಣಗಳನ್ನು ತೊಟ್ಕೊಂಡಿದ್ದಾರೆ. ಹಣೆಗೆ ತಿಲಕವನ್ನು ಇಟ್ಟು ತಿಗುರು ಒಂದು ವಿಶಿಷ್ಟವಾದಂತಹ ಸುಗಂಧ ದ್ರವ್ಯ ಅದನ್ನು ತಮ್ಮ ದೇಹಕ್ಕೆ ಅಲಂಕಾರವನ್ನು ಮಾಡಿಕೊಳ್ತಾ ಇದ್ದಾರೆ. ಪಾದಗಳಿಗೆ ಅಲತಿಕೆ ಅಲಕ್ತ ಎನ್ನುವಂತಹ ಕೆಂಪು ಬಂಡವನ್ನು ಹಚ್ಕೊಳ್ತಾ ಇದ್ದಾರೆ. ಕಣ್ಣಿಗೆ ಅಂಜನವನ್ನು ಕಾಡಿಗೆಯನ್ನು ಅನೇಕ ಅರಳಿದ ಹೂವುಗಳನ್ನು ಈಗಾಗಲೇ ಅವರು

ಹೊತ್ತು ಬಿಡಿಸಿ ಮಾಲೆಯನ್ನು ಕಟ್ಕೊಂಡಿದ್ರಲ್ಲ ಅದನ್ನೆಲ್ಲ ಮುಡಿಗೆ ಸೇರಿಸ್ಕೊಂಡಿದ್ದಾರೆ. ನಯವಾದಂತಹ ಕದಪಿಗೆ ಕೆನ್ನೆಗೆ ಮಕರಿಕಾ ಪತ್ರದ ರಸದಿಂದ ಅಲಂಕಾರವನ್ನು ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ಜೇನು ರಸವನ್ನ ಹಣ್ಣಿನ ರಸವನ್ನು ಕುಡಿತಾ ಕರ್ಪೂರದ ವೀಳೆಯನ್ನು ಹಾಕ್ಕೊಂಡು ಅನೇಕ ರೀತಿಯಲ್ಲಿ ಸಂಭ್ರಮವನ್ನು ಪಡ್ತಾ ಇದ್ದಾರೆ ಆ ಸ್ತ್ರೀಯರು.

0: கண்கெசெதர் எழவெண்களூ.
1: ಸಖಿಯರೆಲ್ಲ ಸೇರ್ಕೊಂಡಿದ್ದಾರೆ, ಅವ್ರದ್ದೇ ಲೋಕ. ಒಬ್ಬರನ್ನೊಬ್ಬರನ್ನ ನೋಡ್ತಾ ಇದ್ದಾರೆ, ಅವಳ ಅಲಂಕಾರ ಚೆಲುವನ್ನು ನೋಡ್ತಾ ಇದ್ದಾರೆ. ಚೇಷ್ಟೆಯನ್ನು ಮಾಡಲಿಕ್ಕೆ ಅಂತ ಹೇಳಿ ಅವ್ರನ್ನ ಒಬ್ರಿಗೊಬ್ರು ದೂಡ್ತಾ ಇದ್ದಾರೆ. ಕೆಲವರು ನೃತ್ಯವನ್ನು ಮಾಡ್ತಾ ಇದ್ದಾರೆ, ಕೆಲವರು ಹಾಡನ್ನು ಹೇಳ್ತಾ ಇದ್ದಾರೆ, ಕೆಲವರು ಹಾಸ್ಯದ ನುಡಿಗಳನ್ನು ಆಡ್ತಾ ಇದ್ದಾರೆ, ಇನ್ ಕೆಲವರು ಅವರ ಬಟ್ಟೆಯನ್ನ ಅವರ ಮುಂಗುರುಳುಗಳನ್ನ ತೀಡ್ತಾ ಇದ್ದಾರೆ, ಇನ್ ಕೆಲವರು ಅವ್ರ ಬಟ್ಟೆಯ ನೆರಿಗೆಗಳನ್ನ ತೀಡ್ತಾ ಇದ್ದಾರೆ. ತಾವು ಈಗಾಗಲೇ ಕೊಯ್ದಿರತಕ್ಕಂತಹ ಹೂಗಳ ಮಾಲೆಯನ್ನ ತೆಗೆದು ಕೆಲವರು ಮುಡಿಸ್ತಾ ಇದ್ದಾರೆ, ತಾವು ಮುಡ್ಕೊಳ್ತಾ ಇದ್ದಾರೆ, ಬೇರೆಯವರಿಗೂ ಕೊಡ್ತಾ ಇದ್ದಾರೆ. ಅವರು ತಾವು ತಂದಿರುವಂತಹ ಪಾನಪಾತ್ರೆಯನ್ನ, ಪಾನದ ಗುಟಕನ್ನ ತಾವು ಕುಡಿತಾ ಇದ್ದಾರೆ, ಬೇರೆಯವರಿಗೂ ಕೊಡು ಅಂತ ಕೇಳ್ತಾ ಇದ್ದಾರೆ. ಇನ್ಯಾರೋ ಒಬ್ರು ನನಗೊಂದು ಸ್ವಲ್ಪ ಬೇಕು ಕೊಡು ಅಂದ್ರೆ ಕೊಡಲ್ಲ ಅಂತ ಕಾಡಿಸ್ತಾ ಇದ್ದಾರೆ. ಹೀಗೆ ಆ ಯುವತಿಯರ ಗುಂಪು ಸುಂದರವಾಗಿ ಚೆಲುವಾಗಿ ಕಾಣಿಸ್ತಾ ಇದೆ.

ಹೀಗೆ ಸಖಿಯರೆಲ್ಲ ಅವರ ಮುಖ್ಯ ನಾಯಕಿಯಾಗಿರುವ ರಾಜಕುಮಾರಿಗೆ ಅನೇಕ ರೀತಿಯ ಹಾಸ್ಯ ಕೇಳಿಗಳನ್ನು ಮಾಡ್ತಾ ಅವಳ ಜೊತೆಗೆ ಸರಸ ಸಲ್ಲಾಪವನ್ನು ಮಾಡ್ತಾ ಕಾಲ ಕಳೀತಾ ಇರಬೇಕಾದ್ರೆ ಮಂತ್ರಿಯ ಮಗಳಾದ ವಿಷಯ ನಾನು ಇನ್ನೊಂದು ಸ್ವಲ್ಪ ಹೂಗಳನ್ನು ಬಿಡಿಸ್ಕೊಂಡು ಬರ್ತೇನೆ ಎನ್ನುವ ಬಯಕೆಯಿಂದ ಅವರೆಲ್ಲರಿಂದಲೂ ದೂರವಾಗಿ ಸ್ವಲ್ಪ ದೂರದಲ್ಲಿ ಇರುವಂತಹ ದಟ್ಟವಾದ ಮಾವಿನ ಮರದ ಸಮೀಪಕ್ಕೆ ಬಂದಳು. ಆ ಮಾವಿನ ಮರದ ಕೆಳಗೆ ತೋಳೆ ತಲೆದಿಂಬಾಗಿ ಎಳೆ ಚಿಗುರೆ ಹಾಸಿಗೆಯಾಗಿ ಬೀಸ್ತಾ ಇರುವಂತಹ ತಂಗಾಳಿಗೆ ಮೈಯನ್ನು ಒಡ್ಡಿ ಮೈ ಮರೆತು ಸಂತೋಷದಿಂದ ನಿಶ್ಚಿಂತೆಯಿಂದ ನಿದ್ದೆ ಮಾಡ್ತಾ ಇರುವಂತಹ ಚಂದ್ರಹಾಸನನ್ನು ನೋಡಿ ಆಶ್ಚರ್ಯ ಆಯ್ತವಳಿಗೆ. ಅಬ್ಬಾ, ಯಾರೀ ಚೆಲುವ?

ಯಾರೀ ಸುಂದರಾಂಗ, ಮೂರು ಲೋಕವು ನನಗೆ ವಶವರ್ತಿಯಾಗಿರಬೇಕಾದ್ರೆ ಇನ್ನೇಕೆ ಆಲೋಚನೆ ಅಂತ ಹೇಳಿ ನಿಶ್ಚಿಂತೆಯಿಂದ ನಿದ್ದೆ ಮಾಡ್ತಾ ಇರುವ ಕಬ್ಬಿನ ಬಿಲ್ಲನ್ನು ಹಿಡಿದಂತಹ ಮನ್ಮಥನ

ಅಥವಾ ಪ್ರತಿದಿನ ರಾತ್ರಿ ಆಕಾಶದಲ್ಲಿ ನಡೆದು ನಡೆದು ಸುಸ್ತಾಗ್ಬಿಟ್ಟಿದೆ, ಆಯಾಸವಾಗಿದೆ, ಇನ್ನು ಆ ನಡೆಯುವ ಕಷ್ಟ ಯಾಕೆ ಬೇಕು ಅಂತ ಹೇಳಿ ನಿದ್ರೆ ಮಾಡ್ತಾ ಇರುವಂತಹ ಚಂದ್ರನೋ ಈ ವನದೇವಿಯರ ಸಹವಾಸದಲ್ಲಿ ಆಯಾಸಗೊಂಡು ಇಲ್ಲಿ ಹೊರಗಿರುವಂತಹ ವಸಂತ ಋತುವೋ ಎನ್ನುವ ಹಾಗೆ ಅಲ್ಲಿ ಮಲಗಿರುವ ಅತ್ಯಂತ ಚಲುವನಾದಂತಹ ಚಂದ್ರಹಾಸನನ್ನು ಕಂಡು ವಿಸ್ಮಿತೆಯಾದಳೋ? ಯಾರಿರ್ಬೋದು ಇವನು? ಅಶ್ವಿನಿ ದೇವತೆಯೇ.

ಯಾರಿರಬಹುದು ಈ ಚಲುವ? ದೇವತೆಗಳಲ್ಲಿ ಚಲುವರು ಅಂತಂದ್ರೆ ಅಶ್ವಿನಿ ದೇವತೆಗಳು. ಇವನು ಅಶ್ವಿನಿ ದೇವತೆಗಳಲ್ಲಿ ಒಬ್ಬನೇ? ಅಥವಾ ಕುಬೇರನ ಮಗನಾದ ನಳಕೋಬರನೇ? ಅಥವಾ ಇಂದ್ರನ ಮಗನಾದಂತಹ ಜಯಂತನೇ? ಇಲ್ಲದೆ ಹೋದರೆ ಸೂರ್ಯಚಂದ್ರರು? ಯಾರಿರಬಹುದು ಇವರು? ಹಾಗಾದರೆ ಸೂರ್ಯಚಂದ್ರರು ಯಾರಾದರೂ ಆಗಿರಬಹುದೋ ಅಂತಂದರೆ, ಸೂರ್ಯನಿಗೆ ಇರುವಂತಹ ಉಷ್ಣತೆ ಇಲ್ಲ, ಚಂದ್ರನಿಗೆ ಇರುವಂತಹ ತಂಪಿಲ್ಲ. ಆದ್ದರಿಂದ ಬಹುಶಃ ದೇವತೆಗಳಲ್ಲಿ ಯಾರೋ ಒಬ್ಬ, ಯಕ್ಷನೋ ಗಂಧರ್ವನೋ ಕಿನ್ನರನೋ ಸಿದ್ಧರೋ ಗರುಡರೋ ಯಾರೋ ಒಬ್ಬರಾಗಿರ್ಬೇಕು. ಇವನು ಖಂಡಿತ ಮನುಷ್ಯ ಅಲ್ಲ ಅಂತ ಅನ್ಕೊಳ್ತಾ ಇದ್ದಾಳೆ. ಸರ್ವಾಂಗ ಸುಂದರನಾದಂಥ ಅವನನ್ನು ಅಂಗುಷ್ಟದಿಂದ ಹಿಡಿದು ನೆತ್ತಿಯ ತನಕ ಅವನನ್ನು ಎಡೆ ಬಿಡದೆ ನೋಡ್ತಾ ಇದ್ದಾಳೆ.

ಅವನನ್ನೇ ನೋಡ್ತಾ ಮೈ ಮರೆತು ಬಿಟ್ಟಿದ್ದಾಳೆ ವಿಷಯ. ಬೆದರಿದ ಜಿಂಕೆಯ ಕಂಗಳಂತಹ ಆ ಬಾಲೆಯ ಕಣ್ಗಳು ಚಂದ್ರಹಾಸನ ಅವಯವದ ಚೆಲುವಿನಲ್ಲಿ ಸಿಗಹಾಕೊಂಡ್ಬಿಟ್ಟಿದೆ. ಇಂತಹ ಸಂದರ್ಭದಲ್ಲಿಯೇ ಮನ್ಮಥ ತೆಗೆದು ಬಿಟ್ಟಂತಹ ಹೂವಿನ ಬಾಣ ಅವಳ ಮನಸ್ಸಿನಲ್ಲಿ ನಾಟಿದೆ, ಮನಸ್ಸಿನಲ್ಲಿ ಪ್ರೇಮದ ಭಾವನೆ ಮೂಡಿದೆ. ಬಾಣ ನಾಟಿರೋದಷ್ಟೇ ಅಲ್ಲ, ಗರಿಗಳನ್ನು ಕೆದರಿ ಆ ಹೃದಯದಲ್ಲಿ ಹರಡ್ಕೊಂಡಿದೆ. ಅಂದ್ರೆ ಅವಳಿಗೆ ಅವನ ಬಗ್ಗೆ ಇರುವಂತಹ ಪ್ರೇಮ ಭಾವನೆ ಇನ್ನಿಷ್ಟು ಹೆಚ್ಚಾಗ್ತಾ ಇದೆ. ಅದೇ ರೀತಿ ಅವನನ್ನೇ ನೋಡ್ತಾ ಇದ್ದಾಳೆ. ನೋಡ್ತಾ ನೋಡ್ತಾ ಅವಳ ಅಂಗಾಂಗದಲ್ಲಿ ರೋಮಾಂಚನ ಉಂಟಾಗ್ತಾ ಇದೆ. ಎಷ್ಟು ನೋಡಿದ್ರು ಬೇಸರ ಆಗದೇ ಇದ್ದ ಹಾಗೆ ನಿಡುಗಂಗಳಿಂದ ಅವನನ್ನೇ ಬೇಸರಿಸದೆ ನಿಂದು ನಿಟ್ಟಿಸಿ ನೋಡ್ತಾ ಇದ್ದಾಳೆ. ಇದೇನಿದು ಆಶ್ಚರ್ಯ!

ಎತ್ತಲು ನೋಡ್ತಾಳೆ ಒಂದ್ಸಲ, ನಾನಿಲ್ಲಿ ನಿಂತ್ಕೊಂಡು ಇವನು ನೋಡ್ತಾ ಇರೋದನ್ನ ಯಾರಾದರೂ ನೋಡ್ಬಿಟ್ರೋ ಏನೋ ಅಂತ. ಯಾರು ಇಲ್ಲ ಅಂತ ಧೈರ್ಯ ಅವಳಿಗೆ. ಹಾಗಾದ್ರೆ ಹೇಗಾದ್ರೂ ಹೋಗಿ ಅವನನ್ನೊಂದ್ಸಲ ಮುಟ್ಟಲೆ, ಅವನ ಸುಂದರವಾದ ಕೆನ್ನೆಯನ್ನ, ಮುಖವನ್ನೋ ಮುಂಗುರಳನ್ನೋ ತೀಡಲೆ ಅಂತ ಆಸೆ. ಹತ್ರ ಹೋದ್ರೆ ಎಲ್ಲಿ ಎದ್ದು ಬಿಡ್ತಾನೋ ಅಂತ ಹೇಳಿ ನೂಪುರವು ಅಲುಗದಂತೆ ನಿಧಾನಕ್ಕೆ ಹತ್ರಕ್ಕೆ ಬರ್ತಾಳೆ. ಬಂದು ಅವನನ್ನ ಮುಟ್ಟಬೇಕು ಅಂತ ಕೈ ಚಾಚ್ತಾಳೆ. ಮತ್ತೆ ಅಯ್ಯೋ, ಮುಟ್ಟಿದ್ರೆ ಅವನ್ ಏನ್ ಅಂದ್ಕೊಂಡ್ಬಿಡ್ತಾನೋ, ಯಾರು ಅಂತ ಗಕ್ಕಂತ ಎಲ್ಲಿ ಎದ್ದು ಬಿಡ್ತಾನೋ ಅಂತ ಹೇಳಿ ಸ್ತ್ರೀ ಸಹಜವಾದಂತಹ ಲಜ್ಜೆಯಿಂದ ಮತ್ತೆ ಅಲ್ಲೇ ನಿಂತ್ಕೊಳ್ತಾಳೆ. ದೂರ ನಿಲ್ಲಿಕ್ ಮನಸ್ಸಾಗ್ತಾ ಇಲ್ಲ. ಸಾಧ್ಯವಾದಷ್ಟು ಅವನ ಹತ್ರದಲ್ಲಿಯೇ ನಿಂತ್ಕೊಳ್ಳೋಣ ಅಂತ ಮನಸ್ಸಿನಲ್ಲಿ ಅಪೇಕ್ಷೆ. ಕೊನೆಗೆ ತೀರ್ಮಾನ ಮಾಡೇ ಬಿಡ್ತಾಳೆ. ಚಿತ್ತದೊಳ್ ನಿಶ್ಚಯಿಸಿ ನೆರೆಯಲ್ ಎಳಸುವಳು, ಹತ್ರಕ್ಕೆ ಬರ್ತಾಳೆ. ಆಮೇಲೆ ಇದು ಸರಿಯಾದ ಹೊತ್ತಲ್ಲ. ಇಂತಹ ಸಂದರ್ಭದಲ್ಲಿ ಅವನ ಜೊತೆಗೆ ಮಾತಾಡ್ತಾ ಕೂತ್ಕೊಂಡ್ರೆ ನೋಡಿದ ಜನ ಏನಂತಾರೆ ಅಂತ ಯೋಚನೆ ಮಾಡಿ ಹೆದರ್ಕೊಂಡು ಮತ್ತೆ ಹಿಂದಕ್ಕೆ ಬರ್ತಾಳೆ. ತತ್ತಳದ ಬೇಟದವಳು ಬೆಂಡಾಗಿದ್ದಾಳೆ. ಮನಸ್ಸು ಅವನಲ್ಲಿ ಸಿಲುಕಿಬಿಟ್ಟಿದೆ. ಹಾಗಾಗಿ ಅವನ ಸಮೀಪದಲ್ಲಿಯೇ ವಿಷಯೇ ನಿಂತಿದ್ದಾಳೆ.

ಈ ರೀತಿ ಅವನ ಸಮೀಪದಲ್ಲಿ ಬಂದು ನಿಂತ್ಕೊಂಡು ನೋಡ್ತಾ ಇದ್ದಾಳೆ, ಹಾಗೆ ಅವನ ಸರ್ವಾಂಗವನ್ನು ನೋಡ್ತಾ ಇದ್ದಾಳೆ. ಅಂತಹ ಸಂದರ್ಭದಲ್ಲಿ ಅವನ ಸೊಂಟಕ್ಕೆ ಕಟ್ಟಿರುವ ಪಟ್ಟಿಯ ಮಧ್ಯದಲ್ಲಿ ಸಿಕ್ಕಿಸಿಕೊಂಡಿರುವಂತಹ ಒಂದು ಪತ್ರದ ಸುರುಳಿ ಕಾಣಿಸಿತು. ಅವನ ಸೊಂಟದ ಪಟ್ಟಿಯಲ್ಲಿ ಇರುವ ಆ ಪತ್ರವನ್ನು ನೋಡಿ, ಈ ನೆಪದಿಂದ ಇದರಲ್ಲಿ ಏನಿದೆ ನೋಡೋಣ ಅಂತ ಹೇಳಿ ಮೆಲ್ಲಕ್ಕೆ ಅವನಿಗೆ ಎಚ್ಚರ ಆಗದೇ ಇದ್ದ ಹಾಗೆ ಆ ಪತ್ರವನ್ನು ಎಳ್ಕೊಂಡ್ಳು. ಆ ಮುದ್ರೆಯನ್ನು ತೆಗಿತಾ ಇದ್ದಾಳೆ, ಅದಕ್ಕೆ ಹಾಕಿರುವ ಮುಚ್ಚಳವನ್ನು ತೆಗೆದು ನೋಡಿದರೆ ಅದರಲ್ಲಿ ತನ್ನ ತಂದೆಯ ಕೈ ಬರಹ ಕಾಣಿಸ್ತಾ ಇದೆ, ತನ್ನ ತಂದೆಯ ಹೆಸರಿದೆ. ನೋಡಿದ ತಕ್ಷಣಕ್ಕೆ ಬಹಳ ಸಂತೋಷ ಆಯಿತು. ಓಹೋ, ಇದು ಅನ್ಯರ ಪತ್ರ, ನಾನು ಓದಬಾರದು ಅನ್ನುವ ಯೋಚನೆ ಇಲ್ಲ, ನಮ್ಮ ತಂದೆಯೇ ಬರೆದಿರೋದು, ಬಹುಶಃ ನಮ್ಮನೆಗೆ ಯಾರಿಗೂ ಬರೆದಿರ್ತಾನೆ ಅನ್ನುವ ಸಂತೋಷದಿಂದ ಅವಳಿಗೆ ಆನಂದದಿಂದ ಮೈಯೆಲ್ಲ ರೋಮಾಂಚನ ಆಗ್ತಾ ಇದೆ. ಅವಾಗ ಆ ಪತ್ರವನ್ನು ನಿಧಾನವಾಗಿ ಮನಸ್ಸಿನಲ್ಲಿ ಓದ್ಕೊಳ್ತಾ ಇದ್ದಾಳೆ.

ಮುಖ್ಯಮಂತ್ರಿಯಾದಂತಹ ದುಷ್ಟಬುದ್ಧಿ, ತನ್ನ ಪರವಾಗಿ ಆಡಳಿತ ನಡೆಸ್ತಾ ಇರುವ ತನ್ನ ಮಗ ಮದನನಿಗೆ ಬರೆದು ಕಳಿಸಿರುವ ವಿಶೇಷವಾದ ಪತ್ರ ಅಂತ ಪತ್ರ ಪ್ರಾರಂಭ ಆಗ್ತಾ ಇದೆ. ಅದರಲ್ಲಿ ಅವನು ಹೇಳ್ತಾ ಇದ್ದಾನೆ, ಒಂದು ವಿಶಿಷ್ಟವಾದ ಕೆಲಸವನ್ನ ನೀನು ಮಾಡಬೇಕು. ಈ ಪತ್ರವನ್ನು ತಂದಿರುವಂತಹ ವ್ಯಕ್ತಿ ಚಂದ್ರಹಾಸ. ಇವನು ನಮಗೆ ಮಹಾ ಅಹಿತ, ಅಹಿತ ಶತ್ರು. ಅಷ್ಟೇ ಅಲ್ಲ, ಮುಂದೆ

ಇವನೇ ನಮ್ಮ ರಾಜ್ಯಕ್ಕೆ ರಾಜನಾಗ್ತಾನೆ, ಇದರಲ್ಲಿ ಅನುಮಾನವೇ ಇಲ್ಲ. ಜೊತೆಗೆ ಈ ಪತ್ರವನ್ನು ತಂದ ಈ ಚಂದ್ರಹಾಸ ಸಾಮಾನ್ಯದವನಲ್ಲ, ಮುಂದೆ ಇವನು ನಮಗೆ ಸರ್ವಥಾ ಅಮಿತ್ರ. ಅಮಿತ್ರ ಶತ್ರು, ಸರ್ವಥಾ ನಮಗೆ ಶತ್ರು. ಆದ್ದರಿಂದ ಅದನ್ನ ತಡೆಯಬೇಕು ಅಂತ ಹೇಳಿಯೇ ಇವನನ್ನ ನಿನ್ನ ಹತ್ರಕ್ಕೆ ಕಳಿಸ್ತಾ ಇದ್ದೇವೆ.

ಬಂದಿರುವ ಇವನನ್ನು ನೋಡ್ತಾ ಇವನ ಸೌಂದರ್ಯ, ಇವನು ವಿದ್ಯೆ, ಇವನು ನಿನ್ನ ವಯಸ್ಸಿನವನು, ಅತ್ಯಂತ ಪರಾಕ್ರಮಿ, ಇವನ ನಡೆ ನುಡಿ, ಇವನ ಕುಲ ಇತ್ಯಾದಿಗಳನ್ನು ನೋಡ್ತಾ ಮೈಮರೆತು ಹೊತ್ತು ಕಳೆಯಬೇಡ. ಇವನು ನಮಗೆ ಮಹಾ ಅಹಿತನಾಗುವುದರಿಂದ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಭ್ರಷ್ಟಾಚಾರ ವಿಚಾರದಲ್ಲಿ ರಾಜಿ ಇಲ್ಲ, ಕಾನೂನು ಚೌಕಟ್ಟಿನಲ್ಲಿ ಜನರ ಸಮಸ್ಯೆಗೆ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ರಾಜ್ಯದ ನೂತನ ಜವಳಿ ನೀತಿಯಲ್ಲಿ ರಫ್ತು ಉತ್ತೇಜನಕ್ಕೆ ವಿಶೇಷ ಒತ್ತು ನೀಡಲು ಸರ್ಕಾರ ನಿರ್ಧಾರ. ಅಧಿವೇಶನ ಆರಂಭಕ್ಕೂ ಮುನ್ನ ಖಾತೆ ಹಂಚಿಕೆಗೆ ಸಿದ್ದತೆ, ನವದೆಹಲಿಯಲ್ಲಿ ಕಾಂಗ್ರೆಸ್ ವರಿಷ್ಠರಿಂದ ಸಭೆ. ತುಮಕೂರು, ಕೋಲಾರ, ಬೆಂಗಳೂರು ದಕ್ಷಿಣದಲ್ಲಿ ಸಚಿವರಿಂದ ಬರಪರಿ

0: ಸ್ಥಿತಿ ಅಧ್ಯಯನ. ಭ್ರಷ್ಟಾಚಾರ ವಿಚಾರದಲ್ಲಿ ರಾಜಿ ಇಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸರ್ಕಾರಿ ನೌಕರರೊಂದಿಗಿನ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಡಬಲ್ ಬಿಲ್ ನಕಲಿ ಬಿಲ್ಗಳಿಗೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಧಿಕಾರಿಗಳು ಶೇರಿಂಗ್ ಮತ್ತು ಕೇರಿಂಗ್ ಮಂತ್ರ ಅನುಸರಿಸಿ ಸ್ಥಳೀಯ ಮಟ್ಟದ ಸಮಸ್ಯೆಗೆ ಪ್ರಜಾಸೇವೆ ಮೂಲಕ ಬಗೆಹರಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಪ್ರತಿ ತಾಲೂಕು ಅಧಿಕಾರಿಗಳು ತಮ್ಮ ದಿನದ ಕಾರ್ಯಕ್ರಮದ ವಿವರ ಹಿರಿಯ ಅಧಿಕಾರಿಗಳಿಗೆ ನೀಡಬೇಕು. ಸಹಕಾರ ಮತ್ತು ಕಂದಾಯ ಅಧಿಕಾರಿಗಳಿಗೆ ನ್ಯಾಯ ನೀಡುವ ಅಧಿಕಾರವಿದ್ದು ನ್ಯಾಯಪೀಠದಿಂದ ಅನ್ಯಾಯವಾಗದಂತೆ ನೋಡಿಕೊಳ್ಳಬೇಕೆಂದು ತಿಳಿಸಿದ್ದಾರೆ. ಅಧಿಕಾರಿಗಳು ಯಾರ ಒತ್ತಡಕ್ಕೂ ಮಣಿಯದೆ ಕಾರ್ಯನಿರ್ವಹಿಸುವಂತೆ ತಿಳಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆತ್ಮಸಾಕ್ಷಿಗೆ ಒಪ್ಪುವಂತೆ ಕೆಲಸ ಮಾಡಬೇಕು ಎಂದು ಸಲಹೆ ನೀಡಿದ್ದಾರೆ. ಇನ್ನೊಂದೆಡೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತುಮಕೂರು ಜಿಲ್ಲೆ ಕುಣಿಗಲ್ ತಹಶೀಲ್ದಾರ್ ಕಚೇರಿಯಿಂದ ವಿಡಿಯೋ ಸಂವಾದದಲ್ಲಿ ಭಾಗವಹಿಸಿ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಳಪೆ ಕಾಮಗಾರಿಯ ಕುರಿತಂತೆ ಅಧಿಕಾರಿಗಳ ಕಾರ್ಯವೈಖರಿ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಿಡಬ್ಲ್ಯೂಆರ್ಸಿ ಮುಂದಿನ 15 ದಿನಗಳ ಕಾಲ ಪ್ರತಿದಿನ 12,000 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಹರಿಸಲು ಶಿಫಾರಸು ಮಾಡಿದೆ. ನವದೆಹಲಿಯಲ್ಲಿ ಇಂದು ನಡೆದ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆಯಲ್ಲಿ ನೀರು ಹರಿಸುವ ಸಂಬಂಧ ರಾಜ್ಯದ ಅಧಿಕಾರಿಗಳು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ನಿರೀಕ್ಷೆಯಷ್ಟು ಮಳೆಯಾಗಿಲ್ಲ, ಇದರಿಂದ ಎಷ್ಟು ನೀರು ಬಿಡಲು ಸಾಧ್ಯವೇ ಇಲ್ಲ ಎಂದು ವಾದ ಮಂಡಿಸಿದ್ದಾರೆ. ಇಂದು ನಡೆದ ಅಧಿಕಾರಿಗಳ ಸಭೆಯಲ್ಲಿ ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂತೆ ಸೂಚಿಸಿದ್ದಾರೆ. ಇಂದು ಮಧ್ಯಾಹ್ನ 3 ಗಂಟೆಗೆ ನಡೆಯಲಿರುವ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಅಂತಿಮ ನಿರ್ಧಾರ ಹೊರಬೀಳಲಿದೆ. ಕಾವೇರಿ ನದಿ ನೀರು ಹಂಚಿಕೆ ವಿಚಾರವಾಗಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ, ನಿಯಂತ್ರಣ ಸಮಿತಿ ಹಾಗೂ ಸುಪ್ರೀಂಕೋರ್ಟ್ನಲ್ಲಿ ಕಾನೂನು ಪ್ರಕ್ರಿಯೆಗಳು ನಡೆಯುತ್ತಿವೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಹಿರಿಯ ಅಧಿಕಾರಿಗಳು, ಕಾನೂನು ತಜ್ಞರು ಹಾಗೂ ವಕೀಲರು ದೆಹಲಿಯಲ್ಲಿ ಮೊಕ್ಕಾಂ ಹೂಡಿ ರಾಜ್ಯದ ಹಿತಾಸಕ್ತಿ ಕಾಪಾಡಲು ಸಮರ್ಥವಾಗಿ ವಾದ ಮಂಡಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಕಾವೇರಿ, ಕೃಷ್ಣ, ಮಹದಾಯಿ ಸೇರಿದಂತೆ ಅಂತಾರಾಜ್ಯ ಜಲ ವಿವಾದಗಳನ್ನು ಸಂಯಮ ಮತ್ತು ಒಮ್ಮತದ ಮೂಲಕ ಬಗೆಹರಿಸಿಕೊಳ್ಳುವುದು ಸರ್ಕಾರದ ನಿಲುವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಜಲಾಶಯಗಳಿಂದ ಕಾವೇರಿ ನದಿಯ ಮೂಲಕ ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಲಾಗುತ್ತಿರುವುದರಿಂದ ಮೆಟ್ಟೂರು ಅಣೆಕಟ್ಟಿನ ಒಳಹರಿವು 5,760 ಕ್ಯೂಸೆಕ್ಗಳಿಂದ 7,151 ಕ್ಯೂಸೆಕ್ಗಳಿಗೆ ಏರಿಕೆಯಾಗಿದೆ. ಜಲಾಶಯಗಳಲ್ಲಿ ನೀರಿನ ಮಟ್ಟ ಏರಿಕೆಯಾಗುತ್ತಿದ್ದಂತೆ ಆಗಸ್ಟ್ 1ರಿಂದ ಕಬಿನಿ ಜಲಾಶಯದಿಂದ ಕಾವೇರಿ ನದಿಗೆ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಕೆಆರ್ಎಸ್ ಜಲಾಶಯದಿಂದಲೂ ಸುಮಾರು 1,000 ಕ್ಯೂಸೆಕ್ ನೀರನ್ನು ಬಿಡಲಾಗಿದೆ. ರಾಜ್ಯದಲ್ಲಿ ಸದ್ಯದಲ್ಲೇ ಜಾರಿಗೊಳ್ಳಲಿರುವ ನೂತನ ಕರ್ನಾಟಕ ಜವಳಿ ಮತ್ತು ಉಡುಪು ನೀತಿಯಲ್ಲಿ ಕೈಮಗ್ಗ ಮತ್ತು ಜವಳಿ ಕ್ಷೇತ್ರದ ರಫ್ತು ಉತ್ತೇಜನಕ್ಕೆ ವಿಶೇಷ ಆದ್ಯತೆ ನೀಡಲಾಗಿದೆ ಎಂದು ಜವಳಿ ಅಭಿವೃದ್ದಿ ಆಯುಕ್ತ ಎಬಿ ಬಸವರಾಜು ತಿಳಿಸಿದ್ದಾರೆ. ಬೆಂಗಳೂರಿನ ವಿಶ್ವೇಶ್ವರಯ್ಯ ಟ್ರೇಡ್ ಪ್ರಮೋಷನ್ ಸೆಂಟರ್ನಲ್ಲಿ ಆಯೋಜಿಸಲಾಗಿರುವ 3 ದಿನಗಳ ರಫ್ತುಮುಖಿ ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ರಾಜ್ಯದ ಕೈಮಗ್ಗ ಮತ್ತು ಜವಳಿ ಉತ್ಪನ್ನಗಳಿಗೆ ಜಾಗತಿಕ ಮಾರುಕಟ್ಟೆಯಲ್ಲೂ ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸುವ ನಿಟ್ಟನಲ್ಲಿ ಇಲಾಖೆಯ ಅಧಿಕಾರಿಗಳು ರಫ್ತು ಪ್ರಕ್ರಿಯೆಗಳು, ಮಾರುಕಟ್ಟೆ ಅವಕಾಶಗಳು ಹಾಗೂ ಅಂತಾರಾಷ್ಟೀಯ ವ್ಯಾಪಾರದ ಅಗತ್ಯತೆಗಳ ಕುರಿತು ಸಮಗ್ರ ಜ್ಞಾನ ಹೊಂದಿರುವುದು ಅಗತ್ಯ ಎಂದು ಹೇಳಿದ್ದಾರೆ. ರಫ್ತು ಕ್ಷೇತ್ರದ ಜ್ಞಾನ ಪಡೆದ ಅಧಿಕಾರಿಗಳು ಅದನ್ನು ನೇಕಾರರು ಮತ್ತು ಉದ್ಯಮಿಗಳಿಗೆ ತಲುಪಿಸುವ ಮೂಲಕ ರಫ್ತು ವಿಸ್ತರಣೆಗೆ ಸೇತುವೆಯಾಗಿ ಕಾರ್ಯನಿರ್ವಹಿಸಬೇಕೆಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೂತನ 19 ಸಚಿವರಿಗೆ ಶೀಘ್ರವೇ ಖಾತೆ ಹಂಚಿಕೆ ನಡೆಸಲು ಕಾಂಗ್ರೆಸ್ ವರಿಷ್ಠರು ನಿರ್ಧರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಪ್ರಧಾನ ಕಾರ್ಯದರ್ಶಿಗಳಾದ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ನವದೆಹಲಿಯಲ್ಲಿ

0: ಚರ್ಚೆ ನಡೆಸುತ್ತಿದ್ದಾರೆ. ಅಂತಿಮ ಪಟ್ಟಿಯನ್ನು ಇಂದು ಹೈಕಮಾಂಡ್ ಅನುಮೋದಿಸುವ ನಿರೀಕ್ಷೆ ಇದ್ದು, ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ರವಾನಿಸಲು ವರಿಷ್ಠರು ತೀರ್ಮಾನಿಸಿದ್ದಾರೆ. ಗುರುವಾರ ವಿಧಾನಮಂಡಲ ಮಳೆಗಾಲದ ಅಧಿವೇಶನ ಆರಂಭವಾಗಲಿದ್ದು, ಅದಕ್ಕೂ ಮುನ್ನವೇ ಸಂಪುಟ ವಿಸ್ತರಣೆ ಪೂರ್ಣಗೊಳಿಸಲು ಹೈಕಮಾಂಡ್ ನಿರ್ಧರಿಸಿದೆ. ಅಧಿವೇಶನ ಆರಂಭಕ್ಕೂ ಮುನ್ನ ಖಾತೆ ಹಂಚಿಕೆ ಪೂರ್ಣಗೊಳ್ಳಲಿದೆ ಎಂದು ಜಲಸಂಪನ್ಮೂಲ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಕೋಲಾರದಲ್ಲಿ ತಿಳಿಸಿದ್ದಾರೆ. ಕೊಪ್ಪಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಶಿವರಾಜ್ ಸಿಂಗ್ ತಂಗಡಗಿ, ಇಂದು ಸಂಜೆಯೊಳಗೆ ಖಾತೆಗಳನ್ನು ಹಂಚಿಕೆ ಮಾಡುವ ಸಾಧ್ಯತೆ ಹೆಚ್ಚಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆದೇಶದಂತೆ ಸಂಪುಟದ ಸಚಿವರು ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡಿದ್ದು, ವಿವಿಧ ಜಿಲ್ಲೆಗಳಲ್ಲಿ ಬರ ಪರಿಸ್ಥಿತಿ ಅವಲೋಕಿಸುತ್ತಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ನಾಗನಹಳ್ಳಿ ಮಂಡನಪಾಳ್ಯ ಗ್ರಾಮದ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿ ಪರಿಶೀಲಿಸಿದರು. ಅಡಿಕೆ ತೋಟಗಳಿಗೆ ಭೇಟಿ ನೀಡಿದ ಅವರು, ಫಲವತ್ತಾದ ಮಣ್ಣಿನಲ್ಲಿ ಬೆಳೆದಿದ್ದ ಅಡಿಕೆ ಬೆಳೆ ನೀರಿನ ಕೊರತೆಯಿಂದ ಒಣಗುತ್ತಿರುವುದನ್ನು ಖುದ್ದು ವೀಕ್ಷಿಸಿದರು. ಬರದಿಂದ ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ರೈತರಿಂದ ಮಾಹಿತಿ ಪಡೆದರು. ಈ ಸಂದರ್ಭದಲ್ಲಿ ರೈತರು ಬರ ಪರಿಹಾರ ಒದಗಿಸುವಂತೆ ಹಾಗೂ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಮೂಲಕ ಕುಣಿಗಲ್ ತಾಲೂಕಿಗೆ ನೀರು ಹರಿಸುವಂತೆ ಮನವಿ ಮಾಡಿದರು. ಈ ನಡುವೆ ಕಲಬುರಗಿ ಜಿಲ್ಲೆಯ ರೈತರು ನಿರಂತರವಾಗಿ ಪ್ರಕೃತಿ ವಿಕೋಪದ ಸಂಕಷ್ಟಗಳನ್ನು ಎದುರಿಸುತ್ತಿದ್ದು, ಕಳೆದ ವರ್ಷ ಅತಿವೃಷ್ಟಿಯಾದರೆ ಈ ವರ್ಷ ಅನಾವೃಷ್ಟಿಯ ಸಮಸ್ಯೆ ಉಂಟಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ರೈತರ ಹಿತ ಕಾಯುವ ಕೆಲಸವನ್ನು ಬದ್ದತೆಯಿಂದ ಕೈಗೊಳ್ಳಲಿದೆ ಎಂದು ಎಕ್ಸ್ನಲ್ಲಿ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಉಂಟಾಗಿರುವ ಮಳೆ ಕೊರತೆ ಹಾಗೂ ಬರ ಪರಿಸ್ಥಿತಿ ಎದುರಿಸಲು ಕುಡಿಯುವ ನೀರು ಮತ್ತು ಜಾನುವಾರುಗಳಿಗೆ ಮೇವಿನ ಪೂರೈಕೆ ಸರ್ಕಾರದ ಮೊದಲ ಆದ್ಯತೆ ನೀಡಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಈ ಬಾರಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗದ ಹಿನ್ನೆಲೆಯಲ್ಲಿ ಬಿತ್ತನೆ ಕಾರ್ಯ ಕುಂಠಿತಗೊಂಡಿದೆ. ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಜಾನುವಾರುಗಳಿಗೆ ಮೇವಿನ ಕೊರತೆಯಾಗದಂತೆ ಅಗತ್ಯ ವ್ಯವಸ್ಥೆ ಮಾಡಲಾಗುವುದೆಂದು ಸ್ಪಷ್ಟಪಡಿಸಿದ್ದಾರೆ. ಎತ್ತಿನಹೊಳೆ ಯೋಜನೆಗೆ ಗುಬ್ಬಿ ತಾಲೂಕಿನಲ್ಲಿ 1.8 ಕಿಲೋಮೀಟರ್ ಅರಣ್ಯ ಭೂಮಿ ಹಸ್ತಾಂತರ ಪ್ರಕ್ರಿಯೆಯು ಪೂರ್ಣಗೊಂಡಿದ್ದು, ಮುಂದಿನ 2-3 ತಿಂಗಳಲ್ಲಿ ಕಾಮಗಾರಿ ಮುಕ್ತಾಯಗೊಳ್ಳುವ ನಿರೀಕ್ಷೆ ಇದೆ. ಕಾಮಗಾರಿಗಳು ಪೂರ್ಣಗೊಂಡರೆ ಈ ವರ್ಷದ ಅಂತ್ಯದ ವೇಳೆಗೆ ದೊಡ್ಡಬಳ್ಳಾಪುರದವರೆಗೆ ಎತ್ತಿನಹೊಳೆ ನೀರು ತಲುಪಲಿದೆ. ಮುಂದಿನ ವರ್ಷ ಕೋಲಾರ, ಚಿಕ್ಕಬಳ್ಳಾಪುರ ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಗಳ ಸುಮಾರು 300 ಕೆರೆಗಳಿಗೆ ನೀರು ತುಂಬಿಸುವ ಗುರಿ ಹೊಂದಲಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಸಚಿವ ಎಚ್.ಸಿ. ಬಾಲಕೃಷ್ಣ ಬರ ಪರಿಸ್ಥಿತಿಯಿಂದ ಉಂಟಾಗಿರುವ ಬೆಳೆಹಾನಿ ಹಾಗೂ ರೈತರ ಸಮಸ್ಯೆಗಳ ಕುರಿತು ಪರಿಶೀಲನೆ ನಡೆಸಿದರು. ಮುಂಗಾರು ಮಳೆಯ ಕೊರತೆಯಿಂದಾಗಿ ಅಲಸಂದೆ, ಜೋಳ ಸೇರಿದಂತೆ ವಿವಿಧ ಬೆಳೆಗಳು ಹಾನಿಗೆ ಒಳಗಾಗಿದೆ. ರೈತರ ಜಮೀನಿಗೆ ಭೇಟಿ ನೀಡಿ ಬೆಳೆಗಳ ಸ್ಥಿತಿಗತಿ ಹಾಗೂ ಮಳೆಯ ಕೊರತೆಯಿಂದ ಎದುರಾಗಿರುವ ಸಮಸ್ಯೆಗಳನ್ನು ಖುದ್ದಾಗಿ ವೀಕ್ಷಿಸಿ ರೈತರಿಂದಲೇ ಅವರ ಸಂಕಷ್ಟಗಳು ಹಾಗೂ ಅಗತ್ಯತೆ ಕುರಿತು ಮಾಹಿತಿ ಪಡೆದುಕೊಂಡಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ದಾವಣಗೆರೆ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ 2026 ಪ್ರಕ್ರಿಯೆಯ ಪ್ರಮುಖ ಘಟ್ಟವಾಗಿ ಇದೇ 24ರಂದು ಕರಡು ಮತದಾರರ ಪಟ್ಟಿಯನ್ನು ಅಧಿಕೃತವಾಗಿ ಪ್ರಕಟಿಸಲಾಗುವುದೆಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭ್ರಷ್ಟಾಚಾರ ವಿಚಾರದಲ್ಲಿ ರಾಜಿ ಇಲ್ಲ. ಕಾನೂನು ಚೌಕಟ್ಟಿನಲ್ಲಿ ಜನರ ಸಮಸ್ಯೆಗೆ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ರಾಜ್ಯದ ನೂತನ ಜವಳಿ ನೀತಿಯಲ್ಲಿ ರಫ್ತು ಉತ್ತೇಜನಕ್ಕೆ ವಿಶೇಷ ಒತ್ತು ನೀಡಲು ಸರ್ಕಾರ ನಿರ್ಧಾರ. ಅಧಿವೇಶನ ಆರಂಭಕ್ಕೂ ಮುನ್ನ ಖಾತೆ ಹಂಚಿಕೆಗೆ ಸಿದ್ದತೆ. ನವದೆಹಲಿಯಲ್ಲಿ ಕಾಂಗ್ರೆಸ್ ವರಿಷ್ಠರಿಂದ ಸಭೆ. ತುಮಕೂರು, ಕೋಲಾರ, ಬೆಂಗಳೂರು ದಕ್ಷಿಣದಲ್ಲಿ ಸಚಿವರಿಂದ ಬರ ಪರಿಸ್ಥಿತಿ ಅಧ್ಯಯನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ನಳಿನಿ ಪೈ.
1: ನಮಸ್ತೆ ಬಚ್ಚೋ.
2: ನಮಸ್ತೆ ಟೀಚರ್ ನಿಜಿ.
3: ನಮಸ್ತೆ ಟೀಚರ್ ನಿಜಿ.
1: ಹಮಾರ ಆಜ್ ಕಾ ವಿಷಯ ಹೈ ಮಾ ಕಹೆ ಏಕ್ ಕಹಾನಿ. ಯಹ ಏಕ್ ಕವಿತಾ ಹೈ ಜೊ ಮೈಥಿಲಿ ಶರಣ್ ಗುಪ್ತ ನೇ ಲಿಖಿ ಹೈ. ಯಹ ಬಹುತ್ ಹಿ ಪ್ಯಾರಿ ಕವಿತಾ ಹೈ ಜೊ ತುಮ್ ಲೋಗೋ ಕೋ ಕಭಿ ಯಾದ್ ಕರ್ನಾ ಚಾಹಿಯೆ. ಏಕ್ ಬಾತ್ ಬತಾವೋ, ತುಮ್ ಲೋಗೋ ನೇ ಕಭಿ ಅಪ್ನೆ ಮಾ ಸೇ ಕಹಾನಿ ಸುನ್ನೆ ಕಿ ಜಿದ್ ಕಿ ಹೈ?
2: ಜೀ ಹಾಂ ಟೀಚರ್ ನಿಜಿ,
3: ಜೀ ಬಹುತ್ ಬಾರ್.
1: ಅಚ್ಛಾ, ಯಹ ಕವಿತಾ ಮೇ ಭಿ ಏಕ್ ಛೋಟಾ ಬಚ್ಚಾ ಅಪ್ನಿ ಮಾ ಸೇ ಕಹಾನಿ ಸುನ್ನೆ ಕಿ ಜಿದ್ ಕರ್ತಾ ಹೈ. ತೋ ಶುರು ಕರೇ,
2: ಹಮ್ ಕವಿತಾ ಸುನೇಂಗೆ.
3: ಯಹ ಕವಿತಾ ಕಿಸ್ನೆ ಲಿಖಾ ಹೈ ಟೀಚರ್ ನಿಜಿ?
1: ಮೈ ತುಮ್ ಲೋಗೋ ಕೋ ಬತಾನೆ ಹಿ ವಾಲಿ ಥಿ. ಕವಿ ಕಾ ನಾಮ ಹೈ ಮೈಥಿಲಿ ಶರಣ್ ಗುಪ್ತ. ಇನ್ಕಾ ಜನ್ಮ ಉತ್ತರ ಪ್ರದೇಶ ಕೆ ಝಾನ್ಸಿ ಜಿಲ್ಲೆ ಕೆ ಚಿರ್ಗಾಂವ್ ಗ್ರಾಮ ಮೇ ಹುವಾ ಥಾ ಔರ್ ಉನ್ಹೋನೆ ಘರ್ ಮೇ ಹಿ ಪಡಾಯಿ ಕಿ ಥಿ. ಸಂಸ್ಕೃತ, ಬಂಗ್ಲಾ, ಮರಾಠಿ ಔರ್ ಹಿಂದಿ ಸೀಖೆ. ಉನ್ಕಿ ರಚನಾ ಮಹಾಕಾವ್ಯ ಸಾಕೇತ್ ಕೆ ಲಿಯೆ ಉನ್ಹೇ ಮಂಗ್ಲಾ ಪ್ರಸಾದ್ ಪಾರಿತೋಷಿಕ್ ಪ್ರದಾನ್ ಕಿಯಾ ಗಯಾ. ಭಾರತ ಸರ್ಕಾರ ನೇ ಉನ್ಕೋ ಪದ್ಮಭೂಷಣ್ ಸೇ ಭಿ ಅಲಂಕೃತ ಕಿಯಾ. ಉನ್ಕಿ ರಚನಾ ಮೇ ದೇಶಭಕ್ತಿ, ಗಾಂಧಿವಾದ್, ಮಾನವತಾ ಔರ್ ನಾರಿ ಕೆ ಪ್ರತಿ ಕರುಣಾ ವ್ಯಕ್ತ ಕಿ ಗಯಿ ಹೈ. ಚಲೋ ಅಬ್ ಕವಿತಾ ಪಡ್ತೆ ಹೈ.
2: ಮೈ ಪಡೂ ಟೀಚರ್ ಜೀ?
1: ಚಲೋ ಶುರು ಕರ್ನೆ ಸೇ ಪಹಲೆ ಮುಜೆ ತುಮ್ ಲೋಗೋ ಸೇ ಏಕ್ ಔರ್ ಪ್ರಶ್ನ ಪೂಚ್ನಾ ಥಾ.
2: ಕ್ಯಾ ಕ್ಯಾ ಹೈ ಟೀಚರ್ ನಿಜಿ?
1: ತುಮ್ ಲೋಗೋ ನೇ ಬುದ್ಧ ಕಾ ನಾಮ ಸುನಾ ಹೈ?
2: ಜೀ, ಉನ್ಕೋ ದಿ ಎನ್ಲೈಟನ್ಡ್ ವನ್ ಕಹಾ ಜಾತಾ ಹೈ.
3: ಹಾಂ,
1: ಬಿಲ್ಕುಲ್ ಸಹಿ. ಬುದ್ಧ ಕಾ ಮತಲಬ್ ಹೈ ಜಗಾ ಹುವಾ. ಯಹ ಏಕ್ ಹಾದ್ಸೆ ಪರ್ ಆಧಾರಿತ ಹೈ. ಏಕ್ ದಿನ ಜಬ್ ವಹ ಉಪವನ್ ಮೇ ಸೈರ್ ಕರ್ ರಹೇ ಥೇ ಉನ್ಹೋನೆ ಏಕ್ ಹಂಸ್ ಕೋ ಗಿರ್ತೆ ದೇಖಾ. ವಹ ತುರಂತ ಉಸ್ ಹಂಸ್ ಕೋ ಠೀಕ್ ಕರ್ನೆ ಕೆ ಲಿಯೆ ಪಹುಂಚ ಗಯೆ. ಇತ್ನೆ ಮೇ ಶಿಕಾರಿ ಆಯಾ ಔರ್ ಹಂಸ್ ಕೋ ವಾಪಸ್ ಮಾಂಗ್ನೆ ಲಗಾ. ಉಸ್ಕೆ ಬಾದ್ ಕ್ಯಾ ಹುವಾ? ಚಲೋ ಕವಿತಾ ಸುನೇ.
2: ಮೈ ಪಡೂಂಗಿ.
1: ಚಲೋ ಪಡೋ.
2: ಮಾ ಕಾ ಏಕ್ ಕಹಾನಿ. ಬೇಟಾ, ಸಮಜ್ ಲಿಯಾ ಕ್ಯಾ ತೂನೆ, ಮುಜ್ಕೋ ಅಪ್ನಿ ನಾರಿ ಕಹತಿ ಹೈ ಮುಜ್ಸೆ ಯಹ ಬೇಟಿ, ತೂ ಮೇರಿ ನಾನಿ ಕಿ ಬೇಟಿ. ಯಹ ತೋ ಮಾ ಬೇಟಿ ಹಿ ಬೇಟಿ, ರಾಜಾ ಥಾ ಯಾ ರಾನಿ. ಮಾ ಕಹೋ ಏಕ್ ಕಹಾನಿ, ತೂ ಹೈ ಬೇಟಿ ಮಾನ್ ಧನ್ ಮೇರಿ. ಸುನ್ ಉಪವನ್ ಮೇ ಬಡೆ ಸವೇರೆ, ತಾತ್ ಭ್ರಮಣ ಕರ್ತೆ ಥೇ ತೇರೆ, ಜಹಾ
1: ಸುರಭಿ ಮನಮಾನಿ. ಚಲೋ ಮೇ ಏಕ್ ಬಾರ್ ಔರ್ ಪಡ್ತಿ ಹೂ. ಮಾ ಕಹೆ ಏಕ್ ಕಹಾನಿ. ಬೇಟಾ, ಸಮಜ್ ಲಿಯಾ ಕ್ಯಾ ತೂನೆ, ಮುಜ್ಕೋ ಅಪ್ನಿ ನಾನಿ. ಕಹತಿ ಹೈ ಮುಜ್ಸೆ ಯಹ ಚೇಟಿ, ತೂ ಮೇರಿ ನಾನಿ ಕಿ ಬೇಟಿ. ಕಹ ತೋ ಮಾ ಲೇಟಿ ಹಿ ಲೇಟಿ, ರಾಜಾ ಥಾ ಯಾ ರಾನಿ. ಮಾ ಕಹೆ ಏಕ್ ಕಹಾನಿ, ತೂ ಹೈ ಹಟಿ ಮಾನ್ಧನ್ ಮೇರೆ, ಸುನ್ ಉಪವನ್ ಮೇ ಬಡೆ ಸವೇರೆ, ತಾತ್ ಭ್ರಮಣ ಕರ್ತೆ ತೇ ತೇರೆ, ಜಹಾ ಸುರಭಿ ಮನಮಾನಿ. ಠೀಕ್ ಹೈ. ಯಹಾ ಕಿತ್ನೆ ಲೋಗೋ ಕಿ ಆವಾಜ್ ಸುನಾಯಿ ದೇತಿ ಹೈ ತುಮ್ ಲೋಗೋ ಕೋ?
3: ದೋ ಲೋಗೋ ಕಿ ಆವಾಜ್, ಏಕ್ ಬಚ್ಚೆ ಕಿ ಔರ್ ದೂಸರೆ ಮಾ ಕಿ.
1: ಪಹಲೇ ಆವಾಜ್ ಕಿಸ್ ಕಿ ಹೈ?
2: ಮಾ ಕಿ ಆವಾಜ್.
1: ಬಚ್ಚಾ ಮಾ ಕೋ ಕಹಾನಿ ಸುನಾನೆ ಕಿ ಮಾಂಗ್ ಕರ್ ರಹಾ ಹೈ ಔರ್ ಮಾ ಕ್ಯಾ ಕಹ ರಹಿ ಹೈ?
2: ವಹ ಪೂಚ್ ರಹಿ ಹೈ ಕಿ ಬೇಟಾ, ತೂನೆ ಮುಜೆ ಅಪ್ನಿ ನಾನಿ ಸಮಜ್ ರಖಾ ಹೈ, ತೋ ಮೈ ತುಜೆ ಕಹಾನಿ ಸುನಾಓಗಿ?
3: ಜೀ, ಜೈಸೆ ಜ್ಯಾದಾತರ್ ಹೋತಾ ಹೈ, ನಾನಿ ಯಾ ದಾದಿ ಬಚ್ಚೋ ಕೋ ಕಹಾನಿಯಾ ಸುನ್ತೆ ಹೈ.
1: ಬೇಟಾ ಕ್ಯಾ ಕಹತಾ ಹೈ? ವಹ ಕಹತಾ ಹೈ ಕಿ ಏಕ್ ಚೇಟಿ ಕಹ ರಹಿ ಹೈ ಕಿ ಮಾ ನಾನಿ ಕಿ ಬೇಟಿ ಹೈ. ನಾನಿ ನ ಸಹಿ, ಅಬ್ ಚೇಟಿ ಕಾ ಕ್ಯಾ ಅರ್ಥ ಹೈ? ಚೇಟಿ ಕಾ ಮತಲಬ್ ಹೈ ದಾಸಿ,
2: ಯಾನಿ ಕಿ ನೌಕರಾನಿ ಹೈ ನ ಟೀಚರ್ ನಿಜಿ?
1: ಬಿಲ್ಕುಲ್ ಸಹಿ ಕಹಾ. ಬೇಟಾ ಪೂಚ್ತಾ ಹೈ, ಮಾ ಕಹಾನಿ ಕಿಸ್ಕೆ ಬಾರೆ ಮೇ ಹೈ, ರಾಜಾ ಕಿ ಯಾ ರಾನಿ ಕಿ? ಮಾ ಬೋಲ್ತಿ ಹೈ, ಏಕ್ ದಿನ್ ಕಿ ಬಾತ್ ಹೈ, ಮೇರೆ ಹಟಿ ಅನ್ಮೋಲ್ ಬೇಟಾ, ತುಮ್ಹಾರೆ ಪಿತಾಜಿ ತಾತ್ ಯಾನಿ ಪಿತಾಜಿ, ಸವೇರೆ ಉಠಕರ್ ಉಪವನ್ ಮೇ, ಉಪವನ್ ಮತಲಬ್ ಬಗೀಚಾ, ಉಪವನ್ ಮೇ ಸೈರ್ ಕರ್ ರಹೆ ಥೇ. ಭ್ರಮಣ ಅರ್ಥಾತ್ ಸೈರ್ ಕರ್ನಾ, ವಾಕ್ ಕೆ ಲಿಯೆ ಜಾನಾ ಬಗೀಚೆ ಮೇ. ಸುಂದರ್ ವಾತಾವರಣ ಕೆ ಸಾಥ್ ಸುಗಂಧ ಭಿ ಥಾ, ಹವಾ ಕೆ ಸುಗಂಧಿತ ಝೋಂಕೆ ಚಲ್ ರಹೆ ಥೇ. ಆಗೆ ಪಡೋ ತುಮ್.
3: ಜಹಾ ಸುರಭಿ ಮನಮಾನಿ,

0: ಕೇಸರಿ ಬಿಳಿ ಹಸಿರು ತ್ಯಾಗ ಶಾಂತಿ ಸತ್ಯದ ಹೆಸರು. ನಮ್ಮೆಲ್ಲರ ಏಕತೆಗೆ ಒಂದೇ ಉಸಿರು, ತ್ರಿವರ್ಣ ಧ್ವಜ ಹಾರಿಸಿ ಕೂಗಿ ಹೇಳೋಣ ನಾವು ಭಾರತೀಯರು. ಆಗಸ್ಟ್ 15ರಂದು ಪ್ರತಿ ಮನೆಯ ಮೇಲೆ ಹಾರಾಡಲಿ ಐಕ್ಯತೆಯ ಸಂಕೇತವಾದ ರಾಷ್ಟ್ರಧ್ವಜ.
1: ಹರ್ ಘರ್ ತಿರಂಗ,
2: ಘರ್ ಘರ್ ತಿರಂಗ.

ಆಕಾಶವಾಣಿ ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ. ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ. ಅವಲೋಕನ 6:30. ಶ್ರೋತೃಗಳೇ ಗಮನಿಸಿ, ಇಂದು 6:50 ಕಾರ್ಯಕ್ರಮ ಕಿಸಾನ್ ವಾಣಿ. ಕೇಂದ್ರ ಸರ್ಕಾರದ ಕೃಷಿ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಇದು. ಒಣ ಕೃಷಿ ಬೇಸಾಯ ಕ್ರಮಗಳ ಕುರಿತಾಗಿ ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾ ಸಂಧ್ಯಾ ಕೆ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ನಂತರ 7:20 ತುರುವೇಕೆರೆ ತಾಲೂಕು ಕೊಳ್ಳಲದ ತೋಪೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದಗಳು. 7:45 8:15 8:30 ಸಿರಿಗಂಧ. 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 9:15 ಸಂಪದಾ ಭಟ್ ಹಾಡಿರುವ ಭಾವಗೀತೆಗಳು. 9:30 ಮನಿ ಟಾಕ್, ನಂತರ ಮಂಥನ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. ಇನ್ನು ರಾತ್ರಿ 10:00 ಸಂಸತ್ ಸದನದ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿಮುದ್ರಣ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ತದನಂತರ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಶಶಾಂಕ್ ವಿ ಚಿನ್ಯ ಅವರಿಂದ ಕೊಳಲು ವಾದನ. ವಾಲಿನ್ ಸಹಕಾರ ವೆಂಕಟೇಶ್ ಜೋಸ್ಯಾರ್, ಮೃದಂಗ ಸಹಕಾರ ಆರ್ ನರಸಿಂಹನ್. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ನಂತರ ಗೀತ

ಆಕಾಶವಾಣಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಯೇ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:01:30 ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಸಮಯ 3:37 ಇನ್ನು ಮುಂದೆ ಕೇಳಿ ಕಾರ್ಯಕ್ರಮ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ
2: ನ್ಯಾಯವಾಣಿ ಕಾರ್ಯಕ್ರಮದ ನಮ್ಮ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇವತ್ತು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ಕಾನೂನುಬದ್ಧವಾಗಿ ವಾಹನ ಚಲಾವಣೆ ಮಾಡಬೇಕು ಅಂತಂದರೆ ನಮಗೆ ಒಂದು ಅಬ್ಬಬ್ಬ ಅಂದರೆ ಲೈಸೆನ್ಸ್ ಇರಬೇಕು ಅಂತ ಅಷ್ಟು ಮಾತಾಡ್ತೀವಿ, ಮತ್ತು ಇನ್ನೇನೇನೋ ಇರ್ತದೆ, ಏನೇನು ಬೇಕು ಅಂತನೋದನ್ನು ಹೇಳಿ ಸರ್. ಮೊದಲಿಗೆ ಈ ಡ್ರೈವಿಂಗ್ ಲೈಸೆನ್ಸಿನ

0: ಮಹತ್ವದ ಅಲ್ಲಿಂದ ಶುರು ಮಾಡಿ ಸರ್.
1: ಡ್ರೈವಿಂಗ್ ಲೈಸೆನ್ಸ್ ಅನ್ನುವಂಥದ್ದು ಕಡ್ಡಾಯ ಪ್ರಮಾಣ ಪತ್ರ. ಅದರಲ್ಲಿ ಒಂದು, ಕಲಿಯುವ ಹಂತದಲ್ಲಿ ಮೊದಲು ಕಲಿಕಾ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಳಬೇಕು. ಇದಕ್ಕಾಗಿ ನೀವು ಹತ್ತಿರದ RTO ಆಫೀಸ್ನಲ್ಲಿ ಅರ್ಜಿ ಸಲ್ಲಿಸಬಹುದು, ಅಥವಾ ಸಾರಥಿ ಪರಿವಾಹನ್ ಪೋರ್ಟಲ್ನಲ್ಲಿ ಕೂಡ ಆನ್ಲೈನ್ನಲ್ಲಿ ಅರ್ಜಿ ಹಾಕಬಹುದು. ಲರ್ನರ್ಸ್ ಲೈಸೆನ್ಸ್ ಇರುವಾಗ ವಾಹನದ ಮುಂದೆ ಮತ್ತು ಹಿಂದೆ ಎಲ್ ಫಲಕವನ್ನು ಪ್ರದರ್ಶಿಸುವುದು ಕಡ್ಡಾಯ ಆಗಿರುವಂಥದ್ದು. ಅನುಭವಿ ಚಾಲಕರ ಜೊತೆ ಮಾತ್ರ ನೀವು ಚಾಲನೆಯನ್ನು ಮಾಡಬಹುದು. ಇನ್ನು 30 ದಿವಸದ ನಂತರ ಸರಿಯಾದ ತರಬೇತಿಯನ್ನು ಪಡೆದುಕೊಂಡು ಡ್ರೈವಿಂಗ್ ಟೆಸ್ಟ್ ಬರೆದು ಪಾಸಾದರೆ ನಿಮಗೆ ಶಾಶ್ವತವಾದ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಪಡ್ಕೊಳ್ಬಹುದು.
0: ಅಂದ್ರೆ ಒಟ್ಟು ಲೈಸೆನ್ಸ್ ಅನ್ನು ಪಡ್ಕೊಂಡ್ರೆ ಗಾಡಿ ಚಲಾವಣೆಗೆ ಒಂದು ಅರ್ಹತೆ ಸಿಕ್ಕಂಗಾಯ್ತು.
1: ಒಂದು ಅರ್ಹತೆ ಸಿಗ್ತದೆ. ಡ್ರೈವಿಂಗ್ ಲೈಸೆನ್ಸ್ ಜೊತೆಗೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್, ವಾಹನವನ್ನ ದಾಖಲಾತಿ ನೋಂದಣಿ ಸರ್ಕಾರದಲ್ಲಿ ಆಗಿದೆ ಅನ್ನೋದ್ರ ದಾಖಲೆ ಕೂಡ ಕಡ್ಡಾಯ. ಇದು ವಾಹನದ ಮಾಲೀಕರ ಹೆಸರಿನಲ್ಲಿ ಇರುವಂತದ್ದು. ವಾಹನ ಚಲಾಯಿಸುವಾಗ ಯಾವಾಗಲೂ ಅದನ್ನು ಜೊತೆಯಲ್ಲಿ ಇಟ್ಕೊಳ್ಬೇಕು. ಮೂರನೇದಾಗಿ ವಿಮೆ ಅಥವಾ ವಾಹನದ ಇನ್ಶೂರೆನ್ಸ್, ಅದರಲ್ಲಿ ಎರಡು ರೀತಿಯಲ್ಲಿ ಬರುತ್ತೆ. ಒಂದು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್, ಇದು ಕಡ್ಡಾಯವಾಗಿರುವಂತದ್ದು. ಇದಿಲ್ಲದೆ ವಾಹನ ಚಲಾಯಿಸಿದರೆ ಸುಮಾರು 2,000 ರೂಪಾಯಿ ದಂಡ ಅಥವಾ 3 ತಿಂಗಳು ಜೈಲು ಶಿಕ್ಷೆ ಕೂಡ ಆಗಬಹುದು. ಇನ್ನೊಂದು ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಅಂತ ಇದೆ. ಫಸ್ಟ್ ಪಾರ್ಟಿ ಅಂದ್ರೆ ವಾಹನಕ್ಕೆ ಏನಾದರೂ ಅಪಘಾತ ಆದಾಗ ವಾಹನಕ್ಕೆ ಡ್ಯಾಮೇಜ್ಗಳಾದ್ರೆ ಅದನ್ನು ಇನ್ಶೂರೆನ್ಸ್ ಕಂಪನಿ ಭರಿಸುವ ಹಾಗೆ ಅದನ್ನು ಪ್ರತಿ ವರ್ಷ ನವೀಕರಿಸಬೇಕು. ಕೊನೆಯದಾಗಿ ವಾಯು ಮಾಲಿನ್ಯ ನಿಯಂತ್ರಣ ಸರ್ಟಿಫಿಕೇಟ್ ಅಥವಾ PUC ಅಂತ ಹೇಳ್ತೇವೆ, ಪೊಲ್ಯೂಷನ್ ಅಂಡರ್ ಕಂಟ್ರೋಲ್ ಸರ್ಟಿಫಿಕೇಟ್. ಇದನ್ನು ಕೂಡ ಹೊಗೆ ನಿಯಂತ್ರಣ ಮಿತಿಯಲ್ಲಿದೆ ಎನ್ನುವಂತಹ ಪ್ರಮಾಣ ಪತ್ರ, ಇದನ್ನು ಹತ್ತಿರದ ಪೆಟ್ರೋಲ್ ಬಂಕ್ ಅಥವಾ PUC ಸೆಂಟರ್ನಲ್ಲಿ ತೆಗೆದುಕೊಳ್ಳಬಹುದು. ಈ 4 ದಾಖಲೆಗಳು ಕಡ್ಡಾಯವಾಗಿ ನಮ್ಮ ವಾಹನ ಚಲಾಯಿಸುವಾಗ ಒಟ್ಟಿಗೆ ಇಟ್ಕೊಳ್ಬೇಕಾಗ್ತದೆ.
0: ಈಗ ಈ ಪೊಲ್ಯೂಷನ್ ಅದು ಏನು ಹೊಗೆ ಹೊರಸೂಸುವಂತದ್ದನ್ನ ಅದನ್ನ ನಿಯಂತ್ರಣದಲ್ಲಿ ಇರಬೇಕು ಅಂತ ಏನು ಸರ್ಟಿಫಿಕೇಟ್ ಅಂದ್ರಲ್ಲ,
1: ಹೌದು
0: ಪೊಲ್ಯೂಷನ್ ಸರ್ಟಿಫಿಕೇಟ್, ಅದು ಅಕಸ್ಮಾತ್ ಇಲ್ಲ ಅಂದ್ರೆ ಅದಕ್ಕೆ ದಂಡ ಇದೆಯಾ?
1: ಪ್ರಸ್ತುತ ಅದು ಬಹಳ ಅಗತ್ಯ ಕೂಡ. ಅದು ಇಲ್ಲದಿದ್ರೆ ಸುಮಾರು 10,000 ರೂಪಾಯಿವರೆಗಿನ ದಂಡವನ್ನು ವಿಧಿಸುವ ಅವಕಾಶಗಳು ಇರ್ತವೆ.
0: ಇದೇನು ಬಿಡು, ಇದ್ರೆ ಅಷ್ಟೇ ಬಿಟ್ರೆ ಅನ್ನೋಂಗಿಲ್ಲ.
1: ಇಲ್ಲ, ಹಾಗೆ ಹೇಳುವ ಹಾಗಿಲ್ಲ.
0: ಮತ್ತೆ ಈಗ ಈ ಲೈಸೆನ್ಸ್ ತಗೋಬೇಕಂತಂದ್ರೆ ಏನೇನೋ ಕೆಲವು ದಾಖಲೆಗಳು ಬೇಕಾಗ್ತದೆ ಅಂತ ಹೇಳ್ತಾರಲ್ಲ, ಅದು ಹೆಂಗೆ?
1: ಹೌದು, ಒಂದು ಯಾವ್ದಾದ್ರು ವಯಸ್ಸಿನ ಪುರಾವೆ ಅಥವಾ ಆಧಾರ್ ಕಾರ್ಡ್, SSLC ಸರ್ಟಿಫಿಕೇಟ್ ಇಂತವು. ವಿಳಾಸದ ಪುರಾವೆ, ಆಧಾರ್ ಕಾರ್ಡ್ ಕೊಟ್ರೆ ವಯಸ್ಸು ಮತ್ತೆ ವಿಳಾಸ ಎರಡು ಅದರಲ್ಲಿ ಸಿಗುತ್ತೆ. ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಎರಡು. ಗೇರ್ ವಾಹನಕ್ಕೆ ಆದರೆ ಕನಿಷ್ಠ 18 ವರ್ಷ ಆಗಿರಬೇಕು. ಗೇರ್ ಇಲ್ಲದ ವಾಹನಗಳಾದ್ರೆ 16 ವರ್ಷ ಆದ್ರೆ ಸಾಕು, ಮತ್ತು ಪೋಷಕರ ಅನುಮತಿ ಬೇಕಾಗ್ತದೆ.
0: ಅಂದ್ರೆ ಈಗ ಗೇರ್ ಲೆಸ್ ಅಂತಂದ್ರೆ 16 ವರ್ಷದ
1: ಕೂಡ ಸಿಗುತ್ತೆ.
0: ಸಾಮಾನ್ಯ ನಾವ್ ಏನ್ ಅನ್ಕೊಂಡ್ಬಿಟ್ಟಿರ್ತೀವಿ ಅಂದ್ರೆ 18 ವರ್ಷದ ಸಿಗುತ್ತೆ,
1: ಆದ್ರೆ ಅಲ್ಲಿ 16 ವರ್ಷ ಮತ್ತೆ ಆ 2 ವರ್ಷಕ್ಕೆ ಪೋಷಕರ ಅನುಮತಿ ಕೂಡ ಕಡ್ಡಾಯ ಆಗಿರೋದು.
0: ಈ ಎಲ್ಲಾ ದಾಖಲೆಗಳನ್ನ ವಾಹನ ಚಲಾವಣೆ ಮಾಡುವಾಗ ನಮ್ಮ ವಾಹನದ ಜೊತೆಗೆ ಇರಬೇಕು.
1: ಒಂದು ಇದರಲ್ಲಿ ಈಗ ವಾಹನ ಚಲಾಯಿಸುವಾಗ ಇವು ಜೊತೆಗೆ ಇಲ್ಲದಿದ್ರು ಡಿಜಿ ಲಾಕರ್ ಆಪ್ ಅಥವಾ ಡಿಜಿಟಲ್ ಆಗಿ ಕೂಡ ಈಗ ಇಟ್ಟುಕೊಂಡಿರುವಂತದ್ದು, ಇದು ಕೂಡ ಕಾನೂನಿನಲ್ಲಿ ಮಾನ್ಯ.
0: ಹೌದಲ್ಲ?
1: ಹೌದು.
0: ಡಿಜಿ ಲಾಕರ್ ನಲ್ಲಿ ಕೂಡ,
1: ಡಿಜಿ ಲಾಕರ್ ನಲ್ಲಿ ಇವತ್ತು ತೋರಿಸಿಕೊಂಡು ಪೊಲೀಸ್ನವರದನ್ನು
0: ಕೇಳಿದ್ರೆ ನಾವು ಕೊಡಬಹುದು,
1: ತೋರಿಸಬಹುದು.
0: ಅವರು ಕೂಡ ಡಿಜಿ ಲಾಕರ್ ನಲ್ಲಿ ಇರೋ ದಾಖಲೆಗಳನ್ನ ಒಪ್ಪಬೇಕು,
1: ಒಪ್ತಾರೆ.
0: ಧನ್ಯವಾದಗಳು ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರೇ, ನಮ್ಮ ಕೇಳುಗರಿಗೆ ಈ ಮಾಹಿತಿ ಮಾಡಿಕೊಟ್ಟಿದ್ದಕ್ಕಾಗಿ ನಮಸ್ಕಾರ.
1: ಧನ್ಯವಾದ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಹೌದು, ನೀವು ಟ್ಯೂನ್ ಮಾಡಿರೋದು ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು ಹೊಂಬಿಸಿಲು ಕಾರ್ಯಕ್ರಮ. ಮೊದಲ ಪ್ರಶ್ನೆಯನ್ನು ಕೇಳುವಂತ ಹೊತ್ತಾಗಿದೆ. ಪ್ರಶ್ನೆ ಹೀಗಿದೆ. ಭಾರತದ ಮೊದಲ ವಾಕ್ಚಿತ್ರ ಅಲಂ ಅರ ಬಿಡುಗಡೆಯಾಗಿದ್ದು 1931. ಅದೇ ವರ್ಷ ಅಂದ್ರೆ 1931

ಇದರಲ್ಲಿ ತೆರೆ ಮೇಲೆ ಬಂದಂತ ಮೂಕಿ ಚಿತ್ರಗಳ ಸಂಖ್ಯೆ ಎಷ್ಟು? ವಾಕ್ ಚಿತ್ರ ಬಂದಂತ ಆ ವರ್ಷದಲ್ಲಿನೇ ಮೂಕಿ ಚಿತ್ರಗಳು ಎಷ್ಟು ತೆರೆ ಮೇಲೆ ಬಂದಿದ್ವು, ಬಿಡುಗಡೆಯಾಗಿದ್ವು ಅನ್ನೋದು ನನ್ನ ಪ್ರಶ್ನೆ. ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್, 9480901013 ಈ ನಂಬರ್ಗೆ ನಿಮ್ಮ ಮುದ್ದಾದ ಹೆಸರಿನ ಜೊತೆ ಸರಿಯಾದ ಉತ್ತರ ಬಂದು ತಲುಪಲಿ. 1931 ತೆರೆ ಮೇಲೆ ಬಂದಂತ ಮೂಕಿ ಚಿತ್ರಗಳ ಸಂಖ್ಯೆ ಎಷ್ಟು?

0: ಕೇಳಿಯಾಗಿತ್ತು ಭಾರತದ ಮೊದಲ ವಾಕ್ಚಿತ್ರ ಅಲಂ ಅರಾ ಬಿಡುಗಡೆಯಾಗಿದ್ದು 1931. ಅದೇ ವರ್ಷ ತೆರೆ ಮೇಲೆ ಬಂದಂತ ಮೂಕಿ ಚಿತ್ರಗಳ ಸಂಖ್ಯೆ ಎಷ್ಟು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ ಎನ್ಆರ್ ಪ್ರಸಾದ್ ರಾಜಜಿನಗರದಿಂದ, ನೇತ್ರ ಕೆಂಗೇರಿಯಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ, ಕಬಾಡಿ ವೆಂಕಟೇಶ್ ಕಬಾಡಿಯಿಂದಿರ ಬಿನ್ನಿಪೇಟೆಯಿಂದ ನಿಮ್ಮತ್ರ ಕೂಡ ಸರಿಯಾಗಿದೆ, ಹಾಗೆ ಹಂಪಿಯಿಂದ ಜಾಫರ್ ಅವರು ಸರಿಯಾದ ಉತ್ತರವನ್ನ ಕಳಿಸಿದ್ರೆ, ಕಿಷ್ಕಿಂಧಾ ನಗರ ಗಂಗಾವತಿಯಿಂದ ಈರಣ್ಣ ಅವರ ಉತ್ತರ ಕೂಡ ಸರಿಯಾಗಿದೆ, ಮಲ್ಲಾಡಿ ಹಳ್ಳಿಯಿಂದ ನಂಬರ್ ಎನಿಂಗ್ ವಿತ್ 7719 ನಿಮ್ಮತ್ರ ಕೂಡ ಸರಿ, ಬಿಎಂ ವಿಶ್ವನಾಥ್ ರಾಮಸಾಗರ ಬಳ್ಳಾರಿಯಿಂದ ಸರಿ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ, ಸುಜಾತ ಕೆ ನಟರಾಜ್ ಹಾಸನದಿಂದ ಸರಿಯಾದ ಉತ್ತರ, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂನಿಂದ ವೇದಶಿಟಿ ಕಳವರ ಕುಂದಾಪುರದಿಂದ, ಅರಕೆರೆಯಿಂದ ಪಂಡಿತ್ ಸಾರ್ವಾಡ್ ಅವರ ಉತ್ತರ ಕೂಡ ಸರಿಯಾಗಿದೆ. ಜೊತೆಗೆ ಸರಿ ಉತ್ತರ ಕೊಟ್ಟಿರೋದು ಮತ್ಯಾರು ಅಂತ ಹೇಳಿ ನೋಡೋದಾದರೆ, ಬಿನಾ ವಸಂತರ ವಸಂತಪುರ ಇಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದೀರಿ. ಜೊತೆಗೆ ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ, ಶ್ವೇತಾ ಎಸ್ರಾವ್ ಸುಳ್ಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ, ಹಾಗೆಯೇ ಸರಿ ಉತ್ತರವನ್ನು ಕಳಿಸಿದ್ದಾರೆ. ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರ ಉತ್ತರ ಕೂಡ ಸರಿಯಾಗಿದೆ. ಎಸ್, ಇಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ರು. ಸರಿಯಾದ ಉತ್ತರ ಏನಾಗಿತ್ತು? ಸರಿ ಉತ್ತರ ಆಗಿತ್ತು 207 ಚಿತ್ರಗಳು, ಮೂಕಿ ಚಿತ್ರಗಳು ತೆರೆ ಮೇಲೆ ಬರುತ್ತೆ 1931. ಅಬ್ಬಾ, ಒಂದೇ ವರ್ಷ 207 ಮೂಕಿ ಚಿತ್ರ ಅಂತ ಹೇಳಿದ್ರೆ, ಭಾಷೆ ಇಲ್ಲ ಅಂತ ಹೇಳಿದ್ರೂ ಕೂಡ ಚಿತ್ರ ಮಾಡಬೇಕು ಅನ್ನುವಂಥ ಹಂಬಲ ಹೇಗಿತ್ತು ಅವತ್ತಿನ ಟೆಕ್ನಾಲಜಿ ಇಲ್ಲದೆ ಇರುವಂಥ ತಾಂತ್ರಿಕತೆಯ ಕೊರತೆ ಇದ್ದಂಥ ಕಾಲದಲ್ಲೂ ಕೂಡ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಮತ್ತೊಂದು ಪ್ರಶ್ನೆ, ಶಿವರಾಜ್ ಕುಮಾರ್ ಅಭಿನಯದ ಕನ್ನಡದ ಯಾವ ಚಿತ್ರವನ್ನು ನಿಯೋನಾಯರ್ ಪ್ರಯೋಗ ಅಂತ ಹೇಳಿ ಕರೆಯಲಾಗುತ್ತೆ? ಶಿವರಾಜ್ ಕುಮಾರ್ ಅಭಿನಯದ ಕನ್ನಡದ ಯಾವ ಚಿತ್ರವನ್ನು ನಿಯೋನಾಯರ್ ಪ್ರಯೋಗ ಅಂತ ಹೇಳಿ ಕರೆಯಲಾಗುತ್ತೆ? ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @

ಆಹಾ, ಬ್ಯೂಟಿಫುಲ್ ಗೀತೆಯನ್ನ ಕೇಳಿದ್ರಿ ಅಲ್ವಾ? ಪ್ರಶ್ನೆ ಕೇಳಿ ಆಗಿತ್ತು, ಶಿವರಾಜ್ ಕುಮಾರ್ ಅಭಿನಯದ ಕನ್ನಡದ ಯಾವ ಚಿತ್ರವನ್ನ ನಿಯೋ ನಾಯರ್ ಪ್ರಯೋಗ ಅಂತ ಹೇಳಿ ಕರೆಯಲಾಗತ್ತೆ ಎನ್ನುವುದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿರೋದು ಯಾರಿಲ್ಲ ಅಂತ ನೋಡೋದಾದ್ರೆ, ಜಯಶ್ರೀ ಸುನೀಲ್ ರಾಜಾಜಿನಗರದಿಂದ ನಿಮ್ಮ ಉತ್ತರ ಸರಿಯಾಗಿದೆ. ಹಾಗೆ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿರೋದು ಬಹಳಷ್ಟು ಜನ ಮಫ್ತಿ ಅಂತ ಹೇಳಿದ್ದೀರಿ. ಆಹಾ, ಕಬಾಡಿ ವೆಂಕಟೇಶ್ ಕಬಾಡಿ ಇಂದಿರಾ ಬಿನ್ನಿಪೇಟೆಯಿಂದ ಸರಿಯಾದ ಉತ್ತರ ಭೈರತಿ ರಣಗಲ್ಲಿರ್ಬೋದಾ ಅಂತ ಕೇಳ್ತಾ ಇದ್ದೀರಾ. ಅದು ಸರಿ ಉತ್ತರ ಅಲ್ಲ, ಚಿಗುರಿದ ಕನಸು ಅಂತ ಹೇಳಿ ಬಹಳಷ್ಟು ಜನ ಓಂ ಇರಬೇಕು ಅಂತ ಕೇಳ್ತಾ ಇದ್ದೀರಾ. ಅದು ಕೂಡ ಸರಿಯಾದ ಉತ್ತರ ಅಲ್ಲ. ನಾನು ಕೂಡ ಇನ್ಯಾರು ಸರಿ ಉತ್ತರ ಕೊಟ್ಟಿರ್ಬೋದು ಅಂತ ಹೇಳಿ ಹುಡುಕ್ತಾ ಇದ್ದೀನಿ. ಎಸ್ 45 ಚಿತ್ರ ಇರ್ಬೋದಾ ಅಂತ ಕೇಳಿದ್ದೀರಾ. ಇಲ್ಲ, ಮಲಾಡಿ ಹಳ್ಳಿಯಿಂದ ನಂಬರ್ ಎಂಡಿಂಗ್ ಬಿಟ್ 7719 ನಿಮ್ಮ ಉತ್ತರ ಸರಿಯಾಗಿದೆ. ಜೊತೆಗೆ ಸರಿಯಾದ ಉತ್ತರವನ್ನು ಕೊಟ್ಟಿರೋದು ಮತ್ಯಾರು ಅಂತ ಹೇಳಿ ನೋಡೋದಾದ್ರೆ, ಎಸ್ ವೇದಶೆಟ್ಟಿ ಕಳವರ ಕುಂದಾಪುರದಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಅಯ್ಯೋ ಮೇಡಮ್, ಪ್ರಶ್ನೆನೆ ಅರ್ಥ ಆಗ್ಲಿಲ್ಲ, ಏನದು ನಿಯೋ ನಾಯರ್ ಪ್ರಯೋಗ ಅಂತ ಕೇಳ್ತಾ ಇದ್ದೀರಾ. ಖಂಡಿತ ಹೇಳ್ತೀನಿ, ಹಾಗಂದ್ರೆ ಏನು ಅಂತ ಹೇಳಿ. ಸದ್ಯಕ್ಕೆ ನನ್ನ ಪ್ರಕಾರ ಬಹುಶಃ ಇಷ್ಟೇ ಜನ ಸರಿಯಾದ ಉತ್ತರ ಕೊಟ್ಟಿರೋದು ಅಂತ ಅನ್ಕೊಳ್ತೀನಿ. ಹಾಗಿದ್ರೆ ಸರಿ ಉತ್ತರ ಏನಾಗಿತ್ತು? ಕಡ್ಡಿಪುಡಿ. ಕಡ್ಡಿಪುಡಿ ಚಿತ್ರವನ್ನ ಕನ್ನಡ ಚಿತ್ರರಂಗದ ನಿಯೋ ನಾಯರ್ ಪ್ರಯೋಗ ಅಂತ ಹೇಳಿ ಕರೆಯಲಾಗತ್ತೆ. ಏನಿದು ನಿಯೋ ನಾಯರ್ ಪ್ರಯೋಗ ಅಂತ ಹೇಳಿದ್ರೆ, ಸಿನಿಮಾ ಚಿತ್ರೀಕರಣ ಬಹುತೇಕ ಕತ್ತಲೆಯಲ್ಲಿ ನಡೆಯುವಂಥದ್ದು. 1940-50 ದಶಕದಲ್ಲಿ ಬಂದಂಥ ಚಿತ್ರಗಳು ಹೇಗೆ ಕಾಣುತ್ತೆ ತೆರೆ ಮೇಲೆ, ಅದೇ ರೀತಿಯಲ್ಲಿ ಚಿತ್ರವನ್ನು ಕಟ್ಟಿಕೊಡುವಂಥ ರೀತಿಯನ್ನು ನಿಯೋ ನಾಯರ್ ಪ್ರಯೋಗ ಅಂತ ಹೇಳಲಾಗತ್ತೆ. ಅಷ್ಟೇ ಅಲ್ಲ, ಮತ್ತೊಂದು ಕಾರಣ ಏನು ನಿಯೋ ನಾಯರ್ ಪ್ರಯೋಗ ಅಂತ ಕರೆಯೋದಕ್ಕೆ ಅಂತ ಹೇಳಿದ್ರೆ, ಇಲ್ಲಿ ನಾಯಕನ ಅಥವಾ ವಿಲ್ಲನ್ನ ಏನು ಯಾವುದು ನಾವು ಡಿಸೈಡ್ ಮಾಡೋಕ್ಕಾಗೋದಿಲ್ಲ. ನಾಯಕನೇ ಪೂರ್ತಿ ಅಂತ ಹೇಳೋಕ್ಕಾಗಲ್ಲ, ಅಥವಾ ವಿಲ್ಲನ್ ಅಂತ ಕೂಡ ಹೇಳೋಕ್ಕಾಗಲ್ಲ. ಯಾವುದೇ ನೈತಿಕತೆಯ ಬಗ್ಗೆ ನಾವಿಲ್ಲಿ ಮಾತಾಡಲ್ಲ. ಚಿತ್ರದಲ್ಲಿ ಇದು ಸರಿ, ಇದು ತಪ್ಪು, ಅಯ್ಯೋ ಅವ್ನು ತಪ್ಪು ಮಾಡಿದ್ದ ಅಲ್ವಾ ಹೀರೋ, ಇದೆಲ್ಲ ನಾವು ಮಾತಾಡಲ್ಲ. ಹಾಗಾಗಿ ಇದ್ದ ಹಾಗೆ ಸಿನಿಮಾವನ್ನು ಸ್ವೀಕರಿಸ್ತೀವಿ. ಇದನ್ನು ನಿಯೋ ನಾಯರ್ ಪ್ರಯೋಗ ಅಂಥೇಳಿ ಕರೆಯಲಾಗತ್ತೆ.

ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಪ್ರಪಂಚದಾದ್ಯಂತ ಸುಮಾರು 100 ಕೋಟಿಗೂ ಅಧಿಕ ಲಾಭ ಗಳಿಸಿದಂತ ಮೊದಲ ಮರಾಠಿ ಚಿತ್ರ ಯಾವುದು? 100 ಕೋಟಿಗೂ ಅಧಿಕ ಲಾಭ ಗಳಿಸಿದ ಮೊದಲ ಮರಾಠಿ ಚಿತ್ರ ಯಾವುದು?

ಪ್ರಶ್ನೆ ಕೇಳಿಯಾಗಿತ್ತು, ಪ್ರಪಂಚದಾದ್ಯಂತ 100 ಕೋಟಿಗೂ ಅಧಿಕ ಲಾಭವನ್ನ ಗಳಿಸಿದಂತ ಮೊದಲ ಮರಾಠಿ ಚಿತ್ರ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಬಹಳಷ್ಟು ಜನ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಸರಿ ಉತ್ತರವನ್ನ ಕಳಿಸಿರೋದು ಯಾರೆಲ್ಲ ಅಂತ ಹೇಳಿ ನೋಡೋದಾದ್ರೆ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ ನಿಮ್ಮ ಉತ್ತರ ಸರಿಯಾಗಿತ್ತು. ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ, ಹಾಗೆ ಸರಿಯಾದ ಉತ್ತರವನ್ನ ಕಳಿಸಿರೋ ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ರಾಯಚೂರಿನಿಂದ ಈರಣ್ಣ ಬೆಂಗಾಲಿಯವರ ಉತ್ತರ ಕೂಡ ಸರಿಯಾಗಿತ್ತು, ರಘುನಾರಾಯಣ್ ಬೆಂಗಳೂರಿನಿಂದ. ಜೊತೆಗೆ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದು ಮತ್ಯಾರು ಅಂತ ಹೇಳಿ ನೋಡೋದಾದ್ರೆ, ಪ್ರಮೀಳಾ ದಾವಣಗೆರೆಯಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ರು ಹೊನ್ನೂರಲ್ಲಿ ಹನುಮಂತಪುರ.

ಚನ್ನಪಟ್ಟಣ ತಾಲೂಕಿನಿಂದ ಸುಭಾನ್ ಕೋರಿ, ಹಂಪಸಾಗರದಿಂದ ಹೊಸಮನಿ ಬೀದರ್ನಿಂದ ರಾಜ ಶಿವಾಜಿ ಅಂತ ಹೇಳ್ತಾ ಇದ್ದೀರಾ. ಆಹಾ, ವಾಣಿಶ್ರೀ ಧಾರವಾಡದಿಂದ ನಿಮ್ಮತ್ರ ಕೂಡ ಸರಿಯಾಗಿತ್ತು. ಹಾಗೆ ಸ್ನೇಹ ರಾಯಚೂರಿನಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ರು. ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ ಸೋಮಶೇಖರ್ ಶಾಮನೂರ್ ದಾವಣಗೆರೆಯಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ರಿ. ಎಸ್, ಇನ್ನು ಬಹಳಷ್ಟು ಜನ ಸರಿಯಾದ ಉತ್ತರವನ್ನ ಕಳಿಸಿದ್ರಿ. ಸದ್ಯಕ್ಕೆ ಸರಿಯಾದ ಉತ್ತರ ಏನಾಗಿತ್ತು ಅಂತ ಹೇಳಿ ನೋಡೋದಾದ್ರೆ, ಸೈರಾಟ್ ಸಿನಿಮಾ ಪ್ರಪಂಚದಾದ್ಯಂತ ಸುಮಾರು 100 ಕೋಟಿಗೂ ಅಧಿಕ ಲಾಭವನ್ನ ಗಳಿಸಿದಂತ ಮೊದಲ ಮರಾಠಿ ಚಿತ್ರ ಸೈರಾಟ್ ಸಿನಿಮಾ ಆಗಿತ್ತು. ಇದಾಗಿತ್ತು ಇವತ್ತಿನ ಹೊಂ ಬಿಸಿಲು. ಒಂದಷ್ಟು ಮಾಹಿತಿ ಜೊತೆಗೆ ಜಾಸ್ತಿ ಮನರಂಜನೆ ನಿಮ್ಗ ಸಿಕ್ತು ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಅಂದ ಹಾಗೆ ಈಗಾಗಲೇ ಬೆಳಗ್ಗೆ 11 ಗಂಟೆಯಿಂದ ನಾನು ನಿಮ್ಮನ್ನು ಪ್ರಶ್ನೆ ಕೇಳಿದ್ದೀನಿ. ಬಹಳಷ್ಟು ಜನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಲುಪಿಸಿದ್ದೀರಿ. ನಿಮ್ಮೆಲ್ಲರ ಅನಿಸಿಕೆ ಅಭಿಪ್ರಾಯಗಳ ಬಗ್ಗೆ ಇನ್ನು ಕೆಲವೇ ಹೊತ್ತಿನಲ್ಲಿ ಚರ್ಚೆ ಆರಂಭ ಆಗುತ್ತೆ. 4 ಗಂಟೆಗೆ ಸರಿಯಾಗಿ ಬೆಂಗಳೂರಿನ ಬಿಸ್ನೆಸ್ ಬಜ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವಿಶೇಷ ಅತಿಥಿ ಇರ್ತಾರೆ, ಅವರೊಟ್ಟಿಗೆ ಮಾತುಕತೆ ಇರುತ್ತೆ. ಇದೆಲ್ಲದರ ಜೊತೆಗೆ ನಿಮ್ಮ ಮಾಹಿತಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಚರ್ಚೆ ಕೂಡ ನಡೆಯುತ್ತೆ. ಮತ್ತೊಮ್ಮೆ ಹೇಳಬೇಕಾ ಪ್ರಶ್ನೆ ಏನು ಅಂತ ಹೇಳಿ ಹೇಳಬಿಡ್ತೀನಿ. ಎಂಜಿನಿಯರಿಂಗ್, ಉತ್ಪಾದನೆ ಅಂದರೆ ಪ್ರೊಡಕ್ಷನ್, ಅಥವಾ ಯಾವುದೇ ಕೈಗಾರಿಕಾ ವಲಯಗಳಲ್ಲಿ ಕ್ಷೇತ್ರಗಳಲ್ಲಿ ವೃತ್ತಿ ಜೀವನವನ್ನು ಆರಂಭಿಸಬೇಕು ಅಂಥೇಳಿ ಕಾಲಿಡುವಂಥ ಹೆಣ್ಣು ಮಕ್ಕಳಿಗೆ ಎದುರಾಗುವಂಥ ಸಮಸ್ಯೆ ಸವಾಲುಗಳು ಏನು ನಿಮ್ಮ ಪ್ರಕಾರ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಯಾರೇ ಏನೇ ನಿಮ್ಮ ಅನಿಸಿಕೆಯನ್ನು ತಿಳಿಸೋದಿದ್ರು ಖಂಡಿತ ನಮಗೆ ವಾಟ್ಸಪ್ ಮೂಲಕ ಹೇಳ್ಬೋದು. 9480901013 ನಮ್ಮ ನಂಬರ್, 9480901013 ನಮ್ಮ ವಾಟ್ಸಪ್ ನಂಬರು.

0: Akashvani FM Rainbow 101.3 MHz musically yours.
1: ಸ್ಟುಡಿಯೋ ಕ್ಲಾಕ್ನಲ್ಲಿ ಎಕ್ಸಾಕ್ಟ್ ಆಗಿ ಸಮಯ ಆಗಿದೆ 4:25. ನಮಸ್ಕಾರ ಸ್ನೇಹಿತರೆ, ಉದ್ಯಮಿಗಳ ಸ್ಫೂರ್ತಿದಾಯಕ ಪಯಣ, ವ್ಯವಹಾರಕ್ಕೆ ಉಪಯೋಗವಾಗುವಂತ ಪ್ರಾಯೋಗಿಕ ವಿಚಾರಗಳು, ಅದೆಲ್ಲದರ ಜೊತೆಗೆ ಬೆಂಗಳೂರಿನ ಚುರುಕಿನ ಈ ಕೈಗಾರಿಕಾ ಜಗತ್ತಿನ ಕಥೆಗಳನ್ನ ನಿಮ್ಮ ಮುಂದೆ ತರುವಂತ ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದ ಪ್ರಾಯೋಜಕರು ಪೈರೋ ಟೆಕ್ನಾಲಜೀಸ್ ಕನಕಪುರ ಬೆಂಗಳೂರು. ಇಂದು ನಮ್ಮೊಂದಿಗಿರುವಂತ ಅತಿಥಿಯ ವೃತ್ತಿಪರ ಪಯಣ ಇದೆಯಲ್ಲ, ನಿಜಕ್ಕೂ ವಿಶೇಷ. ಶಾಪ್ ಫ್ಲೋರ್ ಮತ್ತು ಕ್ವಾಲಿಟಿ ಕಂಟ್ರೋಲ್ ಲ್ಯಾಬ್ ನಿಂದ ಆರಂಭಿಸಿ ಇಂದು ಆಪರೇಷನ್ಸ್ ವಿಭಾಗದ ಉನ್ನತ ನಾಯಕತ್ವದ ಹುದ್ದೆಯನ್ನ ಅಲಂಕರಿಸಿ ಸೈ ಅನ್ನಿಸಿಕೊಂಡಿದ್ದಾರೆ ಶ್ರೀಮತಿ ಮೀರಾ ಶ್ರೀನಿವಾಸ್. 1986 ಮೈಕೋ ಸಂಸ್ಥೆಯ ಮೊದಲ ಮಹಿಳಾ ಹಾಗೂ ಅತಿ ಕಿರಿಯ ಟೆಕ್ನಿಕಲ್ ಟ್ರೈನಿಯಾಗಿ ತಮ್ಮ ವೃತ್ತಿ ಜೀವನವನ್ನ ಆರಂಭಿಸುತ್ತಾರೆ. 4 ದಶಕಗಳ ಸುದೀರ್ಘ ಹಾಗೆ ಸಾಧನೆಗಳಿಂದ ತುಂಬಿದ ವೃತ್ತಿ ಪಯಣದಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ IISc ಹಾಗೆ ಕಾಸ್ಮಿಕ್ ಇಂಡಸ್ಟ್ರಿಯಲ್ ಲ್ಯಾಬೊರೇಟರೀಸ್ ಮತ್ತು ಅಯಾನ್ ಎಕ್ಸ್ಚೇಂಜ್ ಇಂಡಿಯಾ ಮುಂತಾದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದಾರೆ. 2000 ಇಸ್ವಿಯಿಂದ ಅವರು ಪೈರೋ ಟೆಕ್ನಾಲಜಿಸ್ಟ್ ಜೊತೆ

0: ಪ್ರಸ್ತುತ ವೈಸ್ ಪ್ರೆಸಿಡೆಂಟ್ ಆಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕ್ವಾಲಿಟಿ ಕಂಟ್ರೋಲ್, ಉತ್ಪಾದನೆ, ಸಂಶೋಧನೆ ಮತ್ತು ಅಭಿವೃದ್ಧಿ, ಮಾನವ ಸಂಪನ್ಮೂಲ, ಬಿಸ್ನೆಸ್ ಡೆವಲಪ್ಮೆಂಟ್, ಗ್ರಾಹಕರೊಂದಿಗಿನ ಸಂಬಂಧ, ಬಜೆಟ್, ಲಾಜಿಸ್ಟಿಕ್ಸ್, ಅಬ್ಬ ಪಟ್ಟಿ ಬೆಳೀತಾ ಹೋಗುತ್ತೆ. ಇನ್ನು ಹಲವಾರು ಜವಾಬ್ದಾರಿಗಳನ್ನ ನಿರ್ವಹಿಸ್ತಾ ಬಂದಿದ್ದಾರೆ. ಶ್ರೀಮತಿ ಮೀರಾ ಶ್ರೀನಿವಾಸ್ ಅವರನ್ನ ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್. ನಮ್ಮ FM ಶ್ರೋತೃಗಳು ಅಷ್ಟು ಜನಕ್ಕೂ ನನ್ನ ಧನ್ಯವಾದಗಳನ್ನ ಅರ್ಪಿಸ್ಕೊಳ್ತಾ ಇದ್ದೀನಿ. ನನ್ನನ್ನು ಇವತ್ತು ಇಲ್ಲಿ ಆಹ್ವಾನಿಸಿ ಮಾತಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದು ನಿಮ್ಮೆಲ್ಲರಿಗೂ ತುಂಬ ತುಂಬ ಹೃತ್ಪೂರ್ವಕವಾದ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು.
0: ಥ್ಯಾಂಕ್ ಯು ಮೇಡಮ್. ನಿಮ್ಮ ಪ್ರೊಫೈಲ್ ನೋಡಿದ್ರೆ ಒಂದ್ಸಲ ಭಯ ಹುಟ್ಟತ್ತೆ. ಎಷ್ಟು ಕೆಲಸಗಳು, ಎಷ್ಟು ಸಾಧನೆಗಳು, ಅಬ್ಬಾ ಪಟ್ಟಿ ನಿಜಕ್ಕೂ ದೊಡ್ಡದಿದೆ ಮೇಡಮ್. ಅದಕ್ಕೆ ನಾನು ನಿಮಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು.
1: ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು.
0: ಇದೆಲ್ಲ ನೋಡಿದಾಗ ನನಗಂತೂ ಫಸ್ಟ್ ಕಾಡ್ತಾ ಇರುವಂಥ ಸಮಸ್ಯೆ, ಒಂದು ಕುತೂಹಲಕಾರಿಯಾದಂಥ ಒಂದು ವಿಚಾರ ಏನು ಗೊತ್ತಾ, ಇವತ್ತೆಲ್ಲ ಓಕೆ ನಾರ್ಮಲ್, ಇಂಜಿನಿಯರಿಂಗ್ ಕ್ಷೇತ್ರ ಅನ್ನೋದಂತೂ ಸಿಕ್ಕಾಬಟ್ಟೆ ನಾರ್ಮಲ್ ಆಗಿಬಿಟ್ಟಿದೆ. ಆದರೆ ಅಂದಿನ ಕಾಲಘಟ್ಟದಲ್ಲಿ ಈ ಸೆರಾಮಿಕ್ ಇಂಜಿನಿಯರಿಂಗ್ ಅನ್ನೋವಂಥ ಒಂದು ವಿಭಾಗವನ್ನೇ ನೀವು ಆಯ್ಕೆ ಮಾಡಿಕೊಂಡಿದ್ದ ಹಿಂದೆ ಏನಿತ್ತು ಅಂತ ಕಥೆ ಏನಾದರೂ ಇತ್ತ? ಯಾರಾದರೂ ಸ್ಫೂರ್ತಿಯಾಗಿದ್ರಾ? ಹೇಗೆ?
1: ಆ್ಯಕ್ಚುಲಾಗಿ ನಾನು ಬರೋದು ಒಂದು ತುಂಬ ಸಣ್ಣ ಬ್ಯಾಕ್ಗ್ರೌಂಡಿಂದ ಮೇಡಮ್. ಐ ಶುಡ್ ಸೇ ನಮ್ಮದೊಂದು ಸಣ್ಣ ಲೆಸ್ ದ್ಯಾನ್ ಮಿಡ್ಲ್ ಕ್ಲಾಸ್, ಲೋವರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬರ್ತೀನಿ ನಾನು. ನಮಗೆ ಎಜುಕೇಷನ್ನೇ ತುಂಬ ಇಂಪಾರ್ಟೆಂಟು. ಅದಕ್ಕಿಂತ ಹೆಚ್ಚಿಗೆ ಆದಷ್ಟು ಬೇಗ ಎಜುಕೇಷನ್ನ ಮುಗಿಸಿ ಕೆಲಸಕ್ಕೆ ಸೇರಿಕೊಂಡು ಸಂಪಾದನೆ ಮಾಡಬೇಕು ಅನ್ನೋದು ಕಟ್ಟು ನಿಬಂಧನೆ ಆಗಿನ ಕಾಲಘಟ್ಟಕ್ಕೆ. ಸೊ ಹಾಗಾಗಿ ನಮ್ಮ ಅಪ್ಪ ಅಮ್ಮ ಅವರಿಗೆಲ್ಲರಿಗೂ ನಮ್ಮ ಸಂಬಂಧಿಕರೆಲ್ಲ ಅಡ್ವೈಸ್ ಮಾಡಿದ್ದೇನು ಅಂತಂದರೆ, ಟೆಕ್ನಿಕಲ್ ಫೀಲ್ಡ್ಗೆ ಹಾಕಿದ್ರೆ ತುಂಬ ಬೇಗ ಕೆಲಸ ಸಿಕ್ಬಿಡತ್ತೆ, ಚಿಕ್ಕ ವಯಸ್ಸಿಗೆ ಕೆಲಸ ಶುರು ಮಾಡ್ಬೋದು, ಕೆರಿಯರ್ ಶುರು ಮಾಡ್ಬೋದು, ಹಾಗೆಲ್ಲ ಹೇಳಿದ್ರು. ಹಾಗಾಗಿ ನಮ್ಮ ಪ್ಯಾಷನ್ ಆಗಲಿ ನಮ್ಮ ಇಂಟ್ರೆಸ್ಟ್ ಆಗಲಿ ಅವಾಗ ನಾವೇನು ಎಕ್ಸ್ಪ್ರೆಸ್ ಮಾಡುವಂಥ ಪರಿಸ್ಥಿತಿನೂ ಇರಲಿಲ್ಲ. ಹಾಗೆ ನಮ್ಮ ಅಪ್ಪ ಅಮ್ಮ ಏನು ಹೇಳ್ತಾರೆ ಅದನ್ನು ಕೇಳೋದೇ ನಮಗೂ ಒಂದು
0: ಅಭ್ಯಾಸ,
1: ಹೌದು, ಜೀವನದ ದಾರಿ ಆಗಿತ್ತು. ಹಾಗಾಗಿ ಅವರು ಟೆಕ್ನಿಕಲ್ ಫೀಲ್ಡ್ಗೆ ಹೋಗಬೇಕು ಅಂತ ಹೇಳಿದಾಗ ನಾನು ಈ ಸೆರಾಮಿಕ್ ಕೋರ್ಸ್ನ ಆಯ್ಕೆ ಮಾಡಿಕೊಂಡೆ. ನಾನು ಓದಿದ್ದೆಲ್ಲ ಗೌರ್ಮೆಂಟ್ ಕಾಲೇಜ್, ನನಗೆ ಬಂದಿದ್ದು ಪರ್ಸೆಂಟೇಜ್ಗೆ ನನಗೆ ಸಿಕ್ಕಿದ್ದು ಕೆಲವೇ ಕೋರ್ಸ್ಗಳಲ್ಲಿ ಇದು ಒಂದು. ಸೊ ಇದರಲ್ಲಿ ನಾನು ಏನಕ್ಕೆ ಮೇಯ್ನಾಗಿ ಇದನ್ನು ಚೂಸ್ ಮಾಡಿಕೊಂಡೆ ಅಂತಂದರೆ, ಆಗಿನ ಕಾಲದಲ್ಲಿ SJ ಪಾಲಿಟೆಕ್ನಿಕ್ KR ಸರ್ಕಲ್ಲಲ್ಲಿ ಇರೋ ಕಾಲೇಜಲ್ಲೇ ನಾನು ಓದಿದ್ದು. ಫಸ್ಟ್ ನನಗೆ ಸಿಕ್ಕಿದ ಸೀಟು ಪ್ರಿಂಟಿಂಗ್ ಟೆಕ್ನಾಲಜಿ ಅನ್ನೋದರಲ್ಲಿ. ಅದರಲ್ಲಿ ನೀವು ನೋಡಿದ್ರೆ ನಾನು ಫಸ್ಟ್ ಡೇ ಕ್ಲಾಸಿಗೆ ಹೋದಾಗ ಒಂದು 120 ಜನ ಹುಡುಗರು, ನಾನೊಬ್ಳೇ ಲೇಡಿ ಹುಡುಗಿ. ಐ ವಾಸ್ ಆಲ್ ಆಫ್ ಓನ್ಲಿ 19 ಇಯರ್ಸ್. ಸೊ ಆ ಕ್ಲಾಸಲ್ಲಿ ಹೋಗಿ ಇಡೀ ಕ್ಲಾಸ್ಗೆ ನಾನು ಒಂದೇ ಹುಡುಗಿ ಕೂತಿದ್ದು. ಆವಾಗ ಅಷ್ಟು ಜನ ಕ್ಲಾಸಲ್ಲಿ ಹಿಂದೆ ತಿರುಗಿ ನಾನು ಒಬ್ಬಳನ್ನೇ ನೋಡ್ತಾ ಇದ್ರು. ಮೇಷ್ಟ್ರ ಪಾಡಿಗೆ ಮೇಷ್ಟ್ರ ಪಾಠ ಮಾಡ್ತಾ ಇದ್ರು ಅಲ್ಲಿ. ಆ ಒಂದು ಟೆನ್ಷನ್ನು, ಆ 19 ವರ್ಷದ ಹುಡುಗಿಯಾಗಿ ನನಗಿದ್ದಿದ್ದ ಭಯ, ಅದನ್ನು ನೋಡಿ ನಾನು ಮನೆಗೆ ಹೋಗಿ ನಮ್ಮ ಅಪ್ಪಂಗೆ ಒಂದೇ ಒಂದು ಮಾತು ಹೇಳಿದೆ, ಆ ಕೋರ್ಸ್ ಬಿಟ್ಟು ಬೇರೆ ಇನ್ಯಾವುದಾದ್ರೂ ಚೇಂಜ್ ಆಫ್ ಕೋರ್ಸಿಗೆ ನೀನು ಕೊಡಿಸ್ಬಿಡು, ಹುಡುಗಿರು ಯಾವ ಕೋರ್ಸಲ್ಲಿದ್ದಾರೆ ಅದಕ್ಕೆ ನಾನು ಹೊಟ್ಟೋಗ್ತೀನಿ. ದಿಸ್ ವಾಸ್ ಆಲ್ ಮೈ ರಿಕ್ವೈರ್ಮೆಂಟ್ನ ನಮ್ಮ ತಂದೆಗೆ ಹೇಳಿದ್ದು. ಆಮೇಲೆ ಚೇಂಜ್ ಆಫ್ ಕೋರ್ಸಿಗೆ ಅಪ್ಲೈ ಮಾಡಿ ಬೋರ್ಡ್ಗೆಲ್ಲ ಹೋಗಿ ನಮ್ಮ ತಂದೆ ಓಡಾಡಿ ಎಲೆಕ್ಟ್ರಿಕಲ್ಲು ಮತ್ತು ಸಿರಾಮಿಕ್ಕು ಎರಡಕ್ಕೂ ಚೇಂಜ್ ಆಫ್ ಕೋರ್ಸ್ ಸಿಗ್ತಾ ಇತ್ತು. ನಾನು ಮತ್ತೆ ನೋಡಿದೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಒಂಥರ ತುಂಬ ಕಾಮನ್ ಸಬ್ಜೆಕ್ಟು, ಎಲ್ಲರೂ ಆ ಸಬ್ಜೆಕ್ಟ್ನ ಓದ್ತಾರೆ, ಕಾಂಪಿಟೇಷನ್ನು ಜಾಸ್ತಿ, ಕೆಲಸ ಸಿಗೋದು ಅಷ್ಟೇನು ಸುಲಭ ಇರಲಿಲ್ಲ. ಸೊ ಐ ಥಾಟ್ ಈ ಹೊಸ ಕೋರ್ಸ್ನ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಐ ಚೋಸ್ ಸೆರಾಮಿಕ್ ಟೆಕ್ನಾಲಜಿ. ಆವಾಗ ಆ ಕೋರ್ಸ್ ತಗೊಂಡು ಅಲ್ಲಿ ಕಾಲಿಟ್ಟೆ ಮೇಡಮ್. ನಮ್ಮ ಕೋರ್ಸಲ್ಲಿ ನನ್ನ ಜೊತೆಗೆ ಇನ್ನಿಬ್ಬರೇ ಇಬ್ಬರು ಹುಡುಗಿರು ಇದ್ದಿದ್ದು, ಮಿಕ್ಕಿದ್ದೆಲ್ಲ ಹುಡುಗರೇ ಇದ್ದಿದ್ದು. ಸೊ ದಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೋಜರ್ ಟು ದ ವರ್ಲ್ಡ್ ಆಫ್ ಮೆನ್.
0: ಓಕೆ, ಎಲ್ಲಾದರೂ ಒಂದು ಕಡೆ ಅನಿಸಿದೆಯಾ ಮೇಡಮ್ ಈ ಕತೆ ಕೇಳಿದ್ಮೇಲೆ ನನಗೇನು ಅನ್ನಿಸ್ತಾ ಇದೆ ಅಂದರೆ, ನಿಮ್ಗೆ ಯಾವತ್ತಾರು ಇವತ್ತು ನಾನು ಒಬ್ಳೇ ಇದ್ರೂ ಪರವಾಗಿಲ್ಲ ಅದನ್ನೇ ಓದಬೇಕಿತ್ತು ಅಂತ ಅನಿಸ್ತಾ?
1: ಆ್ಯಕ್ಚುಲಾಗಿ ಅನಿಸ್ಲಿಲ್ಲ ಹಾಗೆ, ಯಾಕೆಂದರೆ ನನಗೆ ಆಗಿನ 19 ವರ್ಷಕ್ಕೆ ನನಗೆ ಏನು ಎಕ್ಸ್ಪೋಜರ್ ಇರಲಿಲ್ಲ. ಪ್ರಪಂಚ ಹೇಗಿರುತ್ತೆ ಮತ್ತು ಗಂಡಸ್ರ ಜೊತೆ ಓದೋದಾಗಲಿ ಒಡನಾಟ ಆಗಲಿ ನಂದು ತುಂಬಾ ಕಡಿಮೆ ಇತ್ತು. ಹಾಗಾಗಿ ಒಂದು ತುಂಬ ಕನ್ಸರ್ವೇಟಿವ್ ಫ್ಯಾಮಿಲಿಯಿಂದ ಬಂದಿದ್ದರಿಂದ ನನಗೆ ಯಾವಾಗಲೂ ಯಾರಾದರೂ ಒಬ್ಬರು ಜೊತೆಗಾರತಿ ಬೇಕು ಅಂತ ಅನಿಸ್ತಾ ಇತ್ತು. ಅವಾಗ ಒಂದು ಸೆಕ್ಯೂರ್ಡ್ ಫೀಲಿಂಗು, ಏನೋ ಒಂಥರ ಕಂಫರ್ಟ್ ಇರುತ್ತೆ, ಒಂದು ಏನೋ ಒಬ್ರು ಜೊತೆಗೆ ಇರ್ತಾರೆ ಎಲ್ಲಾದರೂ ಹೋಗಬೇಕು ಅಂತಂದರು. ಬೇರೆ ಡಿಪಾರ್ಟ್ಮೆಂಟ್ಗಳಿಗೆಲ್ಲ ನಾವು ಹೋಗಬೇಕಾಗಿತ್ತು ಕ್ಲಾಸ್ ಅಟೆಂಡ್ ಮಾಡೋಕ್ಕೆ, ವರ್ಕ್ಶಾಪ್ಸ್ಗೆ, ಅದೆಲ್ಲದಕ್ಕೂ. ಸೊ ಅಷ್ಟು ಜನ ಹುಡುಗರ ಜೊತೆ ನಾನು ಒಬ್ಳೇ ಹೋಗೋದು ಅಂತಂದರೆ ದಟ್ ವಾಸ್ ಸಮಥಿಂಗ್ ಅನ್ಇಮ್ಯಾಜಿನಬಲ್ ಫಾರ್ ಮಿ. ಹಾಗಾಗಿ ಯಾರಾದರೂ ಒಬ್ರು ಸಂಗಾತಿ ಬೇಕು ಅಂತಲೇ ಇತ್ತು. ಆವಾಗಿನ ಟೈಮ್ಗೆ ಟಾಯ್ಲೆಟ್ಸ್ ಕೂಡ ಇರಲಿಲ್ಲ ಅಲ್ಲಿ ಲೇಡೀಸ್ಗೆ. ನಾವು ವಿಮೆನ್ಸ್ ಪಾಲಿಟೆಕ್ನಿಕ್ ಅಂತ ಒಂದಿದೆ ಅಡ್ಜಸೆಂಟ್ ಕಾಲೇಜು, ಅಲ್ಲಿಗೆ ಹೋಗ್ಬೇಕಾಗ್ತಿತ್ತು ವಾಶ್ರೂಮ್ಗೂ. ಸೊ ಆ ಥರ ಇದ್ದಿದ್ದು ಕಾಲಘಟ್ಟ ಅದು.
0: ಹೌದು. ಸೊ ಇಂಥ ಕಾಲಘಟ್ಟದಲ್ಲಿ ನೀವು ಕಾಲೇಜಿಗೆ ಹೋಗ್ಲಿಕ್ಕೆ ಹಿಂಜರದ್ರಿ, ಅಂದರೆ ಹೆಣ್ಮಕ್ಳು ಇಲ್ಲ ಅಂತ.

0: ಫಿಲಿಪ್, ನೀವು ಕೋರ್ಸ್ನೇ ಚೇಂಜ್ ಮಾಡ್ಕೊಂಡ್ರಿ. ಹೀಗಿದ್ದು ನೀವು ಮೈಕೋ ಸಂಸ್ಥೆಗೆ ಮೊದಲ ಮಹಿಳಾ ಹಾಗೆ ಅತಿ ಕಿರಿಯ ಟೆಕ್ನಿಕಲ್ ಟ್ರೈನಿ ಆಗಿ ಹೋಗ್ತೀರಿ, ಅದು ಹೇಗೆ ಸಾಧ್ಯ ಆಯ್ತು?
1: ನಂದು ಓದ್ ಮುಗ್ದಿದ ತಕ್ಷಣ ಕೆಲಸ ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು, ಅನಿವಾರ್ಯನೂ ಆಗಿತ್ತು ಆಗಿನ ಟೈಮ್ಗೆ. ಅಂಡ್ ನನ್ನ ಕ್ಲಾಸಲ್ಲಿ ಇದ್ದವರೆಲ್ಲ ಸುಮಾರು ಜನ ಎಲ್ಲೆಲ್ಲೋ ಅಪ್ರೆಂಟಿಸ್ ಟ್ರೈನಿಂಗ್ ಆಗಿ ಸೇರ್ಕೊಂಡಿದ್ರು. ಸೊ ಅಲ್ಲೆಲ್ಲರೂ ಅವರು ಸಂಪಾದನೆ ಮಾಡ್ತಾ ಇದ್ರು, 250-300 ರೂಪಾಯಿ ಜಾಸ್ತಿ ಆಗಿನ ಕಾಲಕ್ಕೆ ಸಂಬಳ ಅಂತ ಹೇಳಿದ್ರೆ. ಸೊ ನಾನು ಮೈಕೋಗೆಲ್ಲ ಅಪ್ಲೈ ಮಾಡಿದ್ದೆ. ಅವಾಗೆಲ್ಲ ನಿಮಗೆ ಗೊತ್ತು, ಈ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಲ್ಲೆಲ್ಲ ನಾವು ಹೋಗಿ ರಿಜಿಸ್ಟರ್ ಮಾಡ್ಕೋಬೇಕಾಗ್ತಿತ್ತು ಕೆಲಸಕ್ಕೆ ಅಂತ. ಅದೇ ಥರ ನಾನು ರಿಜಿಸ್ಟರ್ ಮಾಡಿಕೊಂಡಿದ್ದೆ. ಆವಾಗ ಮೈಕೋಯಿಂದ ನನಗೊಂದು ಲೆಟರ್ ಬಂತು, ಏನು ಅಂತಂದರೆ ರಿಟರ್ನ್ ಟೆಸ್ಟ್ಗೆ ನೀವು ಬರಬೇಕು ಅಂತ. ಆ ಲೆಟರ್ ಮೇಲೆ ಮಿಸ್ಟರ್ ಮೀರಾ ಅಂತ ಬರೆದಿತ್ತು, ಇನ್ಸ್ಟೆಡ್ ಆಫ್ ಮಿಸ್ ಮೀರಾ. ಸೊ ನಾನು ಏನಿವೇ ಅದು ಟೈಪೋಗ್ರಾಫಿಕಲ್ ಎರರ್ ಇರ್ಬೋದು ಅಂದ್ಕೊಂಡು ಲೆಟ್ರ್ ಹಿಡ್ಕೊಂಡು ಮೈಕೋಗೆ ಹೋದೆ ನಾನು ರಿಟರ್ನ್ ಟೆಸ್ಟ್ ಬರೆಯೋಕ್ಕೆ. ನನಗೆ ನೋಡಿ ಅಲ್ಲೆಲ್ಲರೂ ಫುಲ್ ಆಶ್ಚರ್ಯಚಕಿತರಾಗ್ಬಿಟ್ರು, ಏನಿದು ಯಾರೋ ಹುಡುಗಿ ಬಂದಿದ್ದಾಳಲ್ಲ, ಏನಿದು ಏನು ಏನು ಅಂತ ಅವರೆಲ್ಲ ಬಂದು ನನ್ನನ್ನು ಕೇಳ್ತಾ ಇದ್ರು. ಒಬ್ಬರಲ್ಲ 4 ಜನ ಬಂದು ಕೇಳಿದ್ರು, ಇಲ್ಲ ರಿಟರ್ನ್ ಟೆಸ್ಟ್ಗೆ ಬಂದಿದ್ದೀನಿ, ಲೆಟ್ರ್ ಬಂದಿದೆ ಅಂತ ಹೇಳಿದೆ. ನಿಮಗೆ ಲೆಟ್ರ್ ಬಂತಾ, ನಿಮಗೆ ಲೆಟ್ರ್ ಬಂತಾ ಅಂತ ಎಲ್ಲ ಲೆಟ್ರ್ ತೆಗೆದು ತೆಗೆದು ಲೆಟ್ರ್ ನೋಡೋದು, ನನ್ನ ಮುಖ ನೋಡೋದು ಈ ಥರನೇ ಆಯಿತು. ಸೊ ಅದು ಅವ್ರಿಗೂ ಅರ್ಥ ಆಯಿತು, ಅವರು ಮಿಸ್ಟರ್ ಬೇರೆ ಯಾರ ಹೆಸರು ಹಾಕಕ್ಕೆ ಹುಡುಗನ ಕರೆಯೋಕ್ಕೆ ನನ್ನ ಹೆಸರು ಟೈಪ್ ಆಗಿ. ಸೊ ಗೆಟಿಂಗ್ ಇನ್ ಟು ಮೈಕೋ ವಾಸ್ ಆಲ್ಸೋ ಆಕ್ಸಿಡೆಂಟಲ್ ಟು ಮೀ. ಸೊ ಅದು ಯಾರೋ ಗಂಡಸು ಅಂತಲೇ ನನ್ನನ್ನು ಕರೆದಿದ್ರು. ನಾನು ಎನಿವೇ ರಿಟರ್ನ್ ಟೆಸ್ಟ್ ಬರೆದ್ಬಿಟ್ಟು ಹೋಗಲಿ, ಬಂದುಬಿಟ್ಟಿದ್ದಾಳೆ ಹುಡುಗಿ, ಇನ್ನೇನು ಮಾಡೋದು ಬೇಡ ಅಂತ ಹೇಳೋದು ಬೇಡ ಅಂತ ರಿಟರ್ನ್ ಟೆಸ್ಟ್ ಬರೆಯೋಕ್ಕೆ ಬಿಟ್ಟರೋ ಏನೋ, ರಿಟರ್ನ್ ಟೆಸ್ಟಲ್ಲಿ ನಾನು ಚೆನ್ನಾಗಿ ಮಾಡಿದೆ. ಆಮೇಲೆ ತಿರುಗಿ ವೈವಾಗಿ ಕರೆದ್ರು, ಓರಲ್ ಇಂಟರ್ವ್ಯೂನಲ್ಲೂ ಚೆನ್ನಾಗಿ ಮಾಡಿದೆ. ಹೆಚ್ಆರ್ಎಲ್ ಕರೆದಾಗ ಅವ್ರು ನನಗೆ ಹೇಳಿದ್ರು, ನೋಡಿ ನೀವೇ ಫಸ್ಟು ಫೀಮೇಲ್ ಆ್ಯಂಡ್ ದಟ್ ಟು ಯಂಗೆಸ್ಟ್, 19 ವರ್ಷ ನನಗೆ ಆವಾಗ, ಜಸ್ಟ್ ಐ ಹ್ಯಾಡ್ ಕಂಪ್ಲೀಟೆಡ್ ಮೈ ಡಿಪ್ಲೊಮಾ, ಯು ವಿಲ್ ಬಿ ದ ಫಸ್ಟ್ ಪರ್ಸನ್ ಎಂಟ್ರಿಂಗ್ ಇನ್ ಟು ಮೈಕೋ ಟೆಕ್ನಿಕಲ್ ಟ್ರೈನಿ ಆ್ಯಂಡ್ ಆಲ್ಸೋ ಇದ ಯಂಗೆಸ್ಟ್. ನಿಮಗಾಗತ್ತಾ, ಇಲ್ಲಿ ಗಂಡಸರೇ ಇರ್ತಾರೆ, ಶಾಪ್ ಫ್ಲೋರಲ್ಲೆಲ್ಲ ನೀವು ಕೆಲಸ ಮಾಡಬೇಕಾಗತ್ತೆ, ಕ್ಯೂ ಸಿ ಲ್ಯಾಬಲ್ಲಿ ಮಾಡಬೇಕಾಗತ್ತೆ, ನಿಮಗಾಗತ್ತಾ ಇಲ್ಲಿ ಕೆಲಸ ಮಾಡೋಕ್ಕೆ ಪೂರೈಸೋಕ್ಕಾಗತ್ತಾ ಅಂತ ನಾನು ಕೇಳಿದ್ರು. ನಾನು ಹೇಳಿದೆ, ಇಲ್ಲ ಅಟ್ ಎನಿ ಕಾಸ್ಟ್ ನಾನು ಮಾಡ್ತೀನಿ ಸರ್, ನನಗೊಂದು ಆಪರ್ಚುನಿಟಿ ಕೊಡಿ, ಖಂಡಿತ ಇಲ್ಲಿ ಪ್ರೂವ್ ಮೈ ಸೆಲ್ಫ್ ಅಂತ ತುಂಬ ಜೋರಾಗೇ ಹೇಳಿಕೊಂಡು ಅದನ್ನು ಗಿಟ್ಟಿಸ್ಕೊಂಡ್ಬಿಟ್ಟೆ ಕೆಲಸನ. ಅದಾದ್ಮೇಲಿಂದ ಶುರು ಆಯಿತು ನಂದು ನಿಜವಾದ ಸವಾಲುಗಳನ್ನ ಎದುರಿಸೋ ಅಂತ ಒಂದು ಆಪರ್ಚುನಿಟಿ.
0: ಹಾಗಾದ್ರೆ ಏನೆಲ್ಲ ಸವಾಲುಗಳನ್ನು ಎದುರಿಸಿದ್ರಿ ಅಲ್ಲಿ ಶಾಪ್ ಫ್ಲೋರ್ನಲ್ಲಿ?
1: ಶಾಪ್ ಫ್ಲೋರಲ್ಲಿ ನೀವು ನೋಡಿದ್ರೆ ಇಟ್ ಇಸ್ ಟೋಟಲಿ ಮೇಲ್ ಡಾಮಿನೇಟೆಡ್. ಹೆಂಗಸರು ಅನ್ನೋ ಹೆಸರು ಗಂಧ ಪದಾನೇ ಇಲ್ಲ ಅಲ್ಲೆಲ್ಲ. ನೀವು ಅಡ್ಮಿನಲ್ಲಿ ಏನಾದರೂ ನೋಡಿದ್ರೆ ಅದು ಕೆಲವು ವಯಸ್ಸಾದ ಲೇಡೀಸು ಒಬ್ಬರು ಇಬ್ಬರು ಇದ್ದರೆ ಹೊರತು, ಶಾಪ್ ಫ್ಲೋರಲ್ಲಿ ಟೆಕ್ನಿಕಲ್ ಸೈಡಲ್ಲಿ ಕ್ಯೂ ಸಿ ಸೈಡಲ್ಲಿ ಲೇಡೀಸು ಅನ್ನೋ ಗಂಧನೇ ಇಲ್ಲ ಮೈಕೋನಲ್ಲಿ. ಅಂಡ್ ದೇ ನೆವರ್ ಹ್ಯಾಡ್ ದ ಕಲ್ಚರ್ ಆಫ್ ಈವನ್ ಅಪಾಯಿಂಟಿಂಗ್ ವಿಮೆನ್ ಫಾರ್ ಆಲ್ ದೀಸ್ ಆ್ಯಕ್ಟಿವಿಟೀಸ್. ಆ ಥರ ಇದ್ದಿದ್ದ ಕಾಲಘಟ್ಟ. ನಮ್ಮದು ಕ್ಯೂ ಸಿ ಲ್ಯಾಬಲ್ಲಿ ನಂದು ಫಸ್ಟ್ ಟ್ರೈನಿಂಗ್ ಇದ್ದಿದ್ದು. ಕ್ಯೂ ಸಿ ಲ್ಯಾಬ್ ಐ ಹ್ಯಾಡ್ ಟು ಆಲ್ಮೋಸ್ಟ್ ವಾಕ್ ಅಬೌಟ್ ಅ ಕಿಲೋಮೀಟರ್ ಇನ್ ದ ಶಾಪ್ ಫ್ಲೋರ್ ಆ್ಯಂಡ್ ಗೋ ಟು ದ ಕ್ಯೂ ಸಿ ಲ್ಯಾಬ್ ವಿಚ್ ವಾಸ್ ಅಟ್ ದ ಡೆಡ್ ಎಂಡ್ ಆಫ್ ದ ಶಾಪ್ ಫ್ಲೋರ್. ಪ್ರತಿಯೊಬ್ಬರು ಮಿಷನ್ ಮೇಲೆ ವರ್ಕ್ ಮಾಡ್ತಾ ಇರೋರು ನನ್ನ ತಿರುಗಿ ನೋಡೋರು. ನನಗೆ ಕಾಲಲ್ಲೇ ಶಕ್ತಿ ಹೊಟ್ಟೋಗಿ ಕಾಲೇ ನಡುಗ್ತಾ ಇತ್ತು ನಾನು ಲ್ಯಾಬ್ ಹೋಗಿ ರೀಚ್ ಆಗೋವರೆಗೂ. ಆ ಥರ ಚಾಲೆಂಜಸ್ ಎಲ್ಲ ನೋಡ್ತಾ ಇದ್ದೆ. ಬಟ್ ಏನು ಅಂತಂದರೆ ಮನೆಯಲ್ಲೂ ಅಂಥ ಕಟ್ಟು ನಿಬಂಧನೆ ಇತ್ತು, ಕೆಲಸ ಎಲ್ಲ ಬಿಟ್ಟು ಮನೇಲಿರೋ ಅಂಥ ಲಕ್ಷುರಿ ನಮಗಿರಲಿಲ್ಲ. ಐ ಹ್ಯಾಡ್ ಟು ಪ್ರೂವ್ ಮೈಸೆಲ್ಫ್. ಇಲ್ಲಿ ಎರಡು ಚಾಲೆಂಜ್ ಇದೆ, ಒಂದು ನಾನು ಕಲಿಬೇಕು, ನಾನು ನನ್ನ ಕೆರಿಯರ್ ಮಾಡ್ಕೋಬೇಕು. ಎರಡನೇದು ಅವ್ರು ನನಗೆ ಅಂತ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಇದರಲ್ಲಿ ನಾನೇನಾದರೂ ಫೇಲ್ ಆದೆ ಅಂತಂದರೆ ನನ್ನಿಂದ ಹಿಂದೆ ಬರೋ ಹುಡುಗಿರಿಗೆ ಅವ್ರ ಲೈಫಲ್ಲಿ ಅವ್ರನ್ನ ತಿರ್ಗಾ ತಗೊಳ್ಳಲ್ಲ. ಲೇಡೀಸ್ ಬೇಡಪ್ಪ, ಹುಡುಗಿರು ಬೇಡಪ್ಪ, ಬಂದರೆ ಅರ್ಧಕ್ಕೆ ಬಿಟ್ಟು ಹೋಗ್ತಾರೆ, ಇಲ್ಲ ಇನ್ನೇನೋ ಪ್ರಾಬ್ಲಮ್ ಆಗುತ್ತೆ ಅಂತ. ಐ ವಿಲ್ ಬಿ ಸೆಟ್ಟಿಂಗ್ ಎ ರಾಂಗ್ ಎಕ್ಸಾಂಪಲ್ ಟು ದ ಅದರ್ ವಿಮೆನ್ ಹೂ ವಾಂಟ್ ಟು ಎಂಟರ್. ಹಾಗಾಗಿ ಆ ಎರಡು ಚಾಲೆಂಜು ಕಾನ್ಷಿಯಸ್ಸಾಗಿ ಯಾವಾಗಲೂ ನನ್ನ ಮೈಂಡಲ್ಲಿ ಓಡ್ತಾನೇ ಇತ್ತು. ಹಾಗಾಗಿ ಐ ಪುಟ್ ಆಲ್ ದ ಎಫರ್ಟ್. ನಾನು ಯಾವಾಗಲೂ ಒಂದೇ ಅಂದ್ಕೊಳ್ಳೋದು, ದೇವರು ನಮ್ಮನ್ನ ಯಾವುದೋ ಹೈಯರ್ದನ್ನ ಪ್ರಿಪೇರ್ ಮಾಡೋಕ್ಕೆ ಅಂತಾನೆ ಈ ಥರ ಸಿಚುಯೇಷನ್ಸ್ನ ಕೊಡ್ತಾನೆ. ನಾವು ಯಾವಾಗಲೂ ದೇವ್ರನ್ನೇನು ಬೇಡ್ಕೊಳ್ತೀವಿ ಅಂದರೆ ಕಷ್ಟನೇ ಕೊಡಬೇಡಪ್ಪ ಅಂತ ಕೇಳ್ತೀವಿ. ಕಷ್ಟ ಅವನೇನು ಕೊಡ್ತಾನೆ ಅಂದರೆ ಟು ಪ್ರಿಪೇರ್ ಅಸ್ ಫಾರ್ ಸಮಥಿಂಗ್ ಬಿಗ್. ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಯಾವುದು ಕಷ್ಟ ಅಂತ ಅನಿಸೋದೇ ಇಲ್ಲ. ಒಂದು 10 ದಿನ ಒಂದು ತಿಂಗಳು ನನಗೆ ಭಯ ಆಯಿತು ಹಾಗೆ ನಡ್ಕೊಂಡು ಹೋಗೋಕ್ಕೆ. ಆಮೇಲೆ ಐ ಗಾಟ್ ಯೂಸ್ ಟು ಎವ್ರಿಥಿಂಗ್. ಧೈರ್ಯವಾಗಿ ನಡ್ಕೊಂಡು ಹೋಗ್ತಾ ಇದ್ದೆ, ಎಲ್ಲರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದೆ, ಮತ್ತು ಎಲ್ಲರೂ ಫ್ರೆಂಡ್ ಆಗಿಬಿಟ್ರು ಕೂಡ. ಸೊ ಹಾಗಾಗಿ ದ ಜರ್ನಿ ಬಿಕೇಮ್ ವೆರಿ ಪ್ಲೆಸೆಂಟ್ ಆಫ್ಟರ್ ದಟ್.
0: ಸೊ ಅದಾದ ನಂತರ ಅಲ್ಲಿ ನಿಮ್ಮ ಸ್ಥಾನವನ್ನು ನೀವು ಹೆಂಗೆ ಸಾಬೀತು ಮಾಡಿದ್ರಿ? ಇಷ್ಟೆಲ್ಲ ಚಾಲೆಂಜಸ್ ಇತ್ತು, ಇದ್ರ ಜೊತೆಗೆ ನಿಮಗೆ ತಲೆಯಲ್ಲಿ ಎರಡು ಯೋಚನೆ ಇತ್ತು. ಒಂದು, ಬೇರೆ ಹೆಣ್ಮಕ್ಳಿಗೆ ನಾನು ಮಾದರಿ ಆಗಬೇಕು, ಇನ್ನೊಂದು ಮನೆಯ ಸಮಸ್ಯೆಗಳಿಗೆ ನೀವು ದಾರಿ ಆಗಬೇಕು. ಇದೆಲ್ಲದರ ಮಧ್ಯೆ ಮೈಕೋನಲ್ಲಿ ನಿಮ್ಮ ಸ್ಥಾನನ ನೀವು ಹೇಗೆ ಪ್ರೂವ್ ಮಾಡಿದ್ರಿ?
1: ನಾನು ಪ್ರತಿಯೊಬ್ಬರ ಜೊತೆನೂ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದೆ. ಅದೇನು ಅಂತಂದರೆ ಮೇನ್ ನಂದು ಫೋಕಸ್ ಇದ್ದಿದ್ದು ಕಲಿಬೇಕು, ಹೊಸ ಕೆಲಸ ಕಲಿಬೇಕು. ಯಾಕೆಂದರೆ ನಾವು ಕಾಲೇಜಲ್ಲಿ ಓದೋ ಸಬ್ಜೆಕ್ಟೇ ಬೇರೆ, ಓದೋ ರೀತಿನೇ ಬೇರೆ. ನಾವು ಶಾಪ್

0: ಇನ್ನೊಬ್ಬರಿಗೆ ಅಂತ ಹೋದಾಗ ಆ ಎಕ್ಸ್ಪೀರಿಯೆನ್ಸೇ ಬೇರೆ. ಅದಕ್ಕೆ ನಾವು ನಮ್ಮನ್ನು ಎಕ್ವಿಪ್ ಮಾಡ್ಕೋಬೇಕು ಅಂದರೆ ತುಂಬ ಎಫರ್ಟ್ ಹಾಕಬೇಕು, ಡಿಸಿಪ್ಲಿನ್ಡ್ ಎಫರ್ಟ್ ಹಾಕಬೇಕು, ಕನ್ಸಿಸ್ಟೆಂಟ್ ಎಫರ್ಟ್ ಹಾಕಬೇಕು. ಆವಾಗ ಮಾತ್ರ ನಾವು ಹೊಸದು ಕಲಿಯೋಕ್ಕಾಗೋದು, ನಮ್ಮ ಕೆರಿಯರಲ್ಲಿ ನಾವು ಮುಂದೆ ಹೋಗೋಕ್ಕಾಗೋದು. ಸೊ ನಾನು ಪ್ರತಿಯೊಬ್ಬರ ಜೊತೆನೂ ನನ್ನ ಕೆಲಸಕ್ಕೆ ಏನೇನು ಬೇಕೋ, ಯಾರ್ಯಾರು ಅದರಲ್ಲಿ ಇನ್ವಾಲ್ವ್ ಇರ್ತಾರೋ ಅವರಷ್ಟು ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದೆ ಡೈಲಿ ಬೇಸಿಸಲ್ಲಿ. ಪ್ರತಿ ಒಂದು ಸಣ್ಣದಾಗಲಿ ದೊಡ್ಡದಾಗಲಿ ಕಲಿತಾ ಇದ್ದೆ. ಸೊ ನಮ್ಮ ಹೈಯರ್ ಅಪ್ಸ್ ಅವ್ರ ಜೊತೆನೂ ಅದ್ರದ್ದು ಏನೇನು ಪ್ರಾಬ್ಲಮ್ಸ್ ಇದೆ ಅವ್ರ ಜೊತೆ ಎಲ್ಲ ಇಂಟ್ರ್ಯಾಕ್ಟ್ ಮಾಡಿ ಅವ್ರ ಹತ್ರ ಎಲ್ಲ ಸೊಲ್ಯೂಷನ್ಸು ನಾನು ತಗೊಂಡು ಎಲ್ಲನೂ ಪ್ರತಿಯೊಂದು ಡಾಕ್ಯುಮೆಂಟ್ ಮಾಡಿಕೊಂಡು ರಿಪೋರ್ಟ್ ಥರ ಮಾಡಿ ನನಗೆ ಟ್ರೈನಿಂಗ್ ಯಾರು ಕೊಡ್ತಾ ಇದ್ರು ಅವ್ರಿಗೆ ಪ್ರತಿ ವಾರ ನಾನು ಕಳಿಸ್ತಾ ಇದ್ದೆ. ಇದ್ದಿದ್ದು ಹೊಸ್ತು ನಾನು ಕಲ್ತಿದ್ದೀನಿ, ಈ ಥರ ನನಗೆ ಚಾಲೆಂಜಸ್ ಬಂತು, ಇದನ್ನೆಲ್ಲ ಈ ಥರದವ್ರ ಜೊತೆ ಮಾತಾಡಿ ಡಿಸ್ಕಸ್ ಮಾಡಿ ಆ ಚಾಲೆಂಜಸ್ಗೆ ಏನು ಸೊಲ್ಯೂಷನ್ನು ಅಂತ ತಿಳ್ಕೊಂಡೆ ಅಂತ ರಿಪೋರ್ಟು ಕಳಿಸ್ತಾ ಇದ್ದೆ. ಅದು ಎಷ್ಟು ಉಪಯೋಗ ಆಯಿತು ಅಂದರೆ ಮುಂದೆ ಬರೋರಿಗೆ ಅದನ್ನೇ ಟ್ರೈನಿಂಗ್ ಪ್ರೋಗ್ರಾಮ್ ಅವ್ರ ಆಗ ಅವರಿಟ್ಟು ಮೆಟೀರಿಯಲ್ನ ಬೇರೆಯವ್ರಿಗೆ ಟ್ರೈನ್ ಮಾಡೋಕ್ಕೆ ತುಂಬ ಅನುಕೂಲ ಆಗೋಯ್ತು.
1: ಸೂಪರ್. ಇದೆಲ್ಲದರ ಜೊತೆಗೆ ಮೇಡಮ್, ಒಂದ್ಸಲ ನೀವು ಹಿಂತಿರುಗಿ ನೋಡಿದಾಗ ಇದುವರೆಗೆ ನೀವು ಇಟ್ಕೊಂಡು ಬಂದಂಥ ಆತ್ಮವಿಶ್ವಾಸ ಇರ್ಬೋದು, ಸೆಲ್ಫ್ ಕಾನ್ಫಿಡೆನ್ಸ್ ಲೆವೆಲ್ ಇರ್ಬೋದು, ಅಥವಾ ನೀವು ರೂಪಿಸ್ಕೊಂಡಂಥ ವೃತ್ತಿಪರ ಮೌಲ್ಯಗಳು, ಆ ಒಂದು ವ್ಯಾಲ್ಯೂಸ್ ಏನಿದೆ, ಅದು ನಿಮಗೆ ಸಮಾಧಾನ ತಂದು ಕೊಟ್ಟಿದೆಯಾ?
0: ತುಂಬ ಸಮಾಧಾನ ತಂದುಕೊಟ್ಟಿದೆ. ದ ಬೇಸಿಕ್ ವ್ಯಾಲ್ಯೂಸ್ ಅಂತ ನಾವೇನು ಹೇಳ್ತೀವಿ, ಪ್ರತಿಯೊಬ್ಬರ ಜೀವನಕ್ಕೂ ಆ ಬೇಸಿಕ್ ವ್ಯಾಲ್ಯೂಸ್ ಕಾಮನ್ನು. ಅದೇನು ಅಂತಂದರೆ, ಕಷ್ಟಪಟ್ಟು ಕೆಲಸ ಮಾಡಬೇಕು, ದರ್ ಇಸ್ ನೋ ಶಾರ್ಟ್ಕಟ್ ಫಾರ್ ಹಾರ್ಡ್ ವರ್ಕ್, ಮತ್ತು ಆನೆಸ್ಟಿ, ಡೆಡಿಕೇಶನ್, ಟ್ರಾನ್ಸ್ಪರೆನ್ಸಿ. ಎಲ್ಲದಕ್ಕಿಂತ ಇಂಪಾರ್ಟೆಂಟು ಟೈಮ್ಗೆ ನಾವು ಯಾವತ್ತೂ ವ್ಯಾಲ್ಯೂ ಕೊಡಬೇಕು. ಟೈಮ್ ಹೋಗ್ತಾ ಇದೆ, ನಮ್ಮ ಪಾಡಿಗೆ ನಾವು ಇರೋಣ ಅಂತ ನಾವು ಯಾವತ್ತು ಅಂದ್ಕೊಳ್ತೀವಿ ಆವಾಗ ಲೈಫ್ ನಮ್ಗೆ ಕೈ ಕೊಡುತ್ತೆ. ಟೈಮ್ ಇಸ್ ದ ಎಸೆನ್ಸ್ ಆಫ್ ಅವರ್ ಎಂಟೈರ್ ಲೈಫ್. ಸೊ ಯಾರು ಸಮಯಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅವ್ರು ಖಂಡಿತ ಜೀವನದಲ್ಲಿ ಗೆಲ್ತಾರೆ.
1: ಖಂಡಿತ ಮೇಡಮ್, ಮತ್ತಷ್ಟು ಮಾತಾಡೋಣ. ನನಗಂತೂ ಸಿಕ್ಕಾಪಟ್ಟೆ ಕುತೂಹಲ ಇದೆ ನಿಮ್ಮ ಇನ್ನಷ್ಟು ಜರ್ನಿ ಬಗ್ಗೆ ತಿಳ್ಕೊಳ್ಳೋ ಅಂಥದ್ದು. ಕೇಳಿದ್ರೆ ನಿಮ್ಮ ಪ್ರಶ್ನೆ ಏನೇ ಇದ್ರು ಅಥವಾ ನೀವು ವಿಶಸ್ ತಿಳಿಸೋದಿದ್ರು ಖಂಡಿತ ನಮಗೆ ಮೆಸೇಜ್ ಮಾಡ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, 9480901013.

ಯಾವುದೇ ಕೆಲಸ ಆಗಲ್ಲ ಅಂತ ಕೂತ್ರೆ ಖಂಡಿತವಾಗಿಯೂ ಯಾವ ಕೆಲಸವೂ ಆಗಲ್ಲ. ಎಲ್ಲವೂ ಸಾಧ್ಯ ಅಂತ ಹೇಳಿ ನಿಂತಾಗ ಮಾತ್ರ ಎಲ್ಲಾ ಕೆಲಸವೂ ನಮ್ಮಿಂದ ಸಾಧ್ಯ ಆಗುತ್ತೆ ಅನ್ನೋದನ್ನ ಪ್ರೂವ್ ಮಾಡಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಶ್ರೀಮತಿ ಮೀರಾ ಶ್ರೀನಿವಾಸ್.

0: ಯಾವುದೇ ಕೆಲಸ ಆಗಲ್ಲ ಅಂತ ಕೂತ್ರೆ ಖಂಡಿತವಾಗಿಯೂ ಯಾವ ಕೆಲಸವೂ ಆಗಲ್ಲ. ಎಲ್ಲವೂ ಸಾಧ್ಯ ಅಂತ ಹೇಳಿ ನಿಂತಾಗ ಮಾತ್ರ ಎಲ್ಲಾ ಕೆಲಸವೂ ನಮ್ಮಿಂದ ಸಾಧ್ಯ ಆಗುತ್ತೆ ಅನ್ನೋದನ್ನ ಪ್ರೂವ್ ಮಾಡಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಶ್ರೀಮತಿ ಮೀರಾ ಶ್ರೀನಿವಾಸ್ ಅವರು. ಅವರೊಟ್ಟಿಗಿನ ಮಾತುಕತೆಯನ್ನು ಮುಂದುವರಿಸೋಣ. ಮೇಡಮ್, IISc ಮತ್ತೆ ಕಾಸ್ಮಿಕ್ ಇಂಡಸ್ಟ್ರಿಯಲ್ ಲ್ಯಾಬೊರೇಟರೀಸ್ ಅಯಾನ್ ಎಕ್ಸ್ಚೇಂಜ್ ಇಂಡಿಯಾ, ಈ ಮೂರು ಕಡೆ ನೀವು ಮಹತ್ವದ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದೀರಿ. ಒಂದ್ಸಲ ಮೂರು ಸಂಸ್ಥೆಗಳನ್ನು ನೋಡಿದಾಗ ಯಾವುದು ಸಿಕ್ಕಾಪಟ್ಟೆ ನಿಮಗೆ ಖುಷಿ ಹೆಮ್ಮೆ ಅನ್ನೋಂಥ ಒಂದು ಭಾವನೆಯನ್ನು ತಂದಿದೆ?
1: ಮೇಡಮ್, ನಿಮ್ಮ ಕ್ವಶನ್ ಆನ್ಸರ್ ಮಾಡೋಕ್ಕೆ ಖಂಡಿತ ಮೂರೂ ನನಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ನೇ ಕೊಟ್ಟಿದೆ. IISc ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ನೋಡಿದಾಗ ನಾನಲ್ಲಿ ರಿಸರ್ಚ್ ಅಸಿಸ್ಟೆಂಟಾಗಿ ಕೆಲಸಕ್ಕೆ ಸೇರಿಕೊಂಡೆ. ಅಲ್ಲಿ ಹೇಗೆ ನಾವು ಒಂದು ಟೆಸ್ಟಿಂಗ್ ಮಾಡಬೇಕು, ಡಾಕ್ಯುಮೆಂಟೇಷನ್ ಎಷ್ಟು ಇಂಪಾರ್ಟೆಂಟು, ಅದರಿಂದ ನಾವು ಹೇಗೆ ಕನ್ಕ್ಲೂಷನ್ಸ್ನ ಡ್ರಾ ಮಾಡ್ಬೋದು, ರಿಸರ್ಚ್ನ ಮುಂದಕ್ಕೆ ತಗೊಂಡು ಹೋಗೋದು ಹೇಗೆ ಅನ್ನೋದನ್ನೆಲ್ಲ ನಾನು ಅಲ್ಲಿ ಫಸ್ಟ್ ಕಲಿತೆ. ಮತ್ತು ಕಾಸ್ಮಿಕ್ ಇಂಡಸ್ಟ್ರಿಯಲ್ ಲ್ಯಾಬೊರೇಟರೀಸ್ ಅಂತ ಹೋದರೆ ಆಗಿನ ಕಾಲಕ್ಕೆ ಈ ಥರ ಟೆಸ್ಟಿಂಗ್ ಲ್ಯಾಬೊರೇಟ್ರಿ, ಔಟ್ ಆಫ್ ದ ವರ್ಲ್ಡ್ ಟೆಸ್ಟಿಂಗ್ ಫೆಸಿಲಿಟೀಸ್ ಇಟ್ಕೊಂಡಿದ್ದಂಥ ಲ್ಯಾಬೊರೇಟ್ರಿ ಇದು ಒಂದೇ ಬೆಂಗಳೂರಲ್ಲಿ. ಸೊ ಅಲ್ಲಿ ಪ್ರತಿಯೊಂದು ಇನ್ಸ್ಟ್ರೂಮೆಂಟಲ್ಲು ಐ ಥಿಂಕ್ ಅಬೌಟ್ 30 ಡಿಫ್ರೆಂಟ್ ಸೊಫೆಸ್ಟಿಕೇಟೆಡ್ ಇನ್ಸ್ಟ್ರೂಮೆಂಟ್ಸಲ್ಲಿ ನನಗೆ ಟ್ರೈನಿಂಗ್ ನಾನು ತಗೊಂಡು ಅದ್ರ ಮೇಲೆಲ್ಲ ಕೆಲಸ ಮಾಡುವಂಥ ಒಂದು ಆಪರ್ಚುನಿಟಿ ನನಗೆ ಸಿಕ್ತು. ಆ ಥರ ಆಪರ್ಚುನಿಟಿ ಬೇರೆ ಯಾವುದೇ ಟೆಸ್ಟಿಂಗ್ ಲ್ಯಾಬಲ್ಲಿ ನನಗೆ ಸಿಗ್ತಾ ಇರಲಿಲ್ಲ. ಸೊ ನಂದು IISc ಎಕ್ಸ್ಪೀರಿಯೆನ್ಸಿಂದ ಇಂಟಿಗ್ರೇಟ್ ಮಾಡಿಕೊಂಡು ನನಗೆ ಡಾಕ್ಯುಮೆಂಟೇಷನ್ಗೂ ಅದು ಅನುಕೂಲ ಆಯಿತು. ಪ್ರತಿಯೊಂದು ನಾನು ಕಲ್ತಿದ್ದನ್ನು ನಾನು ಬರ್ಕೊಂಡು ಬೇರೆ ಬರೋ ಪೀಳಿಗೆಗೆ ಅದನ್ನು ಟ್ರೈನಿಂಗ್ ಮೆಟೀರಿಯಲಾಗಿ ಯೂಸ್ ಮಾಡಿ ಅವ್ರು ನನ್ನ ನೆಕ್ಸ್ಟ್ ಟೀಮ್ನ ಟ್ರೈನ್ ಮಾಡೋಕ್ಕೆ ಅದು ನನಗೆ ತುಂಬ ಅನುಕೂಲ ಆಯಿತು. ಮತ್ತು ಹೊಸ ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ ಬಂದಿದ್ದನ್ನು ಫ್ರಮ್ ಸ್ಕ್ರ್ಯಾಚ್ ನನ್ನನ್ನು ಹಾಕ್ತಾ ಇದ್ರು ಅದರಿಂದ ಕಲಿಯೋಕ್ಕೆ. ಅದು ಕಲಿಯೋದು ಒಂದೇ ಅಲ್ಲ, ಅದರಲ್ಲಿ ಬರೋವಂಥ ಪ್ರಾಬ್ಲಮ್ಸು, ಮಿಷಿನ್ ಏನೋ ನಿಂತೋಯ್ತು, ಕೆಟ್ಟೋಯ್ತು, ಅವಾಗ ಏನು ಮಾಡಬೇಕು ಅದಕ್ಕೆ ಅನ್ನೋದ್ರಲ್ಲೂ ನನಗೆ ಟ್ರೈನಿಂಗ್ ಆಯಿತು. ಹಾಗಾಗಿ ಮಿಷಿನ್ ಕೆಟ್ಟೋದ್ರೂ ನಾವೇ ರಿಪೇರಿ ಮಾಡ್ಕೊಳ್ತಾ ಇದ್ವಿ, ಮಿಷಿನ್ ನೆಟ್ಟಿಗೆ ವರ್ಕ್ ಆಗ್ತಾ ಇದ್ದಾಗಲೂ ನಾವೇ ಕೆಲಸ ಮಾಡ್ತಾ ಇದ್ವಿ ಅದ್ರ ಮೇಲೆ. ಸೊ ಆಲ್ಮೋಸ್ಟ್ ಒಂದು ದಿನಕ್ಕೆ 880 ಎಲಿಮೆಂಟ್ಸ್ ಅನಾಲಿಸಿಸ್ ಮಾಡಿರೋ ಅಂತ ಒಂದು ರೆಕಾರ್ಡ್ ಹೆಗ್ಗಳಿಕೆ ನನ್ನ ಹೆಸರಿಗಾಯಿತು.
0: 882
1: ಎಲಿಮೆಂಟ್ಸು ಆ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಅನಾಲಿಸಿಸ್ ಮಾಡಿದ್ದಂಥ ಹೆಗ್ಗಳಿಕೆ ನಂದಾಯಿತು ಖಂಡಿತ. ಆ್ಯಂಡ್ ಇದ್ರ ಹಿಂದೆ ಸಾಕಷ್ಟು ಪರಿಶ್ರಮ ಇದೆ, ಪರ್ಸನಲ್ ಪರಿಶ್ರಮ ಅಂತೂ ತುಂಬಾ ಇದೆ. ಮತ್ತು ನಾನು ಇದ್ದಿದ್ದು ಮನೆ BL ಕಾಲೋನಿ, ನಾನು ಹೋಗ್ತಾ ಇದ್ದಿದ್ದು ಕಾಸ್ಮಿಕ್ ಇಂಡಸ್ಟ್ರಿಯಲ್ ಲ್ಯಾಬೊರೇಟರೀಸ್ ಇದ್ದಿದ್ದು ಎಲೆಕ್ಟ್ರಾನಿಕ್ ಸಿಟಿ. ಆಗಿನ ಕಾಲಕ್ಕೆ ಅದು ಎಷ್ಟು ದೂರ ಇತ್ತು ಅಂದರೆ ಸಿಂಗಲ್ ಲೇನು. ಇವಾಗ ಕನೆಕ್ಟಿವಿಟಿ ಅದ್ಭುತವಾಗಿ ಆಗೋಗಿದೆ. ಆವಾಗ ಒಂದೇ ಒಂದು ಲಾರಿ ಮುಂದೆ ಹೋಗಿ ಏನಾದರೂ ಆಯಿತು ಅಂತಂದರೆ ಅವರ್ಸ್ ಗಟ್ಟಲೆ ಟ್ರಾಫಿಕ್ ಜ್ಯಾಮು. ಸಾಯಂಕಾಲ ಬೆಳಗ್ಗೆ 6 ಗಂಟೆಗೆ ಮನೆ ಬಿಟ್ಟರೆ ಸಾಯಂಕಾಲ ಮನೆಗೆ ಬರೋ ಹೊತ್ತಿಗೆ 8 ಗಂಟೆ ಆಗ್ತಾ ಇತ್ತು. ಸೊ ದಿಸ್ ಇಸ್ ಹೌ ಯು ನೋ ಲಾಟ್ ಆಫ್ ಹಾರ್ಡ್ ವರ್ಕ್ ಇಸ್ ಗಾನ್ ಇನ್ ಟು ಶೇಪಿಂಗ್ ಮೈ ಕೆರಿಯರ್ ಇನ್ ಟು ವಾಟ್ ಐ ಆಮ್ ಟುಡೇ. ಸೊ ಹಾಗಾಗಿ ಅದು ಟಾಟಾ ಇನ್ಸ್ಟಿಟ್ಯೂಟ್ ಆಗಲಿ ಅಥವಾ ಕಾಸ್ಮಿಕ್ ಇಂಡಸ್ಟ್ರಿಯಲ್ ಲ್ಯಾಬೊರೇಟರೀಸ್ ಆಗಲಿ ಅಥವಾ ಅಯಾನ್ ಎಕ್ಸ್ಚೇಂಜ್ ಆಗಲಿ, ಇದೆಲ್ಲ ಎಕ್ಸ್ಪೀರಿಯೆನ್ಸು ಇಂಟಿಗ್ರೇಟ್ ಮಾಡಿನೇ ಇವತ್ತು ನಾನು ಏನಾಗಿದ್ದೀನಿ ಅದಾಗಿದ್ದೀನಿ ಮೇಡಮ್.
0: ಹಾಗಾದರೆ ಮೂರೂ ಸಂಸ್ಥೆಗಳಿಂದ ನಿಮಗೆ ಖುಷಿ ಇದೆ?
1: ತುಂಬಾ ಖುಷಿ ಇದೆ
0: ಖಂಡಿತ. ಅಯಾನ್ ಎಕ್ಸ್ಚೇಂಜ್ ನಲ್ಲಿ ಸತತ 3 ವರ್ಷ ಅತ್ಯುತ್ತಮ ಉದ್ಯೋಗಿ ಗೌರವವನ್ನ ನೀವು ಪಡಿತೀರಿ. ಸೊ ಇಂಥದೊಂದು ಸಾಧನೆಗೆ ನೆರವಾಗುವಂತ ನೆರವು ಮಾಡಿದಂತ ನಿಮ್ಮ ಗುಣ ಅಭ್ಯಾಸಗಳು ಯಾವುದಾಗಿದ್ವು?
1: ನಾನು ಹೇಳಿದಂಗೆ ಸತತವಾದ ಹಾರ್ಡ್ ವರ್ಕ್ ಅಥವಾ ಪರಿಶ್ರಮ, ಮತ್ತು ಟೈಮ್ ಬೌಂಡ್ ಡೆಲಿವರಿ ಆಫ್ ಜಾಬ್ಸ್. ಯಾವತ್ತೂ ನಾನು ಮನೇಲಾಗಲಿ ಆಫೀಸಲ್ಲಾಗಲಿ ಕೆಲಸ ಪೆಂಡಿಂಗ್ ಇಟ್ಟವಳೆ ಅಲ್ಲ ನಾನು. ಆವಾಗಿನ ಕೆಲಸ ಆವತ್ತಿನ ಕೆಲಸ ಆವತ್ತು ಮುಗಿಸೇ ಕ್ಲೀನ್ ಚಿಟ್ ಆದಮೇಲೆ ನೆಕ್ಸ್ಟ್ಗೆ ನಾನು ಹೋಗೋದು ಯಾವತ್ತೂ. ಅದು ಮನೆ ಕೆಲಸನೇ ಆಗಲಿ, ಅದು ಆಫೀಸ್ ಕೆಲಸನೇ ಆಗಲಿ, ಬೇರೆ ಯಾವುದೇ ಕೆಲಸ ಆಗಲಿ, ಕಮಿಟ್ ಮಾಡಿಕೊಂಡಿದ್ರೆ ಆವತ್ತಿಂದ ಆವತ್ತು ಮುಗಿಸಿ ಮುಂದೆ ಹೋಗೋದೇ ನಂದು ಯಾವತ್ತೂ ಅಭ್ಯಾಸ ಇರೋದು. ಐ ಥಿಂಕ್ ದಟ್ ಆ ಒಂದು ಗುಣ ಇಟ್ ಹ್ಯಾಸ್ ಹೆಲ್ಪ್ಡ್ ಮೀ ಗಿವ್ ಲಾಟ್ ಆಫ್ ಔಟ್ಪುಟ್. ಯಾಕೆಂದರೆ ಈ ಮೇಲ್ ಡಾಮಿನೇಟೆಡ್ ಇದು ಅಂತ ನೀವು ನೋಡಿದಾಗ, ವರ್ಕ್ ಫೋರ್ಸ್ ಅಂತ, ವರ್ಕ್ ಪ್ಲೇಸ್ ಅಂತ ನೋಡಿದಾಗ, ವಿಮೆನ್ಗೆ ಅಲ್ಲಿ ಪರ್ಫಾರ್ಮ್ ಮಾಡಿ ಅಲ್ಲಿ ಔಟ್ಪುಟ್ ಕೊಟ್ಟು ಮತ್ತು ನೀವು ಅಲ್ಲಿ ಎಕ್ಸೆಲ್ ಮಾಡೋದು ಅಂತ ಏನಿದೆಯಲ್ಲ, ಅದಕ್ಕೆ ತುಂಬಾ ನಾವು ಪರಿಶ್ರಮ ಮಾಡಬೇಕಾಗತ್ತೆ, ಪರಿಶ್ರಮ ಪಡಬೇಕಾಗತ್ತೆ. ನಮಗೆ ಯಾವುದೂ ಬ್ರೇಕ್ಸ್ ಇರಲ್ಲ. ಒಂದು ಕಾಫಿ ಬ್ರೇಕು, ಒಂದು ಏನೋ ಫ್ಯಾಗ್ ಬ್ರೇಕು, ಒಂದು ಟೀ ಬ್ರೇಕು, ಈ ಥರ ಯಾವುದೂ ಇಲ್ಲ. ಕೆಲಸ ಬಿಟ್ಟು ನಾನು ಇನ್ನೇನು ಮಾಡ್ತಾನೆ ಇರಲಿಲ್ಲ. ನನ್ನ ಇದು ಟೇಬಲ್ ಮೇಲೆ ನಾನು ಚಾಯ್ ಕುಡಿತಾ ಇದ್ದೆ, ನಾನು ಬೇರೆ ಯಾವುದೂ ಬ್ರೇಕ್ಸ್ ತಗೊಳ್ತಾ ಇರಲಿಲ್ಲ. ನಂದು ಏನು ಕೆಲಸ ಇದೆ ಬಿಟ್ವೀನ್ 9 and 5 ಕಂಪ್ಲೀಟಾಗಿ ಅದನ್ನು ಮುಗಿಸ್ಬಿಟ್ಟೆ ನಾನು ಮನೆಗೆ ಹೋಗ್ತಾ ಇದ್ದೆ. ನಾನು ಎಕ್ಸ್ಟೆಂಡೂ ಮಾಡ್ತಾ ಇರಲಿಲ್ಲ, ಕಡಿಮೆ ಕೆಲಸನೂ ನಾನು ಯಾವತ್ತೂ ಮಾಡ್ತಾ ಇರಲಿಲ್ಲ. ಸೊ ಹಾಗಾಗಿ, ಯಾಕೆಂದರೆ ಐ ಹ್ಯಾಡ್ ಎ ಫ್ಯಾಮಿಲಿ ಟು ಟೇಕ್ ಕೇರ್ ಆಫ್ ಆಲ್ಸೋ. ಯಾವುದೇ ಒಂದು ಮಹಿಳೆ ಅಂತಂದರೆ ಇಟ್ ಇಸ್ ನಾಟ್ ಓನ್ಲಿ ಪ್ರೊಫೆಷ್ನಲ್

0: ದಟ್ ಶಿ ಹ್ಯಾಸ್ ಟು ಪರ್ಫಾರ್ಮ್ ಈವನ್ ಅಟ್ ಹೋಮ್. ನೀವೇನೇ ನಿಮ್ದು ಏರ್ ಆಫ್ ವಾಟ್ ಟು ಸೇ ಪೋಸ್ಟ್ ಇದ್ರೂ ನೀವು ಗೇಟಲ್ಲಿ ಅದನ್ನು ಬಿಟ್ಟು ಮನೆ ಒಳಗಡೆಗೆ ಹೋಗುವಾಗ ಬರೀ ಮನೆ ತಾಯಿಯಾಗಿ ಅಥವಾ ಸೊಸೆಯಾಗಿ ಅಥವಾ ಹೆಂಡತಿಯಾಗಿ ಆ ಥರನೇ ನೀವು ಮನೆ ಒಳಗಡೆ ಹೋಗಬೇಕೆ ಹೊರತು ನಾನು ವೈಸ್ ಪ್ರೆಸಿಡೆಂಟ್ ಆಪರೇಷನ್ಸು ನಾನು ಕ್ವಾಲಿಟಿ ಮ್ಯಾನೇಜರು ಅಂದ್ಕೊಂಡು ನೀವು ಮನೆ ಒಳಗಡೆ ಹೋಗೋಕ್ಕಾಗಲ್ಲ. ನೀವು ಏನೇ ಹೇಳ್ಕೊಂಡು ಹೋದ್ರೂ ನಿಮ್ಮ ಮನೆ ಕೆಲಸ ನೀವೇ ಮಾಡ್ಕೋಬೇಕು. ಹಾಗಾಗಿ performing both consistently at home as well as professionally was a big challenge, and even today it is a big challenge for all the working women. But devar namge en ond guna athwa ond shakti en kottidane andre we are multitasking experts. ಸೊ ನಾವು ಮನೆಯಲ್ಲೂ ಚೆನ್ನಾಗಿ ಮಾಡ್ತೀವಿ, ಪ್ರೊಫೆಷನಲ್ ಆಗೂ ನಾವು ಮಾಡ್ತೀವಿ, ಬೇರೆ ಏನೇ ಕೊಟ್ಟರು ಆ ದೇಶ ನಡೆಸ್ಕೊಂಡು ಹೋಗೋದಾದ್ರೂ ನಾವು ಮಾಡಿಬಿಡ್ತೀವಿ. ಸೊ ಆ ಥರ ಒಂದು ಮಲ್ಟಿ ಟ್ಯಾಲೆಂಟೆಡ್ ಕೆಪಾಸಿಟಿ ಅಂತ ನೀವೇನು ಕರಿತೀರಾ ಅದು ಖಂಡಿತ ನಮ್ಮ ಮಹಿಳೆಯರಿಗಿದೆ. ಅದನ್ನು ಕಂಪ್ಲೀಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಅಂತಲೇ ನಾನು ಪ್ರತಿಯೊಂದು ಮಹನಿಗೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
1: ತೊಟ್ಟಿಲು ತೂಗೋ ಕೈ ದೇಶವನ್ನು ಆಳತ್ತೆ ಅನ್ನೋ ಅಂತ ಮಾತಿದೆಯಲ್ಲ, ಖಂಡಿತ ಅದು ನಿಜ. ಇದರ ಜೊತೆಗೆ ನನ್ನ ಮುಂದಿನ ಪ್ರಶ್ನೆಗೂ ನೀವು ಆನ್ಸರ್ ಕೊಟ್ಬಿಡ್ರಿ. ನನ್ನ ತಲೆಯಲ್ಲಿ ಅದೇ ಕಾಡ್ತಾ ಇತ್ತು, ಹೇಗಪ್ಪ ಬೆಳಗ್ಗೆ 6 ಗಂಟೆಗೆ ಮನೆಯಿಂದ ಹೊರಟು ರಾತ್ರಿ 8 ಮನೆಗೆ ಬಂದು ಮನೇನ ಹೇಗೆ ನಿಭಾಯಿಸೋದು, ಮನೇಲಿ ಏನು ಕೆಲಸ ಮಾಡೋದು, ಸಾಕಾಗ್ಬಿಟ್ಟಿರುತ್ತಲ್ವಾ, ಅಯ್ಯೋ ನಂಗೆ ಈ ದಿನ ಸಾಕಾಯ್ತು ಅಂತ ಅಂದ್ಬಿಡ್ತೀವಿ ಇವತ್ತು ನಾವು ಸುಲಭವಾಗಿ. ಬಟ್ ಹೇಗೆ ಮ್ಯಾನೇಜ್ ಮಾಡಿದ್ರಿ ಅನ್ನೋದು ನನಗೆ ಇವಾಗಲೂ ಯಕ್ಷ ಪ್ರಶ್ನೆನೇ ಅದು.
0: ಮೇಡಮ್, ಇವತ್ತಿಗೆ ಆಲ್ಮೋಸ್ಟ್ 40 ಇಯರ್ಸ್ ಆಯಿತು ಪ್ರೊಫೆಷನಲ್ ಲೈಫ್ ನಾನು ಶುರು ಮಾಡಿ. ಇವತ್ತಿಗೂ ಫ್ರಮ್ ದ ಲಾಸ್ಟ್ 40 ಇಯರ್ಸ್ ಬೆಳಗಿನ ಜಾವ 4 ಗಂಟೆ ನಾನು ಹೇಳೋ ಟೈಮು. ಅಡುಗೆ ತಿಂಡಿ ಮತ್ತೆ ಮಿಕ್ಕಿದ ಏನೇನು ಕೆಲಸ ಇದೆ ಪ್ರತಿಯೊಂದು ಮನೆಯಲ್ಲಿ ಮಾಡಿಬಿಟ್ಟು ದೆನ್ ಐ ಸ್ಟಾರ್ಟ್ ಆಫ್ ಟು ಮೈ ಆಫೀಸ್ ಬೈ 7. ಆ್ಯಂಡ್ ವಾಪಸ್ ಇವಾಗಿನ ಕಾಲಘಟ್ಟದಲ್ಲಿ ವಾಪಸ್ ಬರೋ ಹೊತ್ತಿಗೆ 5:45 ಆಗುತ್ತೆ. ಅದಾದ್ಮೇಲಿಂದ ವಾಪಸ್ ನಾರ್ಮಲ್ ಹೌಸ್ ವೈಫ್, ನಾರ್ಮಲ್ ಮನೆ ಕೆಲಸ, ಆ್ಯಂಡ್ ಈವನ್ ಕಸ್ಟಮರ್ ಕಾಲ್ಸು ಇರುತ್ತೆ, ಇನ್ ಬಿಟ್ವೀನಲ್ಲಿ ಅಟೆಂಡ್ ಮಾಡ್ತೀನಿ. ಅದು ಸ್ಯಾಟರ್ಡೆ ಸಂಡೇ ಅನ್ನೋದು ಯಾವುದೂ ಇಲ್ಲ, ಕೆಲಸದ ಮೇಲೆ ಟ್ರಾವೆಲ್ ಮಾಡೋದು ನನಗಿರುತ್ತೆ. ಸೊ ಹೆಂಗೋ ಫ್ಯಾಮಿಲಿ ಇದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಸಮ್ ಹೌ ಐ ಹ್ಯಾವ್ ಬೀನ್ ಏಬಲ್ ಟು ಬಿ ಸಕ್ಸಸ್ಫುಲ್ ಆಲ್ ದಿಸ್ ಇಯರ್ಸ್.
1: ಸೂಪರ್ ಮೇಡಮ್. ಸಾಮಾನ್ಯವಾಗಿ ನೀವು ಆಗಲೇ ಹೇಳಿದ್ರಿ, ನಾವು ಕಾಲೇಜಲ್ಲಿ ಓದಿದ್ದೊಂದು ಅಥವಾ ಪಠ್ಯದಲ್ಲಿ ಓದಿದ್ದೊಂದು, ಆದರೆ ಅಲ್ಲಿ ಹೋಗಿ ನೋಡಿದಾಗ ಇದ್ದಿದ್ದ ಕೆಲಸನೇ ಬೇರೆ ಅನ್ನೋವಂಥದ್ದು. ಇವತ್ತಿಗೂ ಇದು ಒಂದು ರೀತಿ ಸಮಸ್ಯೆ ಆಗೇ ನಿಲ್ಲೋ ಅಂಥದ್ದು. ಔಪಚಾರಿಕ ಶಿಕ್ಷಣ ನಾವು ಬೇರೆಯೇ ಪಡೆದಿರ್ತೀವಿ, ಪ್ರಾಕ್ಟಿಕಲಿ ನಾವು ಕೆಲಸದ ಸ್ಥಳಕ್ಕೆ ಹೋದಾಗ ಅಲ್ಲಿ ಬೇರೆಯದ್ದೇ ನೋಡ್ತೀವಿ ನಾವು. ಈ ವಿಚಾರದಲ್ಲಿ ಬಂದಾಗ ಏನಾದರೂ ಒಂದು ಬದಲಾವಣೆ ಬೇಕು ಅನ್ನೋದೇನಾದರೂ ನಿಮಗೆ ಅನಿಸಿದೆಯಾ?
0: ಮೇಡಮ್, ಖಂಡಿತ ಬದಲಾವಣೆ ಬೇಕೇ ಬೇಕು. ಯಾಕೆಂದರೆ ನಾವು ಪಠ್ಯಪುಸ್ತಕದಲ್ಲಿ ಏನು ಓದ್ತೀವಿ ಅದು ಯಾವುದು ಶಾಪ್ ಫ್ಲೋರಲ್ಲಿ ಆಗ್ತಾ ಇರಲ್ಲ. ನಾವು ಏನು ಓದಿರ್ತೀವಿ ಅದಕ್ಕೆ ತದ್ವಿರುದ್ಧವಾಗಿ ಅಲ್ಲೆಲ್ಲ ಸಿಚುಯೇಷನ್ಸು ಇರುತ್ತೆ. ನಾವು ಅಂದ್ಕೊಂಡಿರ್ತೀವಿ ನಾವು ಇಂಜಿನಿಯರಿಂಗ್ ಮಾಡಿದ್ದೀವಿ, ಡಿಸ್ಟಿಂಕ್ಷನ್ ಬಂದುಬಿಟ್ಟಿದೆ ನಮಗೆ, ಕೆಲಸ ಸಿಕ್ಕಿದ ತಕ್ಷಣ ನಾವು ಹೋಗಿ ಅಲ್ಲಿ ಪರ್ಫಾರ್ಮ್ ಮಾಡಿ ಮ್ಯಾನೇಜರ್ ಆಗಿಬಿಡ್ತೀವಿ ಅಂತ ಅಂದ್ಕೊಂಡೇ ಹೋಗ್ತೀವಿ ನಾವು. ಅಲ್ಲಿ ಹೋದಾಗ ಆರ್ಡಿನರಿ ಒಂದು ಆಪ್ರೇಟರ್ ಏನು ಕೆಲಸ ಮಾಡ್ತಿರ್ತಾರೆ ಅದನ್ನು ಕಲಿಯೋಕ್ಕೆ ನಮಗೊಂದು ವರ್ಷ ಬೇಕು ಅನ್ನೋದು ಅಲ್ಲಿಗೆ ಹೋದಾಗ ಮಾತ್ರ ಗೊತ್ತಾಗತ್ತೆ ನಮಗೆ. ಇಟ್ ಈಸ್ ನಾಟ್ ಓನ್ಲಿ ಲರ್ನಿಂಗ್. ಅಲ್ಲಿ ನಾವು ಪಠ್ಯಪುಸ್ತಕದಲ್ಲಿ ಏನು ಓದ್ತೀವಿ ಅಂತಂದರೆ, ಈ ಪ್ರಾಬ್ಲಮ್ ಬಂತ, ಇದಕ್ಕೆ ಫಾರ್ಮುಲೇಷನ್ ಅಪ್ಲೈ ಮಾಡು, ಈ ಆನ್ಸರ್ ತಗೋ, ಮುಗೀತು ನಿನಗೆ ಮ್ಯಾಥ್ಸು ಅನ್ನೋ ಹಂಗೆ ನಾವು ಕಲ್ತಿರ್ತೀವಿ.
1: ಅಲ್ಲಿ ಫಾರ್ಮುಲಾ ಅಪ್ಲೈ ಮಾಡೋದು ಸುಲಭ ಅಲ್ಲ,
0: ಅಲ್ಲ ಫಾರ್ಮುಲಾ ಅಪ್ಲಿಕಬಲ್ಲೇ ಇರಲ್ಲ. ಫಸ್ಟ್ ಆಫ್ ಆಲ್ ನೀವು ಹೊಸ ಫಾರ್ಮುಲಾ ಕಂಡುಹಿಡ್ಕೋಬೇಕು.
1: ಓಕೆ.
0: ಸೊ ನಾವು ಹೋದಾಗ ನಾವು ಅದು ಈ ಮಿಡ್ಲ್ ಮ್ಯಾನೇಜ್ಮೆಂಟು ಆ ಥರ ಕೆಲಸಕ್ಕೆ ಹೋದಾಗ ನಮ್ಮಿಂದ ಕೆಳಗಡೆ ಇರೋರ ಜೊತೆ ನಾವು ಹೇಗೆ ನಡ್ಕೋಬೇಕು, ಯಾವ ಥರ ಕಮ್ಯುನಿಕೇಷನ್ ಅವ್ರ ಹತ್ರ ಮಾಡಬೇಕು, ನಮ್ಮಿಂದ ಹೈಯರ್ ಅಪ್ ಇರೋರ ಹತ್ರ ನಾವು ಹೇಗೆ ಮಾಡಬೇಕು, ನಮ್ಮ ಪಿಯರ್ಸ್ ಜೊತೆ ನಾವು ಹೇಗೆ ಮಾತಾಡಬೇಕು, ಅಲ್ಲಿಂದ ಕಲಿಕೆ ಶುರು ಆಗುತ್ತೆ. ಹಾಗಾಗಿ ಈಗಿನ ಇದರಲ್ಲಿ ನೀವು ನೋಡಿದ್ರೆ, ನೀವು ಯಾವುದೇ ಕೋರ್ಸಿಗೆ ಸೇರಿಕೊಂಡ್ರು ಇಂಟರ್ನ್ಶಿಪ್ ಅಂತ ಅದಕ್ಕೆ ಕರೀತಾರೆ. ಇವಾಗ ಇಂಟರ್ನ್ಶಿಪ್ ಅಲ್ಲದೆ ನೀವು ಪಾಸ್ ಮಾಡೋಕ್ಕೆ ಆಗಲ್ಲ. ನಮ್ಮ ಕಾಲದಲ್ಲೆಲ್ಲ ಬುಕ್ ಓದು, ಎಕ್ಸಾಮಲ್ಲಿ ಬರೀ ಮಾರ್ಕ್ಸ್ ತಗೋ, ಸರ್ಟಿಫಿಕೇಟ್ ತಗೋ, ಎಸ್ ಯು ಆರ್ ಕ್ವಾಲಿಫೈಡ್ ಅನ್ನೋ ಹಂಗೆ ಇತ್ತು. ಬಟ್ ಆವಾಗ ನಿಮ್ಮ ಕಂಪನಿಗೆ ಹೋದಾಗ ಯು ವುಡ್ ಬಿ ಟೋಟಲಿ ರಾ. ನಿಮ್ಮನ್ನ ಆಪರೇಟರ್ ಮರ್ಯಾದೆ ಕೊಡಲ್ಲ, ಏನಕ್ಕಂದ್ರೆ ಯು ಡೋಂಟ್ ನೋ ಎನಿಥಿಂಗ್. ನೀವು ಕಲ್ತ್ಕೊಂಡು ಬಂದಿರೋದೇ ಬೇರೆ, ಅಲ್ಲಿ ಬೇಕಾಗಿರೋದೇ ಬೇರೆ. ಸೊ ಅದನ್ನು ಬ್ರಿಡ್ಜ್ ಮಾಡಬೇಕು ಅಂದರೆ ಖಂಡಿತ ಒಂದು ಇಂಡಸ್ಟ್ರಿಯಲ್ ಟ್ರೈನಿಂಗು, ಇಂಡಸ್ಟ್ರಿಯಲ್ ಎಕ್ಸ್ಪೋಜರು, ಅದು ಹುಡುಗ ಆಗಲಿ ಹುಡುಗಿ ಆಗಲಿ ಯಾರೇ ಆಗಲಿ ಎಲ್ಲರಿಗೂ ಈಗಿನ ಕಾಲಘಟ್ಟದಲ್ಲಿ ಬೇಕೇ ಬೇಕು. ಇಲ್ದಿದ್ರೆ ಆ ಚಾಲೆಂಜಸ್ನ ಫೇಸ್ ಮಾಡಿಕೊಂಡು ಅಲ್ಲಿಂದ ನಾವು ಕೆರಿಯರ್ ಬಿಲ್ಡ್ ಮಾಡೋದು ತುಂಬಾ ಕಷ್ಟ ಇದೆ.
1: ಹೌದು. ಹೀಗೆ ಹೆಣ್ಮಕ್ಳಿಗೆ ಇನ್ನೂ ಏನೇನೆಲ್ಲ ಕಷ್ಟ ಬರುತ್ತೆ ಈ ಕೈಗಾರಿಕಾ ಕ್ಷೇತ್ರದಲ್ಲಿ ವೃತ್ತಿ ಜೀವನವನ್ನು ಆಯ್ಕೆ ಮಾಡಿಕೊಂಡ್ರೆ ಅನ್ನೋದ್ರ ಬಗ್ಗೆ ಬೆಳಗ್ಗೆಯಿಂದ ನಾವು ಒಂದು ಪ್ರಶ್ನೆ ಕೇಳ್ತಾನೆ ಇದ್ವಿ. ನಮ್ಮ ಕೇಳುಗರು ಕೂಡ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಸಾಕಷ್ಟು ಕಳಿಸಿದ್ದಾರೆ. ನಾವು ಆ ಬಗ್ಗೆ ಕೂಡ ಚರ್ಚೆ ಮಾಡೋದು ಬಾಕಿ ಇದೆ. ಅದರೊಟ್ಟಿಗೆ ಈಗ ಕೂಡ ಸಂದೇಶಗಳ ಮಹಾಪೂರ್ವೇ ಹರಿದು ಬಂದಿದೆ, ಅದನ್ನು ಕೂಡ ನಾನು ಓದ್ತೀನಿ. ಸದ್ಯಕ್ಕೆ ಮತ್ತೊಂದು ಗೀತೆ, ನಿಮ್ಮ ಫೇವ್ರೆಟ್ ಗೀತೆ ಮೇಡಮ್, ನಿಮಗಾಗಿ ಕಾಯ್ತಾ ಇದೆ ಹಾಡಿನ ನಂತರ ನಮ್ಮ ಮಾತುಕತೆ ಮುಂದುವರಿಯುತ್ತೆ.

0: ಸದಾ ಕಾಲ ಸಾಧನೆ ಮಾಡಬೇಕು ಅನ್ನೋ ತುಡಿತ ಒಂದು ನಮ್ಮ ಜೊತೆ ಇತ್ತು ಅಂತ ಹೇಳಿದ್ರೆ ನಮ್ಮ ಬಾಳೆಲ್ಲ ಸಾಧನೆಯನ್ನ ನಾವು ಮಾಡೋದಕ್ಕೆ ಸಾಧ್ಯ ಮಾಡಿಕೊಡುತ್ತೆ ಅಂತ ಹೇಳ್ತಾ ಸದ್ಯಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ಮೀರಾ ಶ್ರೀನಿವಾಸ್ ಅವರು. ಅವರೊಟ್ಟಿಗಿನ ಮಾತುಕತೆ ಮುಂದುವರಿಸೋಣ. ಮೇಡಮ್, ಆಪರೇಷನ್ಸ್ ದೃಷ್ಟಿಯಿಂದ ನೋಡಿದಾಗ ಒಂದು ಉದ್ಯಮ ಪರಿಣಾಮಕಾರಿಯಾಗಿ ನಡಿಬೇಕು, ಲಾಭದಾಯಕವಾಗಿರಬೇಕು, ಜೊತೆಗೆ ದೀರ್ಘಕಾಲ ಆ ಉದ್ಯಮ ನಡ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಏನೆಲ್ಲ ವ್ಯವಸ್ಥೆ ಬೇಕಾಗತ್ತೆ?
1: ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ ಮೇಡಮ್. ಇದಕ್ಕೆ ನಾಲ್ಕು ತುಂಬ ಪ್ರಮುಖವಾದ ರಿಕ್ವೈರ್ಮೆಂಟ್ಸ್ ಇದೆ. ಒಂದು, ನಾವು ಯಾವ ಟೀಮ್ನ ಇಟ್ಕೊಂಡಿರ್ತೀವಿ ಅವ್ರನ್ನ ಕರೆಕ್ಟಾಗಿ ಗ್ರೂಮ್ ಮಾಡಿ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಒಳ್ಳೆ ಟ್ರೈನಿಂಗ್ ಕೊಟ್ಟಿರಬೇಕು ಅವರಿಗೆ. ನಾವು ಇಲ್ದಿದ್ರೂ ಕೆಲಸ ನಡ್ಕೊಂಡು ಹೋಗಬೇಕು, ಆ ಥರ ಟ್ರೈನಿಂಗ್ ಕೊಡಬೇಕು ಅವರಿಗೆ. ಸೆಕೆಂಡು, ನಾವು ಏನು ಪ್ರೊಡಕ್ಷನ್ ಮಾಡಬೇಕು ಅಂತ ನಾವು ಅಂದ್ಕೊಂಡಿರ್ತೀವಿ, ಎಕ್ಸಲೆಂಟ್ ಪ್ಲಾನಿಂಗ್ ಶುಡ್ ಗೋ ಇನ್ ಟು ದಟ್. ನಮ್ಮ ಕಸ್ಟಮರ್ಸ್ ಯಾರ್ಯಾರು, ಅವ್ರ ರಿಕ್ವೈರ್ಮೆಂಟ್ ಏನೇನು, ಆ ಹೋಮ್ವರ್ಕ್ ಎಲ್ಲ ಕರೆಕ್ಟಾಗಿ ಮಾಡಿಕೊಂಡು ಪ್ರೊಡಕ್ಷನ್ ಪ್ಲಾನಿಂಗ್ ಮಾಡ್ಕೋಬೇಕು. ನಮ್ಮ ಇನ್ವೆಂಟ್ರಿ ಅಂದರೆ ನಾವು ಆ ಪ್ರೊಡಕ್ಷನ್ ಮಾಡೋಕ್ಕೆ ನಮ್ಗೆ ಏನೇನು ಸಲಕರಣೆಗಳು ಬೇಕು, ಏನೇನು ರಾ ಮೆಟೀರಿಯಲ್ಸ್ ಬೇಕು, ಅದೆಲ್ಲ ಆಪ್ಟಿಮಮ್ ಸ್ಟಾಕಲ್ಲಿ ಯಾವತ್ತೂ ಇಟ್ಕೊಳ್ಬೇಕು ನಾವು. ಮತ್ತು ಕಸ್ಟಮರ್ ಜೊತೆ ಡೈರೆಕ್ಟ್ ಅಥವಾ ಕಂಟಿನ್ಯೂಸ್ ಇಂಟರ್ಫೇಸ್ ಇರಬೇಕು. ಅವ್ರ ರಿಕ್ವೈರ್ಮೆಂಟು, ಅವ್ರ ಸ್ಟೋರ್ಸಲ್ಲಿ ಏನಿದೆ, ಅವ್ರದ್ದು ಯಾವಾಗ ಬರ್ಬೋದು ನಮಗೆ ಪ್ರೊಡಕ್ಷನ್ನು ಅಥವಾ ಆರ್ಡ್ರು, ಈ ಇದೆಲ್ಲ ನಮಗೆ ತಿಳುವಳಿಕೆ ಬೇಕು. ಇದಕ್ಕೆ ಪ್ಲಾನಿಂಗ್ ತುಂಬ ತುಂಬ ಇಂಪಾರ್ಟೆಂಟು. ಕಸ್ಟಮರ್ ಇಂಟರ್ಫೇಸ್ ಅಥವಾ ಕಸ್ಟಮರ್ ರಿಲೇಷನ್ ಅಂತ ನಾವು ಕರಿತೀವಿ ನಮ್ಮ ಕಂಪನಿನಲ್ಲಿ, ಅದು ಕರೆಕ್ಟಾಗಿರಬೇಕು ನಮ್ಮ ಹತ್ರ. ಇದಿಷ್ಟು ನಮಗಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಬಿಕಮ್ ಎ ಸಸ್ಟೈನಬಲ್ ಇಂಡಸ್ಟ್ರಿ ಆ್ಯಂಡ್ ಅ ಪ್ರಾಫಿಟಬಲ್ ಇಂಡಸ್ಟ್ರಿ ಟು.
0: ಖಂಡಿತ ಮೇಡಮ್. ಇದ್ರ ಜೊತೆಗೆ ಸಣ್ಣ ಉದ್ಯಮ ಅಂತಿರುತ್ತೆ, ಅಥವಾ ಸಣ್ಣ ಕೈಗಾರಿಕೆಗಳು, ಗುಡಿ ಕೈಗಾರಿಕೆಗಳು ಅಂತೆಲ್ಲ ನಾವು ಕರಿತೀವಲ್ಲ, ಸೊ ಈ ಉದ್ಯಮಗಳಿಗೂ ಕೂಡ ಈ ಡಾಕ್ಯುಮೆಂಟೇಷನ್ನು, ಕ್ವಾಲಿಟಿ ಕಂಟ್ರೋಲು ಅಥವಾ ISO ಪ್ರಮಾಣೀಕರಣ ಇದೆಲ್ಲ ಯಾಕೆ ಮುಖ್ಯ ಆಗುತ್ತೆ?
1: ಇದು 100% ಮುಖ್ಯ ಆಗುತ್ತೆ. ಯಾಕೆಂದರೆ ನಾವು ಈ ಡಾಕ್ಯುಮೆಂಟೇಷನ್

0: ಏನೂ ಮಾಡಲಿಲ್ಲ ಅಂತಂದರೆ, ಇವಾಗ ನಮ್ಮ ಅಜ್ಜಿ ಅವರಿಗೆ ಸಾರು ಮಾಡೋಕ್ಕೆ ಗೊತ್ತಿತ್ತು, ಇವತ್ತು ನಾವು ಮಾಡೋಕ್ಕೆ ಹೋದರೆ ನಮಗೆ ಬರಲ್ಲ ಅದನ್ನು ಮಾಡೋಕ್ಕೆ. ಯಾಕೆ ಅಂದರೆ ದಟ್ ವಾಸ್ ನಾಟ್ ಡಾಕ್ಯುಮೆಂಟೆಡ್. ಅವ್ರು ಯಾವ ಐಟಮ್ನ ಯಾವ ಪ್ರಮಾಣದಲ್ಲಿ ಹಾಕ್ತಾ ಇದ್ರು ಅನ್ನೋದು ನಮಗೆ ಗೊತ್ತಿಲ್ಲ. ISO 9001:2015 ಅಂತಂದರೆ ಇದಕ್ಕೆ ಅರ್ಥ ಏನು ಅಂತಂದರೆ, ಪ್ರತಿಯೊಂದು ಕೆಲಸ ನಾವು ಮಾಡೋದನ್ನು ನಾವು ಡಾಕ್ಯುಮೆಂಟ್ ಮಾಡಿರ್ತೀವಿ. ಹೇಗೆ ಮಾಡಬೇಕು, ಎಷ್ಟು ಹೊತ್ತಾಗತ್ತೆ ಆ ಕೆಲಸ ಮಾಡೋಕ್ಕೆ, ಅದನ್ನು ಮಾಡಿರೋದಕ್ಕೆ ನಾವು ಏನು ದಾಖಲೆಗಳನ್ನ ರೆಡಿ ಮಾಡ್ಕೋಬೇಕು, ಆ ದಾಖಲೆಗಳನ್ನ ಹೇಗೆ ಫೈಲ್ ಮಾಡಬೇಕು, ದಾಖಲೆಯನ್ನು ಎಲ್ಲಿಡಬೇಕು, ಯಾರು ಬಂದಾಗ ಅದನ್ನು ಆಡಿಟ್ ಮಾಡೋಕ್ಕೆ ನಾವು ಯಾರು ತೋರಿಸ್ಬೇಕು ಅದನ್ನು ಅನ್ನೋ ಲೆವೆಲ್ವರೆಗೂ ಪ್ರತಿಯೊಂದು ಕೆಲಸಕ್ಕೂ ಒಂದು ಪ್ರೊಸೀಜರ್ ನಾವು ಬರೆದಿಟ್ಟಿರ್ತೀವಿ. ಆ ಪ್ರೊಸೀಜರ್ ಅಂತೇನೆ ನಾವು ಕೆಲಸ ಮಾಡ್ತೀವಿ. ಆ ಥರ ನಾವು ಮಾಡಿದಾಗ ಕನ್ಸಿಸ್ಟೆಂಟ್ ಕ್ವಾಲಿಟಿ ಪ್ರಾಡಕ್ಟ್ಸ್ ನಮ್ಮ ಕಸ್ಟಮರ್ಸ್ಗೆ ನಾವು ಕೊಡೋಕ್ಕೆ ಸಾಧ್ಯ ಇದೆ. ಆ ಡಾಕ್ಯುಮೆಂಟೇಷನ್ ನಾವು ಮಾಡಲಿಲ್ಲ, QC ಕಂಟ್ರೋಲ್ಸ್ ಇರಲಿಲ್ಲ ಅಂತಂದರೆ ಎವ್ರಿಥಿಂಗ್ ಬಿಕಮ್ಸ್ ಪರ್ಸನ್ ಡಿಪೆಂಡೆಂಟ್. ಅಂದರೆ ಇವರು ಮಾಡಿದ್ರೆ ಮಾತ್ರ ಕರೆಕ್ಟಾಗಿರುತ್ತೆ ಸಾರು, ಇನ್ನೊಬ್ಬರು ಬಂದು ಮಾಡಿದ್ರೆ ಹಾಳಾಗತ್ತೆ, ಆ ಥರ ಆಗೋಗ್ಬಿಡುತ್ತೆ. ಯಾರೇ ಬಂದ ಕೆಲಸ ಮಾಡಿದ್ರು ಅದೇ ಕ್ವಾಲಿಟಿ ಅದೇ ಔಟ್ಪುಟ್ ಬರಬೇಕು ಅಂತಂದರೆ ಡಾಕ್ಯುಮೆಂಟೇಷನ್ ಇಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಎನಿ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್.
1: ಸೊ ಅದಾಯಿತು ಅಂತ ಹೇಳಿದ್ರೆ ISO ಪ್ರಮಾಣೀಕೃತ ಅಂತ ಹೇಳ್ತೀವಲ್ಲ ಅದು ಸಿಕ್ಕ ಹಾಗೆ ಅಂತ
0: 100% ಹೌದು. ಮತ್ತೆ ಪ್ರತಿಯೊಂದು ಇಂಡಸ್ಟ್ರಿಗೂ ಏನು ಅರ್ಥ ಆಗುತ್ತೆ ಅಂದರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ನ ಈ ಕಂಪನಿ ಫಾಲೋ ಮಾಡ್ತಾ ಇದೆ. ಪ್ರೊಡಕ್ಷನ್ ಪ್ರೋಸೆಸ್ ಆಗಲಿ, QC ಪ್ರೋಸೆಸ್ ಆಗಲಿ, ರಾ ಮೆಟೀರಿಯಲ್ ಪ್ರೊಕ್ಯೂರ್ಮೆಂಟ್ ಪ್ರೋಸೆಸ್ ಆಗಲಿ, ಪ್ರತಿಯೊಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ಗೆ ಟ್ರೇಸಬಲ್ ಇದೆ ಅನ್ನೋದು ಎಲ್ಲ ಇಂಡಸ್ಟ್ರಿಗೂ ಇದರಿಂದ ಗೊತ್ತಾಗುತ್ತೆ. ನಾವು ಒಂದು ಸತಿ ISO 9001:2015 ಸರ್ಟಿಫೈಡ್ ಅಂತ ನಾವು ಹಾಕ್ಕೊಂಡ್ರೇ ಕ್ವಾಲಿಟಿ ಸಿಸ್ಟಮ್ಸು ಅದು ಇಂಟರ್ನ್ಯಾಷನಲಿ ಟ್ರೇಸಬಲ್ಲು, ಇಟ್ ಈಸ್ ಇನ್ ಪ್ಲೇಸ್ ಫಾರ್ ದಿಸ್ ಇಂಡಸ್ಟ್ರಿ, ಇಟ್ ಈಸ್ ಎ ರಿಲಯಬಲ್ ಇಂಡಸ್ಟ್ರಿ, ವಿ ಕ್ಯಾನ್ ಕೌಂಟ್ ಆನ್ ದೆಮ್, ಇವರ ಪ್ರಾಡಕ್ಟ್ಸ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಬರುತ್ತೆ ಅನ್ನೋದ್ರದ್ದು ಪ್ರಮಾಣ ಅದು.
1: ಮೇಡಮ್, ಆದರೆ ಸಣ್ಣ ಉದ್ಯಮಗಳಿಗೆ ಹೆಚ್ಚು ಕಷ್ಟ ಜಾಸ್ತಿ ಅಂತ ಹೇಳ್ತಾರೆ. ಅಂದರೆ ಗ್ರಾಹಕರನ್ನು ಹುಡುಕೋದಿರ್ಬೋದು ಅಥವಾ ಗುಣಮಟ್ಟವನ್ನು ಒಂದೇ ರೀತಿಯಲ್ಲಿ ನಿರಂತರವಾಗಿ ಕಾಪಾಡಿಕೊಳ್ಳೋದಿರ್ಬೋದು, ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಸಣ್ಣ ಕೈಗಾರಿಕೆಗಳಿಗೆ ಕಷ್ಟ ಆಗಲ್ವಾ?
0: ಆ್ಯಕ್ಚುಲಾಗಿ ನಾನು ನನ್ನ ಪ್ರಾಸ್ಪೆಕ್ಟಿವಲ್ಲಿ ಹೇಳೋದಾದರೆ ನಮ್ಮ ಕಂಪನಿನಲ್ಲಿ ಇವೆರಡೂ ನಾನು ಕಷ್ಟ ಅಂತ ನೋಡಲಿಲ್ಲ. ಯಾಕೆಂದರೆ ಡೇ 1 ನಾವು ಸಿಸ್ಟಮ್ ಬೇಸ್ಡ್ ಇದನ್ನೇ ಪ್ರೋಸೆಸಸ್ನೇ ನಾವು ಮಾಡ್ತಾ ಇದ್ದೀವಿ. ಮತ್ತು ಗ್ರಾಹಕರನ್ನ ಹಿಡಿಯೋದು ನಮ್ಗೆ ದೊಡ್ಡ ಕಷ್ಟ ಅಂತ ಅನಿಸ್ಲೇ ಇಲ್ಲ. ಯಾಕೆಂದರೆ ಕನ್ಸಿಸ್ಟೆಂಟ್ ಕ್ವಾಲಿಟಿ ಪ್ರಾಡಕ್ಟ್ಸ್ ನಾವು ಕೊಡ್ತಾ ಇದ್ದೀವಿ. ಯಾವತ್ತೂ ಒಂದೇ ಒಂದು ದಿನನೂ ನಮ್ಮ ಪ್ರಾಡಕ್ಟ್ ರಿಜೆಕ್ಟ್ ಆಯಿತು, ಕಸ್ಟಮರ್ ಕಂಪ್ಲೇಂಟ್ ಬಂತು ಅಂತ ಹಿಸ್ಟ್ರಿನೇ ಇಲ್ಲ ನಮ್ಮಲ್ಲಿ.
1: ಓಕೆ,
0: ಹಾಗಾಗಿ ನನಗೆ ಎರಡೂ ಕಷ್ಟ ಅಂತ ಅನಿಸ್ಲಿಲ್ಲ. ವೆನ್ ಯುವರ್ ಡಾಕ್ಯುಮೆಂಟೇಷನ್ ಈಸ್ ಇನ್ ಪ್ಲೇಸ್, ವೆನ್ ಇಟ್ ಈಸ್ ಪರ್ಫೆಕ್ಟ್, ಯುವರ್ ಕ್ವಾಲಿಟಿ ಔಟ್ಪುಟ್ ಈಸ್ ಅಶ್ಯೂರ್ಡ್ ಆ್ಯಂಡ್ ಗ್ಯಾರಂಟೀಡ್. ಮತ್ತು ಕಸ್ಟಮರ್ ಯಾವತ್ತೂ ನಿಮ್ಮನ್ನು ಬೆರಳು ತೋರಿಸಿ ಮಾತಾಡೋ ಹಂಗೆ ಅಂತ ಪ್ರಾಡಕ್ಟ್ ಬರೋದೇ ಇಲ್ಲ ನಿಮ್ಮ ಇದರಿಂದ.
1: ಬಹುಶಃ ಅಂಥ ಪ್ರಾಡಕ್ಟ್ಸ್ಗೆ ಪ್ರಚಾರನೂ ಬೇಡ ಅನ್ಸುತ್ತಲ್ಲ?
0: ಆ್ಯಕ್ಚುಲಾಗಿ ನಮ್ಮ ಹತ್ರ ಮಾರ್ಕೆಟಿಂಗ್ ಟೀಮೇ ಇಲ್ಲ ಮೇಡಮ್. ನಮ್ಮ ಕಂಪನಿ ಬಗ್ಗೆ ತಿಳ್ಕೊಂಡಿರೋ ನಮ್ಮದು 400 ಕಸ್ಟಮರ್ಸ್ ನಾವು ಇವತ್ತೇನು ಸರ್ವ್ ಮಾಡ್ತಾ ಇದ್ದೀವಿ, ಅವರಷ್ಟು ಜನ ಬೈ ವರ್ಡ್ ಆಫ್ ಮೌತೇ ನಮ್ಗೆ ಸಿಕ್ಕಿರೋದು. ಈ ಇಂಡಸ್ಟ್ರಿಗೆ ವರ್ಕ್ ಮಾಡಿದ್ರೆ ಇವರೇ ನಮಗೆ ಹೇಳಿ, ಓ ಆ ನಮ್ಮ ಸಿಸ್ಟರ್ ಕನ್ಸರ್ನ್ ಇದೆ, ಆ ಇನ್ನೊಂದು ಇಂಡಸ್ಟ್ರಿ ಇದೆ, ಅಥವಾ ಇಲ್ಲಿಂದ ಮೂವ್ ಆಗಿ ಆ ಕಡೆಗೆ ಹೋದವರು ನಮಗೂ ಆ ಪ್ರಾಡಕ್ಟ್ ಇಲ್ಲಿ ಬೇಕಾಗಿದೆ, ಇಲ್ಲೂ ಬನ್ನಿ ಅಂತ ಹೇಳೇನೆ. ಆ್ಯಕ್ಚುಲಿ ವಿ ಡೋಂಟ್ ಇವನ್ ಹ್ಯಾವ್ ಎ ಮಾರ್ಕೆಟಿಂಗ್ ಟೀಮ್ ಆರ್ ಎ ಸೇಲ್ಸ್ ಟೀಮ್. ಸೊ ಸಿನ್ಸ್ ವಿ ಆರ್ ಪ್ರಮೋಟಿಂಗ್ ಎ ಟೆಕ್ನಾಲಜಿ, ವಿ ಡೋಂಟ್ ಹ್ಯಾವ್ ಎ ಸೇಲ್ಸ್ ಆರ್ ಎ ಮಾರ್ಕೆಟಿಂಗ್ ಟೀಮ್. ಬರೀ ವರ್ಡ್ ಆಫ್ ಮೌತ್ ಇಂದನೇ ನಮ್ಮ ಕೆಲಸ ನಡೀತಾ ಇದೆ. ಅದು ಯಾಕೆ ಅಂತಂದರೆ ಆ ಥರ ಕ್ವಾಲಿಟಿ ಔಟ್ಪುಟ್ಟು, ಆ ಥರ ಕ್ವಾಲಿಟಿ ಸಿಸ್ಟಮ್ಸು, ಪ್ರೊಸೀಜರ್ಸು, ಟೆಕ್ನಾಲಜೀಸ್ ನಾವು ಕೊಡ್ತಾ ಇದ್ದೀವಿ ಅದಕ್ಕೇನೆ.
1: ಸೂಪರ್ ಮೇಡಮ್, ಬಹಳಷ್ಟು ಜನ ನಿಮ್ಗೆ ಇಲ್ಲಿ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ, ಇಲ್ಲಿ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಮೇಡಮ್, ನಿಜವಾಗ್ಲೂ ಬಹಳ ಖುಷಿ ಆಗ್ತಾ ಇದೆ ನಿಮ್ಮ ಸಾಧನೆಯನ್ನ ನೋಡಿ. ನಿಮಗೂ ಹ್ಯಾಟ್ಸ್ ಆಫ್. ನಾವು ಹೇಳಲೇಬೇಕು ನಿಮ್ಮ ಜರ್ನಿ ಬಗ್ಗೆ ತಿಳ್ಕೊಳ್ತಾ ಇದ್ರೆ ಹೆಂಗಿದೆ ನಿಮ್ಮ ಜರ್ನಿ ಏನು ಅಂತ ನಮಗೆ ಬೆರಳು ಇಟ್ಕೊಳ್ಬೇಕು ಮೂಗಿನ ಮೇಲೆ. ಆ ರೀತಿ ನಮಗೆ ಅನ್ನಿಸ್ತಾ ಇದೆ ಅಂತ ಹೇಳಿ ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕ್ ಇಲ್ಲಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಸುಜಾತ ಕೆ ನಟರಾಜ್ ಇವರು ಸಂದೇಶ ಕಳಿಸಿ ಹೃದಯಪೂರ್ವಕ ಧನ್ಯವಾದಗಳನ್ನು ನಿಮಗೆ ಹೇಳಲೇಬೇಕು ಮೇಡಮ್, ನಿಮ್ಮ ಕತೆ ಕೇಳಿ ಬಹಳ ಖುಷಿ ಆಯಿತು ನನಗೆ ಅಂತ ಹೇಳ್ತಾ ಇದ್ದಾರೆ. ಕಷ್ಟದ ದಿನಗಳು ಮನುಷ್ಯನಲ್ಲಿ ತಾಳ್ಮೆಯನ್ನು ತರುತ್ತೆ, ತಾಳ್ಮೆಯ ಜೊತೆಗೆ ನಮಗಿರುವಂಥ ತಾಕತ್ತನ್ನು ಕೂಡ ಪರಿಚಯ ಮಾಡುತ್ತೆ. ನಿಜಕ್ಕೂ ನೀವು ಜಗತ್ತಿಗೆ ಮಾದರಿಯಾಗಿ ನಿಲ್ತಾ ಇದ್ದೀರಿ, ಬಹಳ ಖುಷಿ ಆಯಿತು. ನಿಮ್ಮ ಮಾತು ಸಾವಿರ ಪಟ್ಟು ಸತ್ಯ ಅಂತ ಅನ್ನಿಸ್ತಾ ಇದೆ. ಸಮಯದ ಬಗ್ಗೆ ಹೇಳಿದ್ದು ತುಂಬ ಹೃದಯದ ಧನ್ಯವಾದಗಳು ನಿಮಗೆ. ಟೈಮ್ ಇಸ್ ಮನಿ ಅಂತ ಹೇಳಿಬಿಟ್ಟು ಸತೀಶ್ ಗೌಡ್ರು ಕಡುವಿನ ಹೊಸಹಳ್ಳಿ ಅರಕಲ್ಗೂಡು ತಾಲೂಕಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ NR ಪ್ರಸಾದ್ ಅವರು ರಾಜಾಜಿನಗರದಿಂದ ಹೇಳ್ತಾ ಇದ್ದಾರೆ, ಇವತ್ತಿನ ಕಾಲಘಟ್ಟದಲ್ಲಿ ಹೆಣ್ಮಕ್ಕಳಿಗೆ ಸವಾಲು ಅನ್ನೋ ಮಾತೇ ಇಲ್ಲ, ಯಾಕಂದರೆ ಬಾಹ್ಯಾಕಾಶಕ್ಕೆ ಹಾರಿ ಆಗಿದೆ ನಮ್ಮ ಹೆಣ್ಣುಮಕ್ಕಳು. ಹಾಗಾಗಿ ಎಲ್ಲೂ ಕೂಡ ಅವರಿಗೆ ಕಷ್ಟ ಆಗುತ್ತೆ ಅಂತ ಅನ್ನಿಸ್ತಾ ಇಲ್ಲ. ಒಂದು ಲೆಕ್ಕದಲ್ಲಿ ಇವತ್ತು ಅವ್ರಿಗೆ ಹೇಗಿದೆ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಏನಿದೆ ಅದು ವೆರಿ ಸಿಂಪಲ್ ಹಾಗೆ ಹ್ಯಾಸಲ್ ಫ್ರೀ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ನಿಮ್ಮ ಕತೆ ಲೈಫ್ ಸ್ಟೋರಿ ಕೇಳ್ತಾ ಇದ್ರೆ ನೀವು ನಿಜಕ್ಕೂ ಸುಧಾಮೂರ್ತಿ ಅವರ ರೀತಿಯಲ್ಲಿ ಆಗ್ತೀರಾ ಅಂತ ಅನ್ನಿಸ್ತಾ ಇದೆ ಅಂತ ಕೂಡ

0: ಸಂದೇಶವನ್ನ ಕಳಿಸಿದ್ದಾರೆ.
1: ನಮ್ಮ ಅಷ್ಟು ಕೇಳುಗರಿಗೆ, ಶ್ರೋತೃ ಬಂಧು ಬಾಂಧವರಿಗೆ ಇಷ್ಟು ಒಳ್ಳೊಳ್ಳೆ ಮಾತು ಹೇಳಿ ನನಗೆ ಪ್ರೇರೇಪಣೆ ಕೊಟ್ಟವರು, ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಾನು ಅರ್ಪಿಸ್ಕೊತಾ ಇದ್ದೀನಿ ಮೇಡಮ್, ನಿಮ್ಮ ಚಾನೆಲ್ ಮೂಲಕ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.
0: ಇನ್ನು ಬಹಳಷ್ಟು ಜನರ ಸಂದೇಶ ಇದೆ, ಯಾವುದನ್ನು ಮಿಸ್ ಮಾಡೋ ಹಾಗಿಲ್ಲ, ಖಂಡಿತ ಎಲ್ಲದರ ಕಡೆ ಗಮನ ಕೊಡ್ತೀನಿ. ಮತ್ತೊಂದು ಗೀತೆ ನಿಮಗಾಗಿ ಕಾಯ್ತಾ ಇದೆ, ಹಾಡಿನ ನಂತರ ನಮ್ಮ ಮಾತುಕತೆ ಮುಂದುವರಿಯುತ್ತೆ.

0: ಸದ್ಯಕ್ಕೆ ನಾನ್ ಎಲ್ಲಿ ನೋಡಿದ್ರು ಏನ್ ಯೋಚನೆ ಮಾಡಿದ್ರು ನಾನ್ ನಿಮ್ಮನ್ನೇ ಕಾಣ್ತಾ ಇದ್ದೀನಿ ಮೇಡಮ್. ನಿಮ್ಮ ಸಾಧನೆ, ನೀವು ನಡೆದು ಬಂದಿರುವಂತಹ ಹಾದಿ, ಈ ಕಡೆ ನಮ್ಮ ಕೇಳುಗರು ಕಳಿಸ್ತಿರುವಂತಹ ಸಂದೇಶಗಳು ನಿಮ್ಮನ್ನ ಹೊಗಳಿ ಬಹಳ ಖುಷಿ ಕೊಡ್ತಾ ಇದೆ. ಒಂದ ಲೆಕ್ಕದಲ್ಲಿ ನಮಗೂ ಮಾದರಿ ನೀವು.
1: ಅದು ತುಂಬಾ ತುಂಬಾ ಧನ್ಯವಾದಗಳು. ಅದು ನಿಮ್ ದೊಡ್ಡತನ ಅಂತಾನೆ ನಾನು ಹೇಳ್ತೀನಿ.
0: ದೊಡ್ಡ ಮಾತು ಮೇಡಮ್. ಮೇಡಮ್, ನೀವು 2000 ಇಸವಿಯಲ್ಲಿ ಪೈರೋಟೆಕ್ನಾಲಜಿಸ್ಗೆ ಸೇರ್ತೀರಾ. ಅಲ್ಲಿಂದ ಇವತ್ತಿನ ತನಕ ಸಂಸ್ಥೆ ಹೇಗೆ ಬೆಳೆದು ಬಂತು, ಅದರ ಉತ್ಪನ್ನಗಳು, ಕೊಡ್ತಾ ಇರುವಂತ ಸೇವೆ

0: ಮಾರುಕಟ್ಟೆ ಸೇವೆಗಳು ಯಾವ್ದ್ಯಾವುದು?
1: ಮೇಡಮ್, 2000 ಇಸ್ವಿನಲ್ಲಿ ನಾನು ಪೈರೋಟೆಕ್ನಾಲಜಿಸ್ ಸೇರಿದೆ. ಆವಾಗ ನಾವು ತುಂಬ ಸಣ್ಣವರಾಗಿದ್ವಿ. ಒಂದು ಸಣ್ಣ ರೂಮಲ್ಲೇ ನಾವು ಪೈರೋಟೆಕ್ನಾಲಜಿಸ್ ಅಂತ ಶುರು ಮಾಡಿದ್ದು. ಇವಾಗ ನಮ್ಮದೇ ಓನ್ ಫ್ಯಾಕ್ಟ್ರಿ, ಕನಕ್ಪುರದಲ್ಲಿ ನಮ್ಮದು ಫ್ಯಾಕ್ಟ್ರಿ ಇದೆ. ಅಲ್ಲಿ ಇವಾಗ ಒಂದು 25 ಜನ ನಮ್ಮ ಜೊತೆ ಕೆಲಸಕ್ಕಿದ್ದಾರೆ, ಜೊತೆಗೆ ಕಾಂಟ್ರಾಕ್ಟ್ ಮೇಲೂ ನಾವು ತಗೊಂಡಿದ್ದೀವಿ. ಅಷ್ಟರ ಮಟ್ಟಿಗೆ ನಾವು ಬೆಳೆದಿದ್ದೀವಿ. ನಮ್ದು ಏನು ಅಂತಂದರೆ, ಮೊದಲಿಂದ ಡೇ ಒನ್ನಿಂದನೂ ನಮ್ಮದು ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಬಿಸ್ನೆಸ್ಸು. ಏನು ಅಂತಂದರೆ, ಆಫ್ ದ ಶೆಲ್ಫ್ ಕೆಮಿಕಲ್ ಮಾರುವಂಥ ಬಿಸ್ನೆಸ್ ಅಲ್ವೇ ಅಲ್ಲ ನಮ್ಮದು. ಕಸ್ಟಮರ್ಗೆ ಏನಿದೆ ರಿಕ್ವೈರ್ಮೆಂಟು, ಇವಾಗ ನಾನು ಒಂದು ಸಣ್ಣ ನಿಮಗೆ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ನೀವು ಇಂಡಸ್ಟ್ರೀಸ್ಗೆಲ್ಲ ಹೋಯಿತು ಅಂತಂದರೆ ರಸ್ಟಿಂಗ್ ಅನ್ನೋದು ಭಾಳ ದೊಡ್ಡ ವಿಷಯ, ತುಂಬ ದೊಡ್ಡ ಇಶ್ಯೂ. ಕ್ರೋರ್ಸ್ ಆ್ಯಂಡ್ ಕ್ರೋರ್ಸ್ ಆಫ್ ರುಪೀಸ್ ಲಾಸ್ ಆಗ್ತಾ ಇರುತ್ತೆ ಅಲ್ಲಿ. ಇಂಡಸ್ಟ್ರೀಸ್ ಏನು ಮಾಡ್ತಾರೆ ಅಂತಂದರೆ, ಕನ್ವೆನ್ಷನಲ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತ ನಾವು ಕರಿತೀವಿ, ಆ ಥರ ದ್ರವ್ಯಗಳನ್ನ ಉಪಯೋಗ ಮಾಡಿ ಆ ರಸ್ಟ್ನ ತೆಗಿತಾರೆ. ಅದರಿಂದ ಎರಡಾಗತ್ತೆ, ಒಂದು ಆ ಸಬ್ಸ್ಟ್ರೇಟ್ ಅಥವಾ ಆ ಮೆಟಲ್ ಏನಿರುತ್ತೆ, ಕಬ್ಬಿಣ ಏನಿರುತ್ತೆ, ಅದನ್ನು ಅದು ತಿಂದಾಕ್ಬಿಡುತ್ತೆ. ಜೊತೆಗೆ ನಮ್ಮ ಪರಿಸರನ ಅಷ್ಟು ಕಲುಷಿತ ಮಾಡುತ್ತೆ. ಅದ್ರ ಜೊತೆ ಕೆಲಸ ಮಾಡ್ತಾ ಇರೋರ್ಗಳಂತೂ ಜೀವನ ಅಂತೂ ಹೇಳೋಕ್ಕಾಗೋದೇ ಇಲ್ಲ. ಅದು ಯಾವುದೇ ಪ್ಲೇಟಿಂಗ್ ಇಂಡಸ್ಟ್ರಿ ಇರಲಿ, ಯಾವುದೇ ಇಂಡಸ್ಟ್ರಿ, ಎಲ್ಲವರು ಈ ಥರ ಆ್ಯಸಿಡ್ಸು ಅಥವಾ ಆಲ್ಕಲೀಸ್ ಎಲ್ಲ ಯೂಸ್ ಮಾಡಿಕೊಂಡು ಕೆಲಸ ಮಾಡ್ತಿರ್ತಾರೆ. ತುಂಬಾ ಹಜಾರ್ಡಸ್ ಎನ್ವಿರಾನ್ಮೆಂಟ್ ಇರುತ್ತೆ. ಅದನ್ನು ನಾವು ಮೊದಲಿಂದನೂ ಇಂಡಸ್ಟ್ರಿನಲ್ಲಿ ಹೋಗಿ ನೋಡಿದಾಗ ನಮಗೆ ಒಂದೇ ಒಂದು ಅನಿಸಿದ್ದು, ನಮ್ಮ ಕೈಯಲ್ಲಾದರೆ ಇದನ್ನು ಚೇಂಜ್ ಮಾಡೋಕ್ಕೆ ಏನಾದರೂ ಒಂದು ಸಣ್ಣ ರೀತಿಯಲ್ಲಾದರೂ ನಾವು ಕಾಂಟ್ರಿಬ್ಯೂಟ್ ಮಾಡಬೇಕು. ನಮ್ಮ ಹತ್ರ ಇರೋದು ಮದರ್ ಅರ್ತ್ ಒಂದೇನೆ, ಅದನ್ನು ನಮ್ಮ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟು ನಾವು ಅದನ್ನು ಸಸ್ಟೈನಬಲ್ ಮಾಡಬೇಕು. ಈ ಕಲುಷಿತನ, ಈ ಹಜಾರ್ಡ್ನ ಇಲ್ಲಿ ಇಂಡಸ್ಟ್ರಿಯಿಂದ ಮತ್ತು ಅರ್ತಿಂದ ನಾವು ತೆಗೆದು ಹಾಕಬೇಕು ಅನ್ನೋದು ನಮಗಿತ್ತು. ಯಾಕೆಂದರೆ ಭೂಮಿ ತಾಯಿಗೆ ಸೇವೆ ಮಾಡೋದು, ನಾವು ಬರೀ ಆರ್ಮಿನಲ್ಲಿ ಇದ್ದರೆ ಮಾತ್ರ ಸೇವೆ ಮಾಡಬೇಕು ಅಂತ ಏನಿಲ್ಲ. ನಮ್ಮ ಭೂಮಿ ತಾಯಿನ ನಾವು ಕ್ಲೀನಾಗಿ ಇಟ್ಕೊಂಡು ಚೆನ್ನಾಗಿ ನೋಡಿಕೊಂಡ್ರೂ ಅದು ನಾವು ನಮ್ಮ ದೇಶಕ್ಕೆ ನಮ್ಮ ಭೂಮಿ ತಾಯಿಗೆ ಮಾಡೋ ಸೇವೆನೇ. ಆ ಒಂದು ಸಸ್ಟೈನಬಲ್ ಟೆಕ್ನಾಲಜಿ ಜೊತೆನಲ್ಲೇ ನಾವು ಪೈರೋಟೆಕ್ನಾಲಜೀಸ್ನ ಶುರು ಮಾಡಿದ್ದು. ಸೊ ನಾವು ಏನು ಮಾಡ್ತೀವಿ ಅಂದರೆ, ಈ ಕನ್ವೆನ್ಷನಲ್ ಮೆಥಡ್ಸ್ ಆಫ್ ಕ್ಲೀನಿಂಗ್ ಇಂಡಸ್ಟ್ರಿನಲ್ಲಿ ಏನು ಯೂಸ್ ಮಾಡ್ತಾರೆ ಅದು ಎಲ್ಲದಕ್ಕೂ ಆಲ್ಟರ್ನೇಟಿವು, ತುಂಬ ಪರಿಸರ ಸ್ನೇಹಿ. ಯಾರು ಅದನ್ನು ಉಪಯೋಗ ಮಾಡ್ತಾರೆ ಅವರ ಆರೋಗ್ಯಕ್ಕೂ ಏನೂ ಆಗಬಾರದು. ನೀವು ಕೈಯಲ್ಲಿ ಮುಟ್ಟಿದ್ರೂ ನಿಮ್ಗೆ ಆ ಕೆಮಿಕಲ್ ಏನೂ ಆಗಲ್ಲ. ಆ ಥರ ಸಲ್ಯೂಷನ್ಸ್ನ ನಾವು ಡೆವಲಪ್ ಮಾಡಿ ಕೊಡ್ತಾ ಇದ್ದೀವಿ. ಮತ್ತು ಬರೀ ಸಲ್ಯೂಷನ್ ಡೆವಲಪ್ ಮಾಡಿ ಅದನ್ನು ನಾವು ಮಾರ್ತೀವಿ ಅಂತಲ್ಲ ನಮ್ಮ ಬಿಸ್ನೆಸ್ಸು. ಕಸ್ಟಮರ್ ರಿಕ್ವೈರ್ಮೆಂಟ್ ಏನು, ಅವ್ನು ಪ್ರಸ್ತುತವಾಗಿ ಏನು ಮಾಡ್ತಾ ಇದ್ದಾನೆ, ಅದನ್ನು ಹೇಗೆ ನಾವು ಇಂಪ್ರೂವ್ ಮಾಡ್ಬೋದು, ಆ ಥರ ಒಂದು ಟೋಟಲ್ ಸಲ್ಯೂಷನ್ ಪ್ಯಾಕೇಜ್ ನಾವು ಕೊಡ್ತೀವಿ. ಸೊ ಇಟ್ ಈಸ್ ನಾಟ್ ಆನ್ ಆಫ್ ದ ಶೆಲ್ಫ್ ಸೆಲ್ಲಿಂಗ್ ಆಫ್ ಕೆಮಿಕಲ್, ಇಟ್ ಈಸ್ ಎ ಟೋಟಲ್ ಎಂಡ್ ಟು ಎಂಡ್ ಸಲ್ಯೂಷನ್ ನಾವು ಕಸ್ಟಮರ್ಗೆ ಕೊಡೋದು. ಅವರು ಅದು ಕ್ಲೀನಿಂಗ್ ಮಾಡೋಕ್ಕೆ ಹಿಂದೆ ಏನು ಮಾಡ್ತಿದ್ದಾರೆ ಪ್ರೋಸೆಸಸ್ಸು, ಅದರಿಂದ ಮುಂದೆ ಏನಾಗುತ್ತೆ, ರೈಟ್ ಫ್ರಮ್ ರಾ ಮೆಟೀರಿಯಲ್ ಸ್ಟೇಜ್ ಟು ದ ಪ್ಯಾಕಿಂಗ್ ಸ್ಟೇಜ್ ಟು ದ ಕಸ್ಟಮರ್ ಡೆಲಿವರಿ ಪ್ಲೇಸ್ ವರ್ಗೂ ಏನೇನಿದೆ ಅದಷ್ಟು ಪ್ರೋಸೆಸ್ ಸ್ಟಡಿ ಮಾಡಿ ಯಾವುದೂ ತೊಂದರೆ ಇಲ್ಲದಂಗೆ ಇನ್ ಟೋಟಾಲಿಟಿ ನಾವು ಸಲ್ಯೂಷನ್ ಕೊಡ್ತೀವಿ. ಹಾಗಾಗಿ ನೀವು ಕಾಂಪಿಟೇಟರ್ಸು ಅಂತ ಏನಾದರೂ ನೋಡಿದ್ರೆ, ಅವರ್ ಕಾಂಪಿಟೇಟರ್ಸ್ ಮೇ ಗಿವ್ ಓನ್ಲಿ ಎ ಪಾರ್ಷಿಯಲ್ ಸಲ್ಯೂಷನ್, ಬಟ್ ವಿ ಗಿವ್ ಅನ್ ಎಂಡ್ ಟು ಎಂಡ್ ಸಲ್ಯೂಷನ್ ಟು ಎ ಕಸ್ಟಮರ್. ಒನ್ಸ್ ಎ ಕಸ್ಟಮರ್ ಆಲ್ವೇಸ್ ಎ ಕಸ್ಟಮರ್ ಟು ಅಸ್. ಏನಕ್ಕಂದರೆ ನಮ್ದು ಎಲ್ಲ ಪ್ರಾಜೆಕ್ಟ್ಸು ಅಥವಾ ಎಲ್ಲ ಸಲ್ಯೂಷನ್ಸು ಕಸ್ಟಮ್ ಬಿಲ್ಟ್ ಆಗಿರುತ್ತೆ, ಅಂದರೆ ಟೈಲರ್ ಮೇಡ್. ಲೈಕ್ ಈಗ ನಮ್ಮ ಸೈಜ್ದು ಟೈಲರ್ ನಮಗೆ ಮಾತ್ರ ಹೊಲಿಯಕ್ಕಾಗೋದು, ನನ್ನ ಸೈಜ್ ನಿಮಗಾಗಲ್ಲ. ಸೊ ಒಂದೊಂದು ಕಸ್ಟಮರ್ದು ರಿಕ್ವೈರ್ಮೆಂಟು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಅವ್ರ ಜೊತೆ ಕೆಲಸ ಮಾಡಿ ಅವ್ರಿಗೆ ಬೇಕಾಗಿರೋ ಅಂಥದ್ದನ್ನು ಕಸ್ಟಮ್ ಬಿಲ್ಡ್ ಅಥವಾ ಟೈಲರ್ ಮೇಕ್ ಮಾಡಿ ನಾವು ಕೊಡ್ತೀವಿ. ಹಾಗಾಗಿ ಕಾಂಪಿಟೇಟರ್ಸ್ ಅನ್ನೋದು ನನಗೆ ನನ್ನ ನಾಲೆಡ್ಜ್ಗೆ ಪ್ರಕಾರ ಯಾರೂ ಇಲ್ಲವೇ ಇಲ್ಲ ಅಂತ ನಾನು ಹೇಳಿದ್ರೆ ತಪ್ಪೇನಾಗಲ್ಲ, ಇರಬಹುದು. ಬಟ್ ಓನ್ಲಿ ಪಾರ್ಷಿಯಲ್ ಸಲ್ಯೂಷನ್ಸ್ ಎ ಕಸ್ಟಮರ್ ಕ್ಯಾನ್ ಗೆಟ್ ಫ್ರಮ್ ಅವರ್ ಕಾಂಪಿಟೇಟರ್ಸ್. ನಮ್ಮ ಹತ್ರ ಬಂತು ಅಂತಂದರೆ ಎಂಡ್ ಟು ಎಂಡ್ ಸಲ್ಯೂಷನ್ ನಾವು ಕೊಡ್ತೀವಿ ಅವ್ರಿಗೆ.
0: ಕರೆಕ್ಟ್. ಮುಂದಿನ ಪ್ರಶ್ನೆಗೂ ಕೂಡ ಸೇರಿಸಿ ನೀವು ಉತ್ತರ ಕೊಟ್ಬಿಟ್ರಿ. ಬೇರೆ ಸ್ಪರ್ಧಿಗಳಿಗಿಂತ ನೀವು ಹೇಗೆ ಭಿನ್ನ ಅಂತ ಕೇಳೋದಕ್ಕಿದ್ದೆ. ಸೊ ನನ್ನ ಈ ಪ್ರಶ್ನೆಗೆ ಕೂಡ ಉತ್ತರ ಸಿಕ್ತು. ಇದ್ರ ಜೊತೆಗೆ ನೀವಾಗಲೇ ಹೇಳಿದ ಹಾಗೆ ನಾವು ಪರಿಸರವನ್ನು ಉಳಿಸ್ಕೊಳ್ಳುವಂಥ ಮಹತ್ತರ ಜವಾಬ್ದಾರಿ ನಮ್ಮ ಮೇಲೆ ಇರುವಂಥದ್ದು. ಈ ಪರಿಸರದ ಉಳಿವಿಗಾಗಿ ನಿಮ್ಮ ಸಂಸ್ಥೆ ಈ ಎಲ್ಲ ಕೆಲಸ ಮಾಡೋದ್ರ ಜೊತೆಗೆ ಮತ್ತಿನ್ನ ಯಾವ ಯಾವ ಯೋಜನೆಗಳನ್ನು ಹಾಕ್ಕೊಂಡಿದೆ?
1: ಒಳ್ಳೆ ಕ್ವಶನ್ ಕೇಳಿದ್ರಿ ಮೇಡಮ್. ಇವಾಗ ಪ್ರತಿಯೊಂದು ಇಂಡಸ್ಟ್ರಿನೂ ಪ್ರಸ್ತುತವಾಗಿ ನೀವು ನೋಡಿದ್ರೆ CSR ಆ್ಯಕ್ಟಿವಿಟೀಸ್ ಅಂತ ಮಾಡ್ತಾರೆ, ಅಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿಬಿಟ್ಟು ಒಂದಷ್ಟು ಫಂಡ್ ತೆಗೆದಿಟ್ಟು ಏನೋ ಸೊಸೈಟಿಗೆ ಒಂದಷ್ಟು ಸರ್ವಿಸ್ ಮಾಡ್ತೀವಿ, ಏನೋ ಸೋಷಿಯಲ್ ವರ್ಕ್ ಮಾಡ್ತೀವಿ ಅಂತ. ಬಟ್ ನಾವು ಏನು ಮಾಡಿದ್ದೀವಿ ಅಂದರೆ, ನಮ್ಮ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನೇ ನಮ್ಮ ಕೋರ್ ಆ್ಯಕ್ಟಿವಿಟಿ ಇಂಡಸ್ಟ್ರಿನಲ್ಲಿ. ಸೊ ಹಾಗಾಗಿ ಹಜಾರ್ಡ್ನ ಅಷ್ಟನ್ನು ತೆಗೆದುಹಾಕಿ ಪರಿಸರ ಸ್ನೇಹಿ ಕ್ಲೀನರ್ಸು ಸಲ್ಯೂಷನ್ಸು ಕೊಡೋದೇ ನಮ್ಮದು. ನಮ್ಮ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನೇ ನಮ್ಮ ಕೆಲಸ, ದಟ್ ಈಸ್ ಅವರ್ ಕೋರ್ ಆ್ಯಕ್ಟಿವಿಟಿ. ಆ ಥರ ನಾವು ಮಾಡ್ಕೊಂಡಿದ್ದೀವಿ.
0: ನೀವು ಎಷ್ಟರ ಮಟ್ಟಿಗೆ ಅದರಲ್ಲಿ ಗೆದ್ದಿದ್ದೀರಿ ಅನ್ನೋದಕ್ಕೆ ಇಲ್ಲೊಬ್ರು ಸಂದೇಶ ಕಳಿಸಿದ್ದಾರೆ. ನಿಮ್ಮ ಜೊತೆನೇ ಕೆಲಸ ಮಾಡಿರೋ ಅಂತವ್ರು ಸಂದೇಶ ಕಳಿಸಿದ್ದಾರೆ.

0: ಮೀರಾ ಶ್ರೀನಿವಾಸ್ ಅವರ ಜೊತೆ ನಾನು ಕೆಲವು ಪರಿಸರ ಸುಧಾರಣೆಯ ಕೆಲಸಗಳನ್ನ ಪೈರೋ ಮೂಲಕ ಮಾಡಿದ್ದೆ. ಅವರ ಸರಳತೆ, ನಿಷ್ಕಲ್ಮತೆ, ಬದ್ಧತೆ ನೋಡಿ ನಾನು ನಿಜಕ್ಕೂ ತುಂಬಾ ಪ್ರಭಾವಿತನಾಗಿದ್ದೆ. ಮೀರಾ ಅವರು ಈ ಮಟ್ಟಕ್ಕೆ ಬೆಳೆದಿರೋದ್ರಲ್ಲಿ ಆಶ್ಚರ್ಯನೇ ಇಲ್ಲ. ನನ್ನ ಮನಸ್ಸಿನಿಂದ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಹೇಳ್ತೀನಿ ಅಂತ ಜಿತೇಂದ್ರ ಅವರು ಸಂದೇಶವನ್ನ ಕಳಿಸಿದ್ದಾರೆ.
1: ಜಿತೇಂದ್ರ ಅವರೇ, ನಿಮ್ಮ ಹ್ಯುಮಿಲಿಟಿ ಮತ್ತೆ ನಿಮ್ಮ ಔದಾರ್ಯ ವರ್ಡ್ಸ್ಗೆ ಐ ಆಮ್ ಟೋಟಲಿ ಬೌಂಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್
0: ಮೇಡಮ್. ನಾವು ಬೆಳಗ್ಗೆಯಿಂದ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದಾಗ ನಮ್ಮ ಕೇಳುಗರು ಅವರ ಒಂದು ದೃಷ್ಟಿಕೋನದಲ್ಲಿ ಹೆಣ್ಣುಮಕ್ಕಳು ಈ ವೃತ್ತಿ ಜೀವನದಲ್ಲಿ ಏನೆಲ್ಲ ಸವಾಲುಗಳನ್ನ ಅನುಭವಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ. ಸೊ ಅವರು ಹೇಳಿರುವಂತ ಒಂದಷ್ಟು ವಿಚಾರಧಾರೆಗಳನ್ನ ನಾನೀಗ ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀನಿ. ನವೋದಯ ನಾಗರಾಜ್ ಅವರು ಜೆಪಿ ನಗರದಿಂದ ಸಂದೇಶವನ್ನ ಕಳಿಸಿದ್ರು. ಕೈಗಾರಿಕೆ ಅನ್ನೋ ಕ್ಷೇತ್ರ ಬಂದಾಗ ಹೆಣ್ಮಕ್ಳಿಗೆ ಪುರುಷರ ಸಂಖ್ಯೆ ಅಲ್ಲಿ ಜಾಸ್ತಿ ಇರೋದ್ರಿಂದ ಕೆಲಸ ಮಾಡೋದಕ್ಕೆ ಕಷ್ಟ ಆಗತ್ತೆ, ಮೇಜರ್ ಸವಾಲು ಅದೇ ಅಂತ ಹೇಳ್ತಾ ಇದ್ದಾರೆ. ಏನ್ ಹೇಳ್ತೀರಿ? ಈಗಾಗಲೇ ನೀವು ಇದನ್ನ ಫೇಸ್ ಮಾಡಿಬಿಟ್ಟಿದ್ದೀರಿ.
1: ಖಂಡಿತ ಅವ್ರು ಹೇಳಿರೋದ್ರಲ್ಲಿ ತಪ್ಪೇನಿಲ್ಲ, ಅದು ನಿಜವಾಗ್ಲೂ ಚಾಲೆಂಜೇನೆ. ಬಟ್ ಇಲ್ಲಿ ಒಂದೇ ಏನ್ ಬರುತ್ತೆ ಅಂದ್ರೆ, ನಾನು ಸಾಧಕಿ ಆಗ್ಬೇಕಾ ಅಥವಾ ನನಗಾಗಲ್ಲ ಅಂತ ನಾನು ಹೇಳ್ಕೊಂಡು ನನ್ನ ಹಿಂದೆ ಸರಿಬೇಕಾ ಅನ್ನೋದು ನಮ್ಮಲ್ಲಿದೆ. ಎರಡೂ ಶಕ್ತಿ ನಮ್ಮಲ್ಲಿದೆ. ನಾವು ಹಿಂದೆನೂ ಹೊಟ್ಟೋಗ್ಬಿಡ್ಬೋದು, ಆಗಲ್ಲಪ್ಪ ನನಗೆ ಇವ್ರ ಜೊತೆ ಕೆಲಸ ಮಾಡಕ್ಕೆ ಅಂತ. ನಾವೇ ನಮ್ಮ ನಮ್ಮ ದಾರಿನ ಕಂಡು ಹಿಡ್ಕೊಂಡು ಅಲ್ಲೇ ನಾವು ಸಾಧಕರಾಗೋ ಸಾಧ್ಯತೆಗಳು ಇರುತ್ತೆ. ದೇವ್ರು ನಮಗೆ ಆಪರ್ಚುನಿಟಿ ಕೊಟ್ಟಿದ್ದಾನೆ ಅಂದರೆ ನಮ್ಮನ್ನೇನಕ್ಕೂ ಪ್ರಿಪೇರ್ ಮಾಡ್ತಾ ಇದ್ದಾನೆ. ಖಂಡಿತ ನಾವು ಆ ಆ್ಯಂಗಲಲ್ಲಿ, ಪಾಸಿಟಿವ್ ಆ್ಯಂಗಲಲ್ಲಿ ಯೋಚನೆ ಮಾಡಿದ್ರೆ ಯಾವ ಥರ ಅಟ್ಮಾಸ್ಫಿಯರ್ ಇದ್ರೂ ನಾವು ಕೆಲಸ ಮಾಡೋಕ್ಕಾಗತ್ತೆ, ಖಂಡಿತ ಆಗತ್ತೆ.
0: ನೀವು ಹೇಳಿದ್ರಲ್ಲ ಮೇಡಮ್, ಇವಾಗ ಇದೇ ವಿಚಾರ ಇಟ್ಕೊಂಡು ಮತ್ತೊಬ್ರು ಪ್ರಶ್ನೆ ಕೇಳಿದ್ದಾರೆ. ಹುಸೇನ್ ಭಾಷಾ ಸಾತ್ ಮೇಲ್ನಿಂದ ಸಂದೇಶ ಕಳಿಸಿದ್ದಾರೆ. ಅವ್ರು ಹೇಳ್ತಾ ಇದಾರೆ, ಹೆಣ್ಮಕ್ಳು ಎಷ್ಟೇ ಧೈರ್ಯವಂತರಾಗಿದ್ರು ಕೂಡ, ಏನನ್ನೇ ಮಾಡಬೇಕು ಅನ್ನೋ ಹಠಾಚಲ ಇಟ್ಕೊಂಡಿದ್ರು ಕೂಡ, ಕುಟುಂಬದವರ ಸಹಕಾರ ಪ್ರೋತ್ಸಾಹ ಇಲ್ಲ ಅಂದ್ರೆ ಯಾವುದೇ ಸಮಸ್ಯೆ ಬಂದರೂ ಎದುರಿಸೋದಕ್ಕೆ ಅವ್ರಿಗೆ ಕಷ್ಟ ಆಗತ್ತೆ ಅಂತ ಹೇಳ್ತಾ ಇದಾರೆ.
1: ಅದು ನೂರಕ್ಕೆ ನೂರು ಸತ್ಯ. ಅದು ಯಾವುದೇ ಹೆಣ್ಮಗಳು ಸಾಧನೆ ಮಾಡಬೇಕು ಅಂತಂದರೆ ಅವ್ರ ಫ್ಯಾಮಿಲಿ ಅವ್ರ ಹಿಂದೆ ಇದ್ದರೆ ಮಾತ್ರನೇ ಆಗತ್ತೆ. ಅದರಲ್ಲೂ ನಾನು ತುಂಬ ಲಕ್ಕಿ ಅಂತಲೇ ಹೇಳಬೇಕು. ನನ್ನ ಎಂಟೈರ್ ಫ್ಯಾಮಿಲಿ ನನ್ನ ಹಿಂದೆ ಇದ್ದಿದೆ. ನನಗೆಂಥ ಸಪೋರ್ಟ್ ಬೇಕಾದರೂ ಎಲ್ಲರೂ ಮಾಡಿದ್ದಾರೆ. ನಮ್ಮ ಫ್ಯಾಮಿಲಿ ಆಗಲಿ, ನಮ್ಮ ಹಸ್ಬೆಂಡ್ ಆಗಲಿ, ನಮ್ಮ ಅತ್ತೆ ಮಾವ ಆಗಲಿ, ಅಪ್ಪ ಅಮ್ಮ ಆಗಲಿ, ನಂದು ಸಿಬ್ಲಿಂಗ್ಸು ಎಲ್ಲರೂ ನನಗೆ ಸಹಾಯ ಮಾಡಿದ್ದಾರೆ ಒಂದಿಲ್ಲ ಒಂದು ರೀತಿಯಲ್ಲಿ. ಹಾಗಾಗಿ ನಾನು ಇಷ್ಟು ದೂರ ಬರೋಕ್ಕಾಗಿರೋದು ಅದಿಲ್ಲ ಅಂತಿಲ್ವೇ ಇಲ್ಲ. ಬಟ್ ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮದು ಒಂದು ಏಮು, ಒಂದು ಗುರಿ ಅಂತ ಇರುತ್ತೆ. ಯಾವ ಪ್ರಶ್ನೆಗೂ, ಯಾವ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇಲ್ಲದೆ ಇಲ್ಲ. ಮನೆಯವ್ರನ್ನ ನಾವು ಹೇಗಾದರೂ ಕನ್ವಿನ್ಸ್ ಮಾಡ್ಬೋದು, ನಮ್ಮ ಮಾತಲ್ಲದೆ ನಮ್ಮ ಮನೆಯವ್ರು ಬೇರೆ ಯಾರ ಮಾತು ಕೇಳೋಕ್ಕಾಗತ್ತೆ? ಹಾಗಾಗಿ ನಾವು ಅವ್ರನ್ನ ಅರ್ಥ ಮಾಡಿಕೊಂಡು ಅವ್ರಿಗೆ ಯಾವ ರೀತಿಯಲ್ಲಿ ನಾವು ಹೇಳಿ ಅವ್ರಿಗೆ ಅರ್ಥ ಮಾಡಿಸ್ಬೋದು ಅನ್ನೋದನ್ನ ನಾವು ವರ್ಕ್ ಮಾಡಿದ್ರೆ ಖಂಡಿತ ಅವ್ರು ನಮಗೆ ಸಪೋರ್ಟ್ ಮಾಡ್ತಾರೆ. ಖಂಡಿತ ನಮ್ಮ ಪ್ಯಾಷನ್ಗೆ ಅವರು ಬೆಂಬಲವಾಗಿ ನಿಲ್ತಾರೆ. ನಾವು ಮುಂದುವರೆದು ನಾವು ಹೆಸರು ಮಾಡೋದು ಅವ್ರಿಗೂ ತುಂಬ ಹೆಮ್ಮೆ ತರುವಂಥ ವಿಷಯನೇ. ಖಂಡಿತ ಅದಾಗತ್ತೆ.
0: ಒಂದು ಲೆಕ್ಕದಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸ್ ತುಂಬಾ ಮುಖ್ಯ ಅಂತ
1: ತುಂಬಾ ಮುಖ್ಯ. ನೀವು ಮನೆಯಲ್ಲಾಗಲಿ ಯಾವುದೇ ರಿಲೇಷನ್ಶಿಪ್ ಆಗಲಿ, ನಮ್ಮಲ್ಲಿಗೆ ನಾವೇ ಕಮ್ಯುನಿಕೇಟ್ ಮಾಡ್ಕೋಬೇಕಾದ್ರೂ ಪಾಸಿಟಿವ್ ಥಾಟ್ಸ್ನ ನಮಗೆ ನಾವು ಹಾಕ್ಕೋಬೇಕು. ಆ ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟು. ಆವಾಗಲೇ ಯಾವುದಲ್ಲಾದರೂ ನಾವು ಸಾಧನೆ ಮಾಡೋಕ್ಕೆ, ಯಶಸ್ಸು ಸಿಗೋಕ್ಕೆ ಸಾಧ್ಯ.
0: ಮತ್ತೊಬ್ರು ಮೇಡಮ್ ರಮೇಶ್ ಅಂತ ಹೇಳಿ ಬಿಡದೆಯಿಂದ ಬೆಳಗ್ಗೆ ಸಂದೇಶವನ್ನ ಕಳಿಸಿದ್ರು. ಅವ್ರು ಕೇಳ್ತಾ ಇದಾರೆ, ಮೂರು ವಿಚಾರನ ಅವರಿಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಮೊದಲನೇದು ಬಂದು ಶಿಫ್ಟ್ನಲ್ಲಿ ಹೆಣ್ಮಕ್ಳಿಗೆ ಕೆಲಸ ಮಾಡೋದು ಕಷ್ಟ ಅಂತ ಹೇಳ್ತಾ ಇದಾರೆ. ಏನು ಹೇಳ್ತೀರಿ?
1: ಅದು ಫಸ್ಟ್ ಆಫ್ ಆಲ್, ನಾನು ಮೊದಲು ಶುರು ಮಾಡಿದಾಗ ಶಿಫ್ಟಲ್ಲೆಲ್ಲ ಹೆಂಗಸರು ಕೆಲಸ ಮಾಡ್ತಾ ಇರಲಿಲ್ಲ. ಬಟ್ ಇವಾಗಿನ ಟ್ರೆಂಡ್ ಹೇಗಿದೆ ಅಂತಂದರೆ, ಅಫ್ಕೋರ್ಸ್ ನಾನು ನಮ್ಮನೆ ಸುತ್ತಮುತ್ತ ನೋಡಿರೋದ್ರಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ, ನಾಟ್ ಟು ಟೇಕ್ ಎನಿಥಿಂಗ್ ಒಫೆನ್ಸಿವ್. ಎಷ್ಟೋ ಹೆಣ್ಮಕ್ಕಳು ನಾವು ರಾತ್ರಿ ಶಿಫ್ಟೇ ನಮಗೆ ಬೇಕು ಅಂತ ಹೇಳಿ ಹಾಕಿಸ್ಕೊಂಡು ಹೋಗಿ ಕೆಲಸ ಮಾಡೋ ಅಂಥವರು ಕಾಲ್ ಸೆಂಟ್ರು, ಬಿ ಪಿ ಒನಲ್ಲಿ ತುಂಬ ಜನ ಇದ್ದಾರೆ. ಹೆಣ್ಮಕ್ಕಳು ಕಷ್ಟ ಅನ್ನೋದು ಪ್ರಾಬಬ್ಲಿ ಹೆಣ್ಮಕ್ಳಿಗೆ ಇವಾಗ ಗೊತ್ತೇ ಇಲ್ಲ ಅನ್ಸುತ್ತೆ. ಆ ವರ್ಡ್ ಡಿಕ್ಷನರಿಯಿಂದ ತೆಗೆದಾಗ್ತಿದ್ದಾರೆ.
0: ಮೇಡಮ್ ಇನ್ನೊಬ್ರು ಹೇಳ್ತಾ ಇದ್ದಾರೆ, ಹೆಣ್ಮಕ್ಳು ಜಾಸ್ತಿ ಆಯ್ಕೆ ಮಾಡೋದೇನಂದ್ರೆ ಒಬ್ಬರೇ ಇರಬೇಕು, ಕಾಮ್ ಆಗಿರಬೇಕು ಕೆಲಸ ಮಾಡೋ ಜಾಗದಲ್ಲಿ ಅಂತ ಹೇಳಿ. ಆದರೆ ಸುತ್ತ ಈ ಥರ ಪುರುಷ ಸಹೋದ್ಯೋಗಿಗಳಿದ್ದಾಗ ಏನೋ ಒಂಥರ ಕಿರಿಕಿರಿ ಫೀಲ್ ಮಾಡ್ತಾರೆ, ಅದು ಕೂಡ ಅವ್ರಿಗೊಂದು ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ.
1: ಆ ಥರ ಹೇಳೋದಾದರೆ ಆವಾಗ ನಾನು ಒಂದೇ ಮಾತು ಹೇಳೋದು ಏನು ಇಷ್ಟಪಡ್ತೀನಿ ಅಂದರೆ, ನಮ್ಮ ಕಂಫರ್ಟ್ ಝೋನಿಂದ ಆಚೆ ಬರಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂತ ಅದು ಅರ್ಥ ಆಗ್ಬಿಡುತ್ತೆ.
0: ಬಟ್ ಆಚೆ ಬರಬೇಕಲ್ವಾ?
1: ಖಂಡಿತ ಆಚೆ ಬಂದರೆ ತಾನೇ ಸಾಧನೆ ಆಗೋದು. ನಾವು ಕಂಫರ್ಟ್ ಝೋನಲ್ಲೇ ಇದ್ದರೆ ಕಂಫರ್ಟಬಲ್ ಆಗೇ ಇದ್ದು ಬಿಡ್ತೀವಿ. ನಾವು ಪ್ರಪಂಚ ನೋಡೋಕ್ಕೂ ಆಗಲ್ಲ, ಜಗತ್ತನ್ನ ಗೆಲ್ಲಕ್ಕೂ ಆಗಲ್ಲ, ಸಾಧನೆ ಅನ್ನೋದು ಮಾಡೋಕ್ಕಾಗಲ್ಲ, ಏನೂ ಆಗಲ್ಲ. ಸೊ ನಾವು ಪ್ರಪಂಚ ಅಂತಿದ್ರೆ ಹೆಣ್ಣು ಗಂಡು ಇಬ್ಬರೂ ಇರೋ ಜಾಗನೇ ಪ್ರಪಂಚ ಅಲ್ವಾ? ಸೊ ಅದರಲ್ಲಿ ನಾವು ಹೇಗೆ ಜೀವನ ಮಾಡಬೇಕು ಅನ್ನೋದನ್ನು ನಾವು ಖಂಡಿತ ಕಲ್ತ್ಕೋಬೇಕು. ಆ ಕಿರಿಪಿರಿ ಇದು ಇದೆಲ್ಲನೂ ದೇರ್ ಆಲ್ ಚಾಲೆಂಜಸ್. ಅದರಿಂದ ನಾವು ಹೇಗೆ ಅದನ್ನು ಫೇಸ್ ಮಾಡಬೇಕು, ಹೇಗೆ ಆಚೆ ಬರಬೇಕು, ನಾವು ಹೇಗೆ ಪರ್ಫಾರ್ಮ್ ಮಾಡಬೇಕು ಅನ್ನೋದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕೇ ಹೊರತು, ಯಾವ್ದು ನಮ್ಗೆ ಕಿರಿಕಿರಿ ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಕಡಿಮೆ ಮಾಡಿಬಿಟ್ರೆ

0: ನಾವು ಸಾಧಕರಾಗ್ಬಿಡ್ತೀವಿ.
1: ಫೈನಲಿ ಒಂದು ವಿಚಾರನ ಪ್ರಸ್ತಾಪ ಮಾಡಿದ್ದಾರೆ, ದೈಹಿಕ ಸಾಮರ್ಥ್ಯದ ಬಗ್ಗೆ ಹೇಳಿದ್ದಾರೆ. ಹೆಣ್ಮಕ್ಳಿಗೆ ಅದೊಂದು ಸವಾಲು ಅಂತ ಹೇಳ್ತಾ ಇದ್ದಾರೆ, ಒಪ್ತೀರಾ?
0: ನಾನು ಒಪ್ಪೋಕೆ ಸ್ವಲ್ಪ ಕಷ್ಟನೇ ಮೇಡಮ್, ಯಾಕೆಂದರೆ ನಾನು ಕಣ್ಣಾರೆ ನೋಡಿರೋದು ನಾನು ಹೇಳ್ತೀನಿ. ತುಂಬ ಇಂಡಸ್ಟ್ರೀಸ್ಗೆ ನಾನು ಹೋಗಿ ನೋಡಿದ್ದೀನಿ. ಶಾಪ್ ಫ್ಲೋರಲ್ಲಿ ಹೆಣ್ಮಕ್ಕಳು ಯಾವ ಥರ ಕೆಲಸ ಮಾಡ್ತಾರೆ ಅಂದರೆ, ಅವ್ರ ಗಂಡಸ್ರಿಗಿಂತ ಯಾವುದರಲ್ಲೂ ಕಡಿಮೆ ಇಲ್ಲ ಅನ್ನೋದನ್ನು. ಅವರು ಫೋರ್ಕ್ ಲಿಫ್ಟ್ ಆಪರೇಟ್ ಮಾಡೋದಾಗಲಿ, ನೀವು ಎಂಥ ದೊಡ್ಡ ಎಕ್ವಿಪ್ಮೆಂಟ್ ಆಪರೇಟ್ ಮಾಡೋದಾಗಲಿ, ಅವರು ಎಲ್ಲ ಮಾಡ್ತಾ ಇದ್ದಾರೆ. ದೈಹಿಕ ಶಕ್ತಿ ಕಡಿಮೆ ಅಂತ ಖಂಡಿತ ಅವ್ರಿಗೆ ಇಲ್ಲವೇ ಇಲ್ಲ. ಒಂದು ಹೆಣ್ಣು ಮಗುನ ಹಡಿತಾಳೆ ಅಂತಂದ ಮೇಲೆ ಅದಕ್ಕಿಂತ ದೈಹಿಕ ಶಕ್ತಿ ಟೆಸ್ಟು ಬೇರೆ ಒಂದಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಖಂಡಿತ ಶಿ ಹ್ಯಾಸ್ ಆಲ್ ದ ಕೇಪಬಿಲಿಟಿ, ಶಿ ಇಸ್ ಕೇಪಬಲ್ ಆಫ್ ಗೋಯಿಂಗ್ ಬಿಯಾಂಡ್ ಸ್ಪೇಸ್.
1: ಸೊ ನಾವು ಈಕ್ವಲ್ ಆಗಿದ್ದೀವಿ ಎಲ್ಲ ಸಾಮರ್ಥ್ಯದಲ್ಲಿ,
0: ಮೋರ್ ದನ್ ಈಕ್ವಲ್ ಅಂದ್ರೂ ತಪ್ಪೇನೂ ಇಲ್ಲ.
1: ಓಕೆ, ಮತ್ತೊಬ್ರು ಇಲ್ಲಿ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಸುಮಿತ್ರ ಅವರು ಸಂಡೂರ್ನಿಂದ. ಎಕ್ಸಾಕ್ಟ್ಲಿ ನಾನು ನಿಮ್ಮ ಮಾತುಗಳನ್ನೆಲ್ಲದಕ್ಕೂ ಕೂಡ ಅಗ್ರಿ ಮಾಡ್ತೀನಿ ಮೇಡಮ್, ಯಾವುದೇ ಅನುಮಾನ ಇಲ್ಲ. ಪ್ರತಿ ಹೆಣ್ಮಗಳು ನಿಮ್ ತರ ಆಗ್ಬಿಟ್ರು ಅಂತ ಹೇಳಿದ್ರೆ ಭಗವಂತ ನಮಗ್ ಕೊಟ್ಟಿರೋ ಅಷ್ಟೂ ಶಕ್ತಿನ ನಾವು ಬಳಸ್ಕೊಂಡಂಗೆ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶವನ್ನ ಕಳಿಸಿ ಕಾರ್ಯಕ್ರಮ ಕೇಳ್ತಾ ಇದೀವಿ ಇಷ್ಟವಾಗ್ತಾ ಇದೆ ಅಂತ ತೀರ್ಥೇಶ್ ಚನ್ನಪಟ್ಟಣದಿಂದ ಹೇಳ್ತಾ ಇದ್ದಾರೆ. ಹಾಗೆ ದಯವಿಟ್ಟು ನಿಮ್ಮ ಪ್ರಾಡಕ್ಟು, ನಿಮ್ಮ ಬ್ರ್ಯಾಂಡ್ ಏನು ಅನ್ನೋದನ್ನ ತಿಳಿಸಿ ಅಂತ ಹೇಳಿ ಚಂದ್ರಶೇಖರ್ ಕುಮಾರ ಪಾರ್ಕ್ನಿಂದ ಕೇಳ್ತಾ ಇದ್ದಾರೆ.
0: ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ಕುಮಾರ್ ಪಾರ್ಕಿಂದ, ತುಂಬ ಥ್ಯಾಂಕ್ಸ್ ಸರ್. ಮತ್ತು ಎಲ್ಲ ಶ್ರೋತೃಗಳು ನೀವು ಅಷ್ಟೊಳ್ಳೊಳ್ಳೆ ವರ್ಡ್ಸ್ ಹೇಳಿ ನನಗೆ ಎನ್ಕರೇಜಿಂಗ್ ಆಗಿ ಮಾತಾಡ್ತಾ ಇರೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಮೇಡಮ್ ಆ್ಯಂಡ್ ಸರ್ಸ್ ಯಾರ್ಯಾರು ಕಳಿಸಿದ್ದೀರಾ ಮೆಸೇಜು ಎಲ್ಲರೂ. ಮತ್ತು ನಮ್ಮ ಪ್ರಾಡಕ್ಟ್ಸ್ ಏನು ಅಂತಂದರೆ, ಕೆಲವು ಮನೆಯಲ್ಲಿ ಉಪಯೋಗ ಮಾಡುವಂಥ ಪ್ರಾಡಕ್ಟ್ಸ್ನು ಕೂಡ ನಾವು ಡೆವಲಪ್ ಮಾಡಿದ್ದೀವಿ. ಫಸ್ಟ್ ಅದ್ರ ಬಗ್ಗೆ ಹೇಳಿಬಿಡ್ತೀನಿ. ಅಮೆಝಾನಲ್ಲಿ ನಮ್ಮದು ಪ್ರಾಡಕ್ಟ್ಸ್ ಎಲ್ಲ ಮಾರ್ತಾ ಇದ್ದೀವಿ. ಗ್ರೀನ್ ಸಿ ಅನ್ನೋ ಬ್ರ್ಯಾಂಡಲ್ಲಿ, ಗ್ರೀನ್ ಸಿ ಈಸ್ ಅವರ್ ರಿಜಿಸ್ಟರ್ಡ್ ಟ್ರೇಡ್ ಮಾರ್ಕ್. ಆ ಗ್ರೀನ್ ಸಿ ಅಂತಂದರೆ ಏನು ಅರ್ಥ ಅಂತಂದರೆ ಗ್ರೀನ್ ಕೆಮಿಸ್ಟ್ರಿ ಅಂತ. ಗ್ರೀನ್ ಕೆಮಿಸ್ಟ್ರಿ ಪ್ರಾಡಕ್ಟ್ಸ್ನ ನಾವು ಅಮೆಝಾನಲ್ಲಿ ಮಾರ್ತಾ ಇದ್ದೀವಿ. ಆ ಲಿಂಕ್ಗಳು ಬೇಕಾಯಿತು ಅಂತಂದರೆ ನಾನು ನಿಮ್ಮ ಆರ್ಜೆ ಅವ್ರ ಹತ್ರ ಕೊಟ್ಟಿರ್ತೀನಿ, ಪ್ರಾಬಬ್ಲಿ ಅವ್ರು ಪಬ್ಲಿಷ್ ಮಾಡ್ಬೋದು. ನೀವು ಗ್ರೀನ್ ಸಿ ಪ್ರಾಡಕ್ಟ್ಸ್ ಪೈರೋಟೆಕ್ನಾಲಜೀಸ್ ಅಂತ ನೀವು ಹುಡುಕಿದ್ರೆ ನಿಮ್ಗೆ ಸಾಕಷ್ಟು ಮನೆಯಲ್ಲಿ ಉಪಯೋಗ ಮಾಡುವಂಥ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಸಿಗುತ್ತೆ. ಸೊ ನಾವು ಏನೇನು ಅದಲ್ಲದೆ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಮಾಡ್ತೀವಿ ಅಂತಂದರೆ, ನಾನು ಮೊದಲೇ ಹೇಳಿದಂಗೆ ಬರೀ ಪ್ರಾಡಕ್ಟು ಅಂತ ನಾವು ಮಾಡಲ್ಲ. ಇಟ್ ಈಸ್ ಅ ಟೋಟಲ್ ಟೆಕ್ನಾಲಜಿ ಆರ್ ಅ ಕಾನ್ಸೆಪ್ಟ್ ದಟ್ ವಿ ಯೂಶಲಿ ಗಿವ್. ಇದರಲ್ಲಿ ಕೆಲವು ಪ್ರಾಡಕ್ಟ್ಸ್ ನಾನು ಹೇಳಬೇಕು ಅಂತಂದರೆ, ಡಿಗ್ರೀಸಸ್ ಅಂತ ನಾವು ಇಂಡಸ್ಟ್ರೀಸಲ್ಲಿ ಯೂಸ್ ಮಾಡ್ತೀವಿ. ಅದು ಏನು ಮಾಡ್ತಾರೆ ಅಂದರೆ, ತುಂಬ ಕಾಸ್ಟಿಕ್ ಸೋಡಾ ಅನ್ನೋ ಐಟಮ್ನ ಯೂಶಲಾಗಿ ಇಂಡಸ್ಟ್ರೀಸಲ್ಲಿ ಯೂಸ್ ಮಾಡ್ತಾರೆ. ಅದಕ್ಕೆ ರೂಮ್ ಟೆಂಪರೇಚರಲ್ಲೇ ವರ್ಕ್ ಆಗೋ ಅಂತ ನಾವು ಈ ಕಿತ್ತಳೆ ಹಣ್ಣಿನ ಸಿಪ್ಪೆಯಿಂದ ಮಾಡಿರೋ ಲಿಕ್ವಿಡ್ನ ಬಳಕೆ ಮಾಡಿ ಅದನ್ನು ಕ್ಲೀನ್ ಮಾಡೋ ಅಂಥ ಟೆಕ್ನಾಲಜೀಸ್ನ ನಾವು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ರೈಟ್ ಫ್ರಮ್ ಏರೋಸ್ಪೇಸ್ ಟು ಮೆರೀನ್ ಟು ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಇಂಡಸ್ಟ್ರೀಸಿಂದ ಹಿಡ್ಕೊಂಡು ರೈಲ್ವೇಸ್ ಆಗಲಿ, ನೀವು ಶಿಪ್ ಬಿಲ್ಡಿಂಗಲ್ಲಾಗಲಿ, ನೀವು ಯಾವ ವರ್ಟಿಕಲ್ ನೋಡಿದ್ರು ವಿ ಆರ್ ಸರ್ವಿಂಗ್ ಆಲ್ ದ ಇಂಡಸ್ಟ್ರೀಸ್, ಆಲ್ ದ ವರ್ಟಿಕಲ್ಸ್. ರೈಟ್ ಫ್ರಮ್ ಸಾಫ್ಟ್ವೇರ್ ಕಂಪನೀಸ್ ಆಲ್ಸೋ, ಹಾಸ್ಪಿಟಲ್ಸು ಮತ್ತು ಆಶ್ರಮ್ಸು ಟೆಂಪಲ್ಸು ಎಲ್ಲ ಕಡೆ ನಮ್ಮದು ಸೊಲ್ಯೂಷನ್ಸ್ ಅಷ್ಟು ಸೇಫ್ ಆಗಿರೋದ್ರಿಂದ ಬ್ರಾಸ್ ಕ್ಲೀನರ್ಸು, ಸಿಲ್ವರ್ ಪಾಲಿಷಸ್ಸು, ಗೋಲ್ಡ್ ಕ್ಲೀನಿಂಗ್ ಕೂಡ ನಮ್ಮ ಹತ್ರ ಸೊಲ್ಯೂಷನ್ಸ್ ತಗೊಳ್ತಾರೆ. ಆ ಥರ ಇದೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನೇನು ಎಲ್ಲರ ಹತ್ರನೂ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ನಮ್ಮ ಬಿಲವರ್ಡ್ ಪ್ರೈಮ್ ಮಿನಿಸ್ಟರ್ ಮೋದಿಜಿ ಅವರು ಮೇಕ್ ಇನ್ ಇಂಡಿಯಾ, ಆತ್ಮ ನಿರ್ಭರ್ ಭಾರತ್ ಅಂತ ಎಲ್ಲ ನಮಗೆ ಒಳ್ಳೊಳ್ಳೆ ಟೆಕ್ನಾಲಜೀಸ್, ಒಳ್ಳೊಳ್ಳೆ ಪದಗಳನ್ನ ಕೊಟ್ಬಿಟ್ಟಿದ್ದಾರೆ. ಅದನ್ನು ನಾವು 30 ಇಯರ್ಸಿಂದನೇ ಮಾಡ್ಕೊಂಡು ಬಂದಿದ್ದೀವಿ. ನಮ್ದು ಅಷ್ಟು ಟೆಕ್ನಾಲಜಿ, ಅಷ್ಟು ಪ್ರಾಡಕ್ಟ್ಸು ನಮ್ಮ ಸ್ವಂತ R&D ಲ್ಯಾಬ್ ನಮ್ದೇನಿದೆ ಕನಕ್ಪುರದಲ್ಲಿ, ಅಲ್ಲೇ ನಾವು ಡೆವಲಪ್ ಮಾಡಿರೋ ಇಂಡಿಯನ್ ಬ್ರೈನ್ದು ಟೆಕ್ನಾಲಜೀಸು, ಅದಷ್ಟೂ ಇಂಡಿಯನ್ ಬ್ರೈನ್ ಪ್ರಾಡಕ್ಟ್ಸು. ಒಂದೇ ಒಂದು ಅಬ್ರಾಡ್ ಕಂಪನಿ ಜೊತೆ ಕೊಲಾಬ್ರೇಷನ್ ಇಲ್ಲ. ಮತ್ತು ಅಷ್ಟು ಅಬ್ರಾಡ್ ಕಂಪನೀಸ್ಗೆ, ನೀವು ಜರ್ಮನ್ ಕಂಪನೀಸ್ ಆಗಲಿ ಅಥವಾ ಜಪನೀಸ್ ಕಂಪನಿ ಆಗಲಿ ಅಥವಾ ಅಮೆರಿಕನ್ ಕಂಪನಿ ಆಗಲಿ, ಪ್ರತಿಯೊಂದು ಕಂಪನಿಗೂ ನಾವಿಲ್ಲಿಂದ ರಫ್ತು ಮಾಡ್ತಾ ಇದ್ದೀವಿ ನಮ್ಮ ಪ್ರಾಡಕ್ಟ್ಸ್ನ. ಸೊ ಅದು ನಮ್ಮ ಹೆಗ್ಗಳಿಕೆ. ಮತ್ತು ನಮ್ಮ ರೈಲ್ವೇಸಲ್ಲಿ ನೀವು ಇವಾಗ ನೋಡ್ತಾ ಇದ್ದರೆ ಮೆಟ್ರೋ ಟ್ರೈನ್ಸ್ ಬರ್ತಾ ಇದೆ, ಅದಲ್ಲದೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಬರ್ತಾ ಇದೆ, ಅಮೃತ್ ಎಕ್ಸ್ಪ್ರೆಸ್ ಅಂತ ಎಲ್ಲ ಬರ್ತಾ ಇದೆ. ಅದಷ್ಟಕ್ಕೂ ಕ್ಲೀನಿಂಗ್ ಪ್ರಾಡಕ್ಟ್ಸ್ನ ಅಬ್ರಾಡಿಂದ ನಮ್ಮ ಇಂಡಿಯಾ ರಫ್ತು ಮಾಡ್ಕೊಳ್ತಾ ಇತ್ತು. ಅದಷ್ಟನ್ನು ನಾವು ಇಲ್ಲೇ ಇಂಡಿಜಿನಸ್ ಆಗಿ ಡೆವಲಪ್ ಮಾಡಿ, ಟೆಸ್ಟಿಂಗ್ ಮಾಡಿ, ಅಪ್ರೂವ್ ಮಾಡಿ, ಇವಾಗ ಒಂದು 6 ವರ್ಷದಿಂದ ಮೆಟ್ರೋ ಟ್ರೈನ್ಸ್ ಅಷ್ಟನ್ನು ಕ್ಲೀನರ್ಸು ನಮ್ಮ ಕಂಪನಿಯಿಂದನೇ ಹೋಗ್ತಾ ಇದೆ. ಅದಲ್ಲದೆ ವಂದೇ ಭಾರತ್ ಟ್ರೈನ್ ಆಗಲಿ, ಅಮೃತ್ ಎಕ್ಸ್ಪ್ರೆಸ್ ಆಗಲಿ, LHB ಕೋಚಸ್ ಆಗಲಿ, ನೀವು ಯಾವುದೇ ಫಾಸ್ಟ್ ಟ್ರೈನ್ಸ್ ತಗೊಳ್ಳಿ, ರೈಲ್ವೇಸ್ಗೆ ಅಷ್ಟು ನಮ್ಮದೇ ಪ್ರಾಡಕ್ಟ್ಸ್ ಹೋಗ್ತಾ ಇರೋದು.
1: ಬಹಳ ಖುಷಿ ಮೇಡಮ್,
0: ಬಹಳ ಹೆಮ್ಮೆಯಿಂದ ನಾನು ಇದನ್ನು ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ.
1: ಶಾಂತಾಚಾರ ಬಡಿಗೇರ ಹರಿಹರ ಕೊಕ್ನೂರಿನಿಂದ ಸಂದೇಶವನ್ನು ಕಳಿಸಿ, ಮಹಿಳೆ ಅಂದರೆ ಕೇವಲ ತಾಯಿ ತಂಗಿ ಈ ರೀತಿಯ ಸಂಬಂಧ ಮಾತ್ರ ಅಲ್ಲ, ಆಕೆ ಜಗತ್ತನ್ನೇ ತೂಗುವಂಥ ಕೈಗಳನ್ನು ಹೊಂದಿರೋ ಹೆಣ್ಮಗಳು ಅಂತ ಹೇಳ್ತಾ ಇದ್ದಾರೆ. ಹೆಣ್ಮಕ್ಳು ಯಾವುದರಲ್ಲೂ ಕಡಿಮೆ ಇಲ್ಲ, ಸ್ಟ್ರಾಂಗು ಅನ್ನೋದು ಗೊತ್ತಾಗ್ತಾ ಇದೆ ಅಂತ ಅಕ್ಕಮಹಾದೇವಿ ಕೊಪ್ಪಳಿಂದ ಹೇಳ್ತಾ ಇದ್ದಾರೆ. ಹಾಗೆ

0: ಧಾರವಾಡದಿಂದ ವಾಣಿಶ್ರೀ ಅವರು ಸಂದೇಶವನ್ನ ಕಲಿಸಿ ಸ್ವತಃ ಬಿಸ್ನೆಸ್ ಮಾಡೋದ್ರಿಂದ ಏನೆಲ್ಲ ಸಾಧನೆ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಟ್ರಿ ಮೇಡಮ್, ಧನ್ಯವಾದ ಅಂತ ಹೇಳ್ತಾ ಇದಾರೆ. ಹೆಣ್ಮಕ್ಳು ಸ್ಟ್ರಾಂಗು, ಭಯ ಪಡದೆ ಮುನ್ನುಗ್ತಾರೆ ಅಂತ ಹೇಳಿ ಅನುಷಾ ಅವರು ಸಂದೇಶವನ್ನ ಕಲಿಸಿ ಹೇಳ್ತಾ ಇದಾರೆ. ಹಾಗೆ ಬಳ್ಳಾರಿ ಕಂಪ್ಲಿ ರಾಮಸಾಗರದಿಂದ ಬಿ ಎಂ ವಿಶ್ವನಾಥ್ ಅವರು, ನಿಮ್ಮ ಮಾತುಗಳನ್ನ ಕೇಳಿ ಬಹಳ ಖುಷಿ ಆಯ್ತು ಮೇಡಮ್ ಅಂತ ಹೇಳ್ತಾ ಇದಾರೆ. ಸಮಯ ಮೀರ್ತಾ ಇದೆ, ಕಾರ್ಯಕ್ರಮವನ್ನ ಮುಗಿಸುವಂತ ಹೊತ್ತು ಕೂಡ ಸಮೀಪಿಸಿಬಿಟ್ಟಿದೆ. ಒಟ್ಟಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಿಳೆ ಏನೆಲ್ಲ ಸಾಧನೆಯನ್ನ ಮಾಡಬಹುದು ಅನ್ನೋದನ್ನ ನೀವು ತುಂಬಾ ಡೀಟೇಲ್ಡ್ ಆಗಿ ನಮಗೆ ತೋರಿಸ್ಕೊಟ್ರಿ ಮೇಡಮ್, ತುಂಬಾ ಹೃದಯದ ಧನ್ಯವಾದಗಳು ನಿಮಗೆ.
1: ಥ್ಯಾಂಕ್ ಯು ಸೋ ಮಚ್ ಎಫ್ ಎಂ ರೇನ್ಬೋಗೂ ಅಷ್ಟೇ, ಮತ್ತು ನಮ್ಮ ಕೇಳುಗರಿಗೂ ಅಷ್ಟೇ. ಮತ್ತು ನಾನು ಇವತ್ತಿಲ್ಲಿ ಕೂತ್ಕೊಂಡು ಒಂದು ಸಾಧಕಿಯಾಗಿ ನಾನು ಮಾತಾಡೋದಕ್ಕೆ ತುಂಬ ಜನದ ಸಪೋರ್ಟ್ ನನಗಿದ್ದಿದೆ. ಸೊ ನನ್ನ ಫ್ಯಾಮಿಲಿ ಆಗಲಿ, ನನ್ನ ಮಕ್ಕಳಾಗಲಿ, ನನ್ನ ಫ್ರೆಂಡ್ಸು, ನನ್ನ ಕಾಲೇಜ್ ಮೇಟ್ಸು, ನನ್ನ ಮೆಂಟರ್ಸು, ಟೀಚರ್ಸು, ನಮಗೆ ಈ ಥರ ಆಪರ್ಚುನಿಟಿ ಕೊಟ್ಟಿರೋವಂಥ ನಮ್ಮ ಕಸ್ಟಮರ್ಸು, ನಮ್ಮ ಎಲ್ಲರಿಗೂ ಸೇರಿ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಭಾರತ ಮಾತೆ, ಜೈ ಕರ್ನಾಟಕ, ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ಖುಷಿಯಿಂದ ಇರಿ. ಥ್ಯಾಂಕ್ ಯು ಸೋ ಮಚ್.
0: ಧನ್ಯವಾದಗಳು ಮೇಡಮ್. ಇಷ್ಟೊತ್ತು ನಮ್ಮ ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದರು ಸಾಧಕಿ ಶ್ರೀಮತಿ ಮೀರಾ ಶ್ರೀನಿವಾಸ್ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಪೈರೋ ಟೆಕ್ನಾಲಜಿಸ್ ಕನಕಪುರ ಬೆಂಗಳೂರು.

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ FM ಕಂಪನಾಂಕ 101.8 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ 5:50. ಆತ್ಮೀಯ ಶ್ರೋತೃಗಳ ಸಂಜೆ ಪ್ರಸಾರ ಕಾರ್ಯಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಅಂತ ಹೇಳ್ತಾ ಇರೋದು ನಾನು RJ ಮುತ್ತುರಾಜ್ ಎಲಗಟ್ಟಿ. ಈ ವೇಳೆಯ ಕಾರ್ಯಕ್ರಮ ಚಿತ್ರಗೀತೆಗಳು. ಚಿತ್ರಗೀತೆಗಳಲ್ಲಿ ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ, ಆನಂತರ ಚಿತ್ರಗೀತೆಗಳನ್ನು ಕೇಳಬಹುದು.
1: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾ ದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
2: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13/8/2026.
1: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
2: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.
0: ಚಿತ್ರಗೀತೆಗಳಲ್ಲಿ ಮೊದಲ ಗೀತೆ ಮೂಡಿ ಬರ್ತಾ ಇದೆ ಬಣ್ಣದ ಗೆಜ್ಜೆ ಚಿತ್ರದಿಂದ.

0: ಹೇ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
1: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪಿಜಿ ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
0: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
1: ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
2: ಹೌದು, ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
1: ಕೊನೆಯ ದಿನಾಂಕ 13/8/2026.
2: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.ksw.ac.in.
3: 101.8 ಕಂಪನಾಂಕಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ವಿಜಯಪುರ ಕೇಂದ್ರ. ಚಿತ್ರಗೀತೆಗಳಲ್ಲಿ ನಾವಿದ್ದೀವಿ. ಚಿತ್ರಗೀತೆಗಳಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ, ಪೂಜಾ ಚಿತ್ರದಿಂದ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದರೆ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, FM ಕಂಪನಾಂಕ 101.8 ಮೆಗಾಹರ್ಟ್ಸ್.
1: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾ ದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
2: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13/8/2026.
1: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
2: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.
0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, FM ಕಂಪನಾಂಕ 101.8 ಮೆಗಾಹರ್ಟ್ಸ್. ಟುಡೇ ಸಮಯ 5:40:40. ಈ ವೇಳೆಯ ಕಾರ್ಯಕ್ರಮ ಆರೋಗ್ಯ ಕಾರ್ಯಕ್ರಮ. ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಂಕರ್ ತಿಮ್ಮಾಪುರ ಅವರು ಮಾತನಾಡಲಿದ್ದಾರೆ. ಬನ್ನಿ ಕಾರ್ಯಕ್ರಮ ಕೇಳ್ಕೊಂಡು ಬರೋಣ.
3: ಆಕಾಶವಾಣಿ ಇನ್ನು ಮುಂದೆ ಕೇಳಿ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ರೋಗಗಳು ಮತ್ತು ಅದರ ಪರಿಹಾರ ಕುರಿತು ವಿಜಯಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಿರಿಯ ವೈದ್ಯಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶಂಕರ್ ತಿಮ್ಮಾಪುರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖದಾರ್.
4: ಆರೋಗ್ಯ ಸಂಚಿಕೆ ಕೇಳುತ್ತಿರುವಂತಹ ಎಲ್ಲ ಕೇಳುಗರಿಗೆ ನಮಸ್ಕಾರ. ಆತ್ಮೀಯರೇ, ಇಂದು ಆಕಾಶವಾಣಿ ವಿಜಯಪುರ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶಂಕರ್ ತಿಮ್ಮಾಪುರ್ ಅಂತೇಳಿ. ಇವರ ಒಂದು ಶಿಕ್ಷಣ MBBS ಹಾಗೂ PG DPHM ಅಂತ ಪದವಿಯನ್ನ ಪಡೆದು ಇಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಸೀನಿಯರ್ ಮೆಡಿಕಲ್ ಆಫೀಸರ್ ಅಂತೇಳಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇಂದು ಮಳೆಗಾಲದಲ್ಲಿ ಕಂಡು ಬರುವಂತಹ ರೋಗಗಳು ಮತ್ತು ಪರಿಹಾರ ಕುರಿತು ಮಾಹಿತಿಯನ್ನ ಕೊಡಲಿದ್ದಾರೆ. ಡಾಕ್ಟರ್ ಶಂಕರ್ ತಿಮ್ಮಾಪುರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ.
5: ಧನ್ಯವಾದಗಳು ಸರ್.
4: ಸರ್, ಈಗ ಸಾಕಷ್ಟು ಬಾರಿ ನಾವು ನೀವು ನೋಡ್ತಾ ಇರ್ತೀವಿ, ಪ್ರತಿ ವರ್ಷ ಮಳೆಗಾಲದಲ್ಲಿ ಕಂಡು ಬರುವಂತಹ ರೋಗಗಳು ಮತ್ತು ಅದಕ್ಕೆ ಪರಿಹಾರದ ಕುರಿತು ಮಾಹಿತಿಯನ್ನು ಕೊಡ್ತೀರಾ ಸರ್?
5: ಸರ್, ಇಡೀ ವರ್ಷದಲ್ಲಿ ಮಳೆಗಾಲ ಅಂದರೆ ಎಲ್ರಿಗೂ ಒಂದು ಸಂತೋಷದ ವಿಷಯನೇ. ಮಳೆ ಬಂತಂದರೆ ಮಕ್ಕಳು ಮಳೆಯಲ್ಲಿ ಆಟವಾಡುತ್ತಾ ನೆನೆಯುತ್ತಾ ಸಂತೋಷ ಪಡ್ತಾರೆ. ಆದರೆ ಈ ಸಂತೋಷ ತುಂಬ ದಿನ ಇರೋದಿಲ್ಲ. ನಾವು ಮಳೆಗಾಲದಲ್ಲಿ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ಬೇಕಾಗ್ತದೆ. ಒಂದು ವೇಳೆ ನಾವು ಅದರಲ್ಲಿ ವಿಫಲವಾದರೆ ಅದರ ಪರಿಸ್ಥಿತಿ ತುಂಬ ಗಂಭೀರನೂ ಆಗ್ಬೋದು ಅಂತ ಇವತ್ತು ಹೇಳ್ತೀನಿ. ಸೊ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂಥ ರೋಗಗಳನ್ನು ನಾವು 4 ವಿಭಾಗವಾಗಿ ಬ್ರಾಡ್ಲಿ ವಿ ಕ್ಯಾನ್ ಡಿವೈಡ್ ಸರ್. ಅದರಲ್ಲಿ ಫಸ್ಟ್ ಬರೋದೇ ಮಾಸ್ಕಿಟೋ ಬೋರ್ನ್ ಡಿಸೀಸ್, ಅಂದರೆ ಸೊಳ್ಳೆಗಳಿಂದ ಬರುವಂತಹ ರೋಗಗಳು. ಎರಡನೇದಾಗಿ ಫುಡ್ ಅಂಡ್ ವಾಟರ್ ಬೋರ್ನ್ ಡಿಸೀಸ್, ಅಂದರೆ ಕಲುಷಿತ ಆಹಾರ ಮತ್ತು ಕಲುಷಿತ ನೀರು ಸೇವನೆಯಿಂದ ಬರುವಂಥ ರೋಗಗಳು. ಮೂರನೇದಾಗಿ ಏರ್ ಬೋರ್ನ್ ಡಿಸೀಸಸ್, ಗಾಳಿಯ ಮುಖಾಂತರ ಹರಡುವಂಥ ರೋಗಗಳು. ಕೊನೆಯದಾಗಿ ಈ ಕೆಲವೊಂದು ಚರ್ಮಕ್ಕೆ ಸಂಬಂಧಪಟ್ಟಂಥ ಸ್ಕಿನ್ ರಿಲೇಟೆಡ್ ಡಿಸೀಸ್ ಅಂತೀವಿ ನಾವು, ಅವು ಕೂಡ ಮಳೆಗಾಲದಲ್ಲಿ ಕಂಡು ಬರ್ತವೆ ಸರ್.
4: ಹಾಗಿತ್ತಂದ್ರೆ

0: ಈಗ ನಮ್ಮ ಮೊದಲನೇ ಪ್ರಶ್ನೆ, ಮಳೆಗಾಲದಲ್ಲಿ ಕಂಡು ಬರುವಂತಹ ರೋಗಗಳು ಯಾವುದು ಅಂತೀರಿ?
1: ಎಸ್ ಸರ್, ಈ ಸೊಳ್ಳೆಗಳಿಂದ ಬರುವಂಥ ಸೊಳ್ಳೆ ಕಚ್ಚೋದ್ರಿಂದ ಬರುವಂಥ ರೋಗಗಳ ಬಗ್ಗೆ ಹೇಳಬೇಕಂದ್ರೆ, ಕಾಮನ್ಲಿ ಬರುವಂಥ ರೋಗಗಳು ಒಂದು ಮಲೇರಿಯಾ, ಸೆಕೆಂಡ್ ಒನ್ ಡೆಂಗ್ಯೂ, ಮತ್ತು ಮೂರನೇದು ಚಿಕನ್ ಗುಣ್ಯ ಅಂತ ಹೇಳಿ. ಈ ಮೂರು ರೋಗಗಳು ಸೊಳ್ಳೆ ಕಚ್ಚೋದ್ರಿಂದ ಸಾಮಾನ್ಯವಾಗಿ ಕಂಡು ಬರುತ್ತೆ ಸರ್.
0: ಹಾಗಿತ್ತಂದ್ರೆ ಇವು ಸೊಳ್ಳೆಗಳು ಎಲ್ಲಿ ಬೆಳೀತವೆ ಮತ್ತೆ ಇವು ಹೇಗೆ ಅವುಗಳ ಬೆಳವಣಿಗೆ ಕುರಿತು ಒಂದಿಷ್ಟು ಮಾಹಿತಿ ಮಾಡಿಕೊಡ್ತೀರಾ?
1: ಎಸ್ ಸರ್, ಈ ಸೊಳ್ಳೆಗಳು ಸಾಮಾನ್ಯವಾಗಿ ನಿಂತ ನೀರಿನಲ್ಲಿ ಬೆಳೀತವು, ಕೊಳಚೆ ನೀರಿನಂತೂ ಅಲ್ಲಿ ಬೆಳೆದೇ ಬೆಳೀತವು. ಈವನ್ ಇವು ಸ್ವಚ್ಛ ನೀರಿನಲ್ಲೂ ಕೂಡ ಕೆಲವು ಸೊಳ್ಳೆಗಳು ಉತ್ಪತ್ತಿ ಆಗ್ತವು. ಈ ಸೊಳ್ಳೆಗಳು ಸಾಮಾನ್ಯವಾಗಿ ಸರ್ ತತ್ತಿ ಇಡ್ತಾವೆ. ಅವು ಒಂದ್ಸಲ ತತ್ತಿ ಇಟ್ಟಾಗ ಸಾವಿರಾರು ತತ್ತಿಗಳನ್ನ ಇಡ್ತಾವೆ ಸರ್. ಅವು ಯೂಶ್ವಲಿ ಈ ಕಂಟೆ ನೀರು ತುಂಬಿದಂತ ಏನು ನಾವು ಬ್ಯಾರೆಲ್ಸು ಆಮೇಲೆ ಸಿಮೆಂಟ್ ಟ್ಯಾಂಕ್ ಇರ್ತದಲ್ಲ, ಒಳಗಿನ ಭಾಗದಲ್ಲಿ ತತ್ತಿ ಇಡ್ತಾವೆ. ಆ ತತ್ತಿಗಳು ನೀರಿನ ಸಂಪರ್ಕಕ್ಕೆ ಬಂದಾಗ ಅವು ಲಾರ್ವಾ ಅಂತ ಆಗ್ತಾವೆ ಸರ್. ಒಂದರಿಂದ ಎರಡು ದಿವಸದೊಳಗೆ ಲಾರ್ವಾ ಅಂತ ಕನ್ವರ್ಟ್ ಆಕ್ಕವು. ಲಾರ್ವಾ ಏನಾಗ್ತದೆ, ಮುಂದೆ ದಿನ ಕಳೆದಂಗೆ ಎರಡು ದಿವಸದಲ್ಲಿ ಅದು ಪ್ಯೂಪಾ ಅಂತ ಒಂದು ಸ್ಟೇಜಿಗೆ ಬರುತ್ತೆ. ಆ ಪ್ಯೂಪಾ ಪುನಃ ಮತ್ತೆ ಎರಡರಿಂದ ಮೂರು ದಿವಸದಲ್ಲಿ ಅದು ಅಡಲ್ಟ್ ಮಾಸ್ಕಿಟೋ ಅಂದ್ರೆ ವಯಸ್ಕ ಒಂದು ಸೊಳ್ಳೆ ಆಗಿ ಹಾರಾಡಕ್ಕೆ ಶುರು ಮಾಡ್ತದೆ ಸರ್. ಈ ರೀತಿ ಅವುಗಳ ಒಂದು ಉತ್ಪತ್ತಿ ಬೆಳವಣಿಗೆ ಆಗ್ತದೆ ಸರ್.
0: ಮತ್ತೆ ಈಗ ಸಾಕಷ್ಟು ಬಾರಿ ನಾವು ನೋಡ್ತಾ ಇರ್ತೇವೆ, ನೀವು ನೋಡ್ತಾ ಇರ್ತೀರಿ, ಸೊಳ್ಳೆಗಳಿಂದ ರೋಗಗಳು ಬರ್ತವೆ, ಡೆಂಗ್ಯೂ, ಚಿಕನ್ ಗುನ್ಯ. ಈ ಆರೋಗ್ಯ ಇಲಾಖೆಯಲ್ಲಿ ಸಾರ್ವಜನಿಕರಿಗೆ ಇರುವಂತಹ ಸವಲತ್ತುಗಳ ಬಗ್ಗೆನೂ ಒಂದಿಷ್ಟು ಮಾಹಿತಿ ಕೊಟ್ಟರೆ ಒಳ್ಳೇದನ್ಸುತ್ತೆ ಸರ್.
1: ಸರ್, ಆರೋಗ್ಯ ಇಲಾಖೆಯಿಂದ ಈ ಸೊಳ್ಳೆಗಳ ನಿಯಂತ್ರಣಕ್ಕಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದು ಮೇನ್ಲಿ ನಮ್ಮ ಮಲೇರಿಯಾ ಯೂನಿಟ್ ಅಂತ ಇರುತ್ತೆ ನಮ್ಮಲ್ಲಿ, NVBDCP ಅಂತ ಕರಿತೀವಿ ನಾವು, ಅಂದ್ರೆ ನ್ಯಾಷನಲ್ ವೆಕ್ಟರ್ ಬಾರ್ನ್ ಡಿಸೀಸ್ ಕಂಟ್ರೋಲ್ ಯೂನಿಟ್ ಅಂತ ಒಂದಿರುತ್ತೆ ಸರ್. ಅದಕ್ಕೆ ಒಬ್ಬರು ಜಿಲ್ಲಾ ಮಟ್ಟದ ಅಧಿಕಾರಿನೂ ಇರ್ತಾರೆ, ಅವರ ನಿಯಂತ್ರಣದಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಇದರಲ್ಲಿ ಮುಖ್ಯವಾಗಿ ನಾವು ಆರೋಗ್ಯ ಇಲಾಖೆಯಿಂದ ಕೊಡೋ ಸೌಲಭ್ಯಗಳು ಏನಂದ್ರೆ, ನಮ್ಮಲ್ಲಿ ಆಶಾ ಕಾರ್ಯಕರ್ತೆ ಅಂತ ಇರ್ತಾರೆ ಸರ್. ಅವರು ಮನೆ ಮನೆಗೆ ತೆರಳಿ ಗ್ರಾಮೀಣ ಭಾಗದಲ್ಲಿರ್ಬೋದು, ತಾಲೂಕಾ ಮಟ್ಟದಲ್ಲಿರ್ಬೋದು, ಅಥವಾ ಈವನ್ ಪಟ್ಟಣ ಪ್ರದೇಶಗಳ ಸ್ಲಮ್ಗಳಲ್ಲಿರ್ಬೋದು, ಅವರು ಪ್ರತಿದಿನ ಮನೆ ಮನೆಗೆ ತೆರಳಿ ಲಾರ್ವಾ ಸರ್ವೆ ಅಂತ ಅವ್ರು ಮಾಡ್ತಾರೆ. ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಪ್ರತಿ ಮನೆಗೆ ಹೋಗಿ ಅಲ್ಲಿ ನೀರಿನ ಕಂಟೈನರ್ಸ್ ಏನಿರುತ್ತಲ್ಲ, ನೀರು ಶೇಖರಣೆ ಮಾಡಿರುವಂತಹ ಕಂಟೈನರ್ಸ್, ಬ್ಯಾರಲ್ ಇರ್ಬೋದು, ಟ್ಯಾಂಕ್ ಇರ್ಬೋದು, ಅವನ್ನ ಪರೀಕ್ಷೆ ಮಾಡಿ ನೋಡ್ತಾರೆ. ನೋಡಿ ಅದರಲ್ಲಿ ಸೊಳ್ಳೆಗಳಿದ್ರೆ ಅದನ್ನ ಅವರು ಮನೆ ಮಾಲೀಕರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಕೊಡ್ತಾರೆ. ಅವರು ಕೊಟ್ಟು ಅದನ್ನ ನೀರು ಖಾಲಿ ಮಾಡಿಸಿ ಪುನಃ ಅದನ್ನ ಪೂರ್ತಿ ಒಣಗುವಂತೆ ಮಾಡಿ ಆಮೇಲೆ ನೀರು ತುಂಬಿಸಕ್ಕೆ ಹೇಳ್ತಾರೆ. ಇದು ಒಂದು ಸರ್. ಇದಾದ್ಮೇಲೆ ನೆಕ್ಸ್ಟ್ ಈ ಸೊಳ್ಳೆಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಕೆಲವೊಂದು ಸ್ಪ್ರೇಗಳನ್ನು ಮಾಡ್ತೀವಿ, ಫಾಗಿಂಗ್ ಅಂತ ಕಾರ್ಯಕ್ರಮ ಮಾಡ್ತೀವಿ ಸರ್, ಹೊಗೆ ನೀವು ನೋಡಿರ್ಬೋದು. ಸೊ ಅದರಲ್ಲಿ ಆ ಸೊಳ್ಳೆಗಳನ್ನ ಅದನ್ನ ಕೊಲ್ಲುವಂತ ಒಂದು ಇದು ಅದು. ಅದು ಬಿಟ್ಟು ಲಾರ್ವಿ ಸೈಡಲ್ಲಿ ಸ್ಪ್ರೇ ಅಂತ ಸಿಗುತ್ತೆ ಸರ್. ಈಗ ಆ ಸ್ಪ್ರೇ ಮಾಡಿದ್ರು ಕೂಡ ಲಾರ್ವಾಗಳು ನಾಶವಾಗ್ತದೆ. ಆಮೇಲೆ ಎಲ್ಲಾದರೂ ನೀರು ನಿಂತಿದ್ರೆ, ದೊಡ್ಡ ತೆಗ್ಗದ ನೀರು ನಿಂತಂದ್ರೆ ಅಲ್ಲಿ ಏನ್ ಮಾಡ್ತಾರೆ ನಮ್ಮವ್ರು ಹೋಗಿ ಅವು ಲಾರ್ವಿ ಸೈಡಲ್ ಕೆಮಿಕಲ್ ಸಿಗುತ್ತೆ ಸರ್, ಅದನ್ನ ಅದರಲ್ಲಿ ನೀರಲ್ಲಿ ಹಾಕಿದ್ರೆ ಆ ಸೊಳ್ಳೆಗಳ ಲಾರ್ವಾಗಳು ಪೂರ್ತಿ ಅವು ಸತ್ತು ಹೋಗ್ತದೆ ಸರ್. ಇವೆಲ್ಲ ನಮ್ಮ ಆರೋಗ್ಯ ಇಲಾಖೆಯಿಂದ ಮಾಡ್ತಾರೆ. ಮತ್ತೆ ನಮ್ಮಲ್ಲೆಲ್ಲ ಈ ಡೆಂಗ್ಯೂ ಟೆಸ್ಟಿಂಗ್ ಕಿಟ್ ಅಂತ ಸ್ಟಾಕ್ ಇಟ್ಕೊಂಡಿರ್ತೀವಿ ನಾವು. ಆಮೇಲೆ ಮಲೇರಿಯಾ ಬಂದಾಗ ಬ್ಲಡ್ ಸ್ಮಿಯರ್ ತೆಗಿತಾರೆ, ಅವರಿಗೆ ಕ್ಲೋರೋಕ್ವಿನ್ ಮಾತ್ರೆಗಳನ್ನು ಕೊಡ್ತೀವಿ. ಇವೆಲ್ಲ ಕಾರ್ಯಕ್ರಮಗಳು ಆರೋಗ್ಯ ಇಲಾಖೆಯಿಂದ ನಡೀತದೆ. ಮತ್ತೆ ಅದರಲ್ಲದೆ ಅವೇರ್ನೆಸ್ ಕಾರ್ಯಕ್ರಮ ಸರ್, IEC ಅಂತ ಕರಿತೀವಿ ನಾವು, ಇನ್ಫಾರ್ಮೇಶನ್ ಎಜುಕೇಶನ್ ಅಂಡ್ ಕಮ್ಯುನಿಕೇಶನ್. ಎಲ್ಲ ಸಾರ್ವಜನಿಕರಿಗೆ ಈ ರೋಗಗಳ ಬಗ್ಗೆ ನಾವು ಆಗಿಂದಾಗೆ ತಿಳುವಳಿಕೆ ಕೊಡ್ತೀವಿ ಸರ್. ಶಾಲಾ ಮಕ್ಕಳಿಗೆ, ಸಾರ್ವಜನಿಕರಿಗೆ ತಿಳುವಳಿಕೆ ಕೊಡುವ ಕಾರ್ಯಕ್ರಮ ಕೂಡ ನಮ್ಮ ಆರೋಗ್ಯ ಇಲಾಖೆ ನಡೀತಾ ಇರುತ್ತೆ ಸರ್.
0: ಅಂದ್ರೆ ಪ್ರತಿ ಸರ್ಕಾರಿ ಶಾಲೆಗಳಿಗೆ ಹೋಗಿ ಕೊಡ್ತೀರಂತ?
1: ಎಲ್ಲ ಸರ್ಕಾರಿ ಶಾಲೆಗಳಿಗೆ, ಅಂಗನವಾಡಿಯಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇರ್ತೀವಿ ಸರ್.
0: ಈಗ ತಾವಾಗಲೇ ಮಾಹಿತಿ ಕೊಡುವಂಥ ಸಂದರ್ಭದಲ್ಲಿ ಈ ಮಳೆಗಾಲದಲ್ಲಿ ಕಂಡು ಬರುವಂಥ ರೋಗಗಳ ಬಗ್ಗೆ ಒಂದಿಷ್ಟು ನಾವು ಚರ್ಚಿಸುವುದಾದರೆ, ಚಿಕನ್ ಗುನ್ಯ ಮತ್ತು ಮಲೇರಿಯಾ, ಡೆಂಗ್ಯೂ ಇವೆಲ್ಲ ಬರ್ತಾವ ಅಂತ ಹೇಳಿದ್ರೆ, ಇವನ್ನ ನಾವು ಇವುಗಳ ಲಕ್ಷಣ ಹೇಗಿರ್ತವೆ ಮತ್ತು ಸಾರ್ವಜನಿಕರು ಹೇಗೆ ಗುರುತಿಸುವುದು?
1: ಸರ್, ಕಾಮನ್ಲಿ ಈ ಮೂರು ಡಿಸೀಸ್ ಅಲ್ಲಿ ಜ್ವರ ಬರುವುದು ಸಾಮಾನ್ಯ. ಈಗ ಫಾರ್ ಎಕ್ಸಾಂಪಲ್ ಮಲೇರಿಯಾ ಬಗ್ಗೆ ಹೇಳಬೇಕಂದ್ರೆ, ಆ ಮಲೇರಿಯಾ ಫಿಮೇಲ್ ಅನಾಫಿಲಿಸ್ ಮಾಸ್ಕಿಟೋ, ಸೊಳ್ಳೆ ಕಚ್ಚೋದ್ರಿಂದ ಮಲೇರಿಯಾ ಬರ್ತದೆ. ಮಲೇರಿಯಾ ಬಂದ ತಕ್ಷಣ ಒಂದ್ ಅಥವಾ ಎರಡು ದಿವಸದೊಳಗೆ ಆ ವ್ಯಕ್ತಿಗೆ ಜ್ವರ ಶುರು ಆಗ್ತದೆ ಸರ್. ಜ್ವರ ಎಂತದಿರ್ತದಪ್ಪ ಅಂದ್ರೆ, ಜ್ವರದೊಂದಿಗೆ ಚಿಲ್ಸ್ ಅಂದ್ರೆ ಚಳಿ ಬರ್ತದೆ ಸರ್. ಇದು ಎಷ್ಟು ಚಳಿ ಎಷ್ಟು ಗಂಭೀರ ಇರ್ತದಪ್ಪ ಅಂದ್ರೆ, ಕೆಲವೊಂದ್ಸಲ ನಾಲ್ಕು ಇಂದ ಐದು ನಾವು ಕಂಬಳಿ ಹೊತ್ಕೊಂಡ್ರು ಕೂಡ ಚಳಿ ಕಡಿಮೆ ಆಗೋದಿಲ್ಲ, ಆ ತರ ಚಳಿ ಹುಟ್ಟುತ್ತದೆ. ನೆಕ್ಸ್ಟ್ ಹೆಡ್ ಏಕ್ ಇರ್ತದೆ, ಇದ್ರಾಗ ತಲೆನೋವು. ಆಮೇಲೆ ಕೆಲವೊಂದು ಸಿವಿಯರ್ ಕೇಸಸ್ ಅಲ್ಲಿ ಅಂದ್ರೆ ರೋಗ ಉಲ್ಬಣಗೊಂಡ್ರೆ ವಾಮಿಟಿಂಗ್, ವಾಂತಿ ಕೂಡ ಆಗ್ಬಹುದು. ಇವೆಲ್ಲ ಲಕ್ಷಣಗಳು ಮಲೇರಿಯಾದಲ್ಲಿ ಕಂಡು ಬರ್ತವೆ ಸರ್. ನೆಕ್ಸ್ಟ್ ಚಿಕನ್ ಗುನ್ಯಾ ಬಗ್ಗೆ ಹೇಳ್ಬೇಕಂದ್ರೆ, ಚಿಕನ್ ಗುನ್ಯಾದಲ್ಲೂ ಕೂಡ ಹೈ ಗ್ರೇಡ್ ಫೀವರ್ ಇರ್ತದೆ. ಮೇನ್ ಚಿಕನ್ ಗುನ್ಯಾ ನಾವು ಡಿಫ್ರೆನ್ಶಿಯೇಟ್ ಯಾವ ತರ, ಅದಕ್ಕೆ ವ್ಯತ್ಯಾಸ ಯಾವ ತರ ಹೇಳ್ಬೇಕಂದ್ರೆ, ಚಿಕನ್ ಗುನ್ಯಾದಲ್ಲಿ ಜಾಯಿಂಟ್ ಪೇನ್ ಇರ್ತದೆ ಸರ್, ಸಂಧುಗಳಲ್ಲಿ ನೋವಿರುತ್ತೆ. ನಾವೆಲ್ಲ ಅನುಭವಿಸಿದ್ವಿ ಇಡೀ ಕರ್ನಾಟಕದಲ್ಲಿ. 2005 ಚಿಕನ್ ಗುನ್ಯಾ ಉಲ್ಬಣಗೊಂಡಿತ್ತು. ಆ ಸಂದರ್ಭದಲ್ಲಿ ಆ ನೋವು ಯಾವ ರೀತಿ ಇರುತ್ತಂದ್ರೆ, ಆ ರೋಗಿಗೆ ಎದ್ ನಿಲ್ಲಕ್ಕೂ ಆಗಲ್ಲ, ಅಷ್ಟು ನೋವಿರುತ್ತೆ. ಆಮೇಲೆ ಈ ನೋವು ಜ್ವರ ಕಡಿಮೆ ಆದ್ಮೇಲೂ ಕೂಡ ನೋವು ಸುಮಾರು 1-6 ತಿಂಗಳು ಆ ಜಾಯಿಂಟ್ ಪೇನ್ ಹೋಗಲ್ಲ, ನೋವು ಇದ್ದೇ ಇರ್ತದೆ ಅದು. ಸೊ ಇವೆಲ್ಲ ಇದು ಚಿಕನ್ ಗುನ್ನೆ ಸೆಲ್ಫ್ ಲಿಮಿಟಿಂಗ್ ಸರ್, ಅದಕ್ಕೆ ಏನು ಟ್ರೀಟ್ಮೆಂಟ್ ಇರಲ್ಲ, ಜಸ್ಟ್ ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್ ಕೊಡಬೇಕು ನಾವು ಅಷ್ಟೇ. ನೋವಿಗೆ ನೋವಿನ ವರ್ಕ್ ಇದನ್ನ ಕೊಡಬೇಕು,

0: ಆಮೇಲೆ ಡಿಹೈಡ್ರೇಷನ್ ಆಗಿರ್ತದೆ. ಅದಕ್ಕೆ ನಾವು ಐವರ್ ಫ್ಲೂಯಿಡ್ ಸಲೈನ್ ಹಚ್ತೀವಲ್ಲ, ಆ ಥರ ನೀರು ಪೇಷೆಂಟಿಗೆ ನೀರು ಜಾಸ್ತಿ ಕುಡಿ ಅಂತ ನಾವು ಹೇಳ್ತೀವಿ. ಈ ಎಲ್ಲ ಕ್ರಮಗಳನ್ನು ನಾವು ಚಿಕನ್ ಗುಣ್ಯದ ತಗೋತೀವಿ. ಮೂರನೇದು ಡೆಂಗ್ಯೂ ಬಗ್ಗೆ ಹೇಳಬೇಕಂದ್ರೆ, ಡೆಂಗ್ಯೂ ಅಂತ ಕೇಳಿದ ತಕ್ಷಣ ಎಲ್ಲರೂ ಗಾಬರಿಗೊಳ್ತಾರೆ ಸರ್. ಯಾಕಂದ್ರೆ ಅದು ಒಂದು ಮಾರಣಾಂತಿಕ ಕಾಯಿಲೆನೂ ಕೂಡ ಹೌದು, ಬಟ್ ಎಲ್ಲಾ ಡೆಂಗ್ಯೂ ಮಾರಣಾಂತಿಕ ಆಗಿರುವುದಿಲ್ಲ ಸರ್. ಡೆಂಗ್ಯೂ ಒಳಗೆ ಮೇನ್ ಏನಪ್ಪಾ ಅಂದ್ರೆ ಜ್ವರ, ಅದರಲ್ಲೂ ಕೂಡ ಜ್ವರ ಇರ್ತದೆ, ಹೈ ಗ್ರೇಡ್ ಫೀವರ್ ಇರ್ತದೆ, ತೀವ್ರ ಜ್ವರ ಬರೋದು. ಆಮೇಲೆ ಅದರಲ್ಲೂ ಕೂಡ ಬಾಡಿ ಹಾಕಿರ್ತದೆ, ಜಾಯಿಂಟ್ ಪೇನ್ ಇರುತ್ತೆ. ಮೇನ್ಲಿ ಡೆಂಗ್ಯೂವನ್ನು ನಾವು ಗುರುತಿಸೋದು ಎದ್ರ ಮ್ಯಾಗ ಅಂದ್ರೆ ರಕ್ತ ತಪಾಸಣೆ ಮಾಡಿದಾಗ ಪ್ಲೇಟ್ಲೆಟ್ ಅನ್ನುವಂಥ ರಕ್ತ ಕಣಗಳ ಸಂಖ್ಯೆ ಕಡಿಮೆ ಆಗಿರ್ತದೆ ಸರ್.
1: ಬಿಳಿ ರಕ್ತ ಕಣಗಳು
0: ಇಲ್ಲ ಸರ್, ಪ್ಲೇಟ್ಲೆಟ್ ಬೇರೆ. ಈ ರಕ್ತದಲ್ಲಿ ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ ಅಂತ ಇರುತ್ತೆ. ಪ್ಲೇಟ್ಲೆಟ್ ಏನಪ್ಪ ಕೆಲಸ ಮಾಡುತ್ತೆ ಅಂದ್ರೆ, ಪ್ಲೇಟ್ಲೆಟ್ ಮನುಷ್ಯನಲ್ಲಿ ರಕ್ತ ಹೆಪ್ಪುಗಟ್ಟಲು ಸಹಕಾರಿ ಮಾಡ್ತದೆ ಅದು. ಸೊ ಪ್ಲೇಟ್ಲೆಟ್ ಸಂಖ್ಯೆ ಕಡಿಮೆ ಆತಪ್ಪ ಅಂದ್ರೆ ಆ ಮನುಷ್ಯನಲ್ಲಿ ರಕ್ತಸ್ರಾವ ಆಗುವ ಸಾಧ್ಯತೆ ಹೆಚ್ಚಾಗಿರ್ತದೆ ಸರ್.
1: ಸಾಮಾನ್ಯವಾಗಿ ಪ್ಲೇಟ್ಲೆಟ್ ಸಂಖ್ಯೆ ಎಷ್ಟಿರಬೇಕು
0: ಸರ್? ಸಾಮಾನ್ಯವಾಗಿ ಪ್ಲೇಟ್ಲೆಟ್ ಸಂಖ್ಯೆ ನಾರ್ಮಲ್ ಮನುಷ್ಯನಲ್ಲಿ 1.5 ಲಕ್ಷದಿಂದ 4 ಲಕ್ಷ ಇರ್ಬೇಕು ಸರ್. ಅದು 1.5 ಲಕ್ಷದ ಒಳಗಡೆ ಬಂತಪ್ಪ ಅಂದ್ರೆ ವಿ ಶುಡ್ ಇಟ್ ರೇಸಸ್ ಅವರ್ ಕನ್ಸರ್ನ್, ಅಂದ್ರೆ ಒಂದು ನಾವು ಇದು ಎಚ್ಚರಿಕೆ ಕೊಡಬೇಕಾಗ್ತದೆ ಅವಾಗ. ಸೊ 1 ಲಕ್ಷದಿಂದ 1.5 ಲಕ್ಷ ಒಳಗೆ ಬಂದ್ರೆ ನಾವು ಸಾಮಾನ್ಯ ಟ್ರೀಟ್ಮೆಂಟ್ ತಗೊಂಡ್ರು ಆರಾಮಾಗ್ತದೆ, ಇಲ್ಲಂತಿಲ್ಲ. ಬಟ್ 1 ಲಕ್ಷ ಒಳಗಡೆ ಬಂದು ಕೌಂಟ್, 1 ಲಕ್ಷ ಒಳಗಡೆ ಬಂತು, 50,000 ಮೇಲೆ ಇದ್ರೆ ಆಸ್ಪತ್ರೆಗೆ ಹೋಗ್ಬೇಕಾಗ್ತದೆ ಸರ್ ಅವಾಗ. ಆಮೇಲೆ ಇನ್ನೂ 50,000 ಒಳಗೆ ಬಂತಪ್ಪ ಅಂದ್ರೆ ಇಟ್ ಈಸ್ ಅ ಇಂಡಿಕೇಶನ್ ಟು ಅಡ್ಮಿಟ್ ದ ಪೇಷಂಟ್ ಇನ್ ICU. ಅವಾಗೆಲ್ಲ IV ಫ್ಲೂಯಿಡ್ಸ್ ಎಲ್ಲ ಕೊಡಬೇಕಾಗ್ತದೆ, ರಕ್ತ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೂಡ ಮಾಡಬೇಕಾಗ್ತದೆ, ರಕ್ತವನ್ನು ಕೂಡ ಹಾಕ್ಬೇಕಾಗ್ತದೆ ಸರ್ ಅವಾಗ.
1: ಆಮೇಲೆ ಈಗ ಆಗಲೇ ನನಗೆ ನೀವು ಮಾಹಿತಿ ಕೊಡ್ತಾ ಇದ್ರಿ, ನೀರಿನಿಂದ ಮತ್ತು ಕಲುಷಿತವಾದಂಥ ಒಂದು ವಾತಾವರಣದಿಂದನೂ ಕೂಡ ಬರುವಂಥ ರೋಗಗಳು ಇದ್ದಾವೆ ಅಂತ ಹೇಳಿ
0: ಸರ್.
1: ಅದಕ್ಕೆ ಈಗ ನೀರಿನಿಂದ ಮತ್ತು ಈ ಕಲುಷಿತವಾದಂಥ ಆಹಾರದಿಂದ ಬರುವಂಥ ರೋಗಗಳ ಬಗ್ಗೆ ಯಾವುವು ಮತ್ತು ಅವುಗಳ ಲಕ್ಷಣ, ಇದರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀರಾ ಸರ್?
0: ಸರ್ ಸರ್ ಈಗ ಕಲುಷಿತ ಆಹಾರ ಮತ್ತು ಕಲುಷಿತ ನೀರಿನಿಂದ ಬರುವಂಥ ರೋಗಗಳ ಬಗ್ಗೆ ಹೇಳಬೇಕಂದ್ರೆ, ಇದು ಕೂಡ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂಥ ರೋಗಗಳೇ ಹೌದು. ಇದರಲ್ಲಿ ಮೇನ್ ಟೈಫಾಯ್ಡ್ ಮತ್ತು ಹೆಪಟೈಟಿಸ್ ಎ ಅಂತ ನಾವು ಕರಿತೀವಿ, ಆಮೇಲೆ ಕಾಲ್ರಾ, ಈ ಮೂರು ರೋಗಗಳು ಸಾಮಾನ್ಯವಾಗಿ ಕಂಡು ಬರುತ್ತೆ ಸರ್. ಇದರಲ್ಲಿ ಟೈಫಾಯ್ಡ್ ಬಗ್ಗೆ ಹೇಳಬೇಕಂದ್ರೆ, ಇದು ಒಂದು ಬ್ಯಾಕ್ಟೀರಿಯಾದಿಂದ ಬರುವಂತ ಒಂದು ರೋಗ. ಇದು ಸಾಲ್ಮೋನೆಲ್ಲಾ ಟೈಫಿ ಮತ್ತು ಸಾಲ್ಮೋನೆಲ್ಲಾ ಪ್ಯಾರಾಟೈಫಿ ಅನ್ನುವಂಥ ಬ್ಯಾಕ್ಟೀರಿಯಾದಿಂದ ಇದು ಟೈಫಾಯ್ಡ್ ರೋಗ ಬರುತ್ತೆ. ಇದರಲ್ಲೂ ಕೂಡ ಮೇನ್ಲಿ ಲಕ್ಷಣಗಳ ಬಗ್ಗೆ ಹೇಳಬೇಕಂದ್ರೆ, ಹೈ ಗ್ರೇಡ್ ಫೀವರ್ ಇರುತ್ತೆ ಸರ್, ತಲೆನೋವು, ಪೇಷಂಟ್ಗೆ ವಾಂತಿ ಆಗ್ಬೋದು, ಮೈಕೈ ನೋವಾಗುತ್ತೆ. ಆಮೇಲೆ ಕೆಲವೊಂದು ಸಂದರ್ಭಗಳಲ್ಲಿ ಮೈ ಮೇಲೆ ಒಂದು ಗಾದ್ರಿ, ರ್ಯಾಶ್ ಅಂತೀವಲ್ಲ ನಾವು, ರ್ಯಾಶಸ್ ಕೂಡ ಹೇಳ್ಬೋದು ಸರ್. ಆಮೇಲೆ ಎರಡನೇದಾಗಿ ಹೆಪಟೈಟಿಸ್ ಎ ಬಗ್ಗೆ ಹೇಳಬೇಕಂದ್ರೆ, ಇದು ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ಇದು ಒಂದು ರೋಗ. ಇದು ಕೂಡ ಕಲುಷಿತ ನೀರು ಮತ್ತು ಕಲುಷಿತ ಆಹಾರ ಸೇವಿಸುವುದರಿಂದ ಬರುತ್ತೆ. ಇದು ಹೆಪಟೈಟಿಸ್ ಎ ಅನ್ನೋದು ಒಂದು ವೈರಸ್ ಸರ್. ಇದು ಆಗ್ಲೇ ನಾನು ಹೇಳಿದೆ, ಟೈಫಾಯ್ಡ್ ಬರೋದು ಬ್ಯಾಕ್ಟೀರಿಯಾದಿಂದ, ಇದು ಹೆಪಟೈಟಿಸ್ ಎ ಬರುವುದು ಒಂದು ವೈರಸ್ಸಿಂದ, ಇದು ವೈರಸ್ಸು. ಸೊ ಇದರಲ್ಲಿ ಮೇನ್ ಲಕ್ಷಣಗಳ ಬಗ್ಗೆ ಹೇಳಬೇಕಂದ್ರೆ, ಹಸಿವೆ ಕಡಿಮೆ ಆಗ್ತದೆ ಸರ್, ರೋಗಿಗೆ ಹಸಿವು ಆಗೋಲ್ಲ. ಆಮೇಲೆ ನಾಸಿಯಾ ಅಂದ್ರೆ ವಾಂತಿಯ ಒಂದು ಮಾಡೋ ತರ ಅನಿಸ್ತದೆ ಅವಂಗ, ಕೆಲವೊಂದು ಸಂದರ್ಭಗಳಲ್ಲಿ ವಾಂತಿ ಅತಿಯಾದ ಬಂದಾಗ ಆಗೋದು ಒಂದ್ ಬೇರೆ, ನಾಸಿ ಅಂದ್ರೆ ವಾಂತಿ ಬಂದಂಗ ಆಗುತ್ತೆ ಸರ್, ಒಮ್ಮೆ ಕೆಲವೊಂದ್ಸಲ ವಾಂತಿ ಆಗ್ತದೆ. ಆಮೇಲೆ ಹೊಟ್ಟೆ ನೋವು ಇರುತ್ತೆ ಸರ್ ಇದ್ರಾಗ, ಅಬ್ಡೋಮಿನಲ್ ಪೇನ್. ಆಮೇಲೆ ಇನ್ನೂ ಸೀರಿಯಸ್ ಆತಪ್ಪ ಅಂದ್ರೆ ಜಾಂಡಿಸ್, ಕಾಮಾಲಿ ಅಂತ ಏನು ಕರಿತೀವಲ್ಲ, ಆ ಒಂದು ಕಾಮಾಲಿ ಬರುವಂತ ಸಾಧ್ಯತೆ ಕೂಡ ಇದರಲ್ಲಿ ಇರ್ತದೆ ಸರ್. ಆಮೇಲೆ ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಬಂದ್ಬಿಟ್ಟು ಕಾಲೆರಾ ಸರ್. ಕಾಲೆರಾ ಕೂಡ ಅದು ಒಂದು ಗಂಭೀರ ರೋಗನೇ. ಇದರಲ್ಲಿ ಇದು ಕೂಡ ಒಂದು ಬ್ಯಾಕ್ಟೀರಿಯಾ, ವಿಬ್ರಿಯೋ ಕಾಲೆರೆ ಅನ್ನುವಂಥ ಒಂದು ಬ್ಯಾಕ್ಟೀರಿಯಾದಿಂದ ಬರುವಂಥ ಇದು ರೋಗವಾಗಿದೆ. ಇದರಲ್ಲೂ ಕೂಡ ಏನದ ಫೀವರ್ ಇರುತ್ತೆ ಸರ್ ಪೇಷೆಂಟ್ಗೆ. ಮೇನ್ ಇದು ಕಾಲ್ರಾವನ್ನು ನಾವು ಯಾವ ರೀತಿ ಪತ್ತೆ ಹಚ್ಚಬಹುದು ಅಂದರೆ, ಡಯರಿಯಾ ಇರುತ್ತೆ ಸರ್, ಲೂಸ್ ಮೋಷನ್, ಬೇದಿ, ಅದು ಯಾವ ರೀತಿ ಇರುತ್ತಪ್ಪ ಅಂದ್ರೆ ರೈಸ್ ವಾಟ್ರಿ ಸ್ಟೂಲ್ಸ್ ಅಂತ ಕರಿತೀವಿ ನಾವು. ಈ ಅಕ್ಕಿ ಗಂಜಿ ತರ ಪೇಷೆಂಟ್ ಮಲವಿಸರ್ಜನೆ ಶುರು ಆಗುತ್ತೆ. ಇದು ಮೂರು ಲಕ್ಷಣಗಳು.
1: ಇವೆಲ್ಲ ಲಕ್ಷಣಗಳು ಕಂಡು ಬಂದ್ರೆ ನಾವು ಅದನ್ನ ಕಾಲ್ರಾ
0: ಅಂತ ಹೇಳ್ಬೋದು ಸರ್.
1: ಹೇಳ್ಬೋದು. ಮತ್ತೆ ಈಗ ನಾವು ಬೇಸಿಗೆಯನ್ನು ಮುಗಿಸಿ ಈ ಮಳೆಗಾಲದಲ್ಲಿ ನಾವು ಪಾದಾರ್ಪಣೆಯನ್ನು ಮಾಡಿದ್ದೇವೆ. ಈ ಮಳೆಗಾಲದಲ್ಲಿ ನೆಗಡಿ ಮತ್ತೆ ಫ್ಲೂ ಮತ್ತೆ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಮಾಡಿಕೊಡ್ಬೋದಲ್ಲ ಸರ್?
0: ಎಸ್ ಸರ್, ಇವಾಗ ನಾವು ನೀವು ಕೇಳಿದಂಗೆ ಇವಾಗ ನಾವು ಏರ್ ಬಾರ್ನ್ ಡಿಸೀಸ್ ಅಂತ ಕರಿತೀವಿ ಸರ್. ಇವೆಲ್ಲ ಗಾಳಿಯಿಂದ ಹರಡುವಂತ ರೋಗಗಳು ಸರ್ ಇವು. ಈಗ ಮನುಷ್ಯ ಕೆಮ್ಮಿದಾಗ, ಸೀನಿದಾಗ ಆ ವೈರಸ್, ಆ ಬ್ಯಾಕ್ಟೀರಿಯಾ ಅದು ಗಾಳಿಯಲ್ಲಿ ಎಲ್ಲ ಕಡೆ ಪಸರಿಸಿಬಿಡ್ತದೆ ಸರ್. ಅಲ್ಲಿ ಇನ್ನೊಬ್ಬ ಆರೋಗ್ಯವಂತ ವ್ಯಕ್ತಿ ಅದನ್ನು ಉಸಿರಾಟದ ಮೂಲಕ ಅವನು ತನ್ನೊಳಗೆ ಇದು ಹೇಳ್ಕೊಂಡಾಗ ಶ್ವಾಸಕೋಶದ ಮುಖಾಂತರ ಅವನಿಗೆ ಅದು ರೋಗ ಬರೋದು ಸಾಮಾನ್ಯ. ಈಗ ನಾನು ಹೇಳಿದೆ ನೆಗಡಿ, ಕಾಮನ್ ಕೋಲ್ಡ್ ಅಂತ ಕರಿತೀವಿ ಸರ್ ನಾವು ನೆಗಡಿ. ಈ ಮಳೆಗಾಲ ಶುರು ಆತಪ್ಪ ಅಂದ್ರೆ ಎಲ್ಲರಿಗೂ, ಸಣ್ಣ ಮಕ್ಕಳಿಗಿರ್ಬೋದು, ವಯಸ್ಕರಿಗಿರ್ಬೋದು, ಎಲ್ರಿಗೂ ಕೂಡ ನೆಗಡಿ ಬರೋದು ಸಾಮಾನ್ಯ. ಇದು ಒಂದು ಸಾಮಾನ್ಯ ವೈರಸ್ ನಿಂದ ಬರುವಂತ ಕಾಯಿಲೆ ಇದೆ ಸರ್ ಇದು. ಆದ್ರೆ ಇದು ಹೈಲಿ ಕಂಟ್ಯಾಜಿಯಸ್, ಕಂಟ್ಯಾಜಿಯಸ್ ಅಂದ್ರೆ ಹೈಲಿ ಸಾಂಕ್ರಾಮಿಕ ರೋಗ ಇದು. ಇದು ಒಬ್ಬರಿಂದ ಒಬ್ಬರಿಗೆ ಹರಡುವ ಸಾಧ್ಯತೆ ತುಂಬಾ ಅಧಿಕವಾಗಿರ್ತದೆ. ಅದರಲ್ಲೂ ಕೂಡ ಚಿಕ್ಕ ಮಕ್ಕಳಲ್ಲಿ ಇಮ್ಯುನಿಟಿ ಕಡಿಮೆ ಇರ್ತದೆ ಸರ್, ಮತ್ತೆ ವಯಸ್ಕರಲ್ಲಿ, ಈ ವೃದ್ಧರು ಇರ್ತಾರಲ್ಲ, ಅವರಲ್ಲಿ ಕೂಡ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಈ ರೋಗಗಳು ಅವರಿಗೆ ಬಾಧಿಸುವುದು ಅತ್ಯಂತ ಸರ್ವೇ ಸಾಮಾನ್ಯ. ಆಮೇಲೆ ಇನ್ನೊಂದು ಫ್ಲೂ ಬಗ್ಗೆ ಹೇಳ್ಬೇಕಂದ್ರೆ ಸರ್, ಫ್ಲೂ ಕೂಡ ಒಂಥರ ಅದು ಕಾಮನ್

0: ಕೋಲ್ಡ್ ತರನೇ, ಬಟ್ ಅದು ಸ್ವಲ್ಪ ಸಿವಿಯರ್ ಗಂಭೀರ ರೂಪದಲ್ಲಿರುವಂಥದ್ದಕ್ಕೆ ನಾವು ಫ್ಲೂ ಅಂತ ಕರಿತೀವಿ. ಇದು ಕೂಡ ಹರಡುವುದು ಗಾಳಿಯ ಮುಖಾಂತರನೇ. ರೋಗಿ ಸೀನಿದಾಗ, ಕೆಮ್ಮಿದಾಗ ಅಥವಾ ಉಗುಳಿದಾಗ ಅವನ ಒಂದು ಏನು ಇದು ಇರುತ್ತಲ್ಲ, ಡ್ರಾಪ್ಲೆಟ್ಸ್ ಅಂತೀವಿ ಸರ್, ಡ್ರಾಪ್ಲೆಟ್ ಇನ್ಫೆಕ್ಷನ್, ಅದರ ಮುಖಾಂತರ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ರೋಗಗಳು ಸರ್ ಇವೆರಡು.
1: ಮತ್ತೆ ಈಗ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಈ ಮಳೆಗಾಲದಲ್ಲಿ ಹೊಲದಲ್ಲಿ ಗಾಳಿಗೆ ಜೋರಾದ ಗಾಳಿ ಸಂದರ್ಭದಲ್ಲಿ ವಿದ್ಯುತ್ತಿನ ವೈರ್ಗಳು ಕಟ್ಟಾಗಿರ್ತವೆ, ಆಮೇಲೆ ವೋಲ್ಟೇಜ್ ವೇರಿಯೇಷನ್ ಆಗ್ತಾ ಇರ್ತದೆ. ಮತ್ತೆ ಈಗ ಮಳೆ ಆಯ್ತಂದ್ರೆ ಹೊಲದಲ್ಲಿ ಸ್ವಲ್ಪ ಹೊಲ ಮತ್ತು ಹೊಲದ ಸುತ್ತಮುತ್ತ ಹಚ್ಚ ಹಸಿರಾಗಿರೋದ್ರಿಂದ ಸ್ನೇಕ್ ಬೈಟ್ ಆಗುವಂಥ ಚಾನ್ಸಸ್ ಇರ್ತದೆ. ಹೀಗೆಲ್ಲ ಇದ್ದಾಗ ಸ್ವಲ್ಪ ರೈತರಿಗೆ ಯಾವ ರೀತಿ ಪ್ರಿಕಾಷನ್ಸನ್ನು ತೊಗೋಬೇಕು, ಒಂದಿಷ್ಟು ಮಾಹಿತಿ ಮಾಡಿಕೊಡ್ತೀರಾ ಸರ್?
0: ಸರ್ ಎಸ್ ಸರ್, ಒಳ್ಳೆಯ ಪ್ರಶ್ನೆ ಸರ್. ಸರ್, ಈಗ ಮಳೆಗಾಲದಲ್ಲಿ ನಾನು ಇದುವರೆಗೆ ನಾವು ಆರೋಗ್ಯ ಸಂಬಂಧಪಟ್ಟಂತೆ ಮಾತಾಡಿದ್ವಿ, ಇನ್ನು ನೀವು ಕೇಳಿದ ಪ್ರಶ್ನೆ ತುಂಬ ಒಳ್ಳೆಯದು. ಮಳೆಗಾಲದಲ್ಲಿ ಕೆಲವೊಂದು ಸಂಭವಿಸಬಹುದಾದ ಕೆಲವೊಂದು ಇತರೆ ಅಪಾಯಗಳಂತ ಹೇಳ್ತೀವಿ ನಾವು. ಅದರಲ್ಲಿ ಮೊದಲೇದಾಗಿ ತಾವು ಹೇಳಿದೆ ಸಿಡಿಲು. ಈ ಮಳೆ ಶುರುವಾತಪ್ಪ ಅಂದ್ರೆ ಸಿಡಿಲು ಗುಡುಗಂತೂ ಕಾಮನ್ ಆಗಿ ಬಂದೇ ಬರುತ್ತೆ ಸರ್. ಆ ಗುಡುಗು ಮಿಂಚಿನ ಸಮಯದಲ್ಲಿ ನಾವು ಗಿಡಗಳ ಕೆಳಗೆ ನಿಂದಿರಬಾರದು ಸರ್. ಆಮೇಲೆ ಬಯಲು ತೆರೆದ ಮೈದಾನದಲ್ಲಿ ಕೂಡ ನಿಲ್ಲಬಾರದು. ಸಾಧ್ಯದಷ್ಟು ಅಲ್ಲಿ ಯಾವ್ದಾದ್ರು ಮನೆ ಅದು ಇದ್ರೆ ಅಲ್ಲಿ ಹೋಗಿ ನಾವು ಶೆಲ್ಟರ್ ಪಡ್ಕೋಬೇಕು. ಯಾಕಂದ್ರೆ ಈ ಮಿಂಚ್ ಏನಿರುತ್ತಲ್ಲ ಅದರಲ್ಲಿ ಹೈ ವೋಲ್ಟೇಜ್ ಕರೆಂಟ್ ಇರುತ್ತೆ ಸರ್. ಆ ಹೈ ವೋಲ್ಟೇಜ್ ಕರೆಂಟ್ ಏನಾದರೂ ಅದಕ್ಕೆ ಮನುಷ್ಯನಿಗೆ ತಾಗ್ತಪ್ಪ ಅಂದ್ರೆ ಸಡನ್ ಸ್ಪಾಟ್ ಡೆತ್ ಆಗೋ ಚಾನ್ಸ್ ಇರ್ತದೆ. ನಾವು ನೀವು ನೋಡ್ತೀವಿ ಟಿವಿದಲ್ಲಿ ಪೇಪರಲ್ಲಿ ಅಷ್ಟೊಂದು ಕುರಿಗಳು ಸತ್ತು, ರೈತರು ಸತ್ತರು ಅಂತ ಅದನ್ನ ನಾವು ನೋಡ್ತಾ ಇರ್ತೀವಿ. ಅದು ಆಗ್ಬಾರ್ದಂದ್ರೆ ವಿ ಶುಡ್ ಟೇಕ್ ಕೇರ್ ದಟ್ ನಾವು ಗಿಡದ ತಳಗೆ ನಿಂದಿರಬಾರ್ದು, ಆಮೇಲೆ ತೆರೆದ ಮೈದಾನದಲ್ಲಿ ನಿಲ್ಲಬಾರ್ದು ಸರ್. ನೆಕ್ಸ್ಟ್ ಎರಡನೇದು ಬಂದ್ಬಿಟ್ಟು ವಿದ್ಯುತ್ ಆಘಾತಗಳು ಕೂಡ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಆಗ್ತವೆ. ಈ ಮಳೆ ಬಂತಪ್ಪ ಅಂದ್ರೆ ಗಾಳಿ ಬೀಸೋದು ಕಾಮನ್ ಸರ್. ಬಿರುಗಾಳಿ ಬೀಸಿದಾಗ ಏನಾಗ್ತದೆ, ಇವು ಗಿಡಗಳು ದೊಡ್ಡ ದೊಡ್ಡ ಗಿಡಗಳು ಬೇರ್ಗಳು ಸಡ್ಲ್ ಆಗಿರೋದ್ರಿಂದ ಅವು ಬೀಳ್ತಾವೆ. ಲೈಟ್ ಕಂಬಗಳು, ಈ ಎಲೆಕ್ಟ್ರಿಕ್ ಪೋಲ್ಸ್ ಕೂಡ ಬೀಳುವಂತ ಸಾಧ್ಯತೆ ಇರ್ತದೆ. ಅದು ಬಿದ್ದಾಗ ಏನಾಗ್ತದೆ, ಆ ವೈರ್ಗಳಲ್ಲಿ ಅವೆಲ್ಲ ಲೈವ್ ವೈರ್ಸ್ ಸರ್, ಲೈವ್ ವೈರ್ಸ್ ಅಲ್ಲಿ ಕರೆಂಟ್ ಪಸರಿಸ್ತ ಇರ್ತದೆ ಅದ್ರಾಗ. ಸೊ ಅದು ಅಲ್ಲಿ ಕೆಳಗಡೆ ಯಾರೇ ನಿಂತಿದ್ರಂತೂ ಇಮಿಡಿಯೇಟ್ಲಿ ಅವರಿಗೆ ಅದರಿಂದ ಆಘಾತ ಆಗೋದು ಸಹಜ. ಆಮೇಲೆ ಚಿಕ್ಕ ಮಕ್ಕಳು, ನಾವು ಪೇರೆಂಟ್ಸು ಕೆಲವೊಂದ್ಸಲ ಗೊತ್ತಿರಲ್ಲ, ಮಕ್ಕಳೆಲ್ಲ ಆಡಕ್ ಹೋಗಿರ್ತಾವು, ಗೊತ್ತಿರಲಾರ್ದೇ ಅಂತ ತಂತಿ ಮುಟ್ಟಿದ್ರಪ್ಪ ಅಂದ್ರೆ ವಿದ್ಯುತ್ ಆಘಾತವಾಗಿ ಅವು ಸಾವು ಸಂಭವಿಸಬಹುದು. ಇದರಿಂದ ಜನರು ಎಚ್ಚೆತ್ತುಕೋಬೇಕು ಸರ್. ಆಮೇಲೆ ತುರ್ತು ಸಂದರ್ಭದಾಗ 1912 ಈ ಒಂದು ನಂಬರ್ಗೆ ಕರೆ ಮಾಡಿದ್ರೆ ಅವರಿಗೆ ಒಂದು ಆಂಬ್ಯುಲೆನ್ಸು ಸಹಕಾರ ಸಿಗ್ಬೋದು ಸರ್, ಬರಬಹುದು. ನೆಕ್ಸ್ಟ್ ರಸ್ತೆ ಅಪಘಾತಗಳು, ಮಳೆಗಾಲ ಶುರು ಆತಪ್ಪ ಅಂದ್ರೆ ರಸ್ತೆ ಅಪಘಾತಗಳು ಕೂಡ ಸಾಮಾನ್ಯವಾಗಿ ನಾವು ದಿನ ಆಸ್ಪತ್ರೆ ಹೋಗಿ ನೋಡ್ತೀವಿ ಸರ್. ಕ್ಯಾಜುವಲಿಟಿ ಒಳಗೆ ಇವೇ ಪೇಷಂಟ್ ಹೆಚ್ಚಿನ ಸಂಖ್ಯೆ ಇವೇ ಪೇಷಂಟ್. ಏನಂದ್ರೆ ಮಳೆ ಶುರು ಆತಪ್ಪ ಅಂದ್ರೆ ರೋಡ್ ಮೇಲೆ ನೀರು ಬಂದು ರೋಡ್ ಸ್ಲಿಪ್ರಿ ಆಗ್ತದೆ, ಅದು ಜಾರ್ತಿರ್ತದೆ ಸರ್. ಸೊ ಈಗ ವೆಹಿಕಲ್ಸ್ ಫಾಸ್ಟ್ ನಾವು ಜೋರಾಗಿ ವೆಹಿಕಲ್ ರನ್ ಮಾಡಿದ್ರೆ ಸ್ಕಿಡ್ ಆಗಿ ಬೀಳೋ ಚಾನ್ಸ್ ಹೆಚ್ಚಿರ್ತದೆ. ಅದರಿಂದ ಸ್ಕಿಡ್ ಆಗಿ ಬಿದ್ದು ತಲೆಗೆ ಪೆಟ್ಟಾಗಿ ಜೀವಕ್ಕೂ ಅಪಾಯನೂ ಆಗಬಹುದು. ಸೊ ಅದಕ್ಕೆ ವಾಹನ ಸವಾರರು, ಟೂ ವೀಲರ್ಸ್ ಹೆಲ್ಮೆಟ್ ಕಂಪಲ್ಸರಿ ಧರಿಸಬೇಕಂತ ಒಂದು ಕಿವಿ ಮಾತು ಹೇಳ್ಬೋದು. ಆಮೇಲೆ ಕಾರ್ನಾಗ ತಿರುಗಾಡೋರು ಸೀಟ್ ಬೆಲ್ಟ್ ಕಂಪಲ್ಸರಿ ಯೂಸ್ ಮಾಡ್ಬೇಕು ಸರ್. ಆಮೇಲೆ ನೆಕ್ಸ್ಟ್ ತಾವು ಹೇಳಿದ್ರಿ ಹಾವು ಕಚ್ಬೋದು ಅಂತೇಳಿ. ಈಗ ನೋಡಿ ಸರ್, ಮಳೆ ಶುರು ಆತಪ್ಪ ಅಂದ್ರೆ ಹಾವುಗಳು ಯೂಶ್ವಲಿ ಬಿಲದಾಗಿರ್ತಾವ ಒಳಗೆ. ಮಳೆ ಶುರು ಆತಪ್ಪ ಅಂದ್ರೆ ಒಳಗಡೆ ತೇವಾಂಶ ಹೆಚ್ಚಾಗಿ ಹ್ಯೂಮಿಡಿಟಿ ಜಾಸ್ತಿ ಆಗಿ ಅವು ಗಾಳಿಗೆ ಹೊರಗೆ ಬರಕ್ ಬಯಸ್ತಾವ. ಅವು ಹೊರಗೆ ಬಂದು ಅಂದ್ರೆ ಅವು ಕಡಿದು ಮನುಷ್ಯರಿಗೆ ಹಾನಿ ಉಂಟು ಮಾಡುವ ಸಾಧ್ಯತೆ ಕೂಡ ಇರ್ತದೆ ಸರ್. ಈ ಹಾವು ಕಡಿತದ ಬಗ್ಗೆ ಸ್ವಲ್ಪ ತಮಗೆ ಹೇಳ್ಬೇಕಂದ್ರೆ ಸರ್, ನಾನು ಸಾಧ್ಯದಷ್ಟು ನಾವು ಮನೆಯೊಳಗೆ ಅಥವಾ ಹೊಲದಲ್ಲಿ ನೆಲದ ಮ್ಯಾಗ ಮಲ್ಕೋಬಾರ್ದು, ಕಾಟ್ ಮೇಲೆ ಮಲ್ಕೋಬೇಕು. ಆಮೇಲೆ ಸಾಧ್ಯದ ಸೊಳ್ಳೆ ಪರದೆ ಬಳಸೋದ್ರಿಂದ ಹಾವು ಕಡಿತದಿಂದ ತಪ್ಪಿಸ್ಕೋಬಹುದು. ನಿಮಗಿದು ಆನ್ಸರ್ ವಿಚಿತ್ರ ಅನಿಸ್ಬೋದು, ಬಟ್ ಯಾವ ತರ ಅಂದ್ರೆ ಸೊಳ್ಳೆಗಳಿಂದ ನಾವು ಸೊಳ್ಳೆ ಪರದೆ ಬಳಸೋದ್ರಿಂದ ಸೊಳ್ಳೆ ಕಚ್ಚೋದ್ರಿಂದ ಬಚಾವ್ ಆಗ್ಬಹುದು, ಆದ್ರೆ ಹಾವು ಕಚ್ಚೋದ್ರಿಂದ ಬಚಾವ್ ಆಗ್ಬಹುದು ಅದನ್ನು ಪ್ರಾಪರ್ಲಿ ಯೂಸ್ ಮಾಡಿದ್ರೆ. ಅದು ಏನು ಮಾಸ್ಕಿಟೋ ನೆಟ್ ಏನಿರುತ್ತಲ್ಲ ಅದ್ರದ್ದು ಎಜ್ ಇರುತ್ತಲ್ಲ, ಅದನ್ನ ನಾವು ಗಾದಿ ಕೆಳಗೆ ಪೂರ ಸಿಗಿಸ್ಬಿಟ್ರೆ ಒಳಗಡೆ ವಿಷ ಜಂತುಗಳು ಬರೋ ಚಾನ್ಸ್ ಇರಲ್ಲ. ಇದು ಜನರಿಗೆ ತಿಳ್ಕೊಬೇಕು ಸರ್. ಆಮೇಲೆ ಇನ್ನೊಂದು, ಹಾವು ಕಡಿದಾಗ ಜನರು ಮೂಢನಂಬಿಕೆಗೆ ಯಾವ ರೀತಿ ಒಗ್ಗಿಕೊಂಡಾರಪ್ಪ ಅಂದ್ರೆ, ಅವ್ರು ಫಸ್ಟ್ ಹೋಗೋದೇ ಟ್ರೆಡಿಷನಲ್ ಹೀಲರ್ಸ್ ಕಡೆ ಹೋಗ್ತಾರೆ ಸರ್, ನಾಟಿ ವೈದ್ಯರ ಕಡೆ ಅಥವಾ ಮಂತ್ರವಾದಿ ಕಡೆ ಹೋಗ್ತಾರೆ. ಅಲ್ಲೆಲ್ಲ ಹೋಗಿ ಆಮೇಲೆ ನಮ್ಮ ಆಸ್ಪತ್ರೆಗೆ ಬರ್ತಾರೆ ಅವ್ರು. ನಾವು ಸಾಕಷ್ಟು, ನಾನು ಮೊದಲೆಲ್ಲ ಹೊಳೆದಂಡಿ ಕೆಲಸ ಮಾಡೀನಿ ಸರ್, ಗಲಗಲಿ ಅಂತ ಬಿಳಿಗಿ ತಾಲೂಕ್ನಾಗ, ಅಲ್ಲಿ ಸಾವಿರಾರು ನಾವು ಹಾವು ಕಡದ ಪೇಷಂಟ್ ನೋಡೀವಿ. ಅಲ್ಲಿ ನಮ್ಮ ಕಡೆ ಬರೋದ್ರಾಗ ಎಷ್ಟೋ ಪೇಷಂಟ್ ಪ್ರಾಣ ಪಕ್ಷಿ ಹರೇ ಹೋಗಿರ್ತೈತೆ ಸರ್. ಅದಕ್ಕೆ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ಕಿವಿ ಮಾತು ಹೇಳೋದು ಏನಂದ್ರೆ, ಈಗ 95% 95% ಹಾವುಗಳು ವಿಷ ಇರಂಗಿಲ್ಲ ಸರ್. ಓನ್ಲಿ 5% ಸ್ನೇಕ್ಸ್ ಆರ್ ಪಾಯ್ಸನಸ್. ಅದರಲ್ಲಿ ಮೇನ್ ಆಗಿ ಬರೋದು ನಮ್ಮ ಕೋಬ್ರಾ, ನಾಗರಾವು, ಆಮೇಲೆ ವೈಪರ್ ಅಂತ ಬರುತ್ತೆ. ಇವೆರಡೂ ವಿಷಯ ತುಂಬಾ ಅಪಾಯಕಾರಿ ವಿಷಯ ಸರ್ ಇದು. ಸೊ ಆದ್ರಿಂದ ಈ ತರ ಹಾವು ಕಳೆದಾಗ ದಯಮಾಡಿ ಪೇಷಂಟ್ ಅನ್ನ ಹೆಚ್ಚು ಮೂಮೆಂಟ್ ಮಾಡಬಾರ್ದು ಸರ್. ಆ ಮೂಮೆಂಟ್ ಮಾಡೋದ್ರಿಂದ ಅದು ಹಾವಿನ ವಿಷಯ ಏನದಲ್ಲ, ರಕ್ತದಲ್ಲಿ ಇನ್ನು ಹೆಚ್ಚಿಗೆ ಅದು ಸ್ಪ್ರೆಡ್ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಾಗ್ತದೆ. ಫಸ್ಟ್ ಆ ಪೇಷಂಟ್ ಅನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ, ಇಮ್ಮಿಡಿಯೇಟ್ಲಿ ಹತ್ತಿರವಿರುವ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕು. ಅದರಲ್ಲೂ ಕೂಡ ವೆಂಟಿಲೇಟರ್ ವ್ಯವಸ್ಥೆ ಇರುವಂಥ, ವೆಂಟಿಲೇಟರ್ ಅಂದ್ರೆ ಆರ್ಟಿಫಿಷಿಯಲ್ ರೆಸ್ಪಿರೇಷನ್, ಕೃತಕ ಉಸಿರಾಟ ನೀಡುವಂಥ ಒಂದು ಮಷಿನ್ ಅದು. ಅದು ಯಾವ ಆಸ್ಪತ್ರೆಯಲ್ಲಿ ಇರ್ತದಲ್ಲ ಅಂತಲ್ಲಿ ಕರ್ಕೊಂಡು ಹೋದ್ರೆ ಪೇಷಂಟ್ ಅನ್ನು ನಾವು ಉಳಿಸಬಹುದು ಸರ್.
1: ಎಸ್ ಸರ್. ಮತ್ತೆ ಈಗ ಇಷ್ಟೆಲ್ಲ ಹೇಳಿದ್ರೆ, ಈಗ

0: ಮಳೆಗಾಲ ಪ್ರಾರಂಭವಾಗಿದೆ. ಈಗ ನಾವು ನೀವು ನೋಡ್ತಾ ಇದ್ದೀವಿ, ಹೆಚ್ಚಾಗಿ ಮಳೆ ಸಾಕಷ್ಟು ಆಗ್ತಾ ಇದೆ. ಈಗ ಕೊನೆಯದಾಗಿ ಈಗೇನು ರೈತ ಬಾಂಧವರೇನು ಅಂದ್ರೆ ಹೊಲದಲ್ಲೇ ಮನೆಯನ್ನು ಕಟ್ಟಿಕೊಂಡು ಇಡೀ ತಮ್ಮ ಕುಟುಂಬದ ಜೊತೆಗೆ ಹೊಲದಲ್ಲೇ ತಮ್ಮ ಜೀವನವನ್ನ ಸಾಗಿಸ್ತಾ ಇರ್ತಾರೆ, ಅಂಥವರಿಗೆ ಒಂದು ಏನಾದರೂ ಕಿವಿ ಮಾತನ್ನ ಹೇಳ್ತೀರಿ? ಯಾವ ರೀತಿಯಲ್ಲಿ ಇಂಥ ಸಂದರ್ಭದಲ್ಲಿ ಯಾವ ರೀತಿ ಜೀವನವನ್ನ ಸಾಗಿಸ್ಬೇಕು ಅಥವಾ ಆರೋಗ್ಯದ ಕುರಿತು ಕಾಳಜಿಯನ್ನು ವಹಿಸಬೇಕು ಅಂತ ಹೇಳಿ.
1: ಸರ್, ರೈತರ ಬಗ್ಗೆ ಹೇಳಿದ್ರಿ, ತುಂಬಾ ಖುಷಿ ಆಯ್ತು ಕೇಳಿದ್ರಿ. ರೈತರು ನಮ್ಮ ದೇಶದ ಬೆನ್ನೆಲುಬು. ಅವ್ರು ಇರ್ಲಿಕ್ಕಂದ್ರೆ ನಾವು ಯಾರು ಇವತ್ತು ಬದುಕುವುದು ಕಷ್ಟ ಇತ್ತು, ಊಟನೇ ಮಾಡೋದಾಗ್ತಿರ್ಲಿಲ್ಲ. ಸೊ ರೈತರಿಗೆ ಏನ್ ಹೇಳ್ಬೇಕು ಬಯಸ್ತೀನಪ್ಪ ಅಂದ್ರೆ, ನಾನು ರೈತರು ಹೊಲದಲ್ಲಿ ಕೆಲಸ ಮಾಡುವಾಗ ಸ್ವಲ್ಪ ಕೆಲವೊಂದು ಕಾಳಜಿಗಳನ್ನು ಅವ್ರು ವಹಿಸ್ಬೇಕಾಗ್ತದೆ. ಈ ಹೊಲದಲ್ಲಿ ಹುಲ್ಲು ಬೆಳೆದಿರ್ತದೆ ಸರ್, ದಟ್ಟವಾಗಿ ಹುಲ್ಲು ಬೆಳೆದಿರ್ತದೆ. ಯಾವ ವಿಷಯ ಜಂತು ಎಲ್ಲಿ ಕುಂತಿರ್ತಾವೆ ಅನ್ನೋದು ಗೊತ್ತಿರಲ್ಲ. ಸೊ ಹೊಲದಲ್ಲಿ ಹೋಗ್ಬೇಕಾದ್ರೆ ಬ್ಲೈಂಡ್ ಆಗಿ ಹೋಗಬಾರ್ದು. ಹಾಗೆ ಹೋಗೋದ್ ಬದ್ಲಿ ಸ್ವಲ್ಪ ಅವರು ಮೊದಲಲ್ಲಿ ಒಂದು ಬಡಿಗೆ ತಗೊಂಡು ಏನು ಸ್ವಲ್ಪ ಹಿಂಗೆ ಅದನ್ನ ಆ ಹುಲ್ಲನ್ನು ಸೈಡ್ ಸರಿಸಿದ್ರೆ ಅವು ಏನಿದ್ರು ಹೋಗ್ಬಿಡ್ತಾವೆ, ಕಾಣಿಸ್ತದೆ. ಆಮೇಲೆ ರಾತ್ರಿ ಹೊಲದಾಗ ಯೂಶ್ವಲಿ ಏನಾಗ್ತದೆ, ನೀರು ಬಿಡ್ಲಿಕ್ಕೆ ಕರೆಂಟ್ ಯಾವಾಗ ಬರ್ತದೆ ಅವಾಗ ಅವ್ರು ಹೋಗ್ಬೇಕಾಗ್ತದೆ ಅಲ್ಲಿ ಮೋಟರ್ ಹತ್ರ. ಸೊ ಅಲ್ಲಿ ಹೋಗ್ಬೇಕಾದ್ರೆ ಕಂಪಲ್ಸರಿ ಅವ್ರು ಟಾರ್ಚ್ ಬೆಳಕ್ಕೆ ಹಿಡ್ಕೊಂಡೇ ಹೋಗ್ಬೇಕು ಅಲ್ಲಿ, ಯಾಕಂದ್ರೆ ಎಲ್ಲಿ ಏನು ಕುಂತಿರ್ತದೆ ಯಾರಿಗೂ ಗೊತ್ತಿರಂಗಿಲ್ಲ ಸರ್. ಇದನ್ನ ಮಾಡಿದ್ರೆ ಸಾಕಷ್ಟು ಅವ್ರು ರೈತರು ಏನು ಇದರಿಂದ ಬಚಾವ್ ಆಗ್ಬೋದು. ಆಮೇಲೆ ಕೆಲವೊಂದು ಈಗ ಇದು ಏನು ಬೆಳೆಗಳಿಗೆ ಅವರು ಕ್ರಿಮಿನಾಶಕ ಸಿಂಪಡಣೆ ಮಾಡ್ತಾರೆ ಸರ್, ಅಂತ ಕೇಸಸ್ ನಮ್ಮಲ್ಲಿ ಬರ್ತಾವೆ. ಏನು ಬರ್ತಾವೆ ಅಂದರೆ ಆಕ್ಸಿಡೆಂಟಲ್ ಎಕ್ಸ್ಪೋಜರ್ ಟು ಇನ್ಸೆಕ್ಟಿಸೈಡ್ಸ್. ಈಗ ಗಾಳಿ, ಈಗ ಆಷಾಢ ಇರೋದ್ರಿಂದ ಗಾಳಿ ಜಾಸ್ತಿ ಸರ್ ಈಗ. ಸೊ ರೈತರು ಸ್ಪ್ರೇ ಮಾಡುವಾಗ ಆ ಗಾಳಿಗೆ ವಿರುದ್ಧವಾಗಿ ಹೋಗಬಾರ್ದು ಅವರು, ಅದು ಸ್ಪ್ರೇ ಮಾಡಿದ್ದೆಲ್ಲ ಅವ್ರ ಮುಖಕ್ಕೆ ಬಂದ್ಬಿಡ್ತದೆ ಅಂತ ಭಾಳ ಕೇಸ್ ಬರ್ತಾವೆ ಸರ್ ನಮ್ಮಲ್ಲಿ. ಸೊ ಅದಕ್ಕೆ ಅವರು ಅದನ್ನು ಸ್ವಲ್ಪ ಸರಿಯಾಗಿ ಕೆಲಸ ಮಾಡಿದ್ರೆ ಅವರು ಇಂಥ ಅನಾಹುತಗಳಿಂದ ಅವರು ಬಚಾವ್ ಆಗ್ಬೋದು. ಮತ್ತು ಮೇನ್ ಇಲೆಕ್ಟ್ರಿಕ್ ಶಾಕ್, ಕರೆಂಟ್ ಶಾಕ್ ಹೊಡಿದು ಕೂಡ ಜಾಸ್ತಿ ಸರ್ ಇದು ಹೊಲದಾಗ ಕೆಲಸ ಮಾಡುವಾಗ. ಆ ಮೋಟ್ರ್ ಚಾಲು ಮಾಡೋಕೆ ಹೋಗ್ತಾರೆ, ಪಾಪ ಅವ್ರು ನೋಡಿರಂಗಿಲ್ಲ, ಕಾಲಾಗ ವೈರ್ ಬಿದ್ದಿರ್ತದೆ. ಇಂಥವು ಎಷ್ಟೋ ಕೇಸಸ್ ನಾವು ನಮ್ಮ ವೃತ್ತಿ ಜೀವನದಲ್ಲಿ ನೋಡಿವಿ ಸರ್.
0: ಅಲ್ಲ, ಈಗ ನೀವು ಹೇಳಿದ್ರಿ ಒಂದಿಷ್ಟು ಈ ಹೊಲದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಕೀಟನಾಶಕವನ್ನು ಸ್ಪ್ರೇ ಮಾಡುವಂಥ ಸಂದರ್ಭದಲ್ಲಿ ಅವರು ಪ್ರಿಕಾಷನ್ಸನ್ನು ತಗೋಬೇಕು ಅಂತೇಳಿ. ಈಗ ಮಾರ್ಕೆಟಲ್ಲಿ ಏನಾದರೂ ರೈತರಿಗಾಗಿ ಅಂಥೇಳಿ ಹೊಲದಲ್ಲಿ ಈ ವಿದ್ಯುತ್ ಸ್ಪರ್ಶ ಆಗಬಾರ್ದು ಅಂತೇಳಿ ಏನಾದರೂ ವಿಶೇಷವಾಗಿ ಪಾದರಕ್ಷೆಗಳು ಏನಾದರೂ ಅವೈಲೇಬಲ್ ಇದಾವೆ?
1: ಗುಡ್ ಕ್ವಶನ್ ಸರ್. ಈಗ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ ಅಂತ ಕರಿತೀವಿ ಸರ್ ನಾವು, ಅವ್ರ ಶಾಪ್ಸ್ ಎಲ್ಲ ಕಡೆ ಸಿಗ್ತಾವೆ ಸರ್, ಎಲ್ಲ ಊರಾಗ ನಿಮಗೆ. ಅಲ್ಲಿ ಕೇವಲ ಅದನ್ನೇ ಮಾರಾಟ ಮಾಡ್ತಾರೆ ಅವರು. ಅಲ್ಲಿ ಗಂಬೂಟ್ ಅಂತ ಸಿಗ್ತದೆ. ಗಂಬೂಟ್ ಅಂದರೆ ಅದು ಆಲ್ಮೋಸ್ಟ್ ಮೊಣಕಾಲ್ತನ ಕವರ್ ಮಾಡುವಂಥ ಒಂದು ಇದು ಸರ್, ಶೂಸ್ ಅದು. ಅದನ್ನು ಹಾಕ್ಕೊಂಡ್ರೆ ಅವರು ಹಾವು ಕಡಿತದನ್ನು ತಪ್ಪಿಸ್ಕೋಬಹುದು ಸರ್. ಕಡಿದ್ರು ಕೂಡ ಏನಾಗಲ್ಲ, ಅದು ಬೋಟ್ ಇರೋದ್ರಿಂದ. ಎರಡನೇದಾಗಿ ಗಾಗಲ್ಸ್ ಸಿಗ್ತಾವೆ, ಸ್ಪೆಷಲ್ ಗಾಗಲ್ಸ್ ಸರ್. ನಾವು ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡುವಾಗ ರೈತರು ಆ ಗಾಗಲ್ಸ್ ಹಾಕೊಂಡ್ರೆ ಕಣ್ಣಿಗೆ ಅವ್ರು ಪ್ರೊಟೆಕ್ಷನ್ ಕೊಡ್ಬೋದು ಸರ್.
0: ಕಣ್ಣು
1: ಕಾಪಾಡ್ಕೋಬಹುದು. ಆಮೇಲೆ ಹೆಲ್ಮೆಟ್ ಸಿಗ್ತದೆ, ಸ್ಪೆಷಲ್ ಹೆಲ್ಮೆಟ್ ಸರ್. ಅದು ಆ ಹೆಲ್ಮೆಟ್ ಪೂರ್ತಿ ಫೇಸ್ ಕವರ್ ಮಾಡ್ತದೆ. ಇದನ್ನ ಅವ್ರು ಉಪಯೋಗ ಮಾಡಬಹುದು.
0: ಅಂದ್ರೆ ಮಾಸ್ಕ್ ಹಾಕೊಳ್ಳೋದು ಅವಶ್ಯಕತೆ ಇಲ್ಲ.
1: ಇಲ್ಲ, ಎಸ್ ಸರ್. ದೆನ್ ಗ್ಲೌಸ್ ಸಿಗ್ತಾವೆ ಸರ್, ಹ್ಯಾಂಡ್ ಗ್ಲೌಸ್. ಆ ಗ್ಲೌಸ್ ಹಾಕೊಳ್ಳೋದ್ರಿಂದ ಅವ್ರೇನು ಇದು ಎಲೆಕ್ಟ್ರಿಕ್ ಶಾಕು ಇದರಿಂದ ಬಚಾವ್ ಆಗ್ಬೋದು ಸರ್.
0: ಅವೆಲ್ಲ ರಬ್ಬರ್ ಇರೋದ್ರಿಂದ
1: ಪಾಸ್ ಆಗೋದಿಲ್ಲ ಸರ್. ಎಸ್,
0: ಇದರಿಂದ ಜೀವವನ್ನು ಕಾಪಾಡ್ಕೋಬಹುದು
1: ಸರ್. ಈಗ ಸೊಳ್ಳೆಗಳಿಂದ, ಸೊಳ್ಳೆ ಕಚ್ಚೋದ್ರಿಂದ ಬರುವಂಥ ರೋಗಗಳ ಬಗ್ಗೆ ನಾನು ಹೇಳಿದೆ ಸರ್. ಅವುಗಳಿಂದ ನಾವು ಮುನ್ನೆಚ್ಚರಿಕೆ ಕ್ರಮಗಳು, ಮೇನ್ ಹೆಡಿಂಗ್ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಹೇಳಬೇಕಂದ್ರೆ, ನಾವು ಸೊಳ್ಳೆ ಕಚ್ಚಲಾರ್ದಂಗೆ ಮಾಸ್ಕಿಟೋ ನೆಟ್ ಉಪಯೋಗ ಮಾಡ್ಬೇಕು ಮನೆಯಲ್ಲಿ ಕಂಪಲ್ಸರಿ. ಕಿಟಕಿಗಳಿಗೆಲ್ಲ ಮಾಸ್ಕಿಟೋ ನೆಟ್ ನಾವು ಹಾಕಿಸ್ಬೇಕು ಸರ್. ಆಮೇಲೆ ಈ ಸೊಳ್ಳೆ ಕಚ್ಚಲಾರ್ದಂಗೆ ಯೂಸ್ ಮಾಸ್ಕಿಟೋ ರಿಪೆಲೆಂಟ್ ಕ್ರೀಮ್ ಅಂತ ಸಿಗ್ತಾವೆ, ಅದನ್ನು ಬಳಸ್ಬೋದು. ಆಮೇಲೆ ಸಾಧ್ಯದಷ್ಟು ನಾವು ಪೂರ್ತಿ ಮೈ ಮುಚ್ಚುವಂಥ ಬಟ್ಟೆ ಹಾಕೋಬೇಕು, ವೆರಿ ಇಂಪಾರ್ಟೆಂಟ್. ಈಗ ನಾವು ಗ್ರಾಮೀಣ ಪ್ರದೇಶದಲ್ಲಿ ನೋಡ್ತೀವಿ, ವಯಸ್ಸಾದ ವೃದ್ಧರು ಕಟ್ಟಿ ಕುಂತು ಮಾತು ಹೇಳೋದು, ಹಟ್ಟಿ ಹೊಡೆಯೋದು ಕಾಮನ್ ಸರ್. ಅವರು ಶೆಕೆ ಆಗ್ತದೆ ಅಂತ ಹೇಳಿ ಏನು ಮಾಡಿರ್ತಾರೆ, ಮೈ ಮೇಲೆ ಬಟ್ಟೆ ಇಲ್ಲ ಅದನ್ನು ಕುಂತಿರ್ತಾರೆ. ಅದು ಅದನ್ನು ನಾನು ತಪ್ಪಿಸ್ಬೇಕು ಸರ್, ಅವ್ರಿಗೆ ತಿಳುವಳಿಕೆ ಕೊಡಬೇಕು. ಮಕ್ಕಳಿಗೂ ಕೂಡ ಪೂರ್ತಿ ಮೈ ಮುಚ್ಚುವಂಥ ಬಟ್ಟೆ ಹಾಕಬೇಕು. ಇದರಿಂದ ಸೊಳ್ಳೆ ಕಚ್ಚೋದ್ರಿಂದ ನಾವು ತಪ್ಪಿಸ್ಬೋದು. ನೆಕ್ಸ್ಟ್ ನೀರಿನಿಂದ, ಕಲುಷಿತ ನೀರು ಮತ್ತು ಕಲುಷಿತ ಆಹಾರದ ಬಗ್ಗೆ ಹೇಳಿದೆ ನಾನು. ಸಾಧ್ಯದಷ್ಟು ನಾವು ಕುದಿಸಿ ಆರಿಸಿದ ನೀರು ಕುಡಿಬೇಕು ಸರ್. ಈ ನೀರು ಕುದಿಸೋದಪ್ಪ ಅಂದ್ರೆ ಜನರಿಗೆ ಏನಾಗ್ಬಿಟ್ಟದೆ, ಒಂದು ಸ್ವಲ್ಪ ಬೆಚ್ಚ ಬಂದ್ಬಿಡ್ತಾರೆ, ಬಿಸಿ ಉಗುರು ಬೆಚ್ಚಗೆ. ಅದು ಮಾಡಿ ಯೂಸ್ ಇಲ್ಲ ಸರ್. ಅದು ಆ ಒಳಗಿನ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು ಸಾಯ್ಬೇಕಂದ್ರೆ ನೀರನ್ನು ಕಳಕಳ, ಉತ್ತರ ಕರ್ನಾಟಕದ ನಾವು ಕಳಕಳ ಕುದಿಯಂಗೆ ಕುದಿಸ್ ಅಂತ ಹೇಳ್ತೀವಿ, ಆ ಥರ ನೀರು ಕುದಿಸಿ ಅದನ್ನು ಪೂರ್ತಿ ಆರಿಸಿ ಅದನ್ನು ನಾವು ಕುಡಿದೇವು ಅಂದರೆ ಯಾವುದೇ ನೀರಿನ ಇದು ಕಲುಷಿತ ಆಹಾರದಿಂದ ಬರುವಂಥ ರೋಗಗಳು ಬರುವುದಿಲ್ಲ. ಆಮೇಲೆ ಆಹಾರಗಳನ್ನ ಆದಷ್ಟು ಬಿಸಿ ಇದೇ ನಾವು ಊಟ ಮಾಡೋದು ಒಳ್ಳೆಯದು, ಫ್ರಿಜ್ನಾಗಿಟ್ಟು ಊಟ ಮಾಡೋದು ಸರಿಯಲ್ಲ. ಆಮೇಲೆ ನಾವು ಎಲ್ಲೇ ಹೊರಗೆ ಹೋದರೂ ಕೂಡ ಆದಷ್ಟು ಮನೆಯಿಂದನೇ ನೀರು ಮತ್ತು ಆಹಾರ ತೊಗೊಂಡು ಹೋದ್ರೆ ಒಳ್ಳೇದು ಸರ್. ಆಮೇಲೆ ಆಹಾರವನ್ನು ಮುಚ್ಚಿಡಬೇಕು, ಅದ್ರ ಮೇಲೆ ನೊಣ ಬಂದು ಕುಂದ್ರೋದ್ರಿಂದ ಅದು ಬ್ಯಾಕ್ಟೀರಿಯಾ ಅದರಿಂದ ಅದು ಹರಡೋದ್ರಿಂದ ಇವೆಲ್ಲ ರೋಗಗಳು ಬರೋದು ಸಾಮಾನ್ಯ. ಇಷ್ಟು ನಾವು ಕೇರ್ ತೊಗೊಂಡು ಒಳ್ಳೇದು ಸರ್.
0: ಡಾಕ್ಟರ್ ಶಂಕರ್ ತಿಮ್ಮಾಪುರ್ ಅವರೇ, ಇಲ್ಲಿಯವರೆಗೆ ನಮ್ಮ ವಿಜಯಪುರ ಆಕಾಶವಾಣಿಗೆ ಬಂದು ಮಳೆಗಾಲದಲ್ಲಿ ಕಂಡುಬರುವ ರೋಗಗಳು

0: ಮತ್ತು ಪರಿಹಾರ ಕುರಿತು ವಿವರವಾದ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ನಮ್ಮ ವಿಜಯಪುರ ಆಕಾಶವಾಣಿ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸರ್.
1: ನಮಸ್ಕಾರ, ಧನ್ಯವಾದಗಳು ಸರ್. ತಮಗೂ ನನಗೆ ಇಲ್ಲಿವರೆಗೂ ಕರೆದು ಇದೊಂದು ಮಾಹಿತಿ ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೂ ಕೂಡ ಧನ್ಯವಾದಗಳು ಸರ್.
2: ಇದುವರೆಗೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ರೋಗಗಳು ಮತ್ತು ಅದರ ಪರಿಹಾರ ಕುರಿತು ವಿಜಯಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಿರಿಯ ವೈದ್ಯಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶಂಕರ್ ತಿಮ್ಮಾಪೂರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಕಿರಣ್ ಕುಮಾರ್ ಶೇಖದಾರ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.
3: ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
4: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪಿಜಿ ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
3: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
4: ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
5: ಹೌದು, ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
4: ಕೊನೆಯ ದಿನಾಂಕ 13/8/2026.
5: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.kswu.ac.in.

ಡಾಕ್ಟರ್ ರಾಜ್ಕುಮಾರ್ ಹಾಗೂ ಕೆಎಸ್ ಚಿತ್ರ ಅವರ ಧ್ವನಿಯಲ್ಲಿ ಶಬ್ದವೇದಿ ಚಿತ್ರದ ಗೀತೆಯನ್ನು ಕೇಳಿದರೆ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದಾಗಿತ್ತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಟುಡೇ ಸಮಯ 6:20. ಈಗ ಕೇಳಿ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ.

ಈ ಕಾರ್ಯಕ್ರಮ ಎರಡು ನಂತರ 6:05 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇಂಗ್ಲಿಷ್ನಲ್ಲಿ ವಾರ್ತೆಗಳು 6:10 ನಮ್ಮ ನಿಲಯದಿಂದ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ ಕೇಳುವಿರಿ. ಇನ್ನು 6:20 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತ ವಾರ್ತೆಗಳು. 6:30 ಅವಲೋಕನ ಮೂಡಿಬರಲಿದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು 6:40 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ. 6:50 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುವಿರಿ. 7:20 ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಮೂಡಿಬರಲಿದೆ. 7:35 ಕನ್ನಡದಲ್ಲಿ ವಾರ್ತೆಗಳು ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 7:45 ನಮ್ಮ ನಿಲಯದಿಂದ ಚಿತ್ರಗೀತೆಗಳು ಮೂಡಿಬರಲಿವೆ.

ಇನ್ನು ಇಂದು ರಾತ್ರಿ 8 ಗಂಟೆಗೆ ನಮ್ಮಲ್ಲಿಂದ ಮತ್ತಷ್ಟು ಚಿತ್ರಗೀತೆಗಳು ಮೂಡಿಬರಲಿವೆ. 8:15ಕ್ಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಪಾರ್ಲಿಮೆಂಟ್ ರಿವ್ಯೂ, 8:30ಕ್ಕೆ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುವಿರಿ ನಮ್ಮ ನಿಲಯದಿಂದ. 8:45ಕ್ಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಮಾಚಾರ ಸಂಧ್ಯಾ. 9:00ಗೆ ನ್ಯೂಸ್ ಅಟ್ 9 ಕಾರ್ಯಕ್ರಮಗಳು ಮೂಡಿಬರಲಿವೆ. 9:15ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಭಾವಗೀತೆಗಳನ್ನು ಕೇಳುವಿರಿ. 9:30ಕ್ಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮನಿ ಟಾಕ್ ಕಾರ್ಯಕ್ರಮ ಮೂಡಿಬರಲಿದೆ. ಇನ್ನು ಇಂದು ರಾತ್ರಿ 10:00ಗೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಪಾರ್ಲಿಮೆಂಟ್ನಲ್ಲಿ ನಡೆದ ಪ್ರಶ್ನೋತ್ತರ ವೇಳೆಯ ರೇಡಿಯೋ ವರದಿಯನ್ನು ಕೇಳುವಿರಿ. 11:00ಗೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಹಿಂದಿಯಲ್ಲಿ ವಾರ್ತೆಗಳು ಮೂಡಿಬರಲಿವೆ. ಇನ್ನು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ ಹೀಗಿದೆ. ಎಂದಿನಂತೆ ಬೆಳಗ್ಗೆ 6:05ಕ್ಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು, 6:10ಕ್ಕೆ ನಮ್ಮ ನಿಲಯದಿಂದ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಕೇಳುವಿರಿ. 6:30ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಮೂಡಿಬರಲಿದೆ. ನಾಳಿನ ಚಿಂತನದಲ್ಲಿ ಭಾಗವಹಿಸಲಿದ್ದಾರೆ ರಾಧಾ ಪ್ರಕಾಶ್ ಅವರು.

ಮೂವತ್ತೈದು ನಿಮಿಷಕ್ಕೆ ನಮ್ಮ ನಿಲಯದಿಂದ ರೈತರಿಗೆ ಸಲಹೆ ಮೂಡಿಬರಲಿದೆ. 6:40 ಜಾನಪದ ಗೀತೆಗಳನ್ನು ಕೇಳುವಿರಿ. ಇನ್ನು 6:55 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತ ವಾರ್ತೆಗಳು, 7:05 ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

0: ಇನ್ನು ನಾಳೆ ಬೆಳಗ್ಗೆ 7:15 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಮೂಡಿಬರಲಿದೆ. ಸಿಡಿಎಸ್ಸಿ ಜೊತೆ ಪ್ರಾಯೋಜಿತ ಕಾರ್ಯಕ್ರಮ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್. ಆನಂತರ 7:35 ಕನ್ನಡದಲ್ಲಿ ವಾರ್ತೆಗಳು ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 7:45 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳಬಹುದು. 8:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಮಾಚಾರ ಪ್ರಭಾತ್. 8:15 ಮಾರ್ನಿಂಗ್ ನ್ಯೂಸ್ ಮೂಡಿಬರಲಿದೆ. 8:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ ಮೂಡಿಬರಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಡಿಪಾರ್ಟ್ಮೆಂಟ್, ಗೌರ್ಮೆಂಟ್ ಆಫ್ ಕರ್ನಾಟಕ. 8:35 ನಮ್ಮ ನಿಲಯದಿಂದ ಚಜ್ಜಿರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ ಕೇಳುವಿರಿ. ಆನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಇನ್ನು 9:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಇಂಟರ್ನ್ಯಾಷನಲ್ ಯೂತ್ ಡೇ ಕಾರ್ಯಕ್ರಮ ಮೂಡಿಬರಲಿದೆ. 9:30 ಚಿತ್ರಗೀತೆಗಳನ್ನು ಕೇಳುವಿರಿ. ಇನ್ನು 10:00 ನಂತರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮೂಡಿಬರಲಿವೆ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಎಫ್ಎಂ ಕಂಪನಾಂಕ 101.8 ಮೆಗಾ ಹರ್ಸ್. ಇನ್ನು ಸಮಯ 6:05 ಆಗಲಿದೆ. ಇನ್ನು ಮುಂದೆ ಕೇಳಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ಗುಡ್ ಈವ್ನಿಂಗ್, ದಿಸ್ ಇಸ್ ಆಕಾಶವಾಣಿ, ದಿ ನ್ಯೂಸ್ ರೆಡ್ ಬೈ ಸಾಯಿ ರಮುಜ್ ತಬಾ. The Parliament has passed the Tribunals Reforms Bill 2026, with the Rajya Sabha approving it today. Lok Sabha has already passed the bill. When the Upper House met at 2 p.m. after the second adjournment, Minister of State for Law and Justice Arjun Ram Meghwal moved the bill. The bill aims to improve efficiency, ensure independence, transparency and uniformity in the qualifications, appointment of service of chairpersons and members of various tribunals, as well as the administration and functioning of the tribunals. The legislation also proposes to establish a National Tribunals Commission. The Rajya Sabha was adjourned for the day after completing its business. Earlier in the day, the Upper House witnessed continuous uproar over various issues, including alleged police action during students' protests over the NEET matter. Lok Sabha has passed the Kerala Alteration of Name Bill 2026. The bill seeks to change the name of the state of Kerala to Keralam in the first schedule of the constitution. A resolution in this regard was passed by the Kerala Legislative Assembly in June 2024. The Lok Sabha has also passed the National Cooperative Development Corporation Amendment Bill 2026. The bill aims to further amend the National Cooperative Development Corporation Act of 1962. Both the bills were passed without discussion amid uproar by opposition over several issues. After completing the business, the Lok Sabha was adjourned for the day. Union Parliamentary Affairs Minister Kiran Rijiju accused the Congress and opposition parties of running away from a discussion on the students' protest, saying that the government is ready for a detailed discussion on the issue. Speaking to reporters at Parliament premises, Mr. Rijiju said Home Minister Amit Shah was also ready to respond to the issues raised by the opposition, but they are not allowing the House to function. Meanwhile, Congress MP Pawan Khera alleged that the Home Minister was avoiding making a statement on the matter. India Today reiterated that Arunachal Pradesh is an inalienable and integral part of India and nothing can change this indisputable reality. Briefing media in New Delhi today, External Affairs Ministry spokesperson Ranthir Jaiswal said, in matters relating to the border areas between India and China, the maintenance of peace and tranquility in these areas is of utmost importance for New Delhi. The spokesperson said this was also reiterated at the recently held 36th meeting of the Working Mechanism for Consultation and Coordination on India-China Border Affairs.
2: India-China Border Affairs, which was held on 6th, and you are already aware of the statement that we put out. At this meeting, the two sides engaged in frank discussions and reviewed the situation along the line of actual control. The Indian side again underlined that maintaining peace and tranquility in the border areas is essential.

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ 6:25. ಈಗ ಕೇಳಿ ನಮ್ಮ ನಿಲಯದ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚೌಳಿಕಾಯಿ.
1: ಆಕಾಶವಾಣಿ ವಿಜಯಪುರ ಇದೀಗ ಕೇಳಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚೌಳಿಕಾಯಿ.

0: ಹುಟ್ಟು ಸಾವು ಎರಡರ ಮಧ್ಯೆ ಮೂರು ದಿನದ ಬಾಳು, ಕಪ್ಪು ಬಿಳುಪು ಬಣ್ಣ ಹೇಗೋ ಹಗಲು ರಾತ್ರಿ ಹಾಗೆ, ನಗುವು ಅಳುವು ಎರಡೂ ಉಂಟು ಬೇಡ ಅಂದ್ರೆ ಹೇಗೆ, ನಗುವು ಅಳುವು ಎರಡೂ ಉಂಟು ಬೇಡ ಅಂದ್ರೆ ಹೇಗೆ. ನೋಡು ನೋಡು ಈ ಹಾಡುಗಳು ಒಂದೊಂದು ರೀತಿಯಿಂದ ಎಷ್ಟು ಚಂದ ಚಂದ ಅದಾವು ನೋಡು. ಇನ್ನೊಂದು ಹೇಳ್ತೀನಿ ಕೇಳಿ, ಇನ್ನೊಂದು ಹಿಡೀತಿ. ಬೆಟ್ಟ ಕೊರೆದು ದಾರಿ ಮಾಡಿ ನೀರು ನುಗ್ಗು ಹಾಗೆ, ಮುಂದೆ ನುಗ್ಗಿ ಹೋದ್ರೆ ತಾನೆ ದಾರಿ ಕಾಣೋದು ನಮಗೆ.
1: ಅದು ಕಷ್ಟದಾಗ ನಾವು ಸೋತು ಬಿಡ್ತೇವೆ, ಮುಂದೆ ವಿಚಾರ ಮಾಡಂಗಿಲ್ಲ, ಯೋಚನೆ ಮುಂದೇನು ಅಲ್ಲಿ ಸರಳ ದಾರಿ ಐತಿ. ಇಲ್ಲೇ ಈಗ ಟ್ರಾಫಿಕ್ದಾಗ 30 ಗಾಡಿಗಳು ನಿಂತಿರ್ತಾವ, ಅದು ಪಾಸ್ ಆಗ ಜಾಗ ಆಯ್ತಿಲ್ಲ ಅಂತ ನೋಡ್ತೇವೆ. ಮುಂದೆ ಹೋದಾಗ ಅಲ್ಲಿ ಸ್ವಲ್ಪ ಸಣ್ಣ ದಾರಿ ಇದನ್ನು ಹಾದು ಹೋದ್ರೆ ಆಯ್ತು. ಇಲ್ಲಿ ನಾವು ಏನಪ್ಪ ಕಷ್ಟಕ್ಕೆ ಹೆದರಿ ಯೋಚನೆ ಮಾಡಾರ್ದೆ ಇಲ್ಲೇ ಕೂತು ಬಿಡ್ತೇವೆ. ಹೆಂಗಪ್ಪ ಹೆಂಗಪ್ಪ ಹಿಂಗಾಗಿ ಅರ್ಥ ಗೊತ್ತಾದ ಹಾಡು ನಾಗರಹೊಳೆ ಪಿಕ್ಚರ್ ಹಾಡು.
0: ಅದೇ ಅದೇ ಬೆಟ್ಟ ಕೊರೆದು ದಾರಿ ಮಾಡಿ ಏನೋ ನೀರು ಹಾಯಿಸ್ಬೇಕಪ್ಪ ಅಂದ್ರೆ, ಒಂದು ಹೊಲಕ್ಕೆ ನೀರು ಹಾಯಿಸ್ಬೇಕು, ಒಂದು ಏನೋ ಒಂದು ಆ ಕಡೆ ಗುಡ್ಡದ ಆ ಕಡೆ ಇತ್ತಪ್ಪ ಅಂದ್ರೆ ಆ ಬೆಟ್ಟ ಕೊರಿಬೇಕಲ್ಲ, ಕೊರೆದು ಒಂದು ಸುರಂಗ ಮಾಡಿ ಸುರಂಗ ಮಾಡಿ ತರ್ಬೇಕು. ಸ್ವಲ್ಪ ವರ್ಷಾನುಗಟ್ಲೆ ಅದು ಆಗ್ತದೆ ಕೆಲಸ. ಈ ಹಾಡುಗಳಿಂದ ಇವೆಲ್ಲ ಸ್ಫೂರ್ತಿ ಇವೆಲ್ಲ. ಈಗ ಒಂದು ಯಾವುದೇ ಕೆಲಸ ಮಾಡಬೇಕು, ಒಂದು ಯಾವುದೇ ಒಂದು ನಾವು ನಿರ್ಧಾರ ತಗೋಬೇಕು. ಈಗ ಯು ಪಿ ಎಸ್ ಸಿ ಎಕ್ಸಾಮ್ ಕಟ್ಟೆವು, ಐ ಎ ಎಸ್ ಎಕ್ಸಾಮ್ ಕಟ್ಟೆವು, ಓದ್ಲಾರ್ದೆ ಆಗ್ತದನ
1: ಆಗಲ್ಲ,
0: ಓದಲೇಬೇಕಲ್ಲ
1: ಓದಲೇಬೇಕಲ್ಲ.
0: ಅದೇ ರೀತಿ ಇದು ಇವೆಲ್ಲ ಬೆಟ್ಟ ಕೊರೋದು ಹೆಂಗೆ ದಾರಿ ಮಾಡ್ತೀವೋ ಹಂಗೆ ನಾವು ಹೆಂಗೆ ಓದ್ಕೋತ ಓದ್ಕೋತ ಓದ್ಕೋತ ಓದ್ತೀವಿ ಆನೇ ದಾರಿ ಸಿಗ್ತದೆ.
1: ಹೆಂಗೆ ಮಾಡಬೇಕು ಏನು ಮಾಡಬೇಕು ಮುಂದೆ ಯಾರೋ ಒಬ್ಬರು ದಾರಿ ತೋರಿಸ್ತಾರೆ.

0: ತೋರಿಸೋರ್ ತರ
1: ಒಂದಿಷ್ಟು
0: ಬುಕ್ ಗಳು ಇರ್ತಾವ, ನೀನು ಈ ಒಂದ್ ಬುಕ್ ಓದಿರ್ತಿ, ನೆಕ್ಸ್ಟ್ ಅದ್ರದ್ದು ಒಂದ್ ಇನ್ನೊಂದ್ ಬುಕ್ ಬೇರೆಯವ್ರ ಬಂದ್ ಹೇಳ್ತಾರ ಈ ಬುಕ್ ನು ಓದ್ಬೇಕು, ಇದನ್ನು ಎಣ್ಣೆ ಹೆಲ್ಪ್ ಆಗ್ತದೆ ಅಂತ. ಆ ರೀತಿ ಈ ಹಾಡುಗಳು ಒಂದ್ ರೀತಿಯಿಂದ ನೋಡಿದ್ರೆ ಆ ಐ ಎಸ್ ಎಕ್ಸಾಮ್ ಯು ಪಿ ಎಸ್ ಎಕ್ಸಾಮ್ ಬರೆಯವ್ರಿಗೆ ಸ್ಫೂರ್ತಿ ನೋಡು.
1: ಜೀವನದಾಗ ಸೋತವ್ರಿಗೆ ಬಹಳ
0: ನನ್ನ ಕೈಲಿ ಆಗಲ್ಲಪ್ಪ, ನನ್ನ ಕೈಲಿ ಆಗಲ್ಲ ತನ್ಕೊಂಡವ್ರಿಗೆ ಹಾಡು ನೋಡಿ ಇನ್ನೊಂದು ಕೇಳಿ, ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಸಾಗದು ಕೆಲಸವು ಮುಂದೆ ಬಂಗಾರ ಮನುಷ್ಯ. ಹಂಗೆ ಆ ರೀತಿ ಹಾಡುಗಳು ಒಂದೊಂದು ಸ್ವಲ್ಪ ನೀವು ಒಂದು 5 ನಿಮಿಷ ಪೀಸ್ ಕೂತಾಕ ಒಂದು ಹಾಡುಗಳು ಕೇಳಿದ್ರೆ ಮನಸ್ಸು ಬಂದೇ ಬಿಡ್ತದ,
1: ಧೈರ್ಯ ಬರ್ತೈತಿ,
0: ಛಲ ಬರ್ತೈತಿ.
1: ಅದು ಇನ್ನೊಂದ್ ಐತಲ್ಣ, ಪಾಡುವಂತ ಹೂವೆ ಈ ಚಟಗಾರ ಬಂದಿರ್ ದಾರು ಕುಡಿಯುದು, ಅದು ಡ್ರಗ್ಸ್ ಇದು ಮಾಡ್ಕೊಂಡು ಶರೀರ ಹಾಳು
0: ಮಾಡ್ಕೋತಾರ.
1: ಅದಕ್ಕೆ ಇದು ಅಣ್ಣ ನಮ್ಮ ಆಕಸ್ಮಿಕ ಪಿಕ್ಚರ್ ಡಾಕ್ಟರ್ ರಾಜ್ಕುಮಾರ್
0: ಹಾಡ್ಯಾರ,
1: ಬಾಳುವಂತ
0: ಹೂವೆ ಬಾಡುವಾಸೆಯೇಕೆ,
1: ಹಾಡುವಂತ ಕೋಗಿಲೆ
0: ಕೋಗಿಲೆ ಅಳುವಾಸೆಯೇಕೆ,
1: ಕವಲು ದಾರಿಯಲ್ಲಿ ಬಾಳು ಸಾಧ್ಯವೇ, ಅವಳಿ ದೋಣಿ ಮೇಲೆ ಯಾನ ಯೋಗ್ಯವೇ,
0: ಹಿಂಗೆಲ್ಲ
1: ಎಷ್ಟು
0: ಸ್ವಲ್ಪ
1: ಅರ್ಥಗರ್ಭಿತ
0: ಹಾಡುಗಳು.
1: ನಿಜಕ್ಕೂ ಸಿನಿಮಾ ಹಾಡುಗಳು ಜನರಿಗೆ ಜಲ್ದಿ ತಲುಪ್ತಾವಣ. ಬೇರೆ ಸಂಗೀತ ಅಷ್ಟು ನನಗೆ ಗೊತ್ತಿಲ್ಲಣ, ಅದು
0: ಸಂಗೀತದಲ್ಲಿ ಆ ರೀತಿ ಶಕ್ತಿ ಇದೆ, ಆ ಶಕ್ತಿ ಇದೆ ಆ ಸಂಗೀತದಿಂದಲೇ ಈ ಇಷ್ಟು ಸಿನಿಮಾಗಳಲ್ಲಿ ಇಂಥ ಹಾಡುಗಳನ್ನ ತಗೊಂಡ್ರಲ್ಲ, ಇವೆಲ್ಲ ಜನರ ಒಂದು ಜೀವನಕ್ಕೆ ಸ್ಫೂರ್ತಿ ಅದ
1: ಸ್ಫೂರ್ತಿ ಅದ. ಯಾವ ಕೆಲವೊಂದು ಆಯ್ಕೆ ಮಾಡಿದಂಥ ಹಾಡುಗಳನ್ನ ನಮ್ಮ ಹಂಸಲೇಕ ಅವರು, ಜೀವದೇಶಂಕರ್ ಅವರು, ಎಲ್ಲ ಕುರಾ ಸೀತಾರಾಮ್ ಶಾಸ್ತ್ರಿ, ಕುಣಿಗಲ್ ಪ್ರಭಾಕರ್ ಶಾಸ್ತ್ರಿ, ವಿಜಯ ನರಸಿಂಹ ಅವರು, ಅವ್ರ ಹಾಡುಗಳು ನೋಡಿಕೊಂಡು ಲವ್ ಸಾಂಗ್ಸ್ ಅವು ಬಿಟ್ಟು ಜೀವನಕ್ಕೆ ದಾರಿ ತೋರಿಸುವಂಥ ಹಾಡುಗಳು ಬರ್ತಾರೆ ಅಂತಾವ ಆಯ್ಕೊಂಡು ನಾನು ನನ್ನ ಕಡೆನೂ ಅದ ಮೊಬೈಲ್ದಾಗ ಅವೆಲ್ಲ ಸೈಕಲ್ ಮಾಡಿಟ್ಟೀನಿ. ಯಾವಾಗ ನನಗೆ ಹಿಂಗೆ ಬೇಸರ ಆದಾಗ ಇಂಥವ್ ಏನೋ ಸ್ವಲ್ಪ ದಾರಿ ಏನೋ ಒಂದು ಎಲ್ಲರಿಗೂ ಒಂದು ಟೈಮಿಗಣ ನಿರಾಶೆನೂ ಆಗ್ತದೆ, ದುಃಖ ಅನ್ನೋದು ಆಗ್ತೈತಿ, ಇಂಥ ಹಾಡುಗಳು ಇಟ್ಕೊಂಡು ಕೇಳಿದೆ ಅಂದಣ ಅದೇ ಸಮಾಧಾನ ಅಲ್ಲಿ ಮುಂದೆ ಏನಾಗಲ್ಪ ಏನು ಚಿಂತೆ ಮಾಡಬೇಡ ಮುಂದೆ ಶಕ್ತಿ ಸಿಗ್ತೈತಿ
0: ಅನ್ನೋದು
1: ಆಗ್ತದೆ. ಸ್ಫೂರ್ತಿ ಒತ್ತಾದ ಹಾಡೋಣ, ಈ ಹಾಡುಗಳಿಗೆ ಶಕ್ತಿ ಇದೆ ಅಣ್ಣ.
0: ಹೌದೌದು ಹಾಡಿನ ಶಕ್ತಿ ಇದೆ. ಎಷ್ಟೋ ಜನ ಮುಂಜಾನೆ ಸಿನಿಮಾ ಹಾಡುಗಳು ಹಚ್ಚಿದ್ರು ಸಂಜೆತನ ಹಾಡು ಕೇಳ್ತಿರ್ತಾರೆ, ಯಾಕೆ ಕೇಳ್ತಿರ್ತಾರೆ ಅನ್ನೋದು ಈ ಒಂದು ಗೊತ್ತಾಗ್ತದೆ ನೋಡು,
1: ಗೊತ್ತಾಗ್ತಾವೆ. ಇದು ಇದು ಯಾವ್ದಣ್ಣ ಅದು ಫಸ್ಟ್ ಹಳೆ ಹಗಳೆ ಯಾವುದೋ ಹೇಳಿದೆ ಅಣ್ಣ, ಅದು ನಾಗರಹೊಳೆ ಚಿತ್ರದ್ದು ಇಲ್ಲೇ ಸ್ವರ್ಗ
0: ಇಲ್ಲಿ,
1: ಅದು ಒಬ್ಬ ರೇಡಿಯೋದಾಗ ಹೇಳ್ತಿರ್ತಾರೆ ನಾವು ಕೇಳೋದಾದ್ರು ಪ್ರೋಸಾಸ್ ಸಿನಿಮಾ ಪೇಪರ್ದಾಗ ಓದಿದ್ದೆ ನಾನು. ಒಬ್ಬ ವ್ಯಕ್ತಿ ಜೀವನದಾಗ ಸೋತು ಬಿಸ್ನೆಸ್ ಆಗೇನೋ ಲಾಸ್ ಆಯ್ತದಣ್ಣ, ಲಾಸ್ ಆಗಿ ಏನಪ್ಪ ನನ್ನ ಜೀವ ಹಿಂಗೈತಿ ಸಾಲ ಗೆಲ್ಲ ಮಾಡೀನಿ ಅಂಥೇಳಿ ಹೆಂಗೆ ತೀರಿಸ್ಲಿ ಎಲ್ಲ ಲಾಸ್ ಆಗೈತಿ ಅಂಥೇಳಿ ಆತ್ಮಹತ್ಯೆ ಮಾಡಿಕೊಳ್ಳೋ ಪ್ಲ್ಯಾನ್ ಮಾಡಿಕೊಂಡು ತನ್ನ ಗಾಡಿ ತೊಗೊಂಡು ಊರು ಹೊರಗೆ ಹೋಗಿದ್ದ ತಾನು. ಹೋದಾಗ ಅದನ್ನು ರೇಡಿಯೋದಾಗಲ್ಲಿ ವ್ಯಸ್ತ ಸ್ವಲ್ಪ ರೇಡಿಯೋ ಹಚ್ಚಿತಾನು ಕಾರ್ದಾಗ, ಕಾರ್ದಾಗ ಹಚ್ಚಿದಾಗ ಅದು ಇದು ಹಾಳು ಕೇಳಿಸ್ತಾನ, ಹಾಳು ಹಾಕಿದ್ರು ಅವನದೇನು ಅದೃಷ್ಟ ದೈವ ಹಾಳ ಬತ್ತಣ. ಅದು ಕೇಳ್ಕೊತ ಕೇಳ್ಕೊತ ಅವನಿಗೆ ನಾಯಕ ಆತ್ಮಹತ್ಯೆ ಮಾಡ್ಕೊಳತ್ತೀನಿ, ಹಾಡ್ದಾಗ ಎಷ್ಟು ಇದೈತಲ್ಲ ಬೆಟ್ಟ ಕೊರೆದು ಅದು ಮಾರ್ಗ ಇದು ಆ ಸಾಲ ಅವನಿಗೆ ಸ್ಫೂರ್ತಿ
0: ಐತೆ,
1: ಬೆಟ್ಟ ಕೊರೆದು ದಾರಿ ಮಾಡಿ ನೀರು ನುಗ್ಗು ಹಾಗೆ ಮುಂದೆ ನುಗ್ಗಿ ಹೋದ್ರೆ ತಾನೇ ದಾರಿ
0: ಕಾಣುತ್ತೆ.
1: ಮತ್ತೆ ಅದು ನಿರ್ಧಾರ ಬದಲಿಸಿ ತಿರುಗಿ ಊರಿಗೆ ಬಂದು ಮತ್ತೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸ್ವಲ್ಪ ಸಾಲನೇ ಮಾಡ್ದಾನ, ಮತ್ತೆ ತೊಗೊಂಡು ಸ್ಟಾರ್ಟ್ ಮಾಡಿ ಬಿಸ್ನೆಸ್ ಕೈ ಹಿಡಿತಾನ, ಅವನು ಕೈ ಹಿಡಿದು ಮತ್ತೆಲ್ಲ ಸಾಲ ತೀರಿಸಿ ಇವತ್ತು ಮತ್ತೊಂದ್ರೆ ಮಟ್ಟಕ್ಕೆ ಅದಾನ ಅಂತ ಹೇಳ್ದಾನ ಸಂತೋಷಕ್ಕೆ. ಅದು ಪೂರ್ತಿ
0: ಅದಕ್ಕೆ ನೋಡು ಸಿನಿಮಾದಾಗ ಸಂಗೀತದ ಮಹತ್ವ ಇಷ್ಟೆಲ್ಲ ಐತೆ.
1: ನಮ್ಮ ಆಕಾಶವಾಣಿ ವಿಜಯಪುರದಾಗ ಎಷ್ಟು ಹಾಳುಗಳು ಎಲ್ಲ ಆಕಾಶವಾಣಿಯಾಗ ನಮ್ಮ ಆಕಾಶವಾಣಿಯಾಗ ರೀ ಹಾಳುಗಳು ಹಾಕ್ತಿರ್ತಾನ,
0: ಕೇಳ್ಬೇಕು
1: ಕೇಳಿದ್ರೆ ಕೇಳ್ತಾನ ಮಂದಿ
0: ಕೇಳ್ತಾರೆ
1: ಸುಲಭವಾಗಿ ತಲುಪ್ತಾಳ. ಸಿನಿಮಾ ಮಾಧ್ಯಮ ಅನ್ನೋದೇ ಒಂದು ಸುಲಭವಾಗಿ ತಲುಪುವಂತ
0: ಮಾಧ್ಯಮ
1: ಮಂದಿಗೆ, ಹಿಂಗಾಗಿ ಇಂಥ ಹಾಡುಗಳು ಆದಷ್ಟಿನ ಹೆಚ್ಚು ಹೆಚ್ಚು ಬರ್ಬೇಕಣ್ಣ
0: ಬರ್ಬೇಕು.
1: ಮತ್ತೆ ಇನ್ನೊಂದು ಐತಲ್ಲ ಮೈ ಆಟೋಗ್ರಾಫ್ ಪಿಕ್ಚರ್ದು ಅದು ಅರಳುವ ಹೂಗಳೇ ಅದೊಂದು ಅದು ಸ್ಫೂರ್ತಿದಾಯಕ
0: ಹಾಡು.
1: ನಮ್ಮ ಯುವಜನತೆ ಈಗಿನ ಸ್ವಲ್ಪ ಸಣ್ಣ ಸಣ್ಣಕ್ಕೆ ಆತ್ಮಹತ್ಯೆ ನಿರ್ಧಾರ ಮಾಡ್ತಾನೆ, ಎಲ್ಲೋ ಎಕ್ಸಾಮ್ ಫೇಲ್ ಆದೆ ಅದಕ್ಕೆ
0: ಹೇಳ್ತಾನ ಹೇಳ್ತಾನ ಅದನ್ನ ಬಿಡಬೇಕು ಬಿಟ್ಟು ಯಾವಾಗಾದ್ರೂ ಡಿಪ್ರೆಷನ್ ಅಲ್ಲಿ ಹೋದಾಕ್ರಿ ಇಂಥ ಹಾಡುಗಳನ್ನ ಕೇಳಿದ್ರೆ ಸ್ಫೂರ್ತಿ ಆಗುತ್ತೆ,
1: ಸ್ಫೂರ್ತಿ ಆಗ್ತಾನ ನಿರ್ಧಾರ ಬದಲಿಸಿ ಮುಂದೆ ಏನಾಗ್ಬೋದು ಅದು ಓದಿಸ ಇದಾಗಬೇಕತ್ತಿಲ್ಲ. ಓದ್ಲಾರ್ದ್ರೆ ಎಷ್ಟೋ ಮಂದಿ ಇರ್ತಾರೆ ಅದನ್ನ ಸ್ಫೂರ್ತಿ ತೊಗೊಂಡು ಅಥವಾ ಓದಿ ಅಂಥವ್ರ ಬಗ್ಗೆ
0: ತಿಳ್ಕೊಂಡು ಅದನ್ನ ನಾವು
1: ಮುಂದೆ ಬಂದ್ರೆ ತನ್ನ ಜೀವನ ಒಂದೇನೋ ಬದುಕು
0: ಬದಲಾಗುತ್ತೆ
1: ಬದಲಾಗ್ತೈತಲ್ಲ.
0: ಹೌದು ಈ ಸಿನಿಮಾ ಹಾಡುಗಳಿಂದ ಬದುಕು ಸರಳ
1: ಆಗ್ತದೆ. ಹೀಗಾಗಿ ನಮ್ಮ ಜನತೆ ಯುವಜನತೆ ವಿಶೇಷವಾಗಿ ಎಷ್ಟೋ ನಮ್ಮ ಹಿರಿಯರಿಗೂ ಕೆಲವು ಆಗ್ತಾವೆ, ನಂಗೆ ಎಷ್ಟೋ ಜೀವನದಾಗ ಒಂದರ ಒಂದು ಎಂಥ ವ್ಯಕ್ತಿಗೂ ಆತ್ಮಹತ್ಯೆ ಯೋಚನೆ ಬಂದೇ ಬರ್ತೈತೆ, ಜೀವನ ಸಾಕು ಅನಿಸ್ತೈತಿ.

0: ಅಂಥವ್ರಿಗೆ
1: ತಪ್ಪು
0: ನಿರ್ಧಾರ ಕೈಗೊಳ್ಳಕ್ಕಿಂತ ಮೊದಲು ಹುಷಾರಾಗಿ ಇಂಥ ದಾರಿ ಹುಡುಕಿದ್ರೆ, ಇಂಥ ಹಾಳುಗಳಾಗಲಿ, ಮಧುರ ಸಂಗೀತವನ್ನು ಕೇಳ್ಕೊಂಡ್ರೆ, ಮತ್ತು ಬೇರೆ ಪುಸ್ತಕಗಳು ಓದಿದ್ರೆ ಜೀವನ ಸ್ಫೂರ್ತಿ ಅಂಥದ್ದು ಮನುಷ್ಯ ತನ್ನ ಜೀವನದಾಗ ಬದಲಾವಣೆ ಕಾಣಬಹುದಲ್ಲ.
1: ಹಾಗಾಗಿ
0: ಇವತ್ತೆಲ್ಲ ನಾನು ಸ್ಕೂಲಿಗೆ ಹೊಂಟೆ, ಸ್ವಲ್ಪ ಹುಡುಗರಿಗೆ ಹೆಂಗೆ ಸ್ವಲ್ಪ ಇದ್ರ ಬಗ್ಗೆ ತಿಳಿಸ್ಕೊಳ್ಳೋಣ, ನಾನು ಸ್ವಲ್ಪ ಜೋಡಿ ಬರ್ತೀನಿ.
1: ನೋಡಿ,
0: ಓಕೆ.
2: ಇದುವರೆಗೆ ಕಾರ್ಯಕ್ರಮ ಚಚ್ಚಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
3: ಕಾರ್ಯಕ್ರಮ ಪ್ರಸ್ತುತಿ ಬಿ ಆನಂದ್ ಹಾಗೂ ಶ್ರೀಶೈಲ್ ಚಿಂತಾಮಣಿ.
2: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ಹೆಚ್ಚಾಗುತ್ತಿದೆ. ಧರೆಗೆ ಬಿಸಿಲು ಒಣಗುತ್ತಿವೆ ಅದೆಷ್ಟೋ ಗಿಡಮರಗಳು. ಬರಡಾಗುತ್ತಿದೆ ಈ ಭೂಮಿ, ಸಿಗುತ್ತಿಲ್ಲ ಅದೆಷ್ಟೋ ಜೀವಿಗಳಿಗೆ ಹನಿ ಹನಿ ನೀರು.
1: ಇದುವರೆಗೆ ನಮ್ಮ ನಿಲಯದ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಇನ್ನೇನು ಸಮಯ 6:20 ಆಗಲಿದೆ. ಇನ್ನು ಮುಂದೆ ಕೇಳಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತ ವಾರ್ತೆಗಳು.
2: ಸಂಸ್ಕೃತದಲ್ಲಿ ವಾರ್ತೆಗಳು.
3: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾ. ಸಂಸದ ಅಧಿಕರಣ ಪ್ರಣಾಳ್ಯಾಂ ಪಾರದರ್ಶಿತಾಯೈ ಅಧಿಕರಣ ಪರಿಷ್ಕಾರ ವಿಧೇಯಕಂ ಪಾರಿತಂ. ಲೋಕಸಭೆಯ ಕೇರಳ ರಾಜ್ಯಸ್ಯ ಕೇರಳಂ ಇತಿ ಪುನರ್ನಾಮಕರಣಾಯ ಅಥ ಎನ್ಸಿಡಿಸಿ ವಿಧೇಯಕಾಯ ಚ ಪ್ರದತ್ತಾ ಸ್ವೀಕೃತಿಃ. ಕೇಂದ್ರೇಣ ಪುನರುಕ್ತಂ ಯತ್ ಅರುಣಾಚಲ ಪ್ರದೇಶಃ ಭಾರತಸ್ಯ ಅಭಿನ್ನಮಂಗಮಸ್ತಿ, ಏತತ ಶಾಶ್ವತ ಸತ್ಯಂ, ನ ಕೇನಾಪಿ ಪರಿವರ್ತಯಿತುಂ ಶಕ್ಯಂ. ಪಾಕಸರ್ವಕಾರೇಣ ಪ್ರಾಯೋಜಿತಸ್ಯ ಆತಂಕವಾದಸ್ಯ ಉದ್ಘಾಟನಾಯ ವಿಶ್ವವ್ಯಾಪಿ ಪ್ರದರ್ಶನಸ್ಯ ಆಹ್ವಾನಾನಾಂ ಮಧ್ಯೆ ಗುರುವಾಸರಾತ್ ಪಿಒಜೆಕೆ ಮಧ್ಯೆ ಪ್ರತಿಷೇಧ ಪ್ರದರ್ಶನಾನಿ ವೈಶ್ವಿಕ ರೂಪಂ ಧಾರಯಿಷ್ಯಂತಿ. ನಾಸಾ ಸಂಸ್ಥೆಯ ಚಂದ್ರಾಧಾರ ಕಾರ್ಯಕ್ರಮೇ ಇಸರೋ ಸಂಸ್ಥಾ ಸಹಭಾಗಿತ್ವೇನ ಭವಿತುಂ ಆಮಂತ್ರಿತಾ. ಅಪಿ ಚ ಕನಾಡಾ ಓಪನ್ ಟೆನಿಸ್ ಪ್ರತಿಸ್ಪರ್ಧಾಯಾಂ ಪೋಲೆಂಡ್ ದೇಶಸ್ಯ ಇಗಾ ಸ್ವಿಟೇಕ್ ರಷ್ಯಾ ದೇಶಸ್ಯ ಡಯಾನಾ ಶ್ನೈಡರ್ ಇತ್ಯೇತಾಂ ಪರಾಜಿತ್ಯ ಉಪಾಂತ್ಯ ಚಕ್ರಂ ಪ್ರಾವಿಶತ್. ಅಥ ವಾರ್ತಾಃ ವಿಶದೀಕೃತ್ಯ. ಸಂಸದ ಅದ್ಯ ಅಧಿಕರಣ ಪರಿಷ್ಕಾರ ವಿಧೇಯಕಂ 26,000+ ಪಾರಿತಂ. ರಾಜ್ಯಸಭೆಯ ಅದ್ಯ ವಿಧೇಯಕಸ್ಯಾಸ್ಯಾನುಮೋದನಮಂಗೀಕೃತಂ ಯತ್ ಲೋಕಸಭೆಯ ಪೂರ್ವಮೇವ ಪಾರಿತಂ ಆಸೀತ್. ವಿಧಿನ್ಯಾಯ ರಾಜ್ಯಮಂತ್ರಿ ಅರ್ಜುನ ರಾಮ ಮೇಘವಾಲಃ ಏತತ್ ವಿಧೇಯಕಂ ಉಪಸ್ಥಾಪಿತವಾನ್. ಅಸ್ಯ ವಿಧೇಯಕಸ್ಯ ಮುಖ್ಯೋದ್ದೇಶ್ಯಂ ತಾವತ್ ವಿವಿಧಾಧಿಕರಣಾನಾಂ ಅಧ್ಯಕ್ಷಾನಾಂ ಸದಸ್ಯಾನಾಂಚ ಅರ್ಹತಾಸು ನಿಯುಕ್ತೌ ಸೇವಾನಿಯಮೇಷು ತಥಾ ಅಧಿಕರಣಾನಾಂ ಪ್ರಶಾಸನೆ ಕಾರ್ಯಪ್ರಣಾಳ್ಯಾಂಚ ದಕ್ಷತಾಂ ಸ್ವಾಯತ್ತತಾಂ ಪಾರದರ್ಶಿತಾಂ ಏಕರೂಪತಾಂಚ ಆನೇತುಂ ಅಸ್ತಿ. ಚರ್ಚಾಯಾಃ ಪ್ರತ್ಯುತ್ತರೆ ಸತಿ ಮೇಘವಾಲೇನ ಉಕ್ತಂ ಯತ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ನೇತೃತ್ವೇ ಸರ್ವಕಾರೇಣ 25,000+ ವರ್ಷೆ ಅಧಿಕರಣಾನಾಂ ಯುಕ್ತೀಕರಣಸ್ಯ ಪ್ರಕ್ರಿಯಾ ಆರಬ್ಧಾ ಆಸೀತ್. ಮಂತ್ರಿಣಾ ಪ್ರೋಕ್ತಂ ಯತಸ್ಮಿನ್ ನೂತನ ವಿಧೇಯಕೆ ರಾಷ್ಟ್ರೀಯ ಅಧಿಕರಣ ಆಯೋಗಸ್ಯ ಸ್ಥಾಪನಾಯಾಃ ಪ್ರಾವಧಾನಮಸ್ತಿ ಯಸ್ಯ ಅಧ್ಯಕ್ಷತಾ ಸರ್ವೋಚ್ಚ ನ್ಯಾಯಾಲಯಸ್ಯ ಪೂರ್ವ ನ್ಯಾಯಾಧೀಶಃ ಉತ ಉಚ್ಚ ನ್ಯಾಯಾಲಯಸ್ಯ ಪೂರ್ವ ಮುಖ್ಯ ನ್ಯಾಯಾಧೀಶಃ ಕರಿಷ್ಯತಿ. ವಿಧೇಯಕ ಪಾರಣಾತ್ ಪರಂ ಸದನೆ ವಿಶೇಷೋಲ್ಲೇಖಾನಾಂ ವಿಷಯೇಭ್ಯಃ ಸಮಯಃ ಕಲ್ಪಿತಃ ಯಸ್ಮಿನ್ ವಿವಿಧ ಸದಸ್ಯೈಃ ಲೋಕಮಹತ್ವಸ್ಯ ವಿಷಯಾಃ ಉತ್ಥಾಪಿತಃ. ಕಾರ್ಯಸಮಾಪ್ತ್ಯನಂತರಂ ಪೀಠಾಸೀನಾಧಿಕಾರಿಣಾ ಸದನಸ್ಯ ಕಾರ್ಯಾಚರಣಂ ಶ್ವಃ ಪ್ರಾತಃ 11:00 ಯಾವತ್ ಸ್ಥಗಿತಾ. ಲೋಕಸಭೆಯ ಅದ್ಯ ಕೇರಳ ನಾಮ ಪರಿವರ್ತನ ವಿಧೇಯಕಂ ಪಾರಿತಂ. ಅಸ್ಮಿನ್ ವಿಧೇಯಕೆ ಸಂವಿಧಾನಸ್ಯ ಪ್ರಥಮ ಅನುಸೂಚ್ಯಾಂ ರಾಜ್ಯಸ್ಯ ಕೇರಳ ಇತಿ ನಾಮ ಪರಿವರ್ತ್ಯ ಕೇರಳಂ ಇತಿ ಕರ್ತುಂ ಪ್ರಾವಧಾನಮಸ್ತಿ. ಅಸ್ಯ ವಿಧೇಯಕಸ್ಯ ವಿಷಯೆ ಭಾಷಮಾಣಃ ಗೃಹರಾಜ್ಯಮಂತ್ರಿ ನಿತ್ಯಾನಂದರಾಯಃ ಅವದತ್ ಯತ್ ಗತವರ್ಷೆ ಕೇರಳ ವಿಧಾನಸಭೆಯ ರಾಜ್ಯಸ್ಯ ನಾಮ ಕೇರಳಮಿತಿ ಕರ್ತುಂ ಕೇಂದ್ರ ಸರ್ವಕಾರಾಯ ಅನುರೋಧ ಪ್ರಸ್ತಾವಃ ಪಾರಿತಃ ಆಸೀತ್. ತೇನೋಕ್ತಂ ಯತ್ ಮಲಯಾಳಂ ಭಾಷಾಯಾಂ ರಾಜ್ಯಸ್ಯ ನಾಮ ಕೇರಳಮಿತಿ ಅಸ್ತಿ, ಯದಾ ತು ಸಂವಿಧಾನೆ ಏತತ್ ಕೇರಳ ಇತಿ ಲಿಖಿತಂ ಆಸೀತ್. ರಾಜ್ಯಸಭೆಯ ರಾಷ್ಟ್ರೀಯ ಸಹಕಾರಿತಾ ವಿಕಾಸ ನಿಗಮ ಸಂಶೋಧನ ವಿಧೇಯಕಮಪಿ ಪಾರಿತಂ. ಸಹಕಾರಿತಾ ರಾಜ್ಯಮಂತ್ರಿ ಮುರಳೀಧರ್ ಮೊಹೋಲ್ ಇತ್ಯನೇನ ಉಪಸ್ಥಾಪಿತಂ ವಿಧೇಯಕಂ ನಿಗಮಸ್ಯ ಗತಿವಿಧೀನ್ ಔದ್ಯೋಗಿಕ ಪಣ್ಯೇಷು ಅಪಿ ವಿಸ್ತಾರಯಿತುಂ ಅನುಮತಿಂ ದದಾತಿ.

0: ಉಭಯಪಿ ವಿಧೇಯಕೆ ನೀಟ ವಿಪ್ರತಿಪತ್ತಿಮಧಿಕೃತ್ಯ ವಿಪಕ್ಷಸ್ಯ ಕೋಲಾಹಲ ಮಧ್ಯೆ ಚರ್ಚಾಂ ವಿನೈವ ಪಾರಿತೆ. ಕಾರ್ಯಸಮಾಪ್ತ್ಯನಂತರಂ ಲೋಕಸಭಾ ಶ್ವಃ ಯಾವತ್ ಸ್ಥಗಿತ ಅಭವತ್. ಜಾರ್ಖಂಡ್ ರಾಜ್ಯ ಛಾತ್ರಾನ್ ವಿರುದ್ಧ ಆರಕ್ಷಕಾಣಾಂ ಬಲಪ್ರಯೋಗ ಪ್ರಕರಣೆ ಅದ್ಯ ಎನ್ಡಿಎ ಸಂಯುತೇ ಸಾಂಸದಾ ಸಂಸತ್ ಪರಿಸರೆ ಪಥ ಸಂಚಲನಂ ಅಕುರ್ವನ್. ಸಾಂಸದಾ ಕರೇಷು ಫಲಕಾನಿ ಧೃತವಂತಃ. ಯೇಷು ಆರೋಪಃ ಆಸೀತ್ ಯತ್ ಸರ್ವಕಾರಸ್ಯ ಆಶ್ವಾಸನಾನಂತರಮಪಿ ವಿಪಕ್ಷಃ ಚರ್ಚಾಂ ಪರಿಹರತಿ. ಪಥಸಂಚಲನಮಿದಂ ಮಂಗಲ ಮಿಲನ್ ಇತಿ ಎನ್ಡಿಎ ಸಂಸದೀಯ ದಲಸ್ಯ ಉಪವೇಶನಾತ್ ಪರಂ ಅಭವತ್. ಕೇಂದ್ರೀಯ ಮಂತ್ರಿ ಅನುಪ್ರಿಯಾ ಪಟೇಲಃ ವಿಪಕ್ಷಂ ಸಂಸದ್ ಕಾರ್ಯಾಚರಣೆ ಬಾಧಾಂ ಉತ್ಪಾದಯಿತುಂ ಆರೋಪಿತವತಿ. ವಾರ್ತಾಹರೈಃ ಸಹ ಸಂಭಾಷಮಾಣಾ ಸಾ ಪ್ರಾವೋಚತ್ ಯತ್ ವಿಪಕ್ಷಸ್ಯ ಯಾಚನಾಃ ಸ್ವೀಕೃತಾಃ ತಥಾಪಿ ವಿಪಕ್ಷೀಯ ದಲಾನಿ ಚರ್ಚಾಯೈ ತತ್ಪರಾಣಿ ನೈವ ಸಂತಿ.
1: ಪೇಪರ್ ಲೀಕ್ ಕೋ ಲೇಕರ್ ಭೀ ಜೋ ತಮಾಮ್ ಬಾತೇ ಹುಯಿ ಸರ್ಕಾರ ನೆ ಹರ್ ಮಾಂಗ್ ಕೋ ಸ್ವೀಕಾರ ಕಿಯಾ ಏಕ್ ನಯಾ ಕಡಾ ಕಾನೂನ್ ಬನಾಯಾ. ಗೃಹ ಮಂತ್ರಿ ಜೀ ಕೆ ವಕ್ತವ್ಯ ಕೋ ಲೇಕರ್ ಲಗಾತಾರ ಯೇ ಮಾಂಗ್ ಕರ್ತೆ ರಹೇ ಹೈ ಔರ್ ಹಮಾರಿ ಸರ್ಕಾರ ನೆ ಸ್ಪಷ್ಟ ಕಿಯಾ ಹೈ. ಮಾನ್ಯ ಗೃಹ ಮಂತ್ರಿ ಜೀ ಸದನ್ ಕೆ ಅಂದರ್ ಅಪನೆ ಚರ್ಚಾ ಭೀ ಕರ್ನಾ ಚಾಹತೆ ಹೈ, ಅಪನಿ ಬಾತ್ ಭೀ ರಖನಾ ಚಾಹತೆ ಹೈ, ಲೇಕಿನ್ ಯೇ ಸುನ್ನೆ ಕೆ ಲಿಯೆ ತಯಾರ್ ನಹೀ ಹೈ, ಚರ್ಚಾ ಮೇ ಭಾಗ್ ಲೇನೆ ಕೆ ಲಿಯೆ ತಯಾರ್ ನಹೀ ಹೈ. ಇನ್ಕಾ ಏಕ್ ಹೀ ಮಕ್ಸದ್ ಹೈ ಕಿ ಸದನ್ ಕೋ ಬಾಧಿತ್ ಕರ್ನಾ ಹೈ.
0: ಸರ್ವಕಾರೇಣ ಉಕ್ತಂ ಯತ್ ಭಾರತೀಯ ಋತು ವಿಜ್ಞಾನೇನ ಸಹ ಘನಿಷ್ಠ ಸಮನ್ವಯೇನ ಪ್ರವರ್ಧಮಾನಾಯಾಃ ಪ್ರಾವೃಡ್ ಸ್ಥಿತೇಃ ತಥಾ ಕ್ರಿಶೌ ಎಲ್ ನೀನೋ ಪ್ರಭಾವಸ್ಯ ಸಂಭಾವ್ಯ ದುಷ್ಪರಿಣಾಮಾನಾಂ ನಿರಂತರಂ ನಿರೀಕ್ಷಣಂ ಕ್ರಿಯತೆ. ಕೃಷಕ ತಥಾ ಕೃಷಿ ಕಲ್ಯಾಣ ರಾಜ್ಯ ಮಂತ್ರಿ ರಾಮನಾಥ ಠಾಕೂರಃ ಅದ್ಯ ಲೋಕಸಭಾಯಾಂ ಕಸ್ಯಚಿತ್ ಪ್ರಶ್ನಸ್ಯ ಲಿಖಿತ ಉತ್ತರೆ ಏತಾಂ ಸೂಚನಾಂ ಪ್ರಾದಾತ್. ತೇನ ಸಂಸೂಚಿತಂ ಯತ್ ಯೇಷು ದ್ವಿಚತ್ವಾರಿಂಶತೋತ್ತರ ತ್ರಿಂಶತ ಜನಪದೇಷು ಸಾಮಾನ್ಯತಃ ಅಲ್ಪವೃಷ್ಟಿಃ ಸಂಭಾವ್ಯತೆ ತೇಷಾಂ ರಾಜ್ಯಾನಾಂ ಕೃತೆ ಜನಪದ ಕೃಷಿ ಆಕಸ್ಮಿಕ ಯೋಜನಾಃ ಅದ್ಯತನೀಕೃತಾಃ ಸಂತಿ. ಮಂತ್ರಿಣಾ ಪ್ರಾಬೋಧಿ ಯತ್ ವಿಭಿನ್ನ ರಾಜ್ಯೇಭ್ಯಃ ದ್ವಿಸಪ್ತತ್ಯಧಿಕೈಕಶತಲಕ್ಷಾಧಿಕ ಕ್ವಿಂಟಲ ಮಿತ ಬೀಜಾನಾಂ ಯಾಚನಾಯಾಃ ಪ್ರತ್ಯುತ್ತರೆ ಪರ್ಯಾಪ್ತ ಮಾತ್ರಾಯಾಂ ಬೀಜಾನಾಂ ಸಂಪೂರ್ತಿಃ ಸುನಿಶ್ಚಿತಾ. ಶ್ರೀ ಠಾಕೂರೇಣ ಜ್ಞಾಪಿತಂ ಯತ್ ಕೇಂದ್ರೀಯ ಜಲಾಯೋಗಃ ರಾಜ್ಯ ಪ್ರಶಾಸನಾನಿ ಚ ಜಲಾಶಯಾನಾಂ ಸರ್ವೋತ್ತಮಾಯ ಉಪಯೋಗಾಯ ತಥೈವ ದಕ್ಷ ಸೇಚನ ವಿಧೀನಾಂ ಉತ್ಕರ್ಷಾಯ ಪೂರ್ವಯೋಜನಾಃ ರಚಯಿತುಂ ಉಪದಿಷ್ಟಾಃ. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನಿಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲ ಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೆ ಅಪಿ ಸಮುಪಲಬ್ಧೋ ಭವಿಷ್ಯತಿ. ವಿದೇಶ ಮಂತ್ರಾಲಯಸ್ಯ ಪ್ರವಕ್ತಾ ರಣಧೀರ ಜಯಸವಾಲಃ ನವದಿಲ್ಯಾಂ ಅವದತ್ ಯತ್ ಅರುಣಾಚಲ ಪ್ರದೇಶಃ ಭಾರತಸ್ಯ ಅವಿಭಾಜ್ಯಂ ಅಭಿನ್ನಂ ಚ ಅಂಗಮಸ್ತಿ. ಏತತ್ ಶಾಶ್ವತ ಸತ್ಯಂ ಕೇನಾಪಿ ಪರಿವರ್ತಯಿತುಂ ನ ಶಕ್ಯತೆ. ತೇನೋಕ್ತಂ ಯತ್ ಚೀನ ದೇಶೇನ ಸಹ ಸೀಮಾ ವಿವಾದೇಷು ಭಾರತಂ ಅಹೋರಾತ್ರಂ ಏತಾನ್ ವಿಷಯಾನ್ ಅತಿಗಂಭೀರತಯಾ ಪಶ್ಯತಿ. ತತ್ರ ಚ ಶಾಂತೇಃ ಸ್ಥಿರತಾಯಾಃ ಚ ಸ್ಥಾಪನಂ ರಾಷ್ಟ್ರಸ್ಯ ಪ್ರಾಥಮಿಕಂ ಉದ್ದೇಶ್ಯಮಸ್ತಿ. ಅತ್ರಾವಸರೆ ಜಯಸವಾಲಃ ಅಸೂಚಯತ್ ಯತ್ ಭಾರತೇನ ದ್ವಿಪಕ್ಷೀಯ ವಾರ್ತಾಯೈ ಅಥ ಚ ದಿಲ್ಯಾಂ ಆಯೋಜ್ಯಮಾನಸ್ಯ ಬ್ರಿಕ್ಸ್ ಔಟ್ರೀಚ್ ಸತ್ರಸ್ಯ ಕೃತೆ ಬಂಗಾಲದೇಶಸ್ಯ ಪ್ರಧಾನಮಂತ್ರಿಣೆ ತಾರಿಕ್ ರಹಮಾನ್ ಮಹೋದಯಾಯ ಔಪಚಾರಿಕಂ ನಿಮಂತ್ರಣಂ ಪ್ರೇಷಿತಂ. ಹ್ಯಃ ಬಾಂಗ್ಲಾದೇಶೆ ಭಾರತೀಯ ಉಚ್ಚಾಯುಕ್ತಃ ತೇನ ಸಹ ಶಿಷ್ಟಾಚಾರ ಮೇಲನಂ ಅಕರೋತ್ ಯತ್ರ ಉಭಯೋಃ ದೇಶಯೋಃ ಪರಸ್ಪರ ಹಿತ ವಿಷಯೇಷು ವಿಮರ್ಶೋ ಜಾತಃ. ಪಾಕ ಅಧಿಕೃತ ಜಮ್ಮು ಕಾಶ್ಮೀರೆ ಪಾಕಿಸ್ತಾನಿ ಅತ್ಯಾಚಾರಸ್ಯ ವಿರೋಧೆ ಅಗಸ್ತ ಮಾಸಸ್ಯ ತ್ರಯೋದಶ ದಿನಾಂಕತಃ ವೈಶ್ವಿಕಾಃ ಪ್ರತಿರೋಧಾಃ ಭವಿಷ್ಯಂತಿ. ಅವಾಮಿ ಆಕ್ಷನ್ ಕಮಿಟಿ ಸಂಘಟನೇನ ಅಗಸ್ತ ಮಾಸಸ್ಯ ಚತುರ್ದಶ ದಿನಾಂಕಃ ಕೃಷ್ಣ ದಿವಸತ್ವೇನ ಉದ್ಘೋಷಿತಃ. ಷಷ್ಟ್ಯಧಿಕ ಜನಾನಾಂ ಹತ್ಯಾಂ ಸಹೈವ ಪಂಚಶತೋಪ್ಯಧಿಕ ಜನಾನಾಂ ಆಘಾತಮಧಿಕೃತ್ಯ ಪಾಕಿಸ್ತಾನಿ ದೂತಾವಾಸಾನಾಂ ಪುರತಃ ಪ್ರದರ್ಶನಸ್ಯ ಯೋಜನಾ ಅಸ್ತಿ. ನಾಸಾ ಸಂಸ್ಥೆಯ ಚಂದ್ರಾಧಾರ ಕಾರ್ಯಕ್ರಮೇ ಇಸ್ರೋ ಸಂಸ್ಥಾ ಸಹಭಾಗಿ ಭವಿತುಂ ಆಮಂತ್ರಿತಾ. ಬೆಂಗಳೂರು ನಗರೆ ಭಾರತ ಅಮೆರಿಕಾ ಅಂತರಿಕ್ಷ ಕಾರ್ಯದಲಸ್ಯ ನವಮ್ಯಾಂ ಗೋಷ್ಠ್ಯಾಂ ಇಸ್ರೋ ಅಧ್ಯಕ್ಷಃ ಡಾಕ್ಟರ್ ವಿ ನಾರಾಯಣನ್ ತಥಾ ಅಮೆರಿಕೀಯ ರಾಜದೂತಃ ಸರ್ಗಿಯೋ ಗೋರಃ ಭಾಗಂ ಅಗೃಹಿಣೀತಾಂ. ಅವಸರೆ ನಿಸಾರಭಿಯಾನಸ್ಯ ಸಫಲತಾಯಾಃ ಅನಂತರಂ ಆಗಾಮಿ ಮಾನವ ಅಂತರಿಕ್ಷ ಪ್ರೌದ್ಯೋಗಿಕೀಷು ಪರಸ್ಪರ ಸಹಯೋಗಸ್ಯ ವಿಸ್ತಾರಃ ಸ್ವೀಕೃತಃ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಅವಲೋಕನ ವಿಷಯ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಬಗೆಗಿನ ವಾಸ್ತವಾಂಶಗಳು ಮತ್ತು ಅಪಪ್ರಚಾರಗಳ ನೈಜ ಚಿತ್ರಣ. ಬರೆದವರು ಅಭಯ್ ದಾಮ್ಲೆ, ಓದುತ್ತಿರುವವರು ಹರ್ಷಿತಾ ಟಿಎಲ್. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಕೆಲವೆಡೆ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಕಾರ್ಯಕ್ರಮದ ಕುರಿತು ಹಲವಾರು ಗೊಂದಲಕಾರಿ ಹಾಗೂ ಅಸತ್ಯ ಹೇಳಿಕೆಗಳು ಹರಿದಾಡುತ್ತಿವೆ. ವಿಜ್ಞಾನ ಆಧಾರಿತ ತಪಾಸಣೆ, ಕೈಗಾರಿಕಾ ದತ್ತಾಂಶ ಹಾಗೂ ಕೋಟ್ಯಾಂತರ ವಾಹನಗಳ ಪ್ರತ್ಯಕ್ಷ ಕಾರ್ಯಾಚರಣೆಯ ಅನುಭವ ಈ ಎಲ್ಲಾ ಅಪಪ್ರಚಾರಗಳನ್ನು ತಳ್ಳಿಹಾಕಿವೆ. ಕೇಂದ್ರ ಸರ್ಕಾರ ಹಂತ ಹಂತವಾಗಿ ಜಾರಿಗೆ ತಂದಿರುವ ಈ ಇಂಧನ ನೀತಿ ಸುರಕ್ಷಿತ, ಗುಣಮಟ್ಟದ ಹಾಗೂ ತಾಂತ್ರಿಕವಾಗಿ ಅತ್ಯಂತ ಯಶಸ್ವಿ ಕಾರ್ಯಕ್ರಮವಾಗಿದೆ ಎಂಬುದು ಅಧಿಕೃತ ಮೂಲಗಳಿಂದ ಸ್ಪಷ್ಟವಾಗಿದೆ. 2023ಕ್ಕಿಂತ ಮುಂಚಿತವಾಗಿ ತಯಾರಾದ ಹಳೆಯ ವಾಹನಗಳಿಗೆ E20 ಇಂಧನ ಸೂಕ್ತವಲ್ಲ ಹಾಗೂ ಇದರಿಂದ ಎಂಜಿನ್ಗಳು ಸಂಪೂರ್ಣವಾಗಿ ಹಾಳಾಗುತ್ತವೆ ಎಂಬುದು ಸಾಮಾನ್ಯವಾಗಿ ಹರಡುತ್ತಿರುವ ಪ್ರಮುಖ ಅಪಪ್ರಚಾರವಾಗಿದೆ. ಆದರೆ ವಾಸ್ತವವಾಗಿ ಈ 15+ ಇಂಧನವು ದೇಶದಲ್ಲಿ 3.5 ವರ್ಷಗಳಿಂದ ಹಾಗೂ E19, E20 ಇಂಧನವು 2.5 ವರ್ಷಗಳಿಂದ ವ್ಯಾಪಕ ಬಳಕೆಯಲ್ಲಿದೆ. ಭಾರತದಲ್ಲಿ ಪ್ರತಿದಿನ ಸುಮಾರು 8 ಕೋಟಿ ವಾಹನಗಳು ಇಂಧನ ಸರಬರಾಜು ಮಳಿಗೆಗಳಿಗೆ ಭೇಟಿ ನೀಡುತ್ತವೆ. ಇಷ್ಟು ಬೃಹತ್ ಪ್ರಮಾಣದಲ್ಲಿ ಇಂಧನ ಬಳಸುತ್ತಿದ್ದರೂ ಎಥೆನಾಲ್ನಿಂದಾಗಿ ಎಂಜಿನ್ ಕೆಟ್ಟು ಹೋಗಿದೆ ಅಥವಾ ವಾಹನ ವ್ಯವಸ್ಥೆ ಹಾಳಾಗಿದೆ ಎಂಬ ಒಂದೇ ಒಂದು ದೃಢೀಕೃತ ಪ್ರಕರಣವು ವರದಿಯಾಗಿಲ್ಲ. ಒಂದು ವೇಳೆ ಎಂಜಿನ್ಗಳಿಗೆ ಹಾನಿಯಾಗುತ್ತಿದ್ದರೆ ಕೋಟ್ಯಾಂತರ ವಾರಂಟಿ ಕ್ಲೈಮ್ಗಳು ಮತ್ತು ದೂರುಗಳು ದಾಖಲಾಗಬೇಕಿತ್ತು. 3 ಕೋಟಿಗೂ ಹೆಚ್ಚು ಪೆಟ್ರೋಲ್ ಕಾರುಗಳು ಯಾವುದೇ ಅಡೆತಡೆ ಇಲ್ಲದೆ ಈ ಇಂಧನದಲ್ಲಿ ಚಲಿಸುತ್ತಿವೆ. ಭಾರತದಲ್ಲಿ ಎಥೆನಾಲ್ ಮಿಶ್ರಣ ಪ್ರಕ್ರಿಯೆಯನ್ನು ಅತ್ಯಂತ ಯೋಜನಾಬದ್ಧವಾಗಿ ಮತ್ತು ಹಂತ ಹಂತವಾಗಿ ಹೆಚ್ಚಿಸಲಾಗಿದೆ. 2001ರಲ್ಲಿ ಪ್ರಾಯೋಗಿಕವಾಗಿ ಆರಂಭವಾದ ಈ ಯೋಜನೆಯು 2006ರಲ್ಲಿ E5 ಅಂದರೆ %5 ತಲುಪಿತ್ತು. 2013-14ರಲ್ಲಿ ಕೇವಲ %1.53 ಸರಾಸರಿ ಮಿಶ್ರಣ ಉತ್ಪಾದನಾ ಸಾಮರ್ಥ್ಯ ಮತ್ತು ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಿದ ನಂತರ 2020-21ರಲ್ಲಿ %8.1, 2021-22ರಲ್ಲಿ %10, 2023-24ರಲ್ಲಿ %14.6 ಏರಿಕೆಯಾಗಿ 2025-26ರ ವೇಳೆಗೆ %20 ಸ್ಥಿರ ಮಟ್ಟವನ್ನು ತಲುಪಿದೆ. ಭಾರತೀಯ ವಾಹನ ತಯಾರಕರ ಸಂಘ ಸಿಯಾಮ್, ಭಾರತೀಯ ವಾಹನ ಸಂಶೋಧನಾ ಸಂಸ್ಥೆ ARAI, ತೈಲ ಮಾರುಕಟ್ಟೆ ಕಂಪನಿಗಳು ಮತ್ತು ತಾಂತ್ರಿಕ ತಜ್ಞರೊಂದಿಗೆ ಸುದೀರ್ಘ ವೈಜ್ಞಾನಿಕ ಪರಿಶೀಲನೆ ನಡೆಸಿದ ನಂತರವೇ ಈ ಮಟ್ಟದಲ್ಲಿ ಜಾರಿಗೆ ತರಲಾಗಿದೆ. ಪ್ರಮುಖ ವಾಹನ ತಯಾರಕ ಕಂಪನಿಗಳ ಸೇವಾ ದಾಖಲೆಗಳು ಸಹ E20 ಇಂಧನ ಸುರಕ್ಷತೆಯನ್ನು ಎತ್ತಿಹಿಡಿದಿವೆ. ಉದಾಹರಣೆಗೆ, ದೇಶದ ಪ್ರಮುಖ ವಾಹನ ತಯಾರಕ ಸಂಸ್ಥೆಯೊಂದು 2025-26ರ ಹಣಕಾಸು ವರ್ಷದಲ್ಲಿ 2.84 ಕೋಟಿ ವಾಹನಗಳ ಸೇವೆ ಅಂದರೆ ಸರ್ವಿಸ್ ಅನ್ನು ಪೂರೈಸಿದೆ. ಇದರಲ್ಲಿ ಸುಮಾರು 1.5 ಕೋಟಿ ವಾಹನಗಳು ಮೂಲತಃ E20 ಪ್ರಮಾಣೀಕೃತವಾಗಿರಲಿಲ್ಲ. ಆದರೂ E20 ಇಂಧನ ಬಳಕೆಯಿಂದಾಗಿ ಎಂಜಿನ್ ಸವೆತ, ತುಕ್ಕು ಹಿಡಿಯುವಿಕೆ ಅಥವಾ ಬಿಡಿಭಾಗಗಳ ಆಯುಷ್ಯ ಕಡಿಮೆಯಾದ ಯಾವುದೇ ಲಕ್ಷಣಗಳು ಕಂಡುಬಂದಿಲ್ಲ. ಪ್ರಮುಖ ದ್ವಿಚಕ್ರ ವಾಹನ ತಯಾರಕ ಸಂಸ್ಥೆಯಾದ ಹೀರೋ ಮೋಟೋಕಾರ್ ಹಾಗೂ ಟೊಯಾಟಾ ಕಿರ್ಲೋಸ್ಕರ್ ಸಂಸ್ಥೆಗಳು ಸಹ ತಮ್ಮ ದತ್ತಾಂಶಗಳನ್ನು ವಿಶ್ಲೇಷಿಸಿ E20 ಬಳಕೆಯಿಂದ ವಾಹನಗಳಿಗೆ ಹಾನಿಯಾಗಿಲ್ಲ ಎಂದು ಖಚಿತಪಡಿಸಿವೆ. ಅಲ್ಲದೆ 2026ರ ಜುಲೈ 4ರಂದು ನಡೆದ ಜಂಟಿ ಮಾಧ್ಯಮಗೋಷ್ಠಿಯಲ್ಲಿ ಮಾರುತಿ ಸುಜುಕಿ, ಹೀರೋ ಮೋಟೋಕಾರ್, ಟೊಯೋಟಾ ಹಾಗೂ ಹ್ಯುಂಡೈ, ಟಿವಿಎಸ್, ಬಜಾಜ್ ಆಟೋ ಕಂಪನಿಗಳ ಹಿರಿಯ ಅಧಿಕಾರಿಗಳು E20 ಕಾರ್ಯಕ್ರಮಕ್ಕೆ ತಮ್ಮ ಸಂಪೂರ್ಣ ಬೆಂಬಲವನ್ನು ಮುಕ್ತವಾಗಿ ವ್ಯಕ್ತಪಡಿಸಿದ್ದಾರೆ. ಹಳೆಯ E10 ವಿನ್ಯಾಸದ ವಾಹನಗಳಲ್ಲಿ E20 ಬಳಸಿದಾಗ ಮೈಲೇಜ್ನಲ್ಲಿ ಆಗುವ ವ್ಯತ್ಯಾಸ ಕೇವಲ %3-5 ಮಾತ್ರ. ಆದರೆ ಎಥೆನಾಲ್ ಮಿಶ್ರಣದಿಂದ ಇಂಧನದ ಆಕ್ಟೇನ್ ರೇಟಿಂಗ್ ಹೆಚ್ಚಾಗುತ್ತದೆ.

0: ಎಂಜಿನ್ ದಹನ ಕ್ರಿಯೆ ಶುದ್ಧಗೊಳ್ಳುತ್ತದೆ ಮತ್ತು ವಾಹನದ ವೇಗವರ್ಧನೆ ಅಂದರೆ ಆಕ್ಸಿಲರೇಷನ್ ಉತ್ತಮಗೊಳ್ಳುತ್ತದೆ. ಸಂಸ್ಕರಣಾಗಾರಗಳಿಂದ ಬರುವ ಪೆಟ್ರೋಲ್ನಲ್ಲಿ ಕ್ಲೋರೈಡ್ ಮಟ್ಟ 1 ppmಗಿಂತಲೂ ಕಡಿಮೆ ಇರುವುದು ದೃಢಪಟ್ಟಿದೆ. ಹಾಗೆಯೇ ಡಿಸ್ಟಿಲರಿಗಳಿಂದ ಸರಬರಾಜಾಗುವ ಎಥೆನಾಲ್ ಹಾಗೂ ತೈಲ ಡಿಪೋಗಳಲ್ಲಿನ E20 ಮಾದರಿಗಳನ್ನು ಪರೀಕ್ಷಿಸಿದಾಗ ಕ್ಲೋರೈಡ್ ಅಂಶ 3 ಪ್ರತಿ 1,000,000 ppmನ ನಿಗದಿತ ಮಿತಿಗಿಂತ ಅತ್ಯಂತ ಕಡಿಮೆ ಇರುವುದು ಕಂಡುಬಂದಿದೆ. ಸುಮಾರು 90,000 ಚಿಲ್ಲರೆ ಮಾರಾಟ ಮಳಿಗೆಗಳಲ್ಲಿನ ಭೂಗತ ಟ್ಯಾಂಕರ್ಗಳನ್ನು ಪ್ರತಿದಿನ 8-12 ಬಾರಿ ತೇವಾಂಶ ಪರೀಕ್ಷೆಗೆ ಒಳಪಡಿಸಲಾಗುತ್ತಿದ್ದು ಯಾವುದೇ ನೀರು ಸೇರ್ಪಡೆಯಾಗಿಲ್ಲ ಎಂಬುದು ದೃಢಪಟ್ಟಿದೆ. ಆದ್ದರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ವದಂತಿಗಳಿಗೆ ಸಾರ್ವಜನಿಕರು ಕಿವಿಗೊಡಬೇಕಾದ ಅಗತ್ಯವಿಲ್ಲ ಎಂಬುದು ಸರ್ಕಾರದ ನಿಲುವಾಗಿದೆ. ವೈಜ್ಞಾನಿಕ ತಪಾಸಣೆ, ಕಠಿಣ ಗುಣಮಟ್ಟ ನಿಯಂತ್ರಣ, ಕೋಟ್ಯಾಂತರ ವಾಹನಗಳ ಯಶಸ್ವಿ ಚಾಲನಾ ಅನುಭವದ ಹಿನ್ನೆಲೆಯಲ್ಲಿ ಗ್ರಾಹಕರು E20 ಪೆಟ್ರೋಲ್ ಅನ್ನು ಸಂಪೂರ್ಣವಾಗಿ ವಿಶ್ವಾಸದಿಂದ ಬಳಸಬಹುದಾಗಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಬೆಂಗಳೂರು.

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಟುಡೇ ಸಮಯ 6:35:40.
1: ಹಿಂಗ ನೆಲ ಒರೆಸುದು ಕೈಯಾಗ ಏನದು ಏನ್ ತಿಳಿತೈತಿ ಅಂತ ಪುಸ್ತಕ ಹಿಡ್ಕೊಂಡು ಒಗಿ ಅದನ್ನ ಹತ್ಲಾ ಕಡಿ. ಇನ್ನು ಬಟ್ಟಿ ಒಗಿಬೇಕು, ಕಾರ್ ತೊಳಿಬೇಕು, ಎಷ್ಟು ಕೆಲಸ ಐತಿ.
2: ಅವರ ನಾನು ಸಾಲಿಗೆ ಹೋಗ್ತೀನಿ, ಬಟ್ಟಿ ತೊಳಿತೀನಿ, ಕಾರ್ ಒರೆಸ್ತೀನಿ ರೀ. ಅವರ ಎಲ್ಲ ಕೆಲಸ ಮುಗಿಸಿ ಶಾಲಿಗೆ ಹೋಗ್ತೀನಿ, ಓದ್ಕೋತೀನಿ.
1: ನಿನಗೆ ಹಾಕಲ್ಲ ಮೂಳ ಸಾಲಿ. ನಿಮ್ಮಪ್ಪ ತಿಂಗಳ 5,000 ರೂಪಾಯಿ ನಿನ್ ಕೂಲಿ ತಗೊಂಡ್ ಹೋಗ್ತಾನಲ್ಲ ಕುಡಿಯಾಕ, ಅದನ್ನ ಯಾರು ತೀರಿಸ್ತಾರ? ನೆಟ್ಟಿಗೆ ಹೇಳಿದ ಕೆಲಸ ಮಾಡ್ಕೊಂಡಿರ ಸಾಲಿ ಗೀಲಿ ಅಂತಂದ್ರ ಸೊಂಟ ಮುರಿತೀನಿ. ಹುಷಾರ್
2: ಅವರ, ಹೊಡಿಬೇಡ್ರಿ ಹೊಡಿಬೇಡ್ರಿ. ನಿಮ್ಮ ಮನೆ ಕೂಲಿ ಆಡ್ರಿ, ನಾನು ಸಾಲಿ ಯಾಕ ಬುಟ್ಟನ್ ಜೊತೆ ಆಟ ಆಡಕ್ ಹೋಗಂಗಿಲ್ರಿ. ಅವರ ಹೊಡಿಬೇಡ್ರಿ ಹೊಡಿಬೇಡ್ರಿ.
3: ಬಾಲ ಕಾರ್ಮಿಕ ಪದ್ಧತಿ ಶಿಕ್ಷಾರ್ಹ ಅಪರಾಧ. ಪಾಲಕರೇ ಮಾಲೀಕರೇ, 14 ವರ್ಷದ ಒಳಗಿನ ಮಕ್ಕಳನ್ನು ಕೆಲಸದಿಂದ ದೂರ ಇಡಿ, ಇಲ್ಲದಿದ್ದರೆ ಶಿಕ್ಷೆ ನಿಮಗೆ. ನೆನಪಿರಲಿ.
0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಇಂದಿನ ಸಮಯ 6:37 ಆಗಲಿದೆ. ಮೊದಲಿಗೆ ಕೇಳಿ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಆನಂತರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले हैं।
1: मुंगारु हंगामी ना बेले वीमे गागी ईग नोंदणी माडिकोळ्ळिरि।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
5: ಭಾರತ ಸರ್ಕಾರ ಸೋಲಾರ್ ಪವರ್ ಬಿಜಲಿ ಬಿಲ್ ಜೀರೋ ಕರ್ನೆಟಿ ಹೇ.
4: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
6: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ

ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ಬಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ತಮಿಳುನಾಡಿಗೆ ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸುವಂತೆ ಸಿಡಬ್ಲ್ಯೂಎಂಎ ಆದೇಶ. ನಾಳೆ ಕಾನೂನು ತಜ್ಞರೊಂದಿಗೆ ಸರ್ಕಾರ ಸಭೆ. ಸರ್ಕಾರಿ ನೌಕರರೊಂದಿಗೆ ಮುಖ್ಯಮಂತ್ರಿ ವಿಡಿಯೋ ಸಂವಾದ. 250,000 ನೌಕರರು ಭಾಗಿ. ಬಿಡದಿ ಟೌನ್ಶಿಪ್ ಯೋಜನೆಗೆ ಬೈರಮಂಗಲ ಕಂಚುಗಾರನಹಳ್ಳಿಯಲ್ಲಿ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸುವಂತೆ ಸರ್ಕಾರಕ್ಕೆ ರೈತರ ಮನವಿ. ನಿರಂತರ ಒತ್ತಡದಿಂದ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ. ಸರ್ಕಾರದ ವಿರುದ್ದ ಬಸವರಾಜ ಹೊರಟ್ಟಿ ಅಸಮಾಧಾನ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು. ನಾಳೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗೆ ನಿರ್ಧಾರ. ವಾರ್ತೆಗಳ ವಿವರ. ತಮಿಳುನಾಡಿಗೆ ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸಬೇಕೆಂಬ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಎತ್ತಿಹಿಡಿದಿದೆ. ನಾಳೆಯಿಂದ ಪ್ರತಿದಿನ ತಮಿಳುನಾಡಿಗೆ 12,000 ಕ್ಯೂಸೆಕ್ ನೀರು ಹರಿಸಬೇಕು ಎಂದು ನಿರ್ದೇಶನ ನೀಡಿದೆ. 15 ದಿನಗಳಲ್ಲಿ 15.50 ಟಿಎಂಸಿ ನೀರು ಹರಿಸಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಸೂಚಿಸಿದೆ. 36 ಟಿಎಂಸಿ ನೀರು ಹರಿಸಬೇಕು ಎಂದು ತಮಿಳುನಾಡು ಪಟ್ಟು ಹಿಡಿದಿತ್ತು. ಸಿಡಬ್ಲ್ಯೂಆರ್ಸಿಗೆ ಮೇಲ್ಮನವಿ ಸಲ್ಲಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಈ ನಡುವೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ರಾಜ್ಯದ ರೈತರನ್ನು ರಕ್ಷಿಸುವುದು ತಮ್ಮ ಕರ್ತವ್ಯ ಎಂದು ತಿಳಿಸಿದ್ದಾರೆ. ನದಿಯ ಒಳಹರಿವಿನ ಮೇಲೆ ನಿಕಟವಾಗಿ ನಿಗಾ ಇಡಲಾಗಿತ್ತು ಎಂದು ಸ್ಪಷ್ಟಪಡಿಸಿದ್ದಾರೆ. ಸಿಡಬ್ಲ್ಯೂಎಂಎ ಆದೇಶದ ವಿರುದ್ದ ಸುಪ್ರೀಂಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದ್ದು, ನಾಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರು, ಹಿರಿಯ ವಕೀಲರು ಮತ್ತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಕಾವೇರಿ ನೀರಿನ ವಿಚಾರದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸರ್ಕಾರಿ ನೌಕರರೊಂದಿಗಿನ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಎಸ್ಐಆರ್ನಲ್ಲಿ 1 ಕೋಟಿಗೂ ಹೆಚ್ಚು ಮತದಾರರನ್ನು ತೆಗೆದುಹಾಕಲಾಗುತ್ತಿದ್ದು, ಪರಿಶಿಷ್ಟರು, ಅಲ್ಪಸಂಖ್ಯಾತರು ಹಾಗೂ ಹಿಂದುಳಿದ ವರ್ಗದವರ ಹೆಸರುಗಳನ್ನು ಅಳಿಸಿಹಾಕಲಾಗುತ್ತಿದೆ. ಈ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಅಧಿವೇಶನ ಹಾಗೂ ಎಸ್ಐಆರ್ ಬಳಿಕ 3 ತಿಂಗಳಿಗೊಮ್ಮೆ ಇಂತಹ ಸಭೆ ನಡೆಸಲು ನಿರ್ಧರಿಸಲಾಗಿದೆ ಎಂದು ಹೇಳಿದ್ದಾರೆ. ವಿಬಿಜಿ ಗ್ರಾಮ್ಜಿ ಯೋಜನೆಯಲ್ಲಿ ಜನರ ವೈಯಕ್ತಿಕ ಅನುಕೂಲದ ಕಾಮಗಾರಿಗಳಿಗೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈ ತಿಂಗಳೊಳಗೆ ಭಾರತ ಜೋಡೋ ಸಂಘಗಳ ನೋಂದಣಿ ಸದಸ್ಯತ್ವ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ತಿಳಿಸಿದ್ದಾರೆ. ಇಂದು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳೊಂದಿಗೆ ನಡೆದ ಸರ್ಕಾರಿ ನೌಕರರ ವಿಡಿಯೋ ಸಂವಾದವು ರಾಜ್ಯದ 750 ಸ್ಥಳಗಳಿಂದ ನಡೆಯಿತು. ಒಟ್ಟು 250,000 ಅಧಿಕಾರಿಗಳು ಹಾಗೂ ನೌಕರರು ಭಾಗಿಯಾಗಿದ್ದರು. ಬೆಳದಿ ಟೌನ್ಶಿಪ್ ಯೋಜನೆಗೆ ಬೈರಮಂಗಲ ಕಂಚುಗಾರನಹಳ್ಳಿಯಲ್ಲಿ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸಬೇಕು ಎಂದು ಈ ಗ್ರಾಮಗಳ ರೈತರ ನಿಯೋಗ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿತು. ರೆಡ್ ಝೋನ್ನಿಂದ ಮುಕ್ತಿ ಬೇಕಾಗಿದೆ. ಬೆಳದಿ ಟೌನ್ಶಿಪ್ಗೆ ಭೂಮಿ ನೀಡಲು ಸಿದ್ದರು ಇರುವುದಾಗಿ ರೈತರು ತಿಳಿಸಿದ್ದಾರೆ. ಕೂಡಲೇ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ರೈತರ ಹಿತ ಕಾಪಾಡುವ ಮನಸ್ಸು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಇದ್ದಿದ್ದರೆ ರೆಡ್ ಝೋನ್ ಮಾಡುತ್ತಿರಲಿಲ್ಲ ಎಂದು ರೈತ ಹರೀಶ್ ರೆಡ್ಡಿ ತಿಳಿಸಿದ್ದಾರೆ. ವೃಷಭಾವತಿ ಕೊಳಚೆ ನೀರಿನಿಂದ ವ್ಯವಸಾಯ ಕಷ್ಟವಾಗಿದ್ದು ತೆಂಗಿನ ತೋಟಗಳಲ್ಲಿ ಇಳುವರಿ ಬರುತ್ತಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಬಿಡದಿ ಟೌನ್ಶಿಪ್ಗೆ ಭೂಮಿ ನೀಡಿ ಯೋಜನೆಯಲ್ಲಿ ಅಭಿವೃದ್ಧಿಪಡಿಸಿದ ಭೂಮಿ ಪಡೆದು ಯೋಜನೆಯ ಪಾಲುದಾರರಾಗಿ ಬೈರಮಂಗಲ ಗ್ರಾಮದ ಸುನಿಲ್ ಎಂಬುವರು ಮುಖ್ಯಮಂತ್ರಿಗೆ ಮನವರಿಕೆ ಮಾಡಿದ್ದಾರೆ. ನಿರಂತರ ಒತ್ತಡ ಬಂದ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಲವಂತವಾಗಿ ರಾಜೀನಾಮೆ ನೀಡಬೇಕಾಯಿತು ಎಂದು ಮಾಜಿ ಸಭಾಪತಿ ಬಸವರಾಜ ಹೊರಟ್ಟಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯೋಜಿಸಿದ ದಿನದಂದು ರಾಜೀನಾಮೆ ನೀಡಲು ಅವಕಾಶ ನೀಡಿಲ್ಲ ಎಂದು ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತಮ್ಮ ರಾಜೀನಾಮೆಗೆ ಸಂಬಂಧಿಸಿದ ಎಲ್ಲಾ ವಿವರಗಳನ್ನು ರಾಜ್ಯಪಾಲರಿಗೆ ತಿಳಿಸಲಾಗಿದೆ. ರಾಜ್ಯ ಸರ್ಕಾರದ ಈ ಬೆಳವಣಿಗೆಯಿಂದ ತಮಗೆ ನೋವುಂಟಾಗಿದೆ ಎಂದು

0: ಹೇಳಿದ್ದಾರೆ. ಮಳೆ ಕೊರತೆಯಿಂದ ತೀವ್ರ ಕುಡಿಯುವ ನೀರಿನ ಸಮಸ್ಯೆ ಎದುರಿಸುತ್ತಿರುವಂತಹ ಕೋಲಾರ ಜಿಲ್ಲೆಯಲ್ಲಿ ತುರ್ತು ಸಂದರ್ಭದಲ್ಲಿ ಕುಡಿಯುವ ನೀರು ಮತ್ತು ಮೇವು ಪ್ರಮುಖ ಆದ್ಯತೆಯಾಗಿದ್ದು, ತಕ್ಷಣವೇ ಕ್ರಿಯಾಯೋಜನೆ ರೂಪಿಸಿ ನೀರು ಪೂರೈಸಲು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲೆಯ 154 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿರುವಂತಹ 1523 ಗ್ರಾಮಗಳು ಹಾಗೂ 1953 ಜಲವಸತಿ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಪೂರೈಕೆಗೆ ಕ್ರಮ ವಹಿಸುವಂತೆ ಅವರು ನಿರ್ದೇಶನ ನೀಡಿದ್ದಾರೆ. ಅಧಿಕಾರಿಗಳು ಸಾರ್ವಜನಿಕರ ಕೆಲಸ ಕಾರ್ಯಗಳನ್ನು ವಿಳಂಬ ಮಾಡದಂತೆ ಜವಾಬ್ದಾರಿಯಿಂದ ನಿರ್ವಹಿಸಬೇಕು ಎಂದು ಸಚಿವ ಟಿ ರಘುಮೂರ್ತಿ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು, ಒಂದು ವೇಳೆ ಕರ್ತವ್ಯ ಲೋಪ ಎಸಗಿದರೆ ಅಂತಹ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಬಿ ನಾಗೇಂದ್ರ ಸಚಿವರಾಗಿ ಇರುವವರೆಗೆ ಅಧಿವೇಶನ ನಡೆಯಲು ಅವಕಾಶ ನೀಡುವುದಿಲ್ಲ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರೊಂದಿಗೆ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಡಿಕೆಶಿವಕುಮಾರ್ ಕೂಡಲೇ ನಾಗೇಂದ್ರ ರಾಜೀನಾಮೆಯನ್ನು ಪಡೆಯುವಂತೆ ಆಗ್ರಹಿಸಿದ್ದಾರೆ. ನಾಗೇಂದ್ರ ಇನ್ನೂ ಹಲವಾರು ಪ್ರಕರಣಗಳನ್ನು ಎದುರಿಸುತ್ತಿದ್ದು ಅವರನ್ನು ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳುವ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿದ್ದಾರೆ. ನಾಳೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಒತ್ತು ನೀಡುವಂತೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರಿಗೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ನೇತೃತ್ವದ ಸಂಸದರ ನಿಯೋಗ ನವದೆಹಲಿಯಲ್ಲಿ ಇಂದು ಮನವಿ ಮಾಡಿದೆ. ಪ್ರಧಾನಮಂತ್ರಿ ಜನವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಗೆ ಒಳಪಡುವ ಹರಪನಹಳ್ಳಿ ತಾಲೂಕಿನಲ್ಲಿ ಪ್ರಮುಖ ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ಳಲು ಅಗತ್ಯ ಅನುದಾನ ಮತ್ತು ಮಂಜೂರಾತಿ ನೀಡುವಂತೆ ಮನವಿ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಅಂತರವನ್ನು ಕಡಿಮೆ ಮಾಡಿ ಶಿಕ್ಷಣ ಮತ್ತು ಆರೋಗ್ಯ ಮೂಲಸೌಕರ್ಯವನ್ನು ಮತ್ತಷ್ಟು ಬಲಪಡಿಸುವ ಮೂಲಕ ಈ ಭಾಗದ ಜನರಿಗೆ ಮತ್ತಷ್ಟು ಉತ್ತಮ ಸೌಲಭ್ಯ ಮತ್ತು ಅವಕಾಶಗಳನ್ನು ಕಲ್ಪಿಸುವುದು ತಮ್ಮ ಆದ್ಯತೆಯಾಗಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ನಿಯೋಗದಲ್ಲಿ ಸಂಸದರಾದಂತಹ ರಾಧಾಕೃಷ್ಣ ಸಾಗರ್ ಖಂಡ್ರೆ, ಜಿ ಕುಮಾರ್ ನಾಯಕ್, ಕೆ ರಾಜಶೇಖರ್ ಹಿಟ್ನಾಳ್ ಮತ್ತು ಇ ತುಕಾರಾಮ್ ಇದ್ದರು. ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಹಿನ್ನೆಲೆಯಲ್ಲಿ ಬಿಜೆಪಿ ವತಿಯಿಂದ ಬಾಗಲಕೋಟೆ ನಗರದಲ್ಲಿ ಭವ್ಯ ತಿರಂಗ ಯಾತ್ರೆ ಜರುಗಿತು. ಬೇಳೂರು ಅಜ್ಜನ ದೇಗುಲದಿಂದ ಆರಂಭವಾದ ಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಮಾಜಿ ಶಾಸಕ ವೀರಣ ಚರಂತಿ ಮಠ, ಹರ್ ಘರ್ ತಿರಂಗ ಅಭಿಯಾನವು ಭಾರತೀಯ ಅಸ್ಮಿತೆಯ ಪ್ರತೀಕವಾಗಿದೆ. ದೇಶದ ಏಕತೆ, ಅಖಂಡತೆ ಮತ್ತು ರಾಷ್ಟ್ರಭಕ್ತಿಯ ಸಂದೇಶವನ್ನು ಸಾರುವ ತಿರಂಗವನ್ನು ಪ್ರತಿಯೊಬ್ಬರೂ ಗೌರವಿಸಬೇಕು ಎಂದು ಕರೆ ನೀಡಿದರು. ಸುಮಾರು 500 ಮೀಟರ್ ಉದ್ದದ ರಾಷ್ಟ್ರಧ್ವಜವನ್ನು ಹಿಡಿದು ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು, ಮಾಜಿ ಸೈನಿಕರು, ಸಾರ್ವಜನಿಕರು ಹಾಗೂ ಬಿಜೆಪಿ ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಹೋಟೆಲ್ ಮಾಲೀಕರು ಪ್ರಚಾರಕ್ಕೆ ನೀಡುವಷ್ಟೇ ಪ್ರಾಮುಖ್ಯತೆಯನ್ನು ಆಹಾರ ತಯಾರಿಸಲು ನೀಡಬೇಕು ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಹೋಟೆಲ್ಗಳ ಮೇಲೆ ಆಹಾರ ಸುರಕ್ಷತಾ ಅಧಿಕಾರಿಗಳ ದಾಳಿ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಹೋಟೆಲ್ಗಳ ಮೇಲೆ ಕ್ರಮ ಕೈಗೊಳ್ಳುವುದು ಸರ್ಕಾರದ ಉದ್ದೇಶವಾಗಿರಲಿಲ್ಲ, ಹೋಟೆಲ್ ಮಾಲೀಕರಲ್ಲಿ ಮತ್ತು ಗ್ರಾಹಕರಲ್ಲಿ ಅರಿವು ಮೂಡಿಸುವುದು ಉದ್ದೇಶವಾಗಿತ್ತು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಶಾಸಕ ತನ್ವೀರ್ ಸೇಠ್ ಅವರಿಗೆ ಸಂಪುಟದಲ್ಲಿ ಸ್ಥಾನ ತಪ್ಪಿರುವ ಕುರಿತು ಮಾತನಾಡಿದ ಖಾದರ್, ಮುಂಬರುವ ದಿನಗಳಲ್ಲಿ ತನ್ವೀರ್ ಸೇಠ್ ಅವರಿಗೆ ಉತ್ತಮ ಅವಕಾಶ ದೊರೆಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಪ್ರಸಿದ್ಧ ವಾಣಿವಿಲಾಸ ಸಾಗರ ಮತ್ತು ಗಾಯತ್ರಿ ಜಲಾಶಯಗಳಿಗೆ ನಾಳೆಯಿಂದ ಇದೇ 16ರವರೆಗೆ ಸಾರ್ವಜನಿಕ ಪ್ರವೇಶವನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಲಾಗಿದೆ. ಅಣೆಕಟ್ಟು ಸುರಕ್ಷತಾ ಕಾಯ್ದೆ 2021 ಅನ್ವಯ ಈ ಎರಡೂ ಜಲಾಶಯಗಳ ಸಮಗ್ರ ಸುರಕ್ಷತಾ ಮೌಲ್ಯಮಾಪನಕ್ಕಾಗಿ ಸ್ವತಂತ್ರ ತಜ್ಞರ ಸಮಿತಿ ಭೇಟಿ ನೀಡುತ್ತಿದೆ. ತಜ್ಞರ ತಂಡವು ಜಲಾಶಯಗಳ ಸುರಕ್ಷತೆಯ ಕುರಿತು ಪರಿಶೀಲನೆ ನಡೆಸಲಿದ್ದು, ಇದೇ ಸಮಯದಲ್ಲಿ ಕೆಲವು ತುರ್ತು ಸುರಕ್ಷತಾ ಕಾಮಗಾರಿಗಳನ್ನು ಕೂಡ ಕೈಗೆತ್ತಿಕೊಳ್ಳಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಜಲಾಶಯ ವೀಕ್ಷಣೆಗೆ ಪ್ರವೇಶ ಬಂದ್ ನಿರ್ಬಂಧಿಸಲಾಗಿದೆ. ಬೆಂಗಳೂರಿನ ಜೈನ್ ಡೀಮ್ಡ್ ವಿಶ್ವವಿದ್ಯಾಲಯದ ಡಿಸೈನ್, ಮೀಡಿಯಾ ಮತ್ತು ಸೃಜನಶೀಲ ಕಲೆಗಳ ಶಾಲೆಯು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಚಿತ್ರಿಸುವ ಅತಿದೊಡ್ಡ ಭಿತ್ತಿಫಲಕ ರಚಿಸಿದೆ. ಎನ್ಇಪಿ 2020 ಧ್ಯೇಯ ದೋಷಗಳನ್ನು ಸಾದರಪಡಿಸುವ ಈ ಸಹಯೋಗ ಕಲಾಕೃತಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ 2026 ಮತ್ತು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ 2026 ಇದರ ಮಾನ್ಯತೆ ದೊರೆತಿದೆ. ಈ ಭಿತ್ತಿಪತ್ರವನ್ನು 150 ವಿದ್ಯಾರ್ಥಿಗಳು ಮತ್ತು 40 ಬೋಧಕರು ಮತ್ತು ಸಿಬ್ಬಂದಿ ಸದಸ್ಯರು ಜಂಟಿಯಾಗಿ ಪರಿಕಲ್ಪನೆ ಮಾಡಿ ರಚಿಸಿದ್ದಾರೆ. ಇದು ಸೃಜನಶೀಲತೆ, ಅಂತರಶಿಸ್ತಿಯ ಕಲಿಕೆ, ತಂಡದ ಪರಿಶ್ರಮ ಮತ್ತು ಸಾಮೂಹಿಕ ಭಾಗವಹಿಸುವಿಕೆಯನ್ನು ಪ್ರತಿನಿಧಿಸುತ್ತದೆ. ಇನ್ನು ಸಂಕ್ಷಿಪ್ತ

0: ಸಂಗತಿಗಳು. ಯುವ ಶಕ್ತಿ ದೇಶದ ಅಭಿವೃದ್ಧಿಯ ಪ್ರಮುಖ ಶಕ್ತಿಯಾಗಿದ್ದು ವಿಕಸಿತ ಭಾರತದ ನಿರ್ಮಾಣದತ್ತ ಸಾಗುವ ಸಂಕಲ್ಪಕ್ಕೆ ವಾಕಥಾನ್ ಪ್ರೇರಣೆಯಾಗಿದೆ ಎಂದು ಬೆಂಗಳೂರಿನ ಜಯನಗರ ಶಾಸಕ ಸಿ ಕೆ ರಾಮಮೂರ್ತಿ ತಿಳಿಸಿದ್ದಾರೆ. ರಾಸು ಮರಣದ ನಂತರ ವಿಮಾ ಪರಿಹಾರದ ಮೊತ್ತವನ್ನು ಮತ್ತೊಂದು ರಾಸು ಖರೀದಿ ಮಾಡಲಷ್ಟೇ ಬಳಕೆ ಮಾಡಿಕೊಂಡು ಹಾಲು ಒಕ್ಕೂಟಕ್ಕೆ ಉತ್ತಮ ಗುಣಮಟ್ಟದ ಹಾಲನ್ನೇ ಪೂರೈಸಲು ಮುಂದಾಗಬೇಕು ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ಚಿಮೂಲ್ ಸದಸ್ಯ ಕೆವಿ ನಾಗರಾಜ್ ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿಗೆ ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸುವಂತೆ ಸಿಡಬ್ಲ್ಯೂಎಂಎ ಆದೇಶ. ನಾಳೆ ಕಾನೂನು ತಜ್ಞರೊಂದಿಗೆ ಸರ್ಕಾರ ಸಭೆ. ಸರ್ಕಾರಿ ನೌಕರರೊಂದಿಗೆ ಮುಖ್ಯಮಂತ್ರಿ ವಿಡಿಯೋ ಸಂವಾದ. 250,000 ನೌಕರರು ಭಾಗಿ. ಬಿಡದಿ ಟೌನ್ಶಿಪ್ ಯೋಜನೆಗೆ ಬೈರಮಂಗಲ ಕಂಚುಗಾರ್ನಹಳ್ಳಿಯಲ್ಲಿ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸುವಂತೆ ಸರ್ಕಾರಕ್ಕೆ ರೈತರ ಮನವಿ. ನಿರಂತರ ಒತ್ತಡದಿಂದ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ. ಸರ್ಕಾರದ ವಿರುದ್ಧ ಬಸವರಾಜ ಹೊರಟ್ಟಿ ಅಸಮಾಧಾನ. ಸಚಿವ ಪಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು. ನಾಳೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗೆ ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಕಿಸಾನ್ ವಾಣಿ, ಕೇಂದ್ರ ಸರ್ಕಾರದ ಕೃಷಿ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಒಣ ಕೃಷಿ ಬೇಸಾಯ ಕ್ರಮಗಳು, ಈ ಕುರಿತು ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾ ಸಂಧ್ಯಾ ಕೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ.

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं,
2: क्योंकि हमने लिया है प्रधानमंत्री फसल बीमा।
3: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
4: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
3: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण।
4: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
3: प्रधानमंत्री फसल बीमा योजना, आपकी फसलों का संपूर्ण सुरक्षा कवर। ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ.
5: ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಒಣಭೂಮಿ ಕೃಷಿ ಬಗ್ಗೆ ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೃಷಿ ವಿಜ್ಞಾನಿಯಾಗಿರುವ ಡಾಕ್ಟರ್ ಸಂಧ್ಯಾ ಕೆ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಸಂಧ್ಯಾ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
6: ನಮಸ್ತೆ.
5: ಇವತ್ತು ನಮ್ಮ ರೈತರಿಗೆ ಒಣಭೂಮಿ ಕೃಷಿ ಬಗ್ಗೆ ಮಾಹಿತಿ ಮಾಡಿಕೊಡ್ಬೇಕು. ಒಣಭೂಮಿ ಕೃಷಿಯಲ್ಲಿ ಏನೇನು ಮಾಡಬಹುದು, ಒಣಭೂಮಿ ಕೃಷಿಯನ್ನು ನಾವು ಯಾಕೆ ಮಾಡಬೇಕು, ಒಣಭೂಮಿ ಕೃಷಿ ಮಾಡೋದ್ರಿಂದ ನಮ್ಮ ರೈತ ಸಮುದಾಯಕ್ಕೆ ಎಷ್ಟು ಆದಾಯ ತಂದು ಕೊಡಬಹುದಾಗಿದೆ, ಅಥವಾ ಅವರು ಈಗ ಮಳೆ ಇಲ್ಲದ ಸಂದರ್ಭದಲ್ಲಿ ಅದು ಎಷ್ಟು ನೆರವಿಗೆ ಬರುತ್ತೆ, ಅಥವಾ ಮಳೆ ಇಲ್ಲದ ಸಂದರ್ಭದಲ್ಲಿ ಆ ಒಂದು ಕೃಷಿ ಕೈಗೊಳ್ಳೋದು ಸುಲಭನ ಹೆಂಗೆ, ಒಂದೊಂದಾಗಿ ಮಾಹಿತಿ ಮಾಡಿಕೊಡಿ ಡಾಕ್ಟರ್ ಸಂಧ್ಯಾ ಅವರೇ.
6: ಒಣಭೂಮಿ ಕೃಷಿ ಅಂದರೆ ಮಳೆಯ ನೀರನ್ನೇ ಸಂಪೂರ್ಣವಾಗಿ ಅವಲಂಬಿಸಿ ಬೆಳೆಗಳನ್ನು ಬೆಳೆಯುವ ಒಂದು ಕೃಷಿ ಪದ್ಧತಿಯಾಗಿದೆ. ಒಣಭೂಮಿ ಕೃಷಿ ಕಡಿಮೆ ಅಥವಾ ಅನಿಶ್ಚಿತ ಮಳೆ, ಅಂದರೆ ಇಷ್ಟೇ ಮಳೆ ಬೀಳುತ್ತೆ ಅಂತ ಅಲ್ಲಿ ಸಾಧ್ಯ ಅಂದ ಅಂಥ ಪ್ರದೇಶಗಳಲ್ಲಿ ನೀರಾವರಿ ಇಲ್ಲದೆ ಮಳೆಯ ನೀರವನ್ನು ಅವಲಂಬಿಸಿ ಬೆಳೆಯುವ ಒಂದು ಕೃಷಿ ಪದ್ಧತಿ ಇದು. ಈ ಒಣಭೂಮಿ ಬೆಳೆಯುವ ಬೆಳೆಗಳಿಗೆ ಕೃತಕ ನೀರಾವರಿಯ ವ್ಯವಸ್ಥೆ ಸಹಾಯ ಇರುವುದಿಲ್ಲ, ಮಳೆಯ ನೀರನ್ನೇ ಅವಲಂಬಿತವಾಗಿರುವಂಥದ್ದು. ಈ ಬೆಳೆ ಬೆಳೆಯಲು ಮಳೆಯ ನೀರು ಮತ್ತು ಮುಖ್ಯವಾಗಿ ಮಣ್ಣಿನಲ್ಲಿ ಸಂಗ್ರಹವಾಗಿರುವ ತೇವಾಂಶವನ್ನು ಅವಲಂಬಿಸಿರುತ್ತದೆ. ಹಾಗಾಗಿ ಈ ಒಂದು ಹವಾಮಾನ ವೈಪರೀತ್ಯದ ಸಮಯದಲ್ಲಿ ಅಥವಾ ಬರದ ಸಮಯದಲ್ಲಿ ಮಣ್ಣಿನ ಒಂದು ಸಂರಕ್ಷಣೆ ಮಾಡುವಂಥದ್ದು, ಮಣ್ಣಿನಲ್ಲಿ ತೇವಾಂಶ ಕಾಪಾಡಿಕೊಳ್ಳುವಂಥದ್ದು ಈ ಒಣಭೂಮಿ ಕೃಷಿಯ ಒಂದು ಪದ್ಧತಿಯಲ್ಲಿ ಪ್ರಮುಖವಾಗಿರುವ ಅಂಶ ಆಗಿದೆ. ಮತ್ತು ಭಾರತದಲ್ಲಿ, ನಮ್ಮ ಇಡೀ ಭಾರತ ದೇಶದಲ್ಲಿ ಒಣಭೂಮಿ ಕೃಷಿಯು ಕಡಿಮೆ ವೆಚ್ಚದ ಮತ್ತು ಪರಿಸರ ಸ್ನೇಹಿ ಪದ್ಧತಿಯಾಗಿದೆ. ಯಾಕೆ ಪರಿಸರ

0: ಸಿಹಿ ಅಂತ ಹೇಳಿದ್ರೆ ಇದರಲ್ಲಿ ದುಬಾರಿ ರಾಸಾಯನಿಕಗಳು ಅಥವಾ ಇತರ ಬಳಕೆ ಸೌಲಭ್ಯಗಳ ಬಳಕೆ ತುಂಬಾ ಕಡಿಮೆ ಇರುತ್ತದೆ. ಯಾಕೆ ಅಂತಂದ್ರೆ ಮಳೆಯೇ ಬೆಳೆಗಳಿಗೆ ಮುಖ್ಯ ನೀರಿನ ಮೂಲ ಆಗಿರೋದ್ರಿಂದ ನೀರಿನ ಸಂರಕ್ಷಣೆಗೆ ಸಹಕಾರಿಯಾಗಿರುತ್ತದೆ. ಅದಲ್ಲದೆ ಇಲ್ಲಿ ರಾಸಾಯನಿಕಗಳ ವಸ್ತುಗಳು ತುಂಬಾ ಕಡಿಮೆ ಬಳಕೆಯಾಗುತ್ತದೆ. ಹಾಗೆಯೇ ಈ ಒಂದು ನಮ್ಮ ಭಾರತ ದೇಶದಲ್ಲಿ ಸುಮಾರು 60% ಪ್ರದೇಶ ಒಣಭೂಮಿ ಕೃಷಿಯನ್ನ ಅವಲಂಬಿತವಾಗಿದೆ. ಅದೇ ರೀತಿ ಒಂದು 30-40% ಸಾರ್ವಜನಿಕರು ಅಥವಾ ಕಾರ್ಮಿಕರು ಇದು ಉದ್ಯೋಗದ ಒಂದು ಅವಲಂಬನೆಯು ಒಣಭೂಮಿ ಕೃಷಿಯಿಂದ ಆಗಿದೆ. ಒಟ್ಟು ಒಣಭೂಮಿ ಕೃಷಿಯಲ್ಲಿ ಪ್ರಮುಖ ಬೆಳೆಗಳು ಅಂತಂದ್ರೆ ಯಾವುದು? ಬೇಳೆಕಾಳುಗಳು, ಎಣ್ಣೆಕಾಳುಗಳು, ಸಿರಿಧಾನ್ಯಗಳು. ಮುಖ್ಯವಾಗಿ ನಮ್ಮ ಒಂದು ಆರೋಗ್ಯದಕ್ಕೆ ಅಥವಾ ಆಹಾರ ಪೋಷಣೆಯಲ್ಲಿ ಬೇಕಾಗಿರುವಂತಹ ಪ್ರೋಟೀನ್ ಅಂಶ ಬೇಳೆಕಾಳುಗಳಲ್ಲೇ ಬರ್ತಾ ಇರುವಂತದ್ದು. ಈ ಎಲ್ಲಾ ಬೇಳೆಕಾಳುಗಳನ್ನು ಅತಿ ಮುಖ್ಯವಾಗಿ ಒಣಭೂಮಿ ಕೃಷಿಯಲ್ಲೇ ಪಡೆಯುವಂತದ್ದಾಗಿದೆ. ಹಾಗಾಗಿ ಈ ಒಂದು ಒಣಭೂಮಿ ಕೃಷಿಯ ಕೊಡುಗೆ ಅಪಾರ ಇದೆ ನಮ್ಮ ಕೃಷಿಯಲ್ಲಿ. ಈ ಒಂದು ಕೃಷಿಯನ್ನ ನಾವು ಹೇಗೆ ಮಾಡಬೇಕು, ಯಾವ ತರ ಮಾಡ್ಬೇಕು ಅನ್ನೋದು ತಿಳ್ಕೊಳ್ಳೋದು ಮುಖ್ಯವಾಗಿ.
1: ಅಂದ್ರೆ ಇವೇ ಈಗ ನಾವು ಈ ಭತ್ತ, ಗೋಧಿ, ಜೋಳ ಇವು ಕೃಷಿಯಲ್ಲಿ ಪ್ರಮುಖ ಬೆಳೆಗಳೇ. ಆದ್ರೆ ಈ ಪ್ರಮುಖ ಬೆಳೆಗಳ ಜೊತೆಗೆ ಆಹಾರದಲ್ಲಿ ಉಳಿದಿದ್ದ ವಸ್ತುಗಳನ್ನು ಯಾವ್ದು ಉಪಯೋಗಿಸ್ತೇವೆ, ಇವೇ ವಸ್ತುಗಳನ್ನು. ಅದ ಬೇಳೆಕಾಳು ಬೇಕು, ಎಣ್ಣೆಕಾಳು ಬೇಕು, ಸಿರಿಧಾನ್ಯನು ಬೇಕು. ಇವು ಇದ್ರೆ ನಮ್ದು ಊಟ ಸಂಪೂರ್ಣ ಆಗುತ್ತೆ. ಹೌದಲ್ಲ, ಹೇಳಿ ಒಂದೊಂದಾಗಿ ಈ ಬೇಳೆಕಾಳುಗಳಲ್ಲಿ ಏನ್ ಬರುತ್ತೆ, ಮತ್ತೆ ಎಣ್ಣೆ ಕಾಳುಗಳು ಬೆಳೆಗಳು, ಸಿರಿಧಾನ್ಯ ಬೆಳೆಗಳು, ಇವು ಒಣಭೂಮಿ ಕೃಷಿಯ ಕೊಡುಗೆ ಯಾವ ತರ ಮಾಡ್ತಾ ಇವೆ?
0: ಭಾರತದಲ್ಲಿ ಸುಮಾರು 80% ಜೋಳನ ಒಣಭೂಮಿ ಕೃಷಿಯಲ್ಲೇ ಬೆಳೆಯುತ್ತಿರುವಂತದ್ದು ಜೋಳನ, ಜೊತೆಗೆ 90% ಸಜ್ಜೆ ಬೆಳೆ, 95% ಬೇಳೆಕಾಳುಗಳು. ನಮಗೆ ಪ್ರೋಟೀನ್ ಅಂಶ ಮುಖ್ಯವಾಗಿ ಮೀನು ಮಾಂಸ ಬಿಟ್ಟರೆ ಬೇಳೆಕಾಳುಗಳಲ್ಲೇ ನಮಗೆ ಪ್ರೋಟೀನ್ ಅಂಶ ಮುಖ್ಯವಾಗಿ ಬೆಳೆಯುವಂಥದ್ದು. ಈಗ ತೊಗರಿ ತಗೊಳ್ಳಿ, ಹೆಸರು ತಗೊಳ್ಳಿ, ಉದ್ದು ತಗೊಳ್ಳಿ, ಇವೆಲ್ಲದನ್ನು 95% ನಮಗೆ ಈ ನಮ್ಮ ಭಾರತ ದೇಶದಲ್ಲಿ ಒಣಭೂಮಿಯ ಕೃಷಿಯ ಕೊಡುಗೆ ಆಗಿದೆ. ಸುಮಾರು 75% ಎಣ್ಣೆಕಾಳು ಬೆಳೆಗಳ ಮೇಲೆ ಈ ಒಣಭೂಮಿಯ ಕೃಷಿ ಕೊಡುಗೆಯಾಗಿದೆ. ಹಾಗಾಗಿ ನಮ್ಮ ಆಹಾರದಲ್ಲಿ ಅಥವಾ ಕೃಷಿಯಲ್ಲಿ ಒಣಭೂಮಿಯ ಕೃಷಿ ಪದ್ಧತಿ ತುಂಬಾ ಮುಖ್ಯವಾದ ಪಾತ್ರ ವಹಿಸುತ್ತೆ.
1: ಡಾಕ್ಟರ್ ಸಂಧ್ಯಾ ಅವರೇ, ಈಗ ಈ ಒಂದು ಒಣಭೂಮಿಯಲ್ಲಿ ಬೆಳೆಯುತ್ತಿರುವಂತಹ ಬೆಳೆಗಳ ಒಂದು ಪ್ರಮುಖ ಲಕ್ಷಣಗಳು ಯಾವ ತರ ಇರುತ್ತೆ?
0: ಇದರ ಒಂದು ಅವಾಗ್ಲೇ ನಾನು ಹೇಳ್ದಂಗೆನೆ, ಒಣ ಭೂಮಿ ಅಂತಂದ್ರೆ ಅಲ್ಲಿ ಮಳೆ ಕಡಿಮೆ, ತುಂಬಾ ಮಳೆ ಕಡಿಮೆ. ತೀರಾ ಅಂತಂದ್ರೆ 300 mm ಇಂದ 700 mm ಮಳೆ ಆಗುವ ಪ್ರದೇಶದಲ್ಲಿ ಈ ಒಂದು ಒಣಭೂಮಿ ಕೃಷಿಯನ್ನ ನಡೆಸಲಾಗುತ್ತದೆ. ನೀರಾವರಿಗಿಂತ ಮಳೆಯನ್ನೇ ಅವಲಂಬಿತವಾಗಿದೆ. ಈ ಎಲ್ಲಾ ಬೆಳೆಗಳು ಬರವನ್ನು ತಡೆದುಕೊಳ್ಳುವಂತ ಶಕ್ತಿಯನ್ನ ಹೊಂದಿರುತ್ತದೆ. ಅದಕ್ಕೇನೆ ಇತ್ತೀಚೆಗೆ ಬರ ತಡೆದುಕೊಳ್ಳುವ ಒಂದು ಏನದು ತಳಿಗಳನ್ನ ಅಭಿವೃದ್ಧಿಪಡಿಸೋದನ್ನ ನಮ್ಮ ಕೃಷಿಯಲ್ಲಿ ಅಥವಾ ಕೃಷಿ ಸಂಶೋಧನೆಯಲ್ಲಿ ಅತಿ ಹೆಚ್ಚಾಗಿ ಮಾಡ್ತಾ ಇದ್ದಾರೆ. ಬರ ತಡೆದುಕೊಳ್ಳುವ ಒಂದು ತಳಿಗಳ ಬೆಳೆಗಳ ತಳಿಗಳನ್ನ ಅಭಿವೃದ್ಧಿ ಮಾಡಬೇಕು ಅಂತ. ಜೊತೆಗೆ ಈ ಒಂದು ಒಣಭೂಮಿ ಕೃಷಿಯಲ್ಲಿ ಮಣ್ಣಿನ ರಕ್ಷಣೆ ಮತ್ತೆ ನೀರಿನ ರಕ್ಷಣೆಗೆ ತುಂಬಾ ಒತ್ತು ಕೊಡಲಾಗುತ್ತೆ. ಇದಿಷ್ಟು ಪ್ರಮುಖ ಯಾವುದು ಒಣಭೂಮಿ ಕೃಷಿಯಲ್ಲಿರುವ ಪ್ರಮುಖ ಲಕ್ಷಣಗಳಾಗಿದೆ.
1: ಇಲ್ಲಿ ಸಾಮಾನ್ಯವಾಗಿ ನಾವು ಒಣಭೂಮಿಯಲ್ಲಿ ಯಾವ್ಯಾವ ಬೆಳೆಗಳನ್ನು ನೋಡಬಹುದು?
0: ಬೆಳೆಗಳು ಅಂತಂದ್ರೆ ಜೋಳ, ಸಜ್ಜೆ, ರಾಗಿ, ತೊಗರಿ, ಕಡಲೆ, ಶೇಂಗಾ, ಎಲ್ಲ ಎಣ್ಣೆಕಾಳು ಬೆಳೆಗಳು, ಜೊತೆಗೆ ಹತ್ತಿ, ಕೆಲವೊಂದು ವಾಣಿಜ್ಯ ಬೆಳೆಗಳು. ಇವಾಗ ಜತ್ರೋಪ ಅನ್ನೋದು, ಜತ್ರೋಪ ಇಂಧನಕ್ಕೆ ಬೇಕಾಗುತ್ತೆ ಅಂತ ಇತ್ತೀಚೆಗೆ ಬಂದಿದೆ, ಅವೆಲ್ಲ ಒಣಭೂಮಿ ಕೃಷಿಯಲ್ಲೇ ಬರ್ತಾ ಇರುವಂಥದ್ದು. ಈ ರೀತಿ ಅನೇಕ ರೀತಿಯ ಕೃಷಿ ಬೆಳೆಗಳನ್ನ ನಾವು ಒಣಭೂಮಿ ಕೃಷಿಯಲ್ಲೇ ಬೆಳೆಯುವಂತದ್ದಾಗಿದೆ.
1: ಈಗ ಒಣಭೂಮಿ ಕೃಷಿಯಲ್ಲಿ ಕೆಲವು ವಿಧಾನಗಳಿವೆ, ಅವು ಯಾವ ವಿಧಾನ, ಏನು ಅವುಗಳ ಮಹತ್ವ, ಅದ್ರ ಬಗ್ಗೆ ಹೇಳಿ ಡಾಕ್ಟರ್ ಸಂಧ್ಯಾ ಅವರೇ.
0: ಒಣಭೂಮಿ ಕೃಷಿಯಲ್ಲಿ ಕೆಲವೊಂದು ಕೃಷಿ ವಿಧಾನಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಅದರಲ್ಲಿ ಫಸ್ಟ್ ಒನ್ ಅಂದ್ರೆ ಮುಖ್ಯವಾಗಿ ಮಳೆ ನೀರು ಸಂಗ್ರಹಣೆ ಮಾಡೋದು ತುಂಬಾ ಮುಖ್ಯವಾಗಿದೆ. ಯಾಕಂತಂದ್ರೆ ಅಂತ ಕೃಷಿ ಭೂಮಿಯಲ್ಲಿ ಮಳೆ ಬೀಳೋದೇ ಕಡಿಮೆ, ಬಿದ್ದ ಮಳೆಯನ್ನ ನಾವು ಸಂಗ್ರಹಣೆ ಮಾಡೋದು ತುಂಬಾ ಮುಖ್ಯವಾಗಿ ಬೇಕಾಗಿರುತ್ತದೆ. ಮಳೆ ನೀರನ್ನ ಸಂಗ್ರಹಿಸಿ ಅಗತ್ಯವಿರುವ ಸಮಯದಲ್ಲಿ ಕೃಷಿ ಅಥವಾ ಕುಡಿಯುವ ನೀರು ಅಥವಾ ಇತರ ಬಳಕೆಗಳಿಗೆ ಉಪಯೋಗಿಸುವ ವಿಧಾನವನ್ನ ಮಳೆ ನೀರು ಸಂಗ್ರಹಣೆ, ಇದು ಫಸ್ಟ್ ಪಾಯಿಂಟ್. ಯಾವುದು ಕೃಷಿ ವಿಧಾನದಲ್ಲಿ, ಒಣಭೂಮಿ ಕೃಷಿಯಲ್ಲಿ, ಕೃಷಿ ವಿಧಾನಗಳಲ್ಲಿ ಮಳೆ ನೀರು ಸಂಗ್ರಹಣೆ ತುಂಬಾ ಮುಖ್ಯವಾಗಿರುವಂತದ್ದು. ಯಾವ ರೀತಿ ಮಾಡಬಹುದು? ಮನೆಯ ಮೇಲ್ಛಾವಣಿಯ ಮಳೆ ನೀರನ್ನ ಟ್ಯಾಂಕ್ಗಳಲ್ಲಿ ಸಂಗ್ರಹಣೆ ಮಾಡಬಹುದು, ಕೃಷಿ ಹೊಲಗಳಲ್ಲಿ ಅಥವಾ ಕೆರೆಗಳಲ್ಲಿ ಅಥವಾ ಕೃಷಿ ಹೊಂಡಗಳನ್ನ ನಿರ್ಮಾಣ ಮಾಡಬಹುದು, ಚೆಕ್ ಡ್ಯಾಮು ಅಥವಾ ಪರ್ಕೊಲೇಷನ್ ಟ್ಯಾಂಕ್ಗಳನ್ನ ಮಾಡ್ಕೊಂಡು ಮಾಡಬಹುದು, ಮತ್ತೆ ಮಳೆ ನೀರನ್ನ ಭೂಗರ್ಭಕ್ಕೆ ಇಂಗಿಸುವ ವ್ಯವಸ್ಥೆ ಮಾಡುವಂಥದ್ದು. ಮೊದಲನೇ ಕೃಷಿ ವಿಧಾನ ಮಳೆ ನೀರು ಸಂಗ್ರಹಣೆ. ಎರಡನೇದು ಮಲ್ಚಿಂಗ್ ಅಂತ ಹೇಳ್ತೀವಿ. ಈ ಒಂದು ಚಿಕ್ಕಬಳ್ಳಾಪುರ ಕೋಲಾರ ಕಡೆಗಳಲ್ಲೆಲ್ಲ ನಾವು ಮಲ್ಚಿಂಗ್ ಟೊಮ್ಯಾಟೋದಲ್ಲಿ ತುಂಬಾ ಮುಖ್ಯವಾಗಿ ನೋಡ್ತೀವಿ, ಪ್ಲಾಸ್ಟಿಕ್ ಮಲ್ಚಿಂಗು. ಆದ್ರೆ ಪ್ಲಾಸ್ಟಿಕ್ನು ನಮ್ಮ ವಾತಾವರಣಕ್ಕೆ ತುಂಬಾ ಘಾತಕಾರಿ, ಹಾನಿಕಾರಕ. ಹಾಗಾಗಿ ನಾವು ಇಲ್ಲಿ ಏನ್ ಹೇಳ್ತೀವಿ ಅಂತಂದ್ರೆ, ಬೆಳೆಯ ಉಳಿಕೆಗಳನ್ನ ನಾವು ಹೊದಿಕೆಯಂಗೆ ಬಳಸಬೇಕು. ಆವಾಗ ನಾವು ಆದಷ್ಟು ತೇವಾಂಶವನ್ನ ಮಣ್ಣಿನಲ್ಲೇ ಕಾಪಾಡ್ಕೋಬಹುದು.

0: ಎರಡನೇ ಮುಖ್ಯ ಪಾಯಿಂಟು. ಏನಾಗುತ್ತೆ ಈ ಮಲ್ಚಿಂಗಿಂದ, ಮಣ್ಣಿನ ತೇವಾಂಶ ಹೆಚ್ಚು ಕಾಲ ಉಳಿಯುತ್ತೆ, ನೀರಿನ ಆವಿಯಾಗೋಕನ್ನು ಕಡಿಮೆ ಮಾಡಬಹುದು, ಕಳೆ ಬೆಳವಣಿಗೆಯನ್ನ ನಿಯಂತ್ರಣ ಮಾಡಬಹುದು. ಕಳೆ ಬೆಳವಣಿಗೆ ನಿಯಂತ್ರಣ ಆಗ್ತಿದ್ದಂಗೆ ರಾಸಾಯನಿಕಗಳ ಬಳಕೆ ಕಳೆ ಔಷಧಿ ಹೊಡೆಯೋದನ್ನ ಕಡಿಮೆ ಮಾಡಬಹುದು, ಮಣ್ಣಿನ ತಾಪಮಾನವನ್ನ ಸಮತೋಲನದಲ್ಲಿ ಇಡಬಹುದು. ಇವಾಗ ಮಳೆ ಇರೋ ಕಡಿಮೆಯಲ್ಲಿ ಅತಿ ಹೆಚ್ಚಾಗಿ ಬಿಸಿಲು ಇರುತ್ತೆ, ಶಾಖ ಇರುತ್ತೆ. ಈ ಒಂದು ಹೊದಿಕೆ ಮಾಡೋದ್ರಿಂದ ಅಥವಾ ಮಲ್ಚಿಂಗ್ ಮಾಡೋದ್ರಿಂದ ನಾವು ಟೆಂಪರೇಚರ್ನ, ಮಣ್ಣಿನ ಟೆಂಪರೇಚರ್ನ ಕಾಪಾಡ್ಕೋಬಹುದು, ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ಕೋಬಹುದು, ಬೆಳೆಯ ಬೆಳವಣಿಗೆನ ಇಳುವರಿಯನ್ನು ಹೆಚ್ಚಿಸಬಹುದು. ಇದು ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟ್ ಬಂದ್ರೆ ಬೆಳೆ ಪರಿವರ್ತನೆ ಅನ್ನೋದು ತುಂಬಾ ಮುಖ್ಯವಾಗಿ ಇರುವಂತಹ ಒಂದು ಕೃಷಿ ವಿಧಾನ. ಕ್ರಾಪ್ ರೊಟೇಷನ್ ಅನ್ನೋದು ಒಂದೇ ತರದ ಬೆಳೆನ ಯಾವುದೇ ಕಾರಣಕ್ಕೂ ಒಣಭೂಮಿ ಕೃಷಿಯಲ್ಲಿ ಮಾಡಬಾರದು. ಬೆಳೆ ಒಂದು ಬೆಳೆ ಆದ್ಮೇಲೆ ಇನ್ನೊಂದು ಜಾತಿಯ ಬೆಳೆಯನ್ನ ನಾವು ಮಾಡಬೇಕಾಗಿದೆ. ಇದು ಮುಖ್ಯವಾಗಿ ಏನು ಅಂತಂದ್ರೆ, ಈ ಬೆಳೆ ಪರಿವರ್ತನೆ ಮಾಡೋದು ಕೀಟಗಳ ಮತ್ತೆ ರೋಗಗಳ ಹರಡುವಿಕೆಯನ್ನ ನಿಯಂತ್ರಣ ಮಾಡುತ್ತೆ, ಕೀಟ ಮತ್ತೆ ರೋಗಗಳ ಹರಗು ನಿಯಂತ್ರಣ ಮಾಡುತ್ತೆ, ಜೊತೆಗೆ ಒಟ್ಟಾರೆ ಉತ್ಪಾದನೆ ಮತ್ತೆ ಆದಾಯ ಹೆಚ್ಚಾಗುತ್ತೆ. ಇವಾಗ ಜೋಳ ಬೆಳೆದಿದ್ದೀವಿ ಅಂತ ಇಟ್ಕೊಳ್ಳಿ, ನೆಕ್ಸ್ಟ್ ಬೆಳೆನ ಜೋಳನೇ ಬೆಳಿಬಾರದು, ಯಾವ್ದಾದ್ರೂ ದ್ವಿದಳ ಧಾನ್ಯ ಬೆಳೆಗಳನ್ನ ಬೆಳಿಬೇಕು. ಉದ್ದು ಆಗಿರ್ಬೋದು, ಹೆಸರಾಗಿರ್ಬೋದು, ಅಥವಾ ಅವರೇ ಆಗಿರ್ಬೋದು, ಅಂತವುಗಳನ್ನ ಬೆಳಿಬೇಕು. ನಾಲ್ಕನೇದ್ದು ಸಮತಟ್ಟು ಉಳುಮೆ ಅಥವಾ ಕಾಂಟೂರ್ ಪ್ಲೋಯಿಂಗ್ ಅಂತ ಹೇಳ್ತೀವಿ. ಇವಾಗ ಇಳಿಜಾರಾಗಿರುತ್ತೆ ಭೂಮಿ, ಅಂತ ಟೈಮಲ್ಲಿ ನಾವು ಇಳಿಜಾರಿನಂಗೆನೆ ನಾವು ಭೂಮಿನ ಉಳುಮೆ ಮಾಡಬಾರದು. ಅದಕ್ಕೆ ಅಡ್ಡಲಾಗಿ ಭೂಮಿನ ಉಳುಮೆ ಮಾಡಿದ್ದಾದಲ್ಲಿ ಮಳೆ ಬಂದಾಗ ಮಣ್ಣು ಕೊಚ್ಕೊಂಡು ಹೋಗೋದು ತಪ್ಪುತ್ತೆ, ಜೊತೆಗೆ ನೀರಿನ ಒಂದು ಸಂಗ್ರಹಣೆ ಆ ಮಣ್ಣಿನಲ್ಲಿ ಆಗ್ತಾ ಹೋಗುತ್ತೆ. ಆಮೇಲೆ ಬಂಡಿಂಗು, ಸುತ್ತ ಹೊಲದ ಸುತ್ತ ತಡೆಗಟ್ಟು ಕಟ್ಟುವಂಥದ್ದು ತುಂಬಾ ಮುಖ್ಯವಾಗಿರುವಂಥದ್ದು. ಯಾಕಂದ್ರೆ ಬಂದಿರೋ ನೀರು ನಾವೇನು ಹರಿಯುವ ನೀರನ್ನ ಓಡುವಂಗ್ ಮಾಡ್ಬೇಕು, ಓಡೋ ನೀರನ್ನ ತೆವಳುವಂಗ್ ಮಾಡ್ಬೇಕು, ತೆವಳುವ ನೀರನ್ನ ಇಂಗುವಂಗ್ ಮಾಡ್ಬೇಕು ಅಂತ ಹೇಳ್ತೀವಿ. ಈ ತರ ಕಾಂಟೂರ್ ಬಂಡಿಂಗು ಅಥವಾ ಬಂಡಿಂಗು ಅಂತ ಮಾಡಿದ್ರೆ ನಾವು ಆ ಒಂದು ಹರಿಯುವ ನೀರನ್ನ ತಪ್ಪಿಸಿ ನಾವು ಆ ಭೂಮಿಯಲ್ಲಿ ಇಂಗುವಂಗೆ ಮಾಡ್ಬೋದು. ಮತ್ತೆ ಈ ಒಂದು ಒಣಭೂಮಿ ಕೃಷಿಯಲ್ಲಿ ಏನು ಅಂತಂದ್ರೆ, ಯಾವ ಹಂತದಲ್ಲಿ ಏನೇನು ಮಾಡ್ಬೇಕು ಅದನ್ನ ತುಂಬಾ ಕರೆಕ್ಟ್ ಆಗಿ ಮಾಡ್ಬೇಕು. ಸರಿಯಾದ ಸಮಯಕ್ಕೆ ಬಿತ್ತನೆ ಮಾಡ್ಬೇಕು. ಆ ಒಂದು ಬಿತ್ತನೆ ಸಮಯ ಮುಗಿಯಿತು ಅಂತಂದ್ರೆ ಅಲ್ಲಿ ಯಾವುದೇ ರೀತಿಯಲ್ಲಿ ನಾವು ಒಳ್ಳೆಯ ಬೆಳೆಯನ್ನ ತೆಗೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ಇವಿಷ್ಟು ಕೃಷಿ ವಿಧಾನಗಳನ್ನ
1: ನಮ್ಗೆ ಬರೋ ಮಳೆನೆ ಒಂದ್ ಎರಡು ಮೂರು ನಿರೀಕ್ಷೆ ಮಾಡ್ಕೊಂಡಿರ್ತವೆ.
0: ಹೌದು,
1: ಆ ಮಳೆಗೆ ನೀವು ಕಾದ್ಕೊಂಡಿರ್ಬೇಕಾಗುತ್ತೆ ಅಂತ ನೀವು ಹೇಳ್ತೀರಾ.
0: ಹೌದು, ಆ ಮಳೆನ ಬಿಟ್ರೆ ನಾವು ಬಿತ್ತನೆ ಮಾಡ್ಲಿಲ್ಲ ಅಂದ್ರೆ ನಮಗೆ ಮತ್ತೆ ಆ ಭೂಮಿಯಲ್ಲಿ ಬೆಳೆ ತೆಗೆಯೋದಕ್ಕೆ ಕಷ್ಟ ಆಗುತ್ತೆ.
1: ಅಂದ್ರೆ ಈಗ ಒಂದು ಮಳೆ ಬಿತ್ತಪ್ಪ, ನಿರೀಕ್ಷೆ ಮಾಡಿದ ಒಂದ್ ಮಳೆ ಬಿತ್ತಂದ್ರೆ ಆ ಮಳೆಯಲ್ಲಿ ತೇವಾಂಶ ಕನಿಷ್ಠ ಎಷ್ಟು ದಿನ ತನಕ ಇರ್ತದೆ?
0: ಅದೇ ಇವಾಗ ಆಗಿರುವಂತದ್ದು, ಮಣ್ಣಿನ ಆರೋಗ್ಯ ಕಡಿಮೆ ಆಗ್ತಾ ಹೋಗಿದೆ ದಿನದಿಂದ ದಿನಕ್ಕೆ. ಈ ತೇವಾಂಶನ ನಾವು ಜಾಸ್ತಿ ಮಾಡ್ಬೇಕು ಅಂತಂದ್ರೆ ಮಣ್ಣಿಗೆ ಆದಷ್ಟು ಸಾವಯವ ಇಂಗಾಲನ ಜಾಸ್ತಿ ಹಾಕ್ತಾ ಹೋಗ್ಬೇಕು, ಅವಾಗ ತೇವಾಂಶನ ಹಿಡ್ಕೊಳ್ಳುತ್ತೆ. ಇವಾಗ ನೋಡಿ ಒಂದು ರೈತರು ಏನಾಗ್ತಿದ್ದಾರೆ ಅಂತಂದ್ರೆ, ಇವತ್ತು ನೀರ್ ಬಿಟ್ಟಿರ್ತಾರೆ, ನಾಳೆ ಹೋಗಿ ನೋಡಿದ್ರೆ ಮತ್ತೆ ನೀರ್ ಕಟ್ಟುವಂಗೆ ಆಗಿರುತ್ತೆ. ಮಳೆ ಬಂದ್ರು ಅಲ್ಲಿ ನೀರು ಒಂಚೂರು ಇರೋದಿಲ್ಲ, ಎಲ್ಲ ಹರಿದು ಹೋಗ್ತಾ ಇದೆ ನೀರು.
1: ಅದಕ್ಕೆ ಏನ್ ಮಾಡ್ಬೇಕು?
0: ಅದಕ್ಕೆ ಇವಾಗ ಮಣ್ಣಲ್ಲಿ ನೀರಿನ ಸಂರಕ್ಷಣೆ ಮಾಡ್ಬೇಕು. ಮಣ್ಣು ಆ ಹರಿದು ಹೋಗುವಂತ ನೀರನ್ನ ತಡೆದು ಇಂಗುವಂಗೆ ಮಾಡ್ಬೇಕು. ಮಣ್ಣಿನಲ್ಲಿ ಸಾವಯವ ಅಂಶ, ಸಾವಯವ ಇಂಗಾಲ ಅಥವಾ ಸಾವಯವ ಪದಾರ್ಥ ಸಾಕಷ್ಟು ಇದ್ರೆ ಖಂಡಿತವಾಗ್ಲೂ ಮಣ್ಣು ಸುಧಾರಣೆ ಆಗುತ್ತೆ, ಮಣ್ಣಲ್ಲಿ ನೀರು ಇಂಗುತ್ತೆ, ಮಣ್ಣು ನೀರು ಹಿಡಿದಿಟ್ಟುಕೊಳ್ಳುತ್ತೆ. ಆವಾಗ ನಾವು ಜಾಸ್ತಿ ದಿವಸಕ್ಕೆ ಒಂದು ಮಳೆ ಬಿದ್ರೆ ಒಂದು ಮೂರು ದಿವಸ ತನಕನು ನಾವು ಆ ಒಂದು ತೇವಾಂಶನ, ಒಂದು ಎರಡೂವರೆ ಎಂಎಂ ಮಳೆ ಇದ್ರೆ ಮೂರು ದಿವಸದವರೆಗೂ ತೇವಾಂಶನ ನಾವು
1: ಕಾಯ್ಕೋಬಹುದು. ಅದೇ ಸಮಯದಲ್ಲಿ ನಿಮ್ದು ಮೊಳಕೆ ಬೀಜ ಹಾಕಿದ್ರೆ ಮೊಳಕೆ
0: ಬಂದ್ಬಿಡುತ್ತೆ, ಇಲ್ಲ ಅಂತಂದ್ರೆ ಆ ಒಂದು ಸಮಸ್ಯೆ ಇಲ್ಲಿ ಮುಖ್ಯವಾಗಿ ಕಾಣಿಸ್ಕೊಳ್ಳುತ್ತೆ.
1: ನಿಮ್ಗೆ ಕನಿಷ್ಠ ಮಳೆ ನಮ್ಗೆ ನಿರೀಕ್ಷೆ ಮಾಡಿದಾಗ ನಿಮ್ ಕನಿಷ್ಠ ಮಳೆ ಬರೋದನ್ನ ನೀವು, ಸಾಕಷ್ಟು ರೈತರು ಇದನ್ನ ಮಾಡೇ ಮಾಡ್ತಾರೆ.
0: ಆದ್ರೆ ಈ ಸಾವಯವ ಪದಾರ್ಥನ ಸೇರಿಸೋದು ತುಂಬಾ ಕಡಿಮೆ ಆಗಿದೆ ಇತ್ತೀಚೆಗೆ, ಅದು ಮೇನ್ ಕನ್ಸರ್ನ್.
1: ಅದು ಅಂದ್ರೆ ಅದನ್ನು ಸೇರಿಸ್ಕೊಂಡು ಹೋದ್ರೆ ಇನ್ನೂ ಈ ಮೂರ್ ದಿನದಲ್ಲಿ ನಮ್ಗೆ ಏನ್ ತಂಪು ಇರ್ತದಲ್ಲ, ತೇವಾಂಶ ಇರ್ತಲ್ಲ, ಅದು ಇನ್ನೊಂದ್ ಮೂರ್ ದಿನ ಜಾಸ್ತಿ ಆಗುತ್ತೆ.
0: ಹೌದು.
1: ಈಗ ಭಾರತದಲ್ಲಿ ಒಣಭೂಮಿ ಕೃಷಿ ಅಗತ್ಯತೆ ಎಷ್ಟಿದೆ ಡಾಕ್ಟರ್ ಸ್ವಾಮಿ ಅವರೇ?
0: ಯಾನೇಕೆ ಅಂತಂದ್ರೆ ಭಾರತದಲ್ಲಿ ಈ ಒಂದು ಒಣಭೂಮಿ ಕೃಷಿ ಅತಿ ಹೆಚ್ಚಾಗಿದೆ. ಕೃಷಿ ಭೂಮಿಗಳಲ್ಲೇ ಒಣಭೂಮಿ ಕೃಷಿನೇ ಅತಿ ಹೆಚ್ಚಾಗಿರೋದು. ಯಾಕೆ ಅಂತಂದ್ರೆ ಶುಷ್ಕ, ಅರೆ ಆರ್ಧ ಅಥವಾ ಆರ್ಧ ಅಂತ ಎಂಬ ಮೂರು ಪ್ರಮುಖ ಹವಾಮಾನ ವಲಯಗಳಿದ್ದಾವೆ. ಆದ್ದರಿಂದ ಭಾರತದಲ್ಲಿ ಕೃಷಿ ನೀರಾವರಿಗಿಂತ ಹೆಚ್ಚಿಗಿಂತ ಪ್ರದೇಶಗಳಲ್ಲಿ ಮಳೆಯ ನೀರನ್ನೇ ಅವಲಂಬಿತವಾಗಿರುವಂತದ್ದು. ಈ ಒಣಭೂಮಿ ಕೃಷಿಯು ಸುಮಾರು 66% 60-70 ಭಾಗದಷ್ಟು ಭೂ ಪ್ರದೇಶವನ್ನು ಆವರಿಸಿದೆ ನಮ್ಮ ಭಾರತ ದೇಶದಲ್ಲಿ. ಹಾಗಾಗಿ ನಮ್ಮ ಉತ್ಪಾದಕತೆಯನ್ನು ಹೆಚ್ಚಿಸಬೇಕು ಅಂತಂದ್ರೆ ಈ ಒಣಭೂಮಿಯ ಕೃಷಿಯ ಒಂದು ಮಣ್ಣಿನ ಒಂದು ಅಭಿವೃದ್ಧಿ ಆಗಬೇಕು, ಮಣ್ಣು ಸಮತೋಲದಲ್ಲಿರಬೇಕು. ದೇಶದ ಸಮತೋಲಿತ ಆರ್ಥಿಕ ಮತ್ತು ಕೃಷಿ ಬೆಳವಣಿಗೆಗೆ ಒಣಭೂಮಿ ಕೃಷಿಗೆ ಹೆಚ್ಚಿನ ಆದ್ಯತೆ ನೀಡೋದು ಅಗತ್ಯ ಆಗಿದೆ. ಒಣಭೂಮಿ ಕೃಷಿಯಲ್ಲಿ ಹೆಚ್ಚಾಗಿ ತಂಬಾಕು, ಎಣ್ಣೆಕಾಳುಗಳು, ಬೆಳೆಕಾಳುಗಳು, ವಾಣಿಜ್ಯ ಬೆಳೆಗಳು ತುಂಬಾ ಮುಖ್ಯವಾಗಿ ಬೆಳೀತಾರೆ. ಹಾಗಾಗಿ ನಮ್ಮ ಭಾರತ ಕೃಷಿಯನ್ನು ರಫ್ತು ಮುಖಿಯಾಗಲು ನಮ್ಮ ಭಾರತ ದೇಶದ ಬೇರೆ ದೇಶಕ್ಕೆ ಇವಾಗೆಲ್ಲ

0: ನೀವು ಕೇಳಿಸ್ಕೊಳ್ತಿರ್ಬೋದು, ನಮ್ಮ ದೇಶದಲ್ಲಿ ದ್ವಿದಳ ಧಾನ್ಯಗಳ ಬೆಳೆ ಕಡಿಮೆ ಬೆಳೀತಾ ಇದ್ದಾರೆ, ಎಣ್ಣೆ ಕಾಳುಗಳ ಬೆಳೆಗಳು ನಾವೆಲ್ಲ ಬೇರೆ ದೇಶದಿಂದ ಆಮದು ಮಾಡ್ಕೋತಾ ಇದ್ದೀವಿ. ಇದನ್ನ ನಮ್ಮ ದೇಶದಲ್ಲಿ ಬೆಳೆದು ಸಮೃದ್ಧವನ್ನಾಗಿ ಮಾಡಿದ್ರೆ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಮಾಡಿ ಏನು ರಫ್ತು ಮಾಡಿ ನಮ್ಮ ದೇಶದ ಆರ್ಥಿಕತೆಯನ್ನು ಜಾಸ್ತಿ ಮಾಡಬಹುದು. ಹಾಗಾಗಿ ನಮ್ಮ ದೇಶದ ಆರ್ಥಿಕತೆಯ ವಿಷಯದಲ್ಲೂ ಒಣಭೂಮಿ ಕೃಷಿಯಲ್ಲಿ ತುಂಬಾ ಕೃಷಿಯ ಪ್ರಾಮುಖ್ಯತೆ ಇದೆ.
1: ಸರ್ಕಾರ ಕೂಡ ಈಗ ಡ್ರೈಲ್ಯಾಂಡ್ ಫಾರ್ಮಿಂಗ್ ಅಂದ್ರೆ ಒಣ ಬೇಸಾಯ ಪದ್ಧತಿ ಅನುಸರಿಸಿ ಮತ್ತೆ ಇದು ಇನ್ನು ತಮಿಳಿಗೆ ಈಗ ಈಗಾಗಲೇ ಆಮದು ಮಾಡಿಕೊಳ್ಳುತ್ತಿರುವಂತಹ ದವಸ ಧಾನ್ಯಗಳು, ಬೇಳೆಕಾಳುಗಳು, ಎಣ್ಣೆ, ಇವು ಅವುಗಳನ್ನು ಕಡಿಮೆ ಮಾಡಬಹುದು. ಹಾಗಾಗಿ ನಮ್ಮ ದುಡ್ಡು ವಿದೇಶಕ್ಕೆ ಹೋಗೋದನ್ನ ನಾವು ತಡೆ ಹಿಡ್ಕೋಬಹುದು, ಜೊತೆಗೆ ನಾವೇ ರಫ್ತು ಮಾಡಬಹುದಲ್ಲ ಜಾಸ್ತಿ ಬೆಳೆದ. ಹಾಗಾಗಿ ನಮ್ಮ ರೈತರು ಈ ಬೆಳೆ ಬರಲ್ಲ ಅಂತ ವಿಷಯ ಅಲ್ಲ, ಇದು ಸ್ವಲ್ಪ ಕಾಳಜಿ ತಗೊಂಡ್ರೆ ನಮಗೆ ಬೆಳೆ ಕೈ ಕೊಡ್ತದೆ, ನಮ್ಗೆ ಒಳ್ಳೆ ಕೈ ಹಿಡಿತದೆ. ಇದು ಈಗ ಡಾಕ್ಟರ್ ಸೌಮ್ಯ ಅವರೇ, ಒಣಭೂಮಿ ಕೃಷಿಯಲ್ಲಿ ತಂತ್ರಜ್ಞಾನದ ಮಹತ್ವದ ಕುರಿತು ಮಾಹಿತಿ ಮಾಡಿಕೊಡಿ. ಏನೇನು ತಂತ್ರಜ್ಞಾನ ಇಲ್ಲಿ ಬಳಸಬೇಕಾಗುತ್ತೆ?
0: ಕೃಷಿಯನ್ನ ರೈತರಿಗೆ ನಾವು ಹೇಳ್ಕೊಡ್ಬೇಕಾಗಿಲ್ಲ. ಕೃಷಿ ಅನ್ನೋದು ರೈತರಿಗೆ ತುಂಬಾ ಮುಖ್ಯವಾಗಿ ಮೊದಲಿನಲ್ಲೂ ಗೊತ್ತಿರುವಂತದ್ದು. ಕೆಲವೊಂದು ತಂತ್ರಜ್ಞಾನಗಳನ್ನ ಅವರು ಅಲ್ಲಿ ಅಳವಡಿಸಿಕೊಳ್ಬೇಕಾಗುತ್ತೆ. ಮುಖ್ಯವಾಗಿ ಭೂಮಿ ಸಿದ್ಧತೆ, ತ್ವರಿತ ಭೂಮಿ ಸಿದ್ಧತೆ ಮತ್ತೆ ಬಿತ್ತನೆ ವಿಧಾನಗಳನ್ನ ಮಾಡ್ಕೋಬೇಕು. ಯಾಕಂದ್ರೆ ಕಡಿಮೆ ಬೀಳುವ ಮಳೆಯಲ್ಲಿ ನಾವು ಆ ಒಂದು ಬೆಳೆಯನ್ನ ಬೆಳಿಬೇಕಾಗಿರುತ್ತೆ. ಎರಡನೇದು, ಸುಧಾರಿತ ಬೆಳೆ ತಳಿಗಳ ಬಳಕೆಯನ್ನ ಮಾಡಬೇಕು. ಇತ್ತೀಚೆಗೆ ಈ ಒಂದು ಬರ ನಿರೋಧಕ ತಳಿಗಳು ಅಂತ ಬಿಡುಗಡೆ ಮಾಡ್ತಾ ಇದ್ದಾರೆ, ಸಂಶೋಧನೆನೂ ಆಗ್ತಿದೆ, ಬಿಡುಗಡೆ ಆಗಿದೆ. ಇವಾಗ ರಾಗಿಯಲ್ಲಂತೆ ತಗೊಳ್ಳಿ, ಇವಾಗ ಮಳೆ ತುಂಬಾ ಲೇಟ್ ಆಗಿದೆ, ತುಂಬಾ ಇವಾಗ ಆಗಸ್ಟ್ ಆದ್ರೂ ಮಳೆ ಬಂದಿಲ್ಲ. ಆಗಸ್ಟ್ ಕೊನೆಯವರೆಗೂ ಬಿತ್ತನೆ ಮಾಡುವಂತಹ ಬಿತ್ತನೆ ಬೀಜಗಳಿದಾವೆ ಅವೆಲ್ಲ
1: ಈ ತರ ಏನು ಡಿಲೇಡ್ ಮಾನ್ಸೂನ್.
0: ಹೌದು ಹೌದು,
1: ಅಂದ್ರೆ ಮಳೆ ಬರದ ತಡ ಆದಾಗ ನೀವು ಜಾಗ್ರತೆ ವಹಿಸಿ.
0: ಜಾಗ್ರತೆ ಯಾವ ತರ ಬಿತ್ತನೆ ಮಾಡಬೇಕು? ಇವಾಗ ಮಳೆ ಬರ್ಲಿಲ್ಲ ಜೂನ್ ಅಲ್ಲಿ, ಆ ಟೈಮಲ್ಲಿ ಬಿತ್ತನೆ ಆಗ್ಲಿಲ್ಲ, ರಾಗಿ ಬಿತ್ತನೆ ಮಾಡಕ್ ಆಗ್ಲಿಲ್ಲ ಅಂತಂದ ತಕ್ಷಣ ರಾಗಿನೇ ಬೆಳೆಯಕ್ ಆಗಲ್ಲ ಅಂತ ಏನಿಲ್ಲ. ಆ ಒಂದು ತಡವಾದ ಮಳೆಗೆ ಸೂಕ್ತವಾಗಿರುವಂತಹ ತಳಿಗಳನ್ನ ಮತ್ತೆ ಬರ ನಿರೋಧಕತೆ ಇರುವಂತಹ ತಳಿಗಳನ್ನ ಬಿಡುಗಡೆ ಮಾಡಿದರೆ ಅಂತ ತಳಿಗಳ ಬಗ್ಗೆ ಜ್ಞಾನ ತಗೊಂಡು ಅದನ್ನ ಅಂತಹ ತಳಿಗಳ ಬಳಕೆ ಮಾಡಬೇಕು. ನೀರಿನ ಸಮರ್ಪಕ ಬಳಕೆ ಮಾಡಬೇಕು. ಈ ಒಣಭೂಮಿ ಕೃಷಿಯಲ್ಲಿ ನೀರೇ ಪ್ರಮುಖವಾಗಿ ತುಂಬಾ ಲಿಮಿಟೇಷನ್ ಇರುವಂತದ್ದು. ನೀರಿನ ಸಮರ್ಪಕ ಬಳಕೆನೆ ಮಾಡಬೇಕು, ನೀರು ಸಂಗ್ರಹಣೆ ಮಾಡಬೇಕು, ಮಣ್ಣಿನ ಸಂರಕ್ಷಣಾ ಕ್ರಮಗಳನ್ನ ಖಂಡಿತವಾಗಲೂ ಇಲ್ಲಿ ಮಾಡಲೇಬೇಕಾಗಿರುವಂತದ್ದು. ಮಣ್ಣಿನ ಸಂರಕ್ಷಣಾ ಕ್ರಮಗಳು ಅಂತ ಯಾವ್ದಂದ್ರೆ ಭೂಮಿ ಸಮತಟ್ಟು ಮಾಡುವುದು, ಇಳಿಜಾರು ನಿರ್ವಹಣೆ ಮಾಡುವಂತದ್ದು, ಸಂರಕ್ಷಣಾ ಉಳುಮೆಯನ್ನ ಮಾಡುವಂತದ್ದು, ಟೆರೇಸಿಂಗ್ ಅಂತ ಹೇಳ್ತಾರೆ. ಈಗ ಇಳಿಜಾರು ಭೂಮಿ ಇಲ್ಲಿದ್ರೆ ಮೆಟ್ಟಿಲು ಕೃಷಿ ಅಂತ ಹೇಳ್ತಾರೆ, ಅಂತವುಗಳನ್ನ ಅಳವಡಿಸಿಕೊಳ್ಳುವಂತದ್ದು ತುಂಬಾ ಮುಖ್ಯವಾಗಿರುತ್ತೆ. ಅದೇ ರೀತಿ ಇನ್ನೊಂದು ತಾಂತ್ರಿಕತೆ ಇತ್ತೀಚಿನ ದಿನಗಳ ಎಲ್ಲ ರೈತರು ಅಳವಡಿಸಿಕೊಳ್ತಿದ್ದಾರೆ, ಹನಿ ನೀರಾವರಿ ಪದ್ಧತಿ. ನೀರನ್ನ ಆದಷ್ಟು ಕಡಿಮೆ ಬಳಕೆ ಮಾಡಿ ಯಾವ ಹಂತದಲ್ಲಿ ನೀರು ಕೊಟ್ರೆ ಆ ಬೆಳೆಗೆ ತುಂಬಾ ಉಪಯುಕ್ತವಾಗುತ್ತದೆ ನೋಡ್ಕೊಂಡು ನಾವು ಬೆಳೆಗಳಿಗೆ ನೀರು ಕೊಟ್ಟರೆ ನೀರಿನ ಸಂರಕ್ಷಣೆ ಆಗುತ್ತೆ. ಜೊತೆಗೆ ನೀರಿನ ನಷ್ಟ ಮಾಡುವಂತದನ್ನ ಕಡಿಮೆ ಮಾಡಬೇಕು, ಬೆಳೆ ಪರಿವರ್ತನೆ ಮಾಡಬೇಕು, ಮಿಶ್ರ ಬೆಳೆ ಅಥವಾ ಮಿಶ್ರ ಕೃಷಿ ಪದ್ಧತಿ ಇವಕ್ಕೆಲ್ಲ ಏನು ಅಂತಂದ್ರೆ ಒಂದು ಸಮಗ್ರ ನಿರ್ವಹಣೆ ಮಾಡಿದಾದಲ್ಲಿ ಮಾತ್ರ ನಾವು ಖಂಡಿತವಾಗಲೂ ಈ ಒಣಭೂಮಿ ಕೃಷಿಯಲ್ಲೂ ಒಳ್ಳೆ ಬೆಳೆಯನ್ನ ತೆಗೆಯಬಹುದಾಗಿದೆ.
1: ಇನ್ನೊಂದು ಡಾಕ್ಟರ್ ಸ್ವಾಮಿ ಅವರೇ, ನಾವೇನು ಡ್ರೈಲ್ಯಾಂಡ್ ಫಾರ್ಮಿಂಗ್ ಅಂತೇವಲ್ಲ, ಇದರಲ್ಲಿ ನಾವು ಮುಖ್ಯವಾಗಿ ನಾವು ಯಾವ್ಯಾವ ಥರದ ಕ್ರಮವನ್ನು ಕೈಗೊಂಡ್ರೆ ನಾವು ಸುಗಮವಾಗಿ ನಮ್ಮ ಒಣಭೂಮಿ ಕೃಷಿಯನ್ನು ಮಾಡ್ಕೊಳ್ಬಹುದು?
0: ಈ ಒಣಭೂಮಿ ಕೃಷಿ ಪದ್ಧತಿಯಲ್ಲಿ ಬರೀ ರೈತರ ಪಾಲು ಅಷ್ಟೇ ಅಲ್ಲ, ಇಲ್ಲಿ ಸಂಶೋಧಕರ ಪಾಲು ಇದೆ, ಅದೇ ರೀತಿ ಸರ್ಕಾರದ ಪಾಲು ಇದೆ, ಎಲ್ಲದರದ್ದು ಪಾಲು ಇದೆ. ಏನಕ್ಕೆ ಅಂತಂದ್ರೆ ಈ ಒಣಭೂಮಿ ಕೃಷಿಯಲ್ಲಿ ಬರ ನಿರೋಧಕ ಬೆಳೆಗಳ ಅಭಿವೃದ್ಧಿ ಮಾಡೋದು ತುಂಬಾ ಮುಖ್ಯವಾಗಿದೆ. ಈ ಒಂದು ಬರ ನಿರೋಧಕ ಬೆಳೆಗಳ ಅಂತಂದ್ರೆ ಕಡಿಮೆ ನೀರಿನಲ್ಲೂ ಬೆಳೆಯಬಲ್ಲ ಮತ್ತು ಬರವನ್ನು ತಡೆದುಕೊಳ್ಳುವಂತಹ ಬೆಳೆ ತಳಿಗಳನ್ನು ಅಭಿವೃದ್ಧಿ ಮಾಡಬೇಕು. ಮತ್ತೆ ಎಲ್ಲಾ ಕಡೆನೂ ಎಲ್ಲರೂ ಇದನ್ನ ಜವಾಬ್ದಾರಿಯಾಗಿ ತಗೊಂಡು ಮಣ್ಣಿನ ಒಂದು ಸವೆತ ಏನಾಗುತ್ತೆ ಅದನ್ನ ನಿಯಂತ್ರಣ ಮಾಡ್ಕೋಬೇಕು, ಹೊಸ ತಂತ್ರಜ್ಞಾನಗಳ ಅಳವಡಿಕೆಯನ್ನ ಮಾಡ್ಕೋಬೇಕು, ಮತ್ತೆ ಸುಧಾರಿತ ಕೃಷಿ ವಿಧಾನಗಳನ್ನ ಬಳಕೆ ಮಾಡಬೇಕು. ಇದೆಲ್ಲ ಮಾಡಿದಾದಲ್ಲಿ ನಾವು ಇದು ಬರೀ ರೈತರೇ ಮಾಡಬೇಕಾಗಿರುವಂತದ್ದಲ್ಲ, ಎಲ್ಲರ ನಾಗರಿಕರ ಜವಾಬ್ದಾರಿಯಾಗಿದೆ. ಈ ಒಂದು ಒಣಭೂಮಿ ಕೃಷಿಯನ್ನ ನಾವು ಅಭಿವೃದ್ಧಿ ಮಾಡಬೇಕು ಅಂತಂದ್ರೆ ಎಲ್ಲರ ಜವಾಬ್ದಾರಿಯಾಗಿದೆ.
1: ಅಂದ್ರೆ ಈಗ ಒಣ ಬೇಸಾಯದಲ್ಲಿ ನಾವು ಸುಧಾರಿತ ಕೃಷಿ ವಿಧಾನಗಳನ್ನ ಬಳಕೆ ಮಾಡಬೇಕು.
0: ಹೌದು ಹೌದು,
1: ಅವುಗಳ ಬಗ್ಗೆ ಸ್ವಲ್ಪ ಹೇಳಿ, ಏನೇನ್ ಬರ್ತದೆ ಆ ಸುಧಾರಿತ ಕೃಷಿ ವಿಧಾನಗಳು?
0: ಸುಧಾರಿತ ಕೃಷಿ ವಿಧಾನಗಳು ಅಂದ್ರೆ ಸರಿಯಾದ ಸಮಯದಲ್ಲಿ ಉಳುಮೆ ಮಾಡುವಂತದ್ದು. ಇವಾಗ ಈ ಒಂದು ಒಣಭೂಮಿ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ಕಡಿಮೆ ಮಾಡಬೇಕು ಅಂತಂದ್ರೆ ಮಾಗಿ ಉಳುಮೆ ನೀವು ಕೇಳಿರ್ಬೋದು, ಮಾಗಿ ಉಳುಮೆ ಮಾಡಲೇಬೇಕು. ಮಾಗಿ ಉಳುಮೆ ಮಾಡಿದ್ದಾದಲ್ಲಿ ಅಲ್ಲಿ ಆದಷ್ಟು ಕೆಲವೊಂದು ಕೀಟಗಳ ನಾಶ ಆಗುತ್ತೆ, ನಾವು ಆಟೋಮೆಟಿಕ್ ಆಗಿ ಒಂದು ಕೀಟಗಳ ಬಾಧೆಯನ್ನ ಕಡಿಮೆ ಮಾಡ್ಕೋಬಹುದು. ಸೂಕ್ತ ಸಮಯದಲ್ಲಿ ಬಿತ್ತನೆ ಮಾಡುವಂತದ್ದು, ಸಮರ್ಪಕ ಗೊಬ್ಬರ ನಿರ್ವಹಣೆ. ಗೊಬ್ಬರ ನಿರ್ವಹಣೆ ಅಂತಂದ್ರೆ ಗೊಬ್ಬರ ಅಂತಂದ ತಕ್ಷಣ ಬರೀ ರಾಸಾಯನಿಕ ಗೊಬ್ಬರಗಳಿಂದ ಅಷ್ಟೇ ಪೋಷಕಾಂಶಗಳು ಸಿಗ್ತಿರೋದಲ್ಲ, ಕಾಂಪೋಸ್ಟು, ತಿಪ್ಪೆ ಗೊಬ್ಬರ ಅಥವಾ ಹಸಿರೆಲೆ ಗೊಬ್ಬರ ಎಲ್ಲದರಲ್ಲೂ ನಾವು ತಗೋಬಹುದಾಗಿ

0: ಇದೆ, ಜೊತೆಗೆ ಸೂಕ್ತ ಬೆಳೆ ಪದ್ಧತಿಗಳು, ದ್ವಿದಳ ಬೆಳೆ ಪದ್ಧತಿಗಳು, ದ್ವಿಬೆಳೆ ಪದ್ಧತಿಗಳು, ಸಾಲು ಬೆಳೆ ಪದ್ಧತಿಗಳು, ಈ ಪದ್ಧತಿಗಳನ್ನೆಲ್ಲ ಮಾಡುವಂಥದ್ದು, ಪ್ರದೇಶಕ್ಕೆ ಅನುಗುಣವಾದ ಉತ್ತಮ ಬೆಳೆ ಮಾದರಿಯನ್ನು ಆಯ್ಕೆ ಮಾಡುವಂಥದ್ದು, ಮತ್ತೆ ಕಳೆ ನಿಯಂತ್ರಕ ಪರಿಣಾಮಕಾರಿಯಾಗಿ ಮಾಡುವಂಥದ್ದು, ಮತ್ತೆ ಸೂಕ್ತ ಸಸ್ಯ ಸಂರಕ್ಷಕ ಕ್ರಮಗಳನ್ನು ನಾವು ತಗೋಬೇಕಾಗತ್ತೆ. ನಾವು ಸುಮ್ಸುಮ್ನೆ ಯಾವುದೋ ಒಂದು ರಾಸಾಯನಿಕಗಳು ಅಥವಾ ಕೆಮಿಕಲ್ಸ್ನ ತಗೊಬಂದು ಸ್ಪ್ರೇ ಮಾಡೋದಾಗ್ಲಿ ಅದನ್ನ ಮಾಡೋದಲ್ಲ, ತಿಳ್ಕೊಂಡು ಸೂಕ್ತವಾಗಿ ಮಾಡಿದ್ರೆ ನಾವು ಖಂಡಿತವಾಗ್ಲೂ ಇದನ್ನ ಒಣ ಬೇಸಾಯ ಕೃಷಿಯನ್ನ ಮಾಡಬಹುದಾಗಿದೆ.
1: ಈಗ ಒಣ ಬೇಸಾಯದಲ್ಲಿ ನಾವು ನೀರಿನ ಸಮರ್ಥ ನಿರ್ವಹಣೆಯ ಬಗ್ಗೆ ಬೇರೆ ಬೇರೆ ಕ್ರಮ ಇರ್ತದಲ್ಲ, ಅವುಗಳ ಬಗ್ಗೆ ಹೇಳಿ, ಯಾವ್ಯಾವ ನೀರಿನ ಸಮರ್ಥ ಕ್ರಮಗಳಿದಾವೆ ಅವುಗಳ ಬಗ್ಗೆ ಹೇಳಿ ಡಾಕ್ಟರ್ ಸಂಧ್ಯಾ ಅವರೇ.
0: ಈ ಒಂದು ಒಣ ಭೂಮಿ ಕೃಷಿಯಲ್ಲಿ ನೀರನ್ನ ಸಂರಕ್ಷಣೆ ಮಾಡಿದ್ದಷ್ಟು ತುಂಬಾನೇ ಅಲ್ಲಿ ಅನುಕೂಲಗಳು ಬಂದೇ ಬರ್ತವೆ. ಒಂದು ಮುಖ್ಯವಾಗಿರುವಂತದ್ದು ಹನಿ ನೀರಾವರಿ ಪದ್ಧತಿ. ಹನಿ ನೀರಾವರಿ ಪದ್ಧತಿಯಲ್ಲಿ ಏನು, ಸಸ್ಯದ ಬೇರಿನ ಭಾಗಕ್ಕೆ ಡೈರೆಕ್ಟ್ ಆಗಿ ನೇರವಾಗಿ ಒಂದು ನೀರನ್ನ ಇದು ಪೂರೈಕೆ ಮಾಡುವಂಥದ್ದು. ಎರಡನೇದಾಗಿ ತುಂತುರು ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಳ್ಳುವಂಥದ್ದು. ಮೂರನೇದು ಮಳೆ ನೀರು ಸಂಗ್ರಹಣೆ ಮಾಡುವಂಥದ್ದು. ಕೃಷಿ ಹೊಂಡಗಳ ಒಂದು ನಿರ್ಮಾಣ. ಈ ಕೃಷಿ ಹೊಂಡಗಳ ಬಗ್ಗೆ ಇವಾಗ ಕೃಷಿ ಹೊಂಡ ಭಾಗ್ಯ ಅಂತಲೇ ಸರ್ಕಾರದ ಕಡೆಯಿಂದ ಅದನ್ನು ಕೊಡ್ತಾ ಇದ್ದಾರೆ, ಅದನ್ನು ಅಳವಡಿಸಿಕೊಳ್ಳುವಂಥದ್ದು. ನಾಲ್ಕನೇದು ಮಲ್ಚಿಂಗ್ ಅಥವಾ ಹೊದಿಕೆಯನ್ನು ನಾವು ಮಾಡಿಕೊಳ್ಳುವಂಥದ್ದು. ಮತ್ತು ಬೆಳೆ ಆಧಾರಿತ ನೀರಾವರಿ ವೇಳಾಪಟ್ಟಿ. ಈಗ ರಾಗಿ ಅಂತಂದ್ರೆ ರಾಗಿ ಕವಲೊಡೆಯುವ ಟೈಮಲ್ಲೇ ನೀರು ತುಂಬಾ ಮುಖ್ಯ ಬೇಕಾಗಿರುತ್ತೆ. ಅದು ಬಿಟ್ಟು ಆ ಕವಲೊಡೆಯುವ ಟೈಮಲ್ಲಿ ಬಿಟ್ಟು ಬೇರೆ ಟೈಮಲ್ಲಿ ಕೊಟ್ರೆ ಅದಕ್ಕೆ ಯೂಸ್ಫುಲ್ ಆಗಿರಲ್ಲ. ಅಂದ್ರೆ ಯಾವ ಹಂತದಲ್ಲಿ ಯಾವ ಟೈಮಲ್ಲಿ ನಾವು ನೀರನ್ನ ಕೊಡ್ಬೇಕು ಅನ್ನೋದನ್ನ ಒಂದು ವೇಳಾಪಟ್ಟಿ ಮಾಡಿಕೊಂಡು ನೀರನ್ನು ಕೊಟ್ರೆ ಖಂಡಿತವಾಗ್ಲೂ ನೀರನ್ನ ಸಂರಕ್ಷಣೆ ಮಾಡಬಹುದು. ಮಣ್ಣಿನ ತೇವಾಂಶವನ್ನ ಸಂರಕ್ಷಣೆ ಮಾಡೋದು ತುಂಬಾ ಮುಖ್ಯವಾಗಿದೆ. ಈ ಒಂದು ಭೂಮಿಯ ಮಣ್ಣೇ ಮುಖ್ಯವಾಗಿರುವಂತದ್ದು ಕೃಷಿಯಲ್ಲಿ, ಹಾಗಾಗಿ ತೇವಾಂಶವನ್ನು ಸಂರಕ್ಷಣೆ ಮಾಡುವಂಥದ್ದು, ಸೂಕ್ತ ಬೆಳೆಗಳ ಆಯ್ಕೆ ಮಾಡುವಂಥದ್ದು. ಇವಾಗ ಈ ಒಂದು ಇತ್ತೀಚಿನ ದಿನಗಳಲ್ಲಿ ಈ ಬರ ಬಂದಿದೆ, ತೊಗರಿಯನ್ನ ಈ ಕಡೆ ಪ್ರದೇಶಗಳಲ್ಲಿ ಬಿತ್ತನೆ ಮಾಡಕ್ ಆಗ್ಲಿಲ್ಲ, ತೊಗರಿ ಬಿಟ್ಟು ಬೇರೆ ಬೆಳೆ ಯಾವ್ದು ಬೆಳಿಬಹುದು ಅನ್ನೋದನ್ನ ನಾವು ಆಯ್ಕೆ ಮಾಡಿಕೊಂಡು ಆ ಒಂದು ಒಣಭೂಮಿ ಕೃಷಿಯನ್ನ ಮಾಡಬೇಕಾಗತ್ತೆ.
1: ತುಂಬಾ ಸಂತೋಷ ಡಾಕ್ಟರ್ ಸಂಧ್ಯಾ ಕೆಯವರೇ. ಈಗ ನಾವು ಒಣ ಬೇಸಾಯ ಅಥವಾ ಒಣ ಕೃಷಿ ಬೇಸಾಯ ಮಾಡಬೇಕಾದ್ರೆ ಕೆಲವು ಸವಾಲುಗಳು ಕೂಡ ಇರುತ್ತೆ. ಈ ಸವಾಲುಗಳನ್ನ ನಾವು ಹೇಗೆ ನಿರ್ವಹಣೆ ಮಾಡಬೇಕು, ಯಾವ್ಯಾವ ಸವಾಲು, ಅದ್ರ ಬಗ್ಗೆನು ಕೂಡ ಹೇಳಿ.
0: ಒಣ ಭೂಮಿ ಕೃಷಿಯಲ್ಲಿ ಮುಖ್ಯವಾಗಿರುವಂತ ಸವಾಲು ಅಂತಂದ್ರೆ ನೀರಿನ ಕೊರತೆ. ಅದರಿಂದಾಗ್ಲೇನೆ ಅದನ್ನ ಒಣ ಭೂಮಿ ಕೃಷಿ ಅಂತ ಹೇಳ್ತೀವಿ. ನೀರನ್ನ ಸಮರ್ಪಕವಾಗಿ ಹೇಗೆ ಬಳಸಬೇಕು, ಅನೇಕ ತಂತ್ರಜ್ಞಾನಗಳಿದಾವೆ. ಈಗಾಗ್ಲೇ ನಾನು ಹೇಳಿದೆ, ಹೊಂಡ ಮಾಡಿಕೊಳ್ಳುವಂಥದ್ದು ಅಥವಾ ಮಣ್ಣಿನ ಒಂದು ಆರೋಗ್ಯನ ಹೆಚ್ಚಿಸಿಕೊಳ್ಳುವಂಥದ್ದು ಅಥವಾ ನೀರಿನ ಒಂದು ಸಂಗ್ರಹಣೆ ಮಾಡಿಕೊಳ್ಳುವಂಥದ್ದು ಮಳೆ ನೀರನ್ನ, ಇವೆಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ನಾವು ನೀರಿನ ಕೊರತೆಯನ್ನ ನಿರ್ವಹಣೆ ಮಾಡಬಹುದು. ಆಮೇಲೆ ದೇಶದ ಅಭಿವೃದ್ಧಿ ಅಗತ್ಯಗಳನ್ನು ಪೂರೈಸಲು ಕೃಷಿ ಯೋಗ್ಯ ಭೂಮಿಯ ಪ್ರಮಾಣ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಅದರಲ್ಲೂ ಈ ಒಣಭೂಮಿ ಕೃಷಿ ಭವಿಷ್ಯವು ಅದರ ಸಮರ್ಪಕ ನಿರ್ವಹಣೆಯ ಮೇಲೇನೆ ಅವಲಂಬಿತವಾಗೋದು. ನಾವು ಯಾವುದೆಲ್ಲ ತಂತ್ರಜ್ಞಾನಗಳನ್ನ ಬಳಸಿಕೊಂಡು ಈ ಒಂದು ಒಣಭೂಮಿ ಕೃಷಿಯನ್ನ ನಾವು ನಿಯಂತ್ರಣ ಮಾಡ್ತೀವಿ ಅಥವಾ ನಿರ್ವಹಣೆ ಮಾಡ್ತೀವಿ, ಅದರ ಮೇಲೆ ನಾವು ಒಂದಷ್ಟು ಬೆಳೆಗಳನ್ನ ನಾವು ಉತ್ಪಾದಕತೆ ಮಾಡಬಹುದು. ಅನೇಕ ಸವಾಲುಗಳು ಪ್ರತಿಯೊಂದು ತಂತ್ರಜ್ಞಾನದಲ್ಲಿದ್ದಾವೆ. ಆ ಸವಾಲುಗಳನ್ನ ಯಾವ ರೀತಿ ಎದುರಿಸಿ ನಾವು ಆ ಒಂದು ಕೃಷಿ ಪದ್ಧತಿಗಳನ್ನ ಉಳಿಸಿಕೊಂಡಿದ್ದೆ ಅದಲ್ಲಿ ಖಂಡಿತವಾಗ್ಲೂ ನಾವು ಆ ಒಂದು ಕೃಷಿ ಪದ್ಧತಿಯನ್ನು ಉಳಿಸಬಹುದು. ಈಗ 1960ರ ದಶಕದಲ್ಲಿ ಹಸಿರು ಕ್ರಾಂತಿಯಾಗಿ ಮುಖ್ಯವಾಗಿ ಸುಧಾರಿತ ಬೆಳೆ ಪದ್ಧತಿಗಳ ಬೆಳವಣಿಗೆಗೆ ಅಥವಾ ಅಭಿವೃದ್ಧಿಗೆ ಒತ್ತು ನೀಡಿತ್ತು. ಆದರೆ ಇಂದಿನ ಅಗತ್ಯವು ವಿಶೇಷವಾಗಿ ಶುಷ್ಕ ಪ್ರದೇಶಗಳಲ್ಲಿ ದೀರ್ಘಕಾಲಿಕ ಅಥವಾ ಸುಸ್ಥಿರ ಕೃಷಿ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ.
1: ಒಟ್ಟಾರೆ ಹೇಳ್ಬೇಕಾದ್ರೆ ಈಗ ಒಣ ಬೇಸಾಯ ಅಥವಾ ಡ್ರೈಲ್ಯಾಂಡ್ ಫಾರ್ಮಿಂಗ್ ಏನ್ ನಾವು ಹೇಳ್ತೇವೆ, ಇಲ್ಲಿ ನಮ್ಮ ರೈತರು ನೀರಿನ ಕಾಳಜಿ ವಹಿಸಬೇಕಾಗುತ್ತೆ, ನೀರನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಾಗಿದೆ. ಇದ್ದ ನೀರಿನಲ್ಲೇ ನಾವು ನಮ್ಮ ದಿನವನ್ನ ಕಳಿಬೇಕು, ನಮ್ಮ ಬೆಳೆನ ಬೆಳೆಬೇಕು, ವಿಚಾರ ಮಾಡಬೇಕು. ಅಥವಾ ಈಗ ಏನೂ ಮಳೆಲೇ ಬಂದಿಲ್ಲಪ್ಪ ಅಂದ್ರೆ ನಾವು ಪರ್ಯಾಯ ಮಾರ್ಗ ಉಪಕಸಬನ್ನ ನಾವು ಆಯ್ಕೆ ಮಾಡ್ಕೋಬೇಕು.
0: ಈ ಒಂದು ನಿಟ್ಟಿನಲ್ಲಿ ಸಮಗ್ರ ಒಂದು ಕೃಷಿ ಪದ್ಧತಿಗಳು, ಸಮಗ್ರ ಕೃಷಿ ಪದ್ಧತಿಗಳು ತುಂಬಾ ಮುಖ್ಯವಾಗಿ ನಮಗೆ IFS ಅಂತ ಹೇಳ್ತೀವಿ. ಆ ಮುಖ್ಯವಾಗಿ ತುಂಬಾ ಈಗ ಕೃಷಿಯನ್ನೇ ಅವಲಂಬಿತವಾಗಿ ರೈತರು ಒಂದಷ್ಟು ಬೆಳೆಗಳನ್ನ ಬೆಳೆಯಕ್ಕಾಗಲ್ಲ. ಆವಾಗ ಹೈನುಗಾರಿಕೆ ಇದ್ರೆ ಅಥವಾ ಕೋಳಿ ಸಾಕಾಣಿಕೆ ಇದ್ರೆ ಜೇನು ಕೃಷಿ, ಅದರಿಂದ ಆದಾಯನ ಮಾಡ್ಕೋಬಹುದು.
1: ಉಪಕಸಬನ್ನ ನೀವು ಸ್ವಲ್ಪ ಗಮನ ಹರಿಸಬೇಕು. ಅದರಿಂದ ನೀವು ಸ್ವಲ್ಪ ಏನು ಸಮಯನು ನಿಮ್ಗೆ ಇರುತ್ತೆ, ಆ ಸಮಯನ ವಿನಿಯೋಗ ಮಾಡ್ಕೋಬಹುದು. ಮತ್ತೆ ಏನೂ ಇಲ್ಲಲ್ಲ ಮಾಡ್ಲಿಕ್ಕೆ ಅನ್ನೋ ಒಂದು ವಿಚಾರನೂ ಹೋಗುತ್ತೆ. ಆಮೇಲೆ 100ಕ್ಕೆ 100ರಷ್ಟು ಇನ್ಕಮ್ ಸಿಗದೇ ಇರಬಹುದು, ಆದ್ರೆ ಇದು ನಿರಂತರ ನಿಮ್ಗೆ ಸಿಗುತ್ತೆ. ಏನೂ ಇಲ್ಲ ಅನ್ನೋದಕ್ಕಿಂತ ಸಿಗುತ್ತೆ, ಈ ಬಾರಿ ಸಿಗದೇ ಇರಬಹುದು. ಮತ್ತೆ ನೀವು ಹಂತ ಹಂತವಾಗಿ ಒಂದು ಹೆಜ್ಜೆ ಇಡ್ತೀರಲ್ಲ, ಮತ್ತೆ 1ಕ್ಕೆ 2, 2ಕ್ಕೆ 3 ಹಿಂಗ ಹಾಗೆ ಆಗುತ್ತೆ. ಹಂಗಾಗಿ ಇವತ್ತು ಒಣ ಕೃಷಿ ಬೇಸಾಯದ ಕುರಿತು ತುಂಬಾ ಮಹತ್ವವಾದ ಮಾಹಿತಿ ಅನ್ನೋದು

0: ಸ್ಥಿತಿರಿ ಡಾಕ್ಟರ್ ಸಂಧ್ಯಾ ಕೆಯವರೇ. ಪ್ರಸ್ತುತ ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಯಾಗಿ ಇವತ್ತು ನಮ್ಮ ರೈತ ಬಾಂಧವರಿಗೆ ಒಣ ಕೃಷಿ ಬೇಸಾಯದ ಕುರಿತು ತುಂಬಾ ಸಮಗ್ರವಾಗಿ ಮಾಹಿತಿ ಮಾಡಿಕೊಟ್ರಿ, ತುಂಬಾ ಸಂತೋಷ. ಇನ್ನು ಕೆಲವು ರೈತರು ಇರ್ತಾರೆ ಡಾಕ್ಟರ್ ಸಂಧ್ಯಾ ಅವ್ರ ಜೊತೆಗೆ ಒಣ ಕೃಷಿ ಬಗ್ಗೆ ಮಾಹಿತಿ ಇನ್ನು ಕೇಳ್ಕೊಬೇಕಂತ ಇರ್ತಾರೆ, ಅವರಿಗೆ ತಮ್ಮ ಮೊಬೈಲ್ ಸಂಖ್ಯೆ.
1: ಹೌದು, ನನ್ನ ದೂರವಾಣಿ ಸಂಖ್ಯೆ 9686851307 9686851307.
0: ಧನ್ಯವಾದಗಳು, ನಮಸ್ಕಾರ.
1: ಧನ್ಯವಾದಗಳು.
2: ಪ್ರಧಾನ ಮಂತ್ರಿ ಕಿಸಾನ್.

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ 7:21:08. ಈಗ ಕೇಳಿ ಕಿಸಾನ್ ವಾಣಿ.
1: ಆಕಾಶವಾಣಿ ವಿಜಯಪುರ

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಕೇಳುಗರೆ, ಕಿಸಾನ್ ವಾಣಿಯಲ್ಲಿ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಆನಂತರ ಜನಪದ ಗೀತೆಗಳನ್ನು ಕೇಳುವಿರಿ.
3: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
4: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13-8-2026.
3: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
4: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.
5: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
6: ಸಾಯಿ ಬಾಲ್.
7: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
8: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ.

0: ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ ಸಿಕ್ಬಿದ್ರು.
2: ಅಪರಿಚಿತ ಲಿಂಗ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಹೇ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
5: ವಿಜಯಪುರದ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ PG ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
4: ಹೌದಾ, ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
5: ಹೌದು, ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
6: ಹೌದು, ವಿಜಯಪುರದ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
5: ಕೊನೆಯ ದಿನಾಂಕ 13/8/2026.
6: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.kswu.ac.in.

ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

0: ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಇನ್ನ ಸಮಯ 7:34 ಆಗಲಿದೆ. ಮೊದಲಿಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಅನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ಬೆಂಗಳೂರು, ಈಗ ಒಂದು ಪ್ರಕಟಣೆ. 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನ್ಯಾಯಮಂಡಳಿಗಳ ಸುಧಾರಣಾ ಮಸೂದೆ 2026ಕ್ಕೆ ಸಂಸತ್ತು ಅನುಮೋದನೆ. ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026 ಅಂಗೀಕರಿಸಿದ ಲೋಕಸಭೆ. ಅರುಣಾಚಲ ಪ್ರದೇಶ ಭಾರತದ ಅವಿಭಾಜ್ಯ ಅಂಗ, ವಾಸ್ತವ ಬದಲಿಸಲು ಸಾಧ್ಯವಿಲ್ಲ, ಭಾರತ ಪುನರುಚ್ಚಾರ. ಉಕ್ರೇನ್ ಮೇಲೆ ರಷ್ಯಾ ದಾಳಿ, 9 ನಾಗರಿಕರು ಸಾವು, 24ಕ್ಕೂ ಹೆಚ್ಚು ಜನರಿಗೆ ಗಾಯ. ವಾರ್ತೆಗಳ ವಿವರ. ನ್ಯಾಯಮಂಡಳಿಗಳ ಸುಧಾರಣಾ ಮಸೂದೆ 2026ರನ್ನು ಸಂಸತ್ ಅಂಗೀಕರಿಸಿದೆ. ರಾಜ್ಯಸಭೆಯು ಇಂದು ಈ ಮಸೂದೆಯನ್ನು ಅನುಮೋದಿಸಿತ್ತು. ಲೋಕಸಭೆ ಈಗಾಗಲೇ ಮಸೂದೆಯನ್ನು ಅಂಗೀಕರಿಸಿದೆ. ಕೇಂದ್ರ ಕಾನೂನು ಮತ್ತು ನ್ಯಾಯ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಈ ಮಸೂದೆಯನ್ನು ಮಂಡಿಸಿದರು. ಈ ಮಸೂದೆಯು ದಕ್ಷತೆಯನ್ನು ಸುಧಾರಿಸಲು ಸ್ವಾತಂತ್ರ್ಯ, ಪಾರದರ್ಶಕತೆ ಹಾಗೂ ವಿವಿಧ ನ್ಯಾಯಮಂಡಳಿಗಳ ಅಧ್ಯಕ್ಷರು ಮತ್ತು ಸದಸ್ಯರ ಅರ್ಹತೆ, ನೇಮಕಾತಿ ಮತ್ತು ಸೇವೆಯಲ್ಲಿ ಏಕರೂಪತೆಯನ್ನು ಖಚಿತಪಡಿಸುವುದು ಮತ್ತು ನ್ಯಾಯಮಂಡಳಿಗಳ ಆಡಳಿತ ಮತ್ತು ಕಾರ್ಯನಿರ್ವಹಣೆಯ ಗುರಿಯನ್ನು ಹೊಂದಿದೆ ಎಂದು ಅವರು ಹೇಳಿದ್ದಾರೆ. ನೂತನ ಮಸೂದೆಯು ರಾಷ್ಟೀಯ ನ್ಯಾಯಮಂಡಳಿ ಆಯೋಗವನ್ನು ಸ್ಥಾಪಿಸುವ ನಿಬಂಧನೆಗಳನ್ನು ಹೊಂದಿದೆ. ಅದರ ಅಧ್ಯಕ್ಷತೆಯನ್ನು ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಅಥವಾ ಹೈಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳು ವಹಿಸುತ್ತಾರೆ ಎಂದು ತಿಳಿಸಿದ್ದಾರೆ. ಈ ಸುಧಾರಣೆಯು ನ್ಯಾಯದ ಸುಲಭತೆ, ವ್ಯವಹಾರವನ್ನು ಸುಲಭಗೊಳಿಸುವುದು ಮತ್ತು ಜಾಗತಿಕ ಉತ್ತಮ ಅಭ್ಯಾಸಗಳ ಅಳವಡಿಕೆಯನ್ನು ಉತ್ತೇಜಿಸಲಿದೆ ಎಂದು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಹೇಳಿದ್ದಾರೆ. ಲೋಕಸಭೆಯು ಕೇರಳ ಹೆಸರು ಬದಲಾವಣೆ ಮಸೂದೆ 2026ರನ್ನು ಅಂಗೀಕರಿಸಿದೆ. ಕೇರಳ ರಾಜ್ಯದ ಹೆಸರನ್ನು ಕೇರಳಂ ಎಂದು ಬದಲಾಯಿಸಲು ಈ ಮಸೂದೆ ಪ್ರಯತ್ನಿಸುತ್ತದೆ. ಈ ಕುರಿತು ಕೇರಳ ವಿಧಾನಸಭೆಯು ಜೂನ್ 2024ರಲ್ಲಿ ನಿರ್ಣಯವನ್ನು ಅಂಗೀಕರಿಸಿತು. ಮಸೂದೆಯ ಕುರಿತು ಮಾತನಾಡಿದ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ, ಕೇರಳ ವಿಧಾನಸಭೆಯು 2024ರಲ್ಲಿ ಕೇರಳವನ್ನು ಕೇರಳದಿಂದ ಕೇರಳಂ ಎಂದು ರಾಜ್ಯದ ಹೆಸರನ್ನು ಬದಲಾಯಿಸುವಂತೆ ವಿನಂತಿಸಿ ನಿರ್ಣಯವನ್ನು ಅಂಗೀಕರಿಸಿತ್ತು ಎಂದು ಹೇಳಿದರು. ಮಲಯಾಳಂನಲ್ಲಿ ರಾಜ್ಯದ ಹೆಸರು ಕೇರಳಂ ಎಂದಾಗಿದ್ದು ಸಂವಿಧಾನದಲ್ಲಿ ಅದನ್ನು ಕೇರಳ ಎಂದು ಬರೆಯಲಾಗಿದೆ ಎಂದು ಕಾರಣದಿಂದಾಗಿ ಈ ಸಂಬಂಧ ವಿನಂತಿಯನ್ನು ಮಾಡಲಾಗಿದೆ ಎಂದರು. ಈ ವರ್ಷದ ಫೆಬ್ರವರಿಯಲ್ಲಿ ಕೇಂದ್ರ ಸಚಿವ ಸಂಪುಟವು ರಾಜ್ಯದ ಹೆಸರನ್ನು ಕೇರಳಂ ಎಂದು ಬದಲಾಯಿಸುವ ಮತ್ತು ಈ ನಿಟ್ಟಿನಲ್ಲಿ ತಿದ್ದುಪಡಿಗಾಗಿ ಅಗತ್ಯವಾದ ಶಾಸನವನ್ನು ಪರಿಚಯಿಸುವ ಪ್ರಸ್ತಾವವನ್ನು ಅನುಮೋದಿಸಿದೆ ಎಂದು ಸಚಿವರು ಹೇಳಿದರು. ಇದೇ ವೇಳೆ ಲೋಕಸಭೆಯು ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026ರನ್ನು ಸಹ ಅಂಗೀಕರಿಸಿದೆ. ಕೇಂದ್ರ ಸಹಕಾರ ಖಾತೆ ರಾಜ್ಯ ಸಚಿವ ಮುರಳೀಧರ್ ಮೊಹೋಲ್ ಈ ಮಸೂದೆಯನ್ನು ಮಂಡಿಸಿದರು. ಇದು 1962ರ ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮ ಕಾಯ್ದೆಯನ್ನು ಮತ್ತಷ್ಟು ತಿದ್ದುಪಡಿ ತರುವಂತಹ ಗುರಿಯನ್ನು ಹೊಂದಿದೆ. ಈ ಮಸೂದೆಯು ನಿಗಮವು ಕೈಗಾರಿಕಾ ಸರಕುಗಳಲ್ಲಿ ತನ್ನ ಚಟುವಟಿಕೆಗಳನ್ನು ಕೈಗೊಳ್ಳಲು ಅನುವು ಮಾಡಿಕೊಡುತ್ತದೆ. ಸಹಕಾರ ಅಭಿವೃದ್ಧಿಯಲ್ಲಿ ತೊಡಗಿರುವಂತಹ ಯಾವುದೇ ಘಟಕಕ್ಕೆ ನಿಗಮದಿಂದ ಹಣಕಾಸು ನೆರವು ವಿಸ್ತರಿಸಲು ಈ ಶಾಸನವು ರಾಜ್ಯ ಸರ್ಕಾರಗಳಿಗೆ ಅವಕಾಶವನ್ನು ಕಲ್ಪಿಸಲಿದೆ. ಸಹಕಾರ ಅಭಿವೃದ್ಧಿಯಲ್ಲಿ ತೊಡಗಿರುವಂತಹ ಯಾವುದೇ ಸಂಘಟಿತ ಸಂಘ ಅಥವಾ ಘಟಕಕ್ಕೆ ನಿಗಮವು ನೇರವಾಗಿ ಸಾಲ ಮತ್ತು ಅನುದಾನವನ್ನು ಸಹ ಒದಗಿಸಬಹುದು. ಮಸೂದೆಯ ಕುರಿತು ಮಾತನಾಡಿದ ಸಚಿವ ಮುರಳೀಧರ್ ಮೊಹೋಲ್, ದೇಶದಲ್ಲಿ ಸಹಕಾರಿ ಕ್ಷೇತ್ರದ ಸಂಘಟಿತ ಮತ್ತು ನಿರಂತರ ಅಭಿವೃದ್ಧಿಗೆ ಹಣಕಾಸಿನ ನೆರವು ನೀಡಲು ರಾಷ್ಟೀಯ ಸಹಕಾರಿ ಅಭಿವೃದ್ಧಿ ನಿಗಮ ಎನ್ಸಿಡಿಸಿ ಅನ್ನು ಸ್ಥಾಪಿಸಲಾಗಿದೆ. ಆರಂಭದಲ್ಲಿ ಎನ್ಸಿಡಿಸಿಯ ಚಟುವಟಿಕೆಗಳು ಹೆಚ್ಚಾಗಿ ಸಹಕಾರಿ ಸಂಘಗಳ ಮೂಲಕ ಉತ್ಪಾದನೆ, ಸಂಸ್ಕರಣೆ ಮತ್ತು ಸಂಬಂಧಿತ ಸೇವೆಗಳಿಗೆ ಸೀಮಿತವಾಗಿದ್ದವು. ನಂತರದ ವರ್ಷಗಳಲ್ಲಿ ಸಂಸ್ಕರಣೆ, ಮಾರುಕಟ್ಟೆ, ಸಂಗ್ರಹಣೆ, ರಫ್ತು ಮತ್ತು ಆಮದುಗಳಿಗೆ ಸಂಬಂಧಿಸಿದ ಯೋಜನೆಗಳ ಅನುಷ್ಠಾನ ಒಳಗೊಂಡಂತೆ ಅದರ ಪಾತ್ರ ವಿಸ್ತರಿಸಿದೆ ಎಂದು ಹೇಳಿದರು. ಇತ್ತೀಚಿನ ವರ್ಷಗಳಲ್ಲಿ ಎನ್ಸಿಡಿಸಿ ರಾಜ್ಯ ಸರ್ಕಾರಿ ಸಂಸ್ಥೆಗಳು ಮತ್ತು ಇತರ ಸಂಸ್ಥೆಗಳ ಸಹಯೋಗದೊಂದಿಗೆ ಮೂಲಸೌಕರ್ಯ, ತಂತ್ರಜ್ಞಾನ ಮತ್ತು ಹಣಕಾಸು ಸೇವೆಗಳಂತಹ ಕ್ಷೇತ್ರಗಳಲ್ಲಿ ಸಹಕಾರಿ ಅಭಿವೃದ್ಧಿಯಲ್ಲಿ ಸಕ್ರಿಯ ಪಾತ್ರ ವಹಿಸುತ್ತಿದೆ ಎಂದು ಅವರು ಮಾಹಿತಿ ನೀಡಿದರು. ವಿರೋಧ ಪಕ್ಷದ ಗದ್ದಲದ ನಡುವೆ ಎರಡೂ ಮಸೂದೆಗಳನ್ನು ಚರ್ಚೆಯಿಲ್ಲದೆ ಅಂಗೀಕರಿಸಲಾಯಿತು. 2024ರ ಫೆಬ್ರವರಿಯಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆ ಆರಂಭವಾದಾಗಿನಿಂದ ಇದುವರೆಗೆ 50 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಪ್ರಯೋಜನ ಪಡೆದಿವೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಲೋಕಸಭೆಯಲ್ಲಿಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಕೇಂದ್ರ ನವ ಮತ್ತು ನವೀಕರಿಸಬಹುದಾದಂತಹ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ, ಈ ಯೋಜನೆಯಡಿ ದೇಶದಾದ್ಯಂತ ಕೇಂದ್ರ ಹಣಕಾಸು ನೆರವಿನಡಿ ಇದುವರೆಗೆ 28,000 ಕೋಟಿ ರೂಪಾಯಿಗೂ ಹೆಚ್ಚಿನ ಮೌಲ್ಯದ ಸಬ್ಸಿಡಿಯನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. ಇದು ಬೇಡಿಕೆ ಆಧಾರಿತ ಯೋಜನೆಯಲ್ಲಿ ಸ್ಥಳೀಯ ಬೆಸ್ಕಾಂನೊಂದಿಗೆ ಗ್ರಿಡ್ ಸಂಪರ್ಕಿತ ವಿದ್ಯುತ್ ಸಂಪರ್ಕವನ್ನು ಹೊಂದಿರುವ ದೇಶದ ಎಲ್ಲಾ ವಸತಿ ಗ್ರಾಹಕರು ಮೇಲ್ಛಾವಣಿ ಸೌರ ವ್ಯವಸ್ಥೆಗಳ ಸ್ಥಾಪನೆಗಾಗಿ ಯೋಜನೆಗಳ ಪ್ರಯೋಜನವನ್ನು ಪಡೆಯಬಹುದು ಎಂದು ಹೇಳಿದರು. ಯೋಜನೆಯ ಬಜೆಟ್ ಅನ್ನು 2025-26ರಲ್ಲಿ 17,000 ಕೋಟಿ ರೂಪಾಯಿಗಳಿಂದ 2026-27ರಲ್ಲಿ 22,000 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ.

0: ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಾರತೀಯ ಹವಾಮಾನ ಇಲಾಖೆಯೊಂದಿಗೆ ನಿಕಟ ಸಮನ್ವಯದೊಂದಿಗೆ ಮುಂಗಾರು ಪರಿಸ್ಥಿತಿ ಮತ್ತು ಕೃಷಿಯ ಮೇಲೆ ಎಲ್ನಿನೋ ಪರಿಸ್ಥಿತಿಗಳ ಸಂಭವನೀಯ ಪರಿಣಾಮಗಳನ್ನು ನಿರಂತರವಾಗಿ ಮೇಲ್ವಿಚಾರಣೆ ನಡೆಸಲಾಗುತ್ತಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ಲೋಕಸಭೆಯಲ್ಲಿಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ರಾಜ್ಯ ಸಚಿವ ರಮಾನಾಥ್ ಠಾಕೂರ್, ವಾಡಿಕೆಗಿಂತ ಕಡಿಮೆ ಮಳೆ ಬೀಳುವ ಸಾಧ್ಯತೆ ಇರುವ 342 ಜಿಲ್ಲೆಗಳನ್ನು ಒಳಗೊಂಡ 15 ರಾಜ್ಯಗಳಿಗೆ ಜಿಲ್ಲಾ ಕೃಷಿ ಯೋಜನೆಗಳನ್ನು ನವೀಕರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಎಲ್ನಿನೋ ಸಂಬಂಧಿತ ಅಪಾಯಗಳನ್ನು ತಗ್ಗಿಸಲು ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯಿಂದ ಪ್ರಮಾಣಿತ ಕಾರ್ಯಾಚರಣಾ ವಿಧಾನಗಳು ಸಹ ನೀಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ರಾಜ್ಯಗಳಿಗೆ ಸಾಕಷ್ಟು ಬಿತ್ತನೆ ಬೀಜಗಳ ಲಭ್ಯತೆಯನ್ನು ಖಚಿತಪಡಿಸಲಾಗಿದೆ. ಜಲಾಶಯಗಳ ನೀರಿನ ಉತ್ತಮ ಬಳಕೆಗಾಗಿ ಮತ್ತು ಸಮರ್ಥ ನೀರಾವರಿ ಪದ್ದತಿಗಳನ್ನು ಉತ್ತೇಜಿಸಲು ಪೂರ್ವ ಯೋಜನೆಗಳನ್ನು ಕೈಗೊಳ್ಳುವಂತೆ ಕೇಂದ್ರ ಜಲ ಆಯೋಗ ಮತ್ತು ರಾಜ್ಯ ಸರ್ಕಾರಗಳಿಗೆ ಸಲಹೆ ನೀಡಲಾಗಿದೆ ಎಂದು ಸಚಿವ ರಾಮನಾಥ್ ಠಾಕೂರ್ ತಿಳಿಸಿದ್ದಾರೆ. ಸಂಸತ್ತಿನಲ್ಲಿ ಚರ್ಚೆಗಳ ಗುರಿಯನ್ನು ಕಾಂಗ್ರೆಸ್ ಪಕ್ಷ ಬದಲಾಯಿಸುತ್ತಿದೆ ಮತ್ತು ಸದನದ ಸರಿಯಾದ ಕಾರ್ಯನಿರ್ವಹಣೆಗೆ ಅಡ್ಡಿಪಡಿಸುತ್ತಿದೆ ಎಂದು ಬಿಜೆಪಿ ಆರೋಪ ಮಾಡಿದೆ. ನವದೆಹಲಿಯಲ್ಲಿಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ರಾಜ್ಯಸಭಾ ಸದಸ್ಯ ಮತ್ತು ಬಿಜೆಪಿ ವಕ್ತಾರ ಸುಧಾಂಶು ತ್ರಿವೇದಿ, ಕಾಂಗ್ರೆಸ್ ಪಕ್ಷ ಚರ್ಚೆಯನ್ನು ಬಯಸುವುದಿಲ್ಲ ಮತ್ತು ತನ್ನ ಬೇಡಿಕೆಗಳನ್ನು ಬದಲಾಯಿಸುತ್ತಿದೆ ಎಂದು ದೂರಿದ್ದಾರೆ. ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಸರ್ಕಾರದ ಉತ್ತರದಿಂದ ತಪ್ಪಿಸಿಕೊಳ್ಳುತ್ತಲೇ ಇದ್ದಾರೆ. ಅವರು ಸದನದಿಂದ ಹೊರೆ ನಡೆಯದಿದ್ದರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರತಿಯೊಂದು ವಿಷಯಕ್ಕೂ ಹಂತ ಹಂತವಾಗಿ ಪ್ರತಿಕ್ರಿಯಿಸುತ್ತಾರೆ ಎಂದು ಹೇಳಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಗೂ ಮುನ್ನ ದೇಶಾದ್ಯಂತ ನಡೆಯುತ್ತಿರುವಂತಹ ಹರ್ ಘರ್ ತಿರಂಗ ಅಭಿಯಾನವು ಗಮನಾರ್ಹ ವೇಗವನ್ನು ಪಡೆಯುತ್ತಿದೆ. ಇದು ಎಲ್ಲಾ ಹಂತಗಳ ನಾಗರಿಕರು ಭಾರತದ ರಾಷ್ಟೀಯ ಹೆಮ್ಮೆ ಮತ್ತು ಏಕತೆಯ ಮನೋಭಾವದ ಸಾಮೂಹಿಕ ಆಚರಣೆಯಲ್ಲಿ ಒಟ್ಟಾಗಿ ಸೇರಲು ಪ್ರೇರೇಪಿಸುತ್ತದೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹಂಚಿಕೊಂಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರು ದೇಶವಾಸಿಗಳು ಸ್ವಾತಂತ್ರ್ಯ ದಿನವನ್ನು ಹೆಮ್ಮೆ ಮತ್ತು ಭವ್ಯತೆಯಿಂದ ಆಚರಿಸಬೇಕು ಮತ್ತು ವಿಕಸಿತ ಭಾರತವನ್ನು ನಿರ್ಮಿಸುವ ಪ್ರತಿಜ್ಞೆ ಮಾಡಬೇಕು. ಹರ್ ಘರ್ ತಿರಂಗ ಅಭಿಯಾನದಡಿ ಎಲ್ಲರೂ ತಮ್ಮ ಮನೆಗಳಲ್ಲಿ ತ್ರಿವರ್ಣ ಧ್ವಜ ಹಾರಿಸಬೇಕೆಂದು ಕರೆ ನೀಡಿದ್ದಾರೆ. ಅರುಣಾಚಲ ಪ್ರದೇಶವು ಭಾರತದ ಅವಿಭಾಜ್ಯ ಅಂಗವಾಗಿದ್ದು ಈ ನಿರ್ವಿವಾದದ ವಾಸ್ತವವನ್ನು ಯಾವುದೂ ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಭಾರತ ಪುನರುಚ್ಚರಿಸಿದೆ. ನವದೆಹಲಿಯಲ್ಲಿಂದು ಸುದ್ದಿಗಾರರಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಭಾರತ ಮತ್ತು ಚೀನಾ ನಡುವಿನ ಗಡಿ ಸಂಬಂಧಿತ ವಿಷಯಗಳಲ್ಲಿ ಚೀನಾದೊಂದಿಗಿನ ಚರ್ಚೆಗಳಲ್ಲಿ ಭಾರತ ಈ ವಿಷಯವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸುತ್ತದೆ. ಈ ಪ್ರದೇಶಗಳಲ್ಲಿ ಶಾಂತಿ ಮತ್ತು ನೆಮ್ಮದಿ ಕಾಪಾಡಿಕೊಳ್ಳುವುದು ದೇಶದ ಅತ್ಯಂತ ಮಹತ್ವದ್ದಾಗಿದೆ ಎಂದು ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆಯಲಿರುವ ಬ್ರಿಕ್ಸ್ ಔಟ್ಬ್ರಿಡ್ಜ್ ಅಧಿವೇಶನಕ್ಕೆ ಬಾಂಗ್ಲಾದೇಶ ಪ್ರಧಾನಿ ತಾರಿಕ್ ರೆಹಮಾನ್ ಅವರನ್ನು ಭಾರತ ಆಹ್ವಾನಿಸಿದೆ. ಬಾಂಗ್ಲಾದೇಶದ ಪ್ರಧಾನಿಯೊಂದಿಗೆ ಭಾರತೀಯ ಹೈಕಮಿಷನರ್ ನಿನ್ನೆ ಸಭೆ ನಡೆಸಿದರು. ಎರಡೂ ಕಡೆಯವರು ಪರಸ್ಪರ ಹಿತಾಸಕ್ತಿಯ ವಿಷಯಗಳನ್ನು ಚರ್ಚಿಸಿದರು ಎಂದು ಅವರು ಮಾಹಿತಿ ನೀಡಿದರು. ಉಕ್ರೇನ್ ಮೇಲೆ ರಷ್ಯಾ ನಡೆಸಿದ ದಾಳಿಯಲ್ಲಿ ಕನಿಷ್ಠ 9 ಉಕ್ರೇನ್ ನಾಗರಿಕರು ಮೃತಪಟ್ಟಿದ್ದು 20 ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಎಂದು ಪ್ರಾದೇಶಿಕ ಗವರ್ನರ್ ಇವಾನ್ ಫೆಡರೋವ್ ತಿಳಿಸಿದ್ದಾರೆ. ಜೆಫೋರಿಜಿಯಾದಲ್ಲಿ 6 ಜನರು ಮೃತಪಟ್ಟಿದ್ದು 19 ಮಂದಿ ಗಾಯಗೊಂಡಿದ್ದಾರೆ. ದಾಳಿಗಳಲ್ಲಿ ರಾಕೆಟ್ಗಳು ಮತ್ತು ಬಾಂಬ್ಗಳನ್ನು ಬಳಸಲಾಗಿದೆ. ಇನ್ನೊಂದು ಪ್ರದೇಶದಲ್ಲಿ ನಡೆದ ಡ್ರೋನ್ ದಾಳಿಯಲ್ಲಿ 3 ಮೃತಪಟ್ಟಿದ್ದು 5 ಗಾಯಗೊಂಡಿದ್ದಾರೆ. ರಾಜಧಾನಿ ಕೈವ್ ಮೇಲೆ ಬ್ಯಾಲಿಸ್ಟಿಕ್ ಡ್ರೋನ್ಗಳಿಂದ ದಾಳಿ ನಡೆಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಮತ್ತೊಂದೆಡೆ ರಷ್ಯಾದ ವಿವಿಧ ಪ್ರದೇಶಗಳಲ್ಲಿ ಉಕ್ರೇನ್ ನಡೆಸಿದ ದಾಳಿಯಲ್ಲಿ 396 ಡ್ರೋನ್ಗಳನ್ನು ತಡೆ ಹಿಡಿದು ನಾಶಪಡಿಸಲಾಗಿದೆ ಎಂದು ರಷ್ಯಾ ರಕ್ಷಣಾ ಸಚಿವಾಲಯ ತಿಳಿಸಿದೆ. ನವದೆಹಲಿಯ ವಿಜ್ಞಾನ ಭವನದಲ್ಲಿಂದು ಇದೇ ಗುರುವಾರ 115 ಕಲಾವಿದರಿಗೆ 2024 ಮತ್ತು 2025 ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಮತ್ತು ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಲಿದ್ದಾರೆ. ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಕೇಂದ್ರ ಸಂಸ್ಕೃತಿ ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಮತ್ತು ಕೇಂದ್ರ ಸಂಸ್ಕೃತಿ ಖಾತೆ ರಾಜ್ಯ ಸಚಿವ ರಾವ್ ಇಂದ್ರಜಿತ್ ಸಿಂಗ್ ಭಾಗಿಯಾಗಲಿದ್ದಾರೆ. ಫೆಲೋಶಿಪ್ ಗೌರವವು 3 ಲಕ್ಷ ರೂಪಾಯಿ ಮತ್ತು ಅಕಾಡೆಮಿ ಪ್ರಶಸ್ತಿಯು 1 ಲಕ್ಷ ರೂಪಾಯಿ ನಗದು ಬಹುಮಾನದೊಂದಿಗೆ ತಾಮ್ರಪತ್ರ ಮತ್ತು ಅಂಗವಸ್ತ್ರವನ್ನು ಹೊಂದಿರಲಿದೆ. ಆರ್ಟೆಮಿಸ್ ಒಪ್ಪಂದಗಳ ಅಡಿಯಲ್ಲಿ ಎರಡು ದೇಶಗಳ ಪಾಲುದಾರಿಕೆಯನ್ನು ಆಧರಿಸಿ ನಾಸಾ ತನ್ನ ಚಂದ್ರನ ಬಾಹ್ಯಾಕಾಶ ಯೋಜನೆಗೆ ಸೇರಲು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋಗೆ ಆಹ್ವಾನ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನ್ಯಾಯಮಂಡಳಿಗಳ ಸುಧಾರಣಾ ಮಸೂದೆ 2026 ಸಂಸತ್ತು ಅನುಮೋದನೆ. ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026

0: ಅಂಗೀಕರಿಸಿದ ಲೋಕಸಭೆ. ಅರುಣಾಚಲ ಪ್ರದೇಶ ಭಾರತದ ಅವಿಭಾಜ್ಯ ಅಂಗ, ವಾಸ್ತವ ಬದಲಾಯಿಸಲು ಸಾಧ್ಯವಿಲ್ಲ, ಭಾರತ ಪುನರುಚ್ಚಾರ. ಉಕ್ರೇನ್ ಮೇಲೆ ರಷ್ಯಾ ದಾಳಿ, 9 ನಾಗರಿಕರು ಸಾವು, 24 ಹೆಚ್ಚು ಜನರಿಗೆ ಗಾಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಟುಡೇ ಸಮಯ 7:45:20. ಈಗ ಕೇಳಿ ಚಿತ್ರಗೀತೆಗಳು. ಚಿತ್ರಗೀತೆಗಳಲ್ಲಿ ಮೊದಲ ಗೀತೆ ಮೂಡಿ ಬರ್ತಾ ಇದೆ ಸೇವಂತಿ ಸೇವಂತಿ ಚಿತ್ರದಿಂದ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದರೆ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಟುಡೇ ಸಮಯ ಇನ್ನೇನು 8:15 ಆಗಲಿದೆ. ಇನ್ನು ಮುಂದೆ ಕೇಳಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಪಾರ್ಲಿಮೆಂಟ್ ರಿವ್ಯೂ.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ 8:30 ಈ ವೇಳೆಯ ಕಾರ್ಯಕ್ರಮ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲ ಗೀತೆ ಮೂಡಿ ಬರ್ತಾ ಇದೆ. ಸಿಲ್ಸಿಲಾ ಚಿತ್ರದಿಂದ ಗೀತೆಗೆ ಧ್ವನಿಯಾಗಿದ್ದಾರೆ ಲತಾ ಮಂಗೇಶ್ಕರ್ ಅವರು. ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ಶಿವ್ ಹರಿಯವರ ಸಂಗೀತ ಇದೆ.

ಇದುವರೆಗೆ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದರೆ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಇನ್ನೇನು ಸಮಯ 8:45 ಆಗಲಿದೆ. ಇನ್ನು ಮುಂದೆ ಕೇಳಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಸಮಾಚಾರ ಸಂಧ್ಯಾ, ಆನಂತರ 9:00 ನ್ಯೂಸ್ @9 ಕಾರ್ಯಕ್ರಮಗಳು.

ಆಕಾಶವಾಣಿ ಬೆಂಗಳೂರು, ಸಮಯ 9:15. ಈಗ ಕೇಳಿ ಸಂಪದಾ ಭಟ್ ಅವರು ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಗೋಪಾಲಕೃಷ್ಣ ಅಡಿಗರ ರಚನೆ ಒಡೆದು ಬಿದ್ದ ಕೊಳಲು.

ಇದು ಆಕಾಶವಾಣಿ ಬೆಂಗಳೂರು. ಸಮಯ 10:06. ಈಗ ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಶಶಾಂಕ್ ವಿ ಚಿನ್ಯ ಅವರಿಂದ ಕೊಳಲುವಾದನ, ವೈಲಿನ್ ವೆಂಕಟೇಶ್ ಜೋಸ್ಯಾರ್, ಮೃದಂಗ ಆರ್ ನರಸಿಂಹನ್.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಶಶಾಂಕ್ ವಿ ಚಿನ್ಯ ಅವರಿಂದ ಕೊಳಲು ವಾದನ ಕೇಳಿದಿರಿ. ವೈಲಿನ್ ವೆಂಕಟೇಶ ಜೋಸ್ಯಾರ್, ಮೃದಂಗ ಆರ್ ನರಸಿಂಹನ್.

ಆಕಾಶವಾಣಿ ಬೆಂಗಳೂರು, ಸಮಯ 10:35. ಈಗ ಕೇಳಿ ನಮ್ಮ ಮುಂದಿನ ಕಾರ್ಯಕ್ರಮ. ಗೀತ ಚಂದ್ರಿಕೆ ಮೆಲೋಡಿ ಟೈಮ್. ಹಳೆಯ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಕೇಳಿ, ಪುಟಾಣಿ ಏಜೆಂಟ್ 1-2-3 ಚಿತ್ರದಿಂದ ಗೀತೆ ಮೂಡಿಬರಲಿದೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಆರ್ ರಾಜೇಶ್ವರಿ ಅವರ ಧ್ವನಿಗಳಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನ.

ಮುಂದಿನ ಗೀತೆ ಮೂಡಿಬರಲಿದೆ. ಚಕ್ರವ್ಯೂಹ ಚಿತ್ರದಿಂದ ಹಾಡಿಗೆ ಧ್ವನಿಯಾಗಿದ್ದಾರೆ ಪಿ ಸುಶೀಲಾ ಹಾಗೂ ಎಸ್ ಜಾನಕಿಯವರು. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಶಂಕರ್ ಗಣೇಶ್ ಅವರ ಸಂಗೀತ ನಿರ್ದೇಶನ.

0: ನಿಜ ಹೇಳುವೆನು ಅಮ್ಮ ನಿನ್ನ ಕಂಡರೆ ಪ್ರೀತಿ ಬಲು ಇಷ್ಟ ನಂಗೆ ನೀನು ಕಥೆಯ ಹೇಳುವ ರೀತಿ ಅದು ಏಕು ಕಾಣೆ ಅಪ್ಪ ನನ್ನ ಕಂಡರೆ ಪ್ರೀತಿ
1: ಆರ್ತಿ ಮುಖರ್ಜಿ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಮೂಡಿಬರಲಿದೆ ತಪಸ್ಯಾ ಚಿತ್ರದ ಗೀತೆ. ಎಂಜಿ ಹರ್ಷಮತ್ ಅವರ ಸಾಹಿತ್ಯಕ್ಕೆ ರವೀಂದ್ರ ಜೈನ್ ಅವರ ಸಂಗೀತ.

ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಚಕ್ರವರ್ತಿಯವರ ಸಂಗೀತ ನಿರ್ದೇಶನವಿರುವ ಇಂದಿನ ಭಾರತ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಸಂಗಡಿಗರು.

ಶಂಷದ್ ಬೇಗಂ ಅವರ ಧ್ವನಿಯಲ್ಲಿ ಮೇಳ ಚಿತ್ರದ ಗೀತೆಯನ್ನ ಕೇಳಿದಿರಿ. ಇದುವರೆಗೆ ಗೀತಚಂದ್ರಿಕೆ ಪ್ರಸಾರವಾಯಿತು.